0: ಪಾಶ್ಚಾತ್ಯ ಶೈಲಿಯ ಸಂಗೀತವನ್ನು ಹೋಲುವಂತಹ ರಾಗಗಳಾದ ಕರ್ಣರಂಜನಿ, ಕೋಕಿಲ ಭಾಷಿಣಿ, ನವರಸ ಕನ್ನಡದಂಥ ರಾಗಗಳನ್ನು ಭಾಗವತರು ಬಳಸಿದ್ದಾರೆ. ಗ್ರಂಥಸ್ಥವಾಗಿದ್ದ ಹಲವು ರಾಗಗಳಿಗೂ ಲಕ್ಷ್ಯವನ್ನು ಒದಗಿಸಿ ರಾಗರೂಪವನ್ನು ಭಾಗವತರು ವಿಶದಿಸಿರುವುದು ಉಂಟು. ಒಟ್ಟಾರೆ ತ್ಯಾಗರಾಜರು ಮುತ್ತುಸ್ವಾಮಿ ದೀಕ್ಷಿತರ ನಂತರ ಅಧಿಕ ಸಂಖ್ಯೆಯ ರಾಗಗಳ ಪ್ರಯೋಗ ಮಾಡಿದವರಲ್ಲಿ ಭಾಗವತರು ಪ್ರಮುಖರು. ಇನ್ನು ತಾಳಗಳ ಬಳಕೆಯಲ್ಲಿ ಭಾಗವತರು ಆದಿ, ರೂಪಕ, ಖಂಡಛಾಪು, ಮಿಶ್ರಛಾಪು, ಅಟ್ಟ, ಸಂಕೀರ್ಣ ಛಾಪು, ಚತುರಶ್ರ ಝಂಪೆ, ಸಂಕೀರ್ಣ ರೂಪಕ, ಖಂಡಝಂಪೆ, ಖಂಡ ತ್ರಿಪುಟ ಮುಂತಾದ ಹಲವು ತಾಳಗಳನ್ನು ಬಳಸಿದ್ದಾರೆ.
1: ಗಾಯಕ ಶಿಖಾಮಣಿ ಡಾಕ್ಟರ್ ಎಲ್ ಮುತ್ತಯ್ಯ ಭಾಗವತರನ್ನು ಕುರಿತ ಕಾರ್ಯಕ್ರಮ ಕೇಳಿ. ನಿರೂಪಣಾ ಸಾಹಿತ್ಯ ಡಾಕ್ಟರ್ ಟಿಎನ್ ಪದ್ಮ, ನಿರೂಪಣಾ ಧ್ವನಿಗಳು ಎಆರ್ ಗೋಪಾಲ್ ನಾಯಕ್ ಹಾಗೂ ಜಿಆರ್. ಈ ಕಾರ್ಯಕ್ರಮದಲ್ಲಿ ಮಧುರೈಮಣಿ ಅಯ್ಯರ್, ಪ್ರಿಯಾ ಸಹೋದರಿಯರು ಮಧುರೈ ಟಿಎನ್ ಶೇಷಗೋಪಾಲನ್ ಹಾಗೂ ಅರುಣಾ ಸಾಯಿರಾಮ್ ಅವರ ಧ್ವನಿ ಮುದ್ರಣಗಳನ್ನು ಬಳಸಿಕೊಳ್ಳಲಾಗಿತ್ತು.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಶ್ರಾವಣ ಮಾಸದ 29 ದಿನ, ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳು 20 ತಾರೀಕು ಗುರುವಾರ. ಈಗ ಸಮಯ 5:58:45. ಆತ್ಮೀಯ ಕೇಳುಗರಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಶುಭೋದಯ ಕರ್ನಾಟಕ. ಹಾಡಿದ್ದಾರೆ ಸರಸ್ವತಿ ಹೆಗಡೆ, ತಬಲಾ ಸಾಥ್ ಕಾರ್ತಿಕ್ ಡಿ, ಹಾರ್ಮೋನಿಯಂ ಮಧುಸೂದನ್ ಭಟ್. ನಂತರ ವೃಂದಗಾನದಲ್ಲಿ ವಚನವನ್ನ ಕೇಳುವಿರಿ. 6:30 ಚಿಂತನ ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ಅವರಿಂದ. ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. 7:15 ನರಹರಿ ದೀಕ್ಷಿತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಈ ಬೆಳಿಗ್ಗೆ 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಈ ಬೆಳಿಗ್ಗೆ 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನೀರಿಪ್ಪಲ್, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಪ್ರಸಾರವಾಗುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗ ಮತ್ತು ಪರಿಹಾರ, ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಮತ್ತು ಕೀಟಶಾಸ್ತ್ರಜ್ಞರಾದ ಚಾಮರಾಜ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬಸವರಾಜ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ ನಾರಾಯಣ. 2:40 ಸ್ನೇಹ ಭಾರತಿ ತಮಿಳು ಕಾರ್ಯಕ್ರಮ, ಪ್ರದೀಪ್ ಜೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶ್ವೇತಾ ರಮೇಶ್ ಬಾಬು. 5:30 ಗರ್ಮೆಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವಾಗುವುದು. 6:30 ಜಿಲ್ಲಾ ವಾರ್ತಾ ಪತ್ರ. ಸಂಜೆ 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತು ಡಾ ರುದ್ರಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಘಟಕರಿಂದ ಸೋಬಾನೆ ಪದ. 7:45 ವಿಧಾನಮಂಡಲದಲ್ಲಿ ಇಂದು 8:00 ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಗುವುದು. ರಾತ್ರಿ 9:15 ರಾಜೇಶ್ವರಿ ಸಾದರ್ ಮತ್ತು ಕವಿತಾ ಸಾದರ್ ಅವರು ಹಾಡಿರುವ ಭಾವಗೀತೆಗಳು. ರಾತ್ರಿ 9:30 ಕನ್ನಡ ಭಾರತಿ, ಮಿರ್ಜಾ ಅಣ್ಣರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ. ನಂತರ ಆಲಿಶಾಳ ಅರಳಿಮರ ಕಥೆ, ಡಾ ವಿನಯ್ ವಕ್ಕುಂದ ಅವರಿಂದ ಕಥಾವಾಚನ. ರಾತ್ರಿ 10:00 ಆರೋಗ್ಯ ಸಂಚಿಕೆ, ಚರ್ಮದಾನ ಕುರಿತು ಡಾ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಚಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ರಾತ್ರಿ 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗುವುದು. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಸರಿಯಾಗಿ

ಸರಸ್ವತಿ ಹೆಗಡೆಯವರು ಹಾಡಿರುವ ಭಕ್ತಿ ರಚನೆಗಳನ್ನು ಕೇಳುತ್ತಿದ್ದೀರಿ. ತಬಲಾ ಸಾಧನ ನೀಡಿದವರು ಕಾರ್ತಿಕ್ ಡಿ, ಹಾರ್ಮೋನಿಯಂ ಮಧುಸೂದನ್ ಭಟ್. ಈಗ ಕೇಳಿ ವೃಂದಗಾನದಲ್ಲಿ ನಿಜಗುಣ ಶಿವಯೋಗಿಗಳ ಅವರ ವಚನ ಕರುಣಿಸು ಕಾಡದೆನ್ನುವನು.

0: ಬಳಿಕ
1: ಆಕಾಶವಾಣಿ ಚಿಂತನ ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ಇವರಿಂದ.
2: ಸದ್ಭಾವನಾ ಎಂದರೆ ಸದ್ಭಾವನೆ ಅಥವಾ ಒಳ್ಳೆಯ ಮನೋಭಾವನೆ ಎಂದರ್ಥ. ಇದು ವಿಶ್ವಾಸ, ಸದಾಶಯ ಮತ್ತು ಸಹಾನುಭೂತಿ, ಅಲ್ಲದೆ ಇತರರ ಒಳಿತನ್ನು ಬಯಸುವ ಸಕಾರಾತ್ಮಕ ಗುಣವನ್ನು ಸೂಚಿಸುತ್ತದೆ. ಸದ್ಭಾವನಾ ದಿವಸವನ್ನು ಪ್ರತಿ ವರ್ಷ ಆಗಸ್ಟ್ 20ರಂದು ದೇಶಾದ್ಯಂತ ಆಚರಿಸಲಾಗುತ್ತದೆ. ಈ ವಿಶೇಷ ದಿನವು ಧಾರ್ಮಿಕ, ಭಾಷಾ ಮತ್ತು ಅರ್ಥ ಈ ಪ್ರಾದೇಶಿಕ ಹಿನ್ನೆಲೆಯನ್ನು ಲೆಕ್ಕಿಸದೆ ಜನರಲ್ಲಿ ರಾಷ್ಟ್ರೀಯ ಏಕೀಕರಣ ಮತ್ತು ಕೋಮು ಸೌಹಾರ್ದತೆಯನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ. ಸದ್ಭಾವನಾ ದಿವಸವನ್ನು ಆಚರಿಸುವ ಮೂಲ ಗುರಿಯೆಂದರೆ ಹಿಂಸಾಚಾರವನ್ನು ತ್ಯಜಿಸುವುದು ಮತ್ತು ಎಲ್ಲ ವ್ಯಕ್ತಿಗಳಲ್ಲಿ ಸದ್ಭಾವನೆ ಮತ್ತು ತಿಳುವಳಿಕೆಯ ಮನೋಭಾವನೆಯನ್ನು ಎತ್ತಿ ಹಿಡಿಯುವುದು. ಈ ದಿನವನ್ನು ಸಾಮರಸ್ಯದ ದಿನವೆಂದು ಕರೆಯಲಾಗುತ್ತದೆ. ಆಗಸ್ಟ್ 20, 2026ರಂದು ದೇಹವಾಕ್ಯ ದೇಶಾದ್ಯಂತ ಶಾಂತಿ, ಸೌಹಾರ್ದತೆ ಮತ್ತು ಹಿಂಸಾಚಾರ ಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಸರ್ಕಾರಿ ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಾಗುತ್ತದೆ. ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸುವುದೇ ಆಗಿದೆ. ರಾಜೀವ ಗಾಂಧಿಯವರ ಸ್ಮರಣೆ ಮತ್ತು ಆದರ್ಶಗಳನ್ನು ಗೌರವಿಸುವುದು ನಮ್ಮೆಲ್ಲರ ಮುಖ್ಯವಾದ ಕೆಲಸ. ಸದ್ಭಾವನಾ ದಿವಸ ಆಚರಣೆಯ ಭಾವನಾತ್ಮಕ ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ. ಈ ಆಚರಣೆಯು ರಾಜೀವ ಗಾಂಧಿಯವರ ಪರಂಪರೆಯಿಂದ ಬಂದಿದೆ. ಭಾರತದ ಅತ್ಯಂತ ಕಿರಿಯ ಪ್ರಧಾನಿಯಾಗಿ ಅವರು ಆಧುನೀಕರಣ ಮತ್ತು ರಾಷ್ಟ್ರೀಯ ಏಕೀಕರಣ ಹಾಗೂ ಕೋಮು ಸಾಮರಸ್ಯವನ್ನು ಪ್ರತಿಪಾದಿಸಿದರು. 1991ರಲ್ಲಿ ಅವರ ಹತ್ಯೆಯ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ವಿವಿಧ ಸಂಸ್ಥೆಗಳು 1992ರಿಂದ ಸದ್ಭಾವನಾ ದಿವಸವನ್ನು ಸ್ಥಾಪಿಸಿದವು. ಅವರು ಕಂಡ ಕನಸು ಭಾರತದ ಪ್ರತಿಯೊಬ್ಬ ನಾಗರಿಕರು ಸಹಬಾಳ್ವೆಯಿಂದ ಬದುಕಿನಲ್ಲಿ ಒಗ್ಗೂಡಿ ಕೆಲಸ ಮಾಡುವುದೇ ಮತ್ತು ಅವರ ಬಯಕೆಗಳನ್ನು ರಾಜೀವ ಗಾಂಧಿಯವರ ಆಗಸ್ಟ್ 20, 1944ರಂದು ಜನ್ಮದಿನವನ್ನು ವಾರ್ಷಿಕವಾಗಿ ಸದ್ಭಾವನಾ ದಿವಸವೆಂದು ಸ್ಮರಿಸಲಾಗುತ್ತದೆ. ಭಾರತದಲ್ಲಿ ಸದ್ಭಾವನಾ ದಿವಸವೆನ್ನುವಂಥದ್ದು ಸಂಘಟಿತ ಕಾರ್ಯಕ್ರಮಗಳನ್ನು ಮೀರಿದ ಮತ್ತು ವೈಯಕ್ತಿಕ ಕ್ರಿಯೆಗಳನ್ನು ಶಕ್ತಿಯನ್ನು ಅಳವಡಿಸಿಕೊಳ್ಳುವ ಆಚರಣೆಯಾಗಿದೆ. ಈ ದಿವಸದಲ್ಲಿ ಕೆಲವು ಚಿಂತನಶೀಲ ಅಂಶಗಳಿಗೆ ಮೊದಲನೆಯದಾಗಿ ಯಾದೃಚ್ಛಿಕತೆ, ದಯೆ, ಕರುಣೆ ಇವು ಕಾರ್ಯಗಳಾಗಿವೆ. ಯಾರಿಗಾದರೂ ಮನೆ ಅಥವಾ ಮನದ ಬಾಗಿಲು ತೆರೆದಿಡುವುದು, ವಯಸ್ಸಾದ ಅಸಹಾಯಕ ವ್ಯಕ್ತಿಗೆ ದಿನಿಸಿ ಸಾಮಾನುಗಳನ್ನು ಖರೀದಿಸಲು ಸಹಾಯ ಮಾಡುವುದು, ಇಲ್ಲವೇ ಸ್ಥಳೀಯ ದತ್ತಿ ಸಂಸ್ಥೆಗೆ ದೇಣಿಗೆ ನೀಡುವುದು ಮತ್ತು ಸ್ವಯಂ ಸೇವಕರಾಗಿ ಸೇವೆ ಮಾಡುವುದರಿಂದ ಸಕಾರಾತ್ಮಕ ಅಲೆಗಳು ಸಮಾಜಾದ್ಯಂತ ಅಲೆಯುತ್ತವೆ. ಇನ್ನು ಎರಡನೆಯದಾಗಿ ಸಾಂಸ್ಕೃತಿಕ ವಿನಿಮಯವಾಗುವುದು. ಭಾರತವು ವೈವಿಧ್ಯಮಯ ಸಾಂಸ್ಕೃತಿಕ ಪ್ರಸಿದ್ಧವಾದ ಒಂದು ಭೂಮಿಯಾಗಿದೆ. ಸಾಂಸ್ಕೃತಿಕ ವಿನಿಮಯದಲ್ಲಿ ತೊಡಗಿಸಿಕೊಳ್ಳುವುದರಿಂದ ನಮ್ಮ ವ್ಯಾಪ್ತಿಯು ವಿಸ್ತಾರವಾಗುವುದರ ಜೊತೆಗೆ ಅರಿವಿನ ಆಳಗೊಳಿಸುವ ಜ್ಞಾನದ ಅನುಭವವಾಗುವುದು. ಇನ್ನು ಮೂರನೆಯದಾಗಿ ಸಮಾಜ ಸೇವೆ ರಾಷ್ಟ್ರೀಯ ಒಂದು ಸದ್ಭಾವನಾ ದಿವಸವನ್ನು ಗೌರವಿಸುವ ಅತ್ಯಂತ ಶಕ್ತಿಶಾಲಿ ಮಾರ್ಗವೆಂದರೆ ತಮ್ಮ ತಮ್ಮ ಸಮುದಾಯಗಳಲ್ಲಿ ಅಗತ್ಯವಿರುವವರಿಗೆ ಸಹಾಯ ಮಾಡಲು ಸಮಯ ಮತ್ತು ಕೌಶಲ್ಯಗಳನ್ನು ಸ್ವಯಂ ಸೇವಕರಾಗಿ ನೀಡುವುದು. ಅಲ್ಲದೆ ಸೌಲಭ್ಯ ವಂಚಿತ ಮಕ್ಕಳೊಂದಿಗೆ ಸಮಯ ಕಳೆಯುವುದಾಗಲಿ, ಸ್ವಚ್ಛತಾ ಅಭಿಯಾನಗಳಲ್ಲಿ ಭಾಗವಹಿಸುವುದಾಗಲಿ, ಇತರರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಸದ್ಭಾವನಾ ಚೈತನ್ಯವನ್ನು ಸಾಕಾರಗೊಳಿಸುವುದು, ಜೊತೆ ಜೊತೆಗೆ ಸಾಮರಸ್ಯ ಯೋಗಕ್ಷೇಮಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡಿದಂತಾಗುತ್ತದೆ. ನಾಲ್ಕನೆಯದಾಗಿ ಶಾಂತಿಯುತ ಪರಸ್ಪರ ಸಂಭಾಷಣೆಗಳು. ಈ ಸಂಭಾಷಣೆಗಳು ಅರ್ಥಪೂರ್ಣವಾಗಿ ಅಂತರವನ್ನು ಕಡಿಮೆ ಮಾಡಿ ತಪ್ಪು ಗ್ರಹಿಕೆಗಳನ್ನು ಕರಗುವುದರ ಜೊತೆಗೆ ಮುಕ್ತ ಮನಸ್ಸನ್ನು ಮತ್ತು ಸಹಿಷ್ಣುತೆಯನ್ನು ನಿರ್ಮಾಣ ಮಾಡುತ್ತದೆ. ಕೊನೆಯದಾಗಿ ಶೈಕ್ಷಣಿಕ ಉಪಕ್ರಮಗಳು ಸಮಾಜದ ಸಾಮರಸ್ಯ. ಶಿಕ್ಷಣವು ಒಂದು ಪ್ರಬಲ ಸಾಧನೆಯಾಗಿದೆ. ಏಕತೆ, ವೈವಿಧ್ಯತೆ, ಸಾಮಾಜಿಕ ಸಾಮರಸ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವ ಕಾರ್ಯಾಗಾರಗಳು, ವಿಚಾರ ಸಂಕಿರಣಗಳು ಅಥವಾ ಭಾಗವಹಿಸುವುದು, ಈ ಉಪಕ್ರಮಗಳಿಂದ ವೇದಿಕೆಗಳು ಸವಾಲುಗಳನ್ನು ಪರಿಶೀಲಿಸುವುದರ ಜೊತೆಗೆ ಸಾಮರಸ್ಯವನ್ನು ಕಲ್ಪಿಸುವುದು.
1: ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ಇವರಿಂದ ಚಿಂತನಾ ಕೇಳಿದರೆ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ
3: ಕನ್ನಡ ರತ್ನ ಭಂಡಾರ.

0: ಕನ್ನಡ ರತ್ನಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಹಿಂದಿ ಭಾಷೆಗಳಲ್ಲಿ ಪ್ರಭುತ್ವ ಪಡೆದವರು ಬರಹಗಾರ್ತಿ ಎಚ್ಎಸ್ ಪಾರ್ವತಿ, ಶೋಷಣೆ ವಿರುದ್ಧ ದನಿ ಎತ್ತಿದವರು, ಸ್ತ್ರೀ ಪುರುಷ ಸಮಾನತೆಯ ಚಿಂತನೆಗಳನ್ನು ಹರಡಿದವರು, ಲೇಖಕಿಯರ ಸಂಘದ ಆರಂಭಿಕ ದಿನಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದರು, ಆಕಾಶವಾಣಿಯಲ್ಲಿ ಸೇವೆ ಮಾಡಿದರು. ಎಚ್ಎಸ್ ಪಾರ್ವತಿ ಅವರ ಚಿಂತನಾ ಲಹರಿ.
1: ಹೊಸಬರಿಗೇನು ತೊಂದರೆ ಇರುತ್ತೆ ಪತ್ರಿಕಾಲಯದಿಂದ ವಾಪಸ್ ಬರೋದು, ಅದೆಲ್ಲ ಅದೆಲ್ಲ ನಂಗೆ ಆಗ್ಲೇ ಇಲ್ಲ. ಒಂಥರ ಹೆಸರು ಒಂದ್ ಸ್ವಲ್ಪ ಆಗ್ಲೇ ಬಳಕೆಗೆ ಬಂದಾಗ ಆಯ್ತು, ಆಮೇಲೆ ಹಾಗೆ ಬರೆಯೋದಕ್ಕೆ ಶುರು ಮಾಡಿದೆ. ಆಮೇಲೆ ಹಿಂದಿನ ನಾನು ಕಾಶಿಗೆ ಹೋಗಿ ಕಾಶಿ ವಿಶ್ವವಿದ್ಯಾಲಯದಲ್ಲಿ BA MA ಎಲ್ಲ ಮಾಡಿಕೊಂಡೆ. ಆದ್ರೆ ಹಿಂದಿ ಒಳಗೆ ಪುಸ್ತಕಗಳನ್ನಾಗ್ಲಿ ಕತೆಗಳನ್ನಾಗ್ಲಿ ಬರ್ದಿಲ್ಲ. ಆಕಾಶವಾಣಿಗೆ ಸೇರಿದ್ಮೇಲೆ ಆಕಾಶವಾಣಿಗೋಸ್ಕರ ಬೇಕಾದಷ್ಟು ಹಿಂದಿಗೂ ಕೂಡ ನಾಟಕಗಳನ್ನ ಮಾಡಲೇಬೇಕಾಗಿತ್ತು. ನಾಟಕಗಳನ್ನ ಅನುವಾದ ಮಾಡಿದ್ದೀನಿ. ಆಕಾಶವಾಣಿಯಲ್ಲಿ ಯಾವಾಗ್ಲೂ ಒಂದೇ ಕೆಲಸ ಅಂತ ಮಾಡೋಕ್ಕಾಗಲ್ವಲ್ಲ, ಹೀಗಾಗಿ ಬೇರೆ ಬೇರೆ ಸೆಕ್ಷನ್ಗಳು, ಮಹಿಳಾ ಕಾರ್ಯಕ್ರಮ ಮತ್ತೆ ನಾಟಕ ಭಾಷಣ ಕಾರ್ಯಕ್ರಮ ಈ ರೀತಿ ಎಲ್ಲಾ ಸೆಕ್ಷನ್ಗಳಲ್ಲೂ ಕೆಲಸ ಮಾಡಿದೆ. ಜೊತೆಗೆ ಬರವಣಿಗೆ ಇಲ್ಲೇನಂದ್ರೆ ಒಂದೇನು ನನ್ನ ಅದೃಷ್ಟ ಅಂತ ಹೇಳ್ಬೇಕು, ಏನಂದ್ರೆ ಒಂದ್ ರೀತಿ ಪೂರಕವಾಗಿ ಆಯ್ತು. ವಿಸ್ತಾರವಾಗಿ ಬರೆಯೋದು ಇದೆಲ್ಲ ನಿಂತೋಯ್ತು. ಒಂಥರ ಸಂಕ್ಷೇಪವಾಗಿ ಎಷ್ಟು ಬೇಗ ಬೇಕು ಅದು ಮನೋವಿಶ್ಲೇಷಣೆಗೆ ಸಂಬಂಧಪಟ್ಟಾಗಿ ಅಥವಾ ನಾನು ತಗೊಳ್ಳೋ ಸಮಸ್ಯೆ ಬಗ್ಗೆ ಅದೇ ಜಾಸ್ತಿ ಬರೆಯೋದು, ಈ ರೀತಿ ಅಭ್ಯಾಸ ಆಯ್ತು. ತುಂಬಾ ಸಮಸ್ಯೆಗಳು ಬರುತ್ತೆ ಅಂತಂದ್ಬಿಟ್ಟು ಸಮಸ್ಯೆಗೆ ಸೋಲೋದಲ್ಲ, ಹಾಗಂತ ತುಂಬಾ ಸ್ವಾತಂತ್ರ್ಯ ಅಂದ್ಬಿಟ್ಟು ನಮ್ಮ ಮನಸ್ಸು ಬಂದಿದ್ದೆಲ್ಲ ಮಾಡ್ಬೋದು, ನಮ್ಗೆ ನಾ ಸ್ವತಂತ್ರ ಇಲ್ವಾ. ಆದ್ರೆ ಏನಾದ್ರು ಒಂದು ಗುರಿ ಇರಬೇಕು ಜೀವನದಲ್ಲಿ. ಇನ್ನೊಂದೇನು ಅಂದ್ರೆ ನಾ ಹೇಳೋದು, ಉದ್ಯೋಗಸ್ಥ ಮಹಿಳೆ ಅಂತಂದ್ರೆ ಅದರಿಂದ ಬರೀ ಹಣ ಬರುತ್ತೆ ಅಂತ ತಿಳ್ಕೊಳ್ಳದೆ ತಪ್ಪು. ಹಣ ಅಲ್ಲ, ತುಂಬಾ ಅನುಭವ ಬರುತ್ತೆ. ಎಷ್ಟೇ ಬುದ್ಧಿವಂತರಾದ್ರೂ ಕೂಡ ಮನೆಯಲ್ಲಿ ಇರೋ ಒಂದು ಒಬ್ಬರ ಹೆಂಗಸರಿಗೆ ಏನೇ ಪೇಪರ್ ಓದ್ಲಿ ಏನೇ TV ನೋಡ್ಲಿ ಅದು ಬರೋ ಅನುಭವಕ್ಕಿಂತ 10 ಜನ ಕೂಡಿ ಮಾಡಿದಾಗ ಕೆಲಸಗಳು ಒಬ್ಬ ಮನುಷ್ಯನಿಗೆ ಅನುಭವ ಜಾಸ್ತಿ ಆಗೇ ಆಗುತ್ತೆ. ಒಂದು ಉದಾಹರಣೆ ಹೇಳ್ಬೋದು, ಒಂದು ಕತ್ತಿನೋ ಒಂದು ಚಾಕುನೋ ಇಟ್ಕೊಂಡಿರ್ತೀವಿ ನಾವು, ಅದನ್ನ ನೀವು ಉಪಯೋಗಿಸ್ಕೊತಾ ಇದ್ರೆ ಮಾತ್ರನೇ ಅದು ಚೂಪಾಗಿರೋದು. ಅದನ್ನ ತೆಗೆದು ಆ ಕಡೆ ಪಕ್ಕದಲ್ಲಿ ಇಟ್ಬಿಟ್ರೆ ಒಂದ್ 4 ದಿವಸಕ್ಕೆ ಅದನ್ನ ಉಪಯೋಗಿಸೋಕಾಗಲ್ಲ. ಅದರಿಂದ ಉದ್ಯೋಗಸ್ಥ ಮಹಿಳೆ ತಾನು ಮಾಡೋ ಉದ್ಯೋಗದಿಂದ ಅದು ಹಣ ಸಂಪಾದಿಸೋದಲ್ಲದೆ ಅನುಭವವನ್ನ, ದೇಶದ ವಿಚಾರನ, ಸಮಾಜದ ವಿಚಾರನ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸುಮ್ಮನೆ ಹೇಗಿದ್ರು ನಾವೇನ್ ಮಾಡೋಕ್ಕಾಗತ್ತೆ? ನಾವು ಮಾಡೋದು ಇಷ್ಟೇ, ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು ಇರ್ತೇ, ಇದೇ ಬೇಕಾದಷ್ಟು ಆಗ್ಬಿಡುತ್ತೆ. 24 ಗಂಟೆನು ಕಾಲ ಕಳೆಯುತ್ತೆ. ಅದೇನಾಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಗೊತ್ತಾಗಲ್ಲ, ವಯಸ್ಸಾದ್ಮೇಲೆ ಯಾವ ಹವ್ಯಾಸವೂ ಇಲ್ಲದೆ ಇದ್ರೆ ಜೀವನ ಕಳೆಯೋದೇ ತುಂಬಾ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಅಂತ ಸಮಯದಲ್ಲಿ ಯಾವ ಹವ್ಯಾಸನೂ ಇಲ್ಲದೆ, ಸಂಗೀತ ಇಲ್ಲ, ಸಾಹಿತ್ಯ ಇಲ್ಲ, ಯಾವುದೂ ಇಲ್ಲ ಅಂತಂದ್ರೆ ಹೊತ್ತೋಗೋದೇ ಒಂದು ದೊಡ್ಡ ಕಷ್ಟ ಆಗುತ್ತೆ. ಅದಲ್ಲದೇನೆ ಜೀವನದಲ್ಲಿ ಒಂದು ಗುರಿ ಇರಲೇಬೇಕು. ಏನೂ ಗುರಿ ಇಲ್ಲ, ನನಗೇನು ಮಾಡೋಕ್ಕಾಗತ್ತೆ, ಮಹಾ ನಾನೊಬ್ಳು ಸಾಮಾನ್ಯಳು. ಎಲ್ಲರೂ ಸಾಮಾನ್ಯರೇ, ಎಲ್ಲಾ ಸಾಮಾನ್ಯರೇ ಅಸಮಾನ ಆಗೋದಕ್ಕೆ ಸಾಧ್ಯ. ಅದರಿಂದ ಒಂದು ಜೀವನದಲ್ಲಿ ಗುರಿ ಇಟ್ಕೋಬೇಕು. ಹೇಗ್ಯಾರೋ ಮಾಡಿ ಗುರಿ ಮುಟ್ಟೋದಲ್ಲ, ಯಾವ್ದಾದ್ರು ಸರಿಯಾದ ರೀತಿ ಒಳಗೆ ಆ ಗುರಿನ ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾನೇ ಇರಬೇಕು ಅನ್ನೋದೇ ನನ್ನ ಅಭಿಪ್ರಾಯ.
0: ಬರಹಗಾರ್ತಿ ಎಚ್ಎಸ್ ಪಾರ್ವತಿ ಅವರ ಚಿಂತನಾ ಲಹರಿಯನ್ನು ಕೇಳಿದಿರಿ ಇವತ್ತಿನ ರತ್ನಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ AS ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನಭಂಡಾರ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 meter ಅಂದರೆ 612 kHz. ಈಗ ಸಮಯ 6:40. ಈಗ ವೃಂದಗಾನದಲ್ಲಿ DS ಕರ್ಕಿ ವಿರಚಿತ ದೇಶಭಕ್ತಿ ಗೀತೆ ಉತ್ತರದಲ್ಲಿ ಹಿಮಶೈಲದ ಶೃಂಗಾರ.

ತರಕಾರಿ ಬೆಳೆಗಳಲ್ಲಿ ಟೊಮೆಟೊ ಪ್ರಮುಖವಾದ ಬೆಳೆ. ಟೊಮೆಟೊ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುವ ಜನಪ್ರಿಯ ತರಕಾರಿಯಾಗಿದೆ. ಈ ತರಕಾರಿಯು ABC ಜೀವಸತ್ವಗಳನ್ನು ಒದಗಿಸ್ತದೆ. ಟೊಮೆಟೊ ಬೆಳೆಗೆ ಮಣ್ಣು, ಇದನ್ನು ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳಿಬಹುದು.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಜೊತೆಯಲ್ಲಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಇದ್ದಾರೆ. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ನಾವು ಮಕ್ಕಳಿಗೆ ಶಾಲೆಗೆ ಕಳಿಸ್ತೀವಿ, ಅಲ್ಲಿ ಮಕ್ಕಳ ಫೋಟೋ ಇರ್ತದೆ, ಮಾಹಿತಿ ಇರುತ್ತೆ, ಏನೇನೋ ಇರ್ತದೆ. ಈವನ್ ಒಂದು ಐಡೆಂಟಿಟಿ ಕಾರ್ಡ್ ನೋಡಿದ್ರೆ ಅಲ್ಲೆಲ್ಲ ಸಿಗುತ್ತೆ. ಈಗ ಮಕ್ಕಳ ಮಾಹಿತಿ ರಕ್ಷಣೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಇದ್ರ ಬಗ್ಗೆ
3: ಹೌದು, ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, 18 ವರ್ಷದ ಒಳಗಿನ ಎಲ್ಲರನ್ನು ನಾವು ಮಕ್ಕಳು ಅಂತ ಹೇಳ್ತೇವೆ. ಮಗುವನ್ನು ನಾವು ಮಕ್ಕಳ ಈ ಮಾಹಿತಿ ವಿಶೇಷ ರಕ್ಷಣೆ ಅಗತ್ಯ ಇದೆ. ಇದರಲ್ಲಿ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆಕ್ಟ್ 2023 ಅಡಿಯಲ್ಲಿ 18 ವರ್ಷದ ಒಳಗಿನ ಮಕ್ಕಳ ಮಾಹಿತಿಗೆ ವಿಶೇಷ ರಕ್ಷಣೆ ನೀಡಲಾಗಿದೆ. ಕಾನೂನು ಏನು ಹೇಳುತ್ತದೆ ಅಂದ್ರೆ, ಈ ಕಾಯ್ದೆ ಅಡಿಯಲ್ಲಿ 18 ವರ್ಷದ ಒಳಗಿನ ಮಕ್ಕಳ ಮಾಹಿತಿಗೆ ಒಂದು ಆ ಮಗುವಿನ ಪೋಷಕರ ಒಪ್ಪಿಗೆ ಬಹಳ ಅಗತ್ಯ, ಮತ್ತೆ ಅದು ಕಡ್ಡಾಯ ಕೂಡ. ಮಕ್ಕಳ ಮಾಹಿತಿ ಬಳಸಿ ಯಾವುದೇ ಟಾರ್ಗೆಟೆಡ್ ಅಡ್ವರ್ಟೈಸ್ಮೆಂಟ್ ಮಾಡುವ ಹಾಗಿಲ್ಲ. ಜಾಹೀರಾತುಗಳಲ್ಲಿ ಮಕ್ಕಳ ಮಾಹಿತಿಯನ್ನು ಬಳಸುವಂತಿಲ್ಲ. ಮಕ್ಕಳ ಮಾಹಿತಿಯನ್ನು ಮೂರನೇ ವ್ಯಕ್ತಿಗೆ ಆ ಶಾಲೆಯಾಗಲಿ ಅಥವಾ ಯಾವುದೇ ಸಂಸ್ಥೆ ನೀಡುವಂತಿಲ್ಲ. ಇದನ್ನು ಉಲ್ಲಂಘಿಸಿದರೆ, ಈ ವಿಚಾರಗಳನ್ನು ಉಲ್ಲಂಘಿಸಿದರೆ, ಈ ಕಾಯ್ದೆ ಅಡಿಯಲ್ಲಿ ಮಕ್ಕಳ ಡೇಟಾ ಉಲ್ಲಂಘನೆಗೆ ಸಂಸ್ಥೆಗೆ ಸುಮಾರು 200 ಕೋಟಿ ವರೆಗಿನ ದಂಡವನ್ನು ವಿಧಿಸಬಹುದು. ಪೋಷಕರು ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾಕ್ಕೆ ದೂರನ್ನು ಲಿಖಿತವಾಗಿ ಸಲ್ಲಿಸಬಹುದು. ನೆನಪಿಡಬೇಕಾದ ಅಂಶ ಏನಂದರೆ, ಮಗುವಿನ ಮಾಹಿತಿ ಸಂಗ್ರಹಿಸುವ ಯಾವುದೇ ಸಂಸ್ಥೆ, ಶಾಲೆ, ವೆಬ್ಸೈಟ್ ಅಥವಾ ಮೊಬೈಲ್ ಆ್ಯಪ್ ಯಾವುದೇ ಇರಲಿ, ಕಾನೂನಿನ ಪ್ರಕಾರ ಆ ಮಗುವಿನ ಪೋಷಕರ ಒಪ್ಪಿಗೆಯನ್ನು ಕಡ್ಡಾಯವಾಗಿ ಪಡೆಯಲೇಬೇಕು. ಮಗುವಿನ ಆನ್ಲೈನ್ ಸುರಕ್ಷತೆ ಪೋಷಕರ ಜವಾಬ್ದಾರಿ ಮಾತ್ರ ಅಲ್ಲ, ಆ ಸಂಸ್ಥೆಯ ಜವಾಬ್ದಾರಿ ಕೂಡ,
2: ಇಡೀ ಸಮಾಜದ ಜವಾಬ್ದಾರಿ ಕೂಡ ಹೌದಾಗುತ್ತೆ. ಯಾಕಂದರೆ ಯಾರೇ ಆಗಲಿ ಮಕ್ಕಳ ವಿಷಯದಲ್ಲಿ ರಕ್ಷಣೆಗೆ ಮುಂದಾಗಬೇಕಾಗತ್ತೆ, ಅದು ಎಲ್ಲರ ಜವಾಬ್ದಾರಿ ಅಂತಂಥೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮಸ್ಕಾರ.
3: ನಮಸ್ಕಾರ ಸರ್.
2: ನ್ಯಾಯವಾಣಿ ಕೇಳುಗರ ಗಮನಕ್ಕೆ ಈ ವಿಷಯ. ನ್ಯಾಯವಾಣಿ ಕಾರ್ಯಕ್ರಮವನ್ನು ಕೇಳಿ ಅನೇಕರು ನೀವೆಲ್ಲ ಬಹಳ ಮೆಚ್ಚುಗೆಯನ್ನು ಸೂಚಿಸಿದ್ದೀರಿ. ಬಹಳಷ್ಟು ಕೇಳುಗರ ಕೋರಿಕೆಯ ಮೇರೆಗೆ ಈ ಕಾರ್ಯಕ್ರಮದ ಅವಧಿಯನ್ನು 5 ನಿಮಿಷದಿಂದ 15 ನಿಮಿಷಗಳವರೆಗೆ ವಿಸ್ತರಿಸುತ್ತಿದ್ದೇವೆ. ಇನ್ನು ಮುಂದೆ ಈ ಕಾರ್ಯಕ್ರಮ ಪ್ರತಿ ಬುಧವಾರಗಳಂದು ಪ್ರಸಾರವಾಗಲಿದೆ. ತಿಂಗಳ ಕೊನೆಯ ಬುಧವಾರ ಕೇಳುಗರಿಗಾಗಿ ಫೋನ್ಇನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಕೂಡ ನಿರ್ಧರಿಸಲಾಗಿದೆ. ಆದರೆ ನೀವು 7 ಅಕ್ಟೋಬರ್ ತನಕ ಕಾಯಬೇಕು. ಈ ಕೆಲವು ದಿನಗಳು ಮಾತ್ರ ಈಗ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ನಿಲ್ಲಲಿದೆ. ನೆನಪಿಡಿ, ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯಲಿದೆ ಬರುವ 7 ಅಕ್ಟೋಬರ್. ಆಕಾಶವಾಣಿ ಕೇಳಿರಿ, ಕಾನೂನಿನ ಅರಿವು ಪಡೆಯಿರಿ. ಧನ್ಯವಾದಗಳು.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು. ಈಗ ಸಮಯ 6:50. ಇನ್ನು ಮುಂದೆ ರೈತರಿಗೆ ಸಲಹೆ.
1: ತರಕಾರಿ ಬೆಳೆಗಳಲ್ಲಿ ಟೊಮೆಟೊ ಪ್ರಮುಖವಾದ ಬೆಳೆ. ಟೊಮೆಟೊ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುವ ಜನಪ್ರಿಯ ತರಕಾರಿಯಾಗಿದೆ. ಈ ತರಕಾರಿಯು ABC ಜೀವಸತ್ವಗಳನ್ನು ಒದಗಿಸುತ್ತದೆ. ಟೊಮೆಟೊ ಬೆಳೆಗೆ ಮಣ್ಣು, ಇದನ್ನ ಎಲ್ಲ ವಿಧವಾದ ಮಣ್ಣುಗಳಲ್ಲಿ ಬೆಳಿಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವ ಮಧ್ಯಮ, ಕಪ್ಪು ಹಾಗೂ ಮರಳು ಮಿಶ್ರಿತ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ. ತಗ್ಗು ಪ್ರದೇಶ, ನೀರು ನಿಲ್ಲುವ ಮತ್ತು ಆಮ್ಲಯುಕ್ತ ಮಣ್ಣಿನ ಪ್ರದೇಶ ಈ ಬೆಳೆಗೆ ಯೋಗ್ಯವಲ್ಲ. ಉತ್ತಮ ಬೆಳೆಗೆ ಮಣ್ಣಿನ ರಸಸಾರ 6-7 ಇರಬೇಕು. ಸೊರಗು ರೋಗಪೀಡಿತ ಮಣ್ಣು ಸೂಕ್ತವಲ್ಲ. ಟೊಮೆಟೊ ಬೆಳೆಯ ಬಿತ್ತನೆಗೆ ಕಾಲ, ಇದನ್ನು ವರ್ಷದ 3 ಮುಖ್ಯ ಕಾಲಗಳಲ್ಲಿ ಅಂದರೆ ಜೂನ್ ಜುಲೈ, ಅಕ್ಟೋಬರ್ ನವೆಂಬರ್ ಮತ್ತು ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಬೆಳೆಯಬಹುದು. ವಾರ್ಷಿಕ ಮಳೆ ಪ್ರಮಾಣ 75-90 ಸೆಂಟಿಮೀಟರ್ ಇರುವಲ್ಲಿ ಹಾಗೂ ಜುಲೈನಿಂದ ಅಕ್ಟೋಬರ್ವರೆಗೆ ನಿರ್ದಿಷ್ಟ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಬೆಳೆಯನ್ನು ಫಲಪ್ರದವಾಗಿ ಬೆಳೆಯಬಹುದು. ಹೆಚ್ಚು ಮಳೆ ಬೀಳುವ ಹಾಗೂ ಮಲೆನಾಡು ಪ್ರದೇಶದಲ್ಲಿ ಈ ಬೆಳೆ ಉತ್ತಮ ಇಳುವರಿ ಕೊಡೋದಿಲ್ಲ. ಬೇಸಿಗೆಯಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಎಲೆ ಮುದುಡು ರೋಗಕ್ಕೆ ತುತ್ತಾಗುವುದರಿಂದ ಅವಶ್ಯವಿರುವ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಸಸಿಮಳೆಯಿಂದಲೇ ಪ್ರಾರಂಭಿಸಬೇಕು. ಮಳೆಯಾಶ್ರಿತ ಪ್ರದೇಶದಲ್ಲಿ ಸಸಿಗಳನ್ನು ನಾಟಿ ಮಾಡಲು ಜುಲೈ ಮಧ್ಯದಿಂದ ಆಗಸ್ಟ್ ಮಧ್ಯದವರೆಗೆ ಉತ್ತಮ ಕಾಲ. ಟೊಮೆಟೊದ ತಳಿಗಳು ಪುಸಾ ರೂಬಿ. ಹಣ್ಣುಗಳು ಮಧ್ಯಮ ಗಾತ್ರವಾಗಿದ್ದು ಕೆಂಪು ವರ್ಣವನ್ನು ಹೊಂದಿರುತ್ತವೆ. ಈ ತಳಿ ಸಾಧಾರಣ ಉತ್ತಮ ಇಳುವರಿ ಕೊಡುತ್ತದೆ. ಮಳೆಯಾಶ್ರಯದಲ್ಲಿ ಬೆಳೆಯಲು ಇದು ಸೂಕ್ತವಾದ ತಳಿಯಾಗಿದೆ. ಮೇಘ L15. ಇದರ ಹಣ್ಣುಗಳು ಮಧ್ಯಮ ಗಾತ್ರ, ದುಂಡನೆಯ ಆಕಾರ ಹೊಂದಿವೆ. ಹೆಚ್ಚಿನ ಉಷ್ಣದಲ್ಲಿಯೂ ಕೂಡ ಕಾಯಿ ಕಟ್ಟುವ ಸಾಧ್ಯತೆಯನ್ನು ಹೊಂದಿರುತ್ತದೆ. ಪ್ರತಿ ಹೆಕ್ಟೇರ್ಗೆ 25-30 ಟನ್ ಇಳುವರಿ ಕೊಡುವ ಈ ತಳಿ ಪುಸಾ ರೂಬಿಗಿಂತ 43% ಹೆಚ್ಚು ಇಳುವರಿ ಕೊಡುತ್ತದೆ. ಹಣ್ಣುಗಳನ್ನು ಕೊಯ್ಲು ಮಾಡಿದ 8-10 ದಿನಗಳವರೆಗೆ ಕೆಡದಂತೆ ಇಡಬಹುದಾಗಿದೆ. ರೋಮಾ, ಇದು ಉತ್ತಮ ಇಳುವರಿ ಕೊಡುವ ತಳಿಯಾಗಿದ್ದು ಮಧ್ಯಮ ಗಾತ್ರದ ಹಣ್ಣುಗಳನ್ನು ಕೊಡುತ್ತದೆ. ಅರ್ಕಾ ವಿಕಾಸ್, ಇದರ ಗಿಡಗಳು ಮಧ್ಯಮ ಬೆಳವಣಿಗೆಯನ್ನು ಹೊಂದಿದ್ದು 140 ದಿನದಲ್ಲಿ ಬೆಳೆ ಮುಗಿಯುತ್ತದೆ. ಇದರ ಹಣ್ಣುಗಳು ಮಧ್ಯಮ ಗಾತ್ರ ಹೊಂದಿದ್ದು 80-90 ಗ್ರಾಂ, ಕಡುಗೆಂಪು ಬಣ್ಣವನ್ನು ಹೊಂದಿರುತ್ತವೆ. ಇದನ್ನು ಮಳೆಯ ಆಶ್ರಯದಲ್ಲಿ ಹಾಗೂ ನೀರಾವರಿ ಪ್ರದೇಶದಲ್ಲಿ ಬೆಳೀತಾರೆ. 1 ಹೆಕ್ಟೇರ್ಗೆ 35-40 ಟನ್ ಇಳುವರಿ ಪಡಿಬಹುದು. ಅರ್ಕಾ ಅಭ, ಇದರ ಗಿಡಗಳು ಮಧ್ಯಮ ಬೆಳವಣಿಗೆಯನ್ನು ಹೊಂದಿದ್ದು 140 ದಿನದಲ್ಲಿ ಬೆಳೆ ಮುಗಿಯುತ್ತದೆ. ಹಣ್ಣುಗಳು ಕೂಡ ಕೆಂಪು ಬಣ್ಣದಿಂದ ಕೂಡಿದ್ದು ಸುಮಾರು 75 ಗ್ರಾಮು ತೂಕ ಇರುತ್ತವೆ. ಇದು ದುಂಡಾಣು ಸೊರಗು ರೋಗವನ್ನು ನಿರೋಧಿಸುವ ಶಕ್ತಿಯನ್ನು ಹೊಂದಿದೆ. ಇದನ್ನು ಮಳೆಗಾಲ ಹಾಗೂ ಚಳಿಗಾಲಗಳೆರಡರಲ್ಲೂ ಬೆಳೆಯಬಹುದಾಗಿದೆ. 1 ಹೆಕ್ಟೇರ್ಗೆ ಕನಿಷ್ಠ 43 ಟನ್ ಇಳುವರಿಯನ್ನು ನೀಡುತ್ತದೆ. ಅರ್ಕಾ ಅಲೋಕ್, ಇದರ ಬೆಳೆಯು 130 ದಿನದಲ್ಲಿ ಮುಗಿತದೆ. ಹಣ್ಣುಗಳು ಗಾತ್ರದಲ್ಲಿ 120 ಗ್ರಾಂ ದೊಡ್ಡದಾಗಿದ್ದು ಗಟ್ಟಿಯಾಗಿರುತ್ತವೆ. ಸೊರಗು ರೋಗ ನಿರೋಧಿಸುವ ಶಕ್ತಿ ಇದಕ್ಕಿದೆ. ಇದನ್ನು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬೆಳೆಯಬಹುದು. 1 ಹೆಕ್ಟೇರ್ಗೆ 46 ಟನ್ ಇಳುವರಿ ಕೊಡುತ್ತದೆ. ಅರ್ಕಾ ಆಶೀಶ್, ಇದರ ಬೆಳೆಯ ಅವಧಿ 130 ದಿನಗಳು. ಹಣ್ಣುಗಳು ಮೊಟ್ಟೆಯಾಕಾರದಲ್ಲಿದ್ದು ಗಟ್ಟಿಯಾಗಿರುತ್ತವೆ ಮತ್ತು ಒಳ್ಳೆಯ ಕೆಂಪು ಬಣ್ಣವನ್ನು ಹೊಂದುತ್ತವೆ. ಹಣ್ಣು ಒಂದೇ ಸಾರಿ ಕೊಯ್ಲಿಗೆ ಸಿದ್ಧವಾಗುತ್ತದೆ. ಇದು ಸಂರಕ್ಷಣೆಗೆ ಸೂಕ್ತವಾದ ತಳಿ. ಇದಕ್ಕೆ ಬೂದು ರೋಗವನ್ನು ನಿರೋಧಿಸುವ ಶಕ್ತಿ ಇದೆ.
0: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳುತ್ತಿದ್ದೀರಿ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
1: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ದೇಶದ ಸೇವೆಗೆ ನಿಲ್ಲಬೇಕು.
3: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

0: ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಹೆಸರಾಂತ ಕಲಾವಿದರ ಸಂಗೀತ.
1: ಹೋದ ವರ್ಷ ಬಂದ ಹಬ್ಬ, ಹೋದ ವರುಷ ಒಳೆದ ಬೆಳಕು, ಮತ್ತೆ ಮರಳಿ ಬಂದಿತೆಂದು.
0: ಖ್ಯಾತ ಕವಿಗಳ ಸಂದರ್ಶನ.
2: ನನ್ನ ನಾಲ್ಕು ತಂಕಿವರೆಗಿನ ಮಾತು ಯಾವ ಭಾಷಾಕ್ಕೂ ಒಯ್ಲಿಕ್ಕೆ ಬರುವಂಗೆ.
3: ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಟು ಯು.
0: ಮಕ್ಕಳ ಕಲಿಕೆಗೆ ಪಠ್ಯಾಧಾರಿತ ಕಾರ್ಯಕ್ರಮ ಕಲಿಯುತ್ತಾ ನಲಿಯೋಣ, ಹಾಡು ಮಾತಾಡು.
4: ಬಹಳ ದಿನಗಳ ಮೇಲೆ ಈ ಬೇಟೆಯ ವಿನೋದ ಅಲ್ಲವೇ ಪ್ರಭು?
5: ಇಷ್ಟು ದಿನ ಮರೆತಿದ್ದೆನಲ್ಲ ಎಂದು ಪಶ್ಚಾತ್ತಾಪವಾಗುತ್ತಿದೆ.
4: ಕಾರಣದೊಡನೆಯೇ ಎಲ್ಲವೂ ನಡೆಯಬೇಕೆಂದಿಲ್ಲ ಎಂಬ ನಿಮ್ಮ ಮಾತು ಈಗ ಅರ್ಥವಾಗುತ್ತಿದೆ ಪ್ರಭು.
5: ಇದಕ್ಕೆ ಕಾರಣವಿದೆ ವಜ್ರ.
0: ರೇಡಿಯೋ ನಾಟಕಗಳು, ರೇಡಿಯೋ ಸರಣಿಗಳು ನಮ್ಮ ಯೂಟ್ಯೂಬ್ನಲ್ಲಿ ಲಭ್ಯ. ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಉಚಿತವಾಗಿ ಕೇಳಿ. ಯೂಟ್ಯೂಬ್ ವಿಳಾಸ ಇನ್ನೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
6: ಪರಂಪರೆಯನ್ನು ಪಸರಿಸುವ
7: ಐತಿಹಾಸಿಕ ಸ್ಥಳಗಳ ಪರಿಚಯ
6: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
7: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
6: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
7: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
8: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
9: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
10: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
9: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
10: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು ಕ್ರಮ, ನಗರಾಭಿವೃದ್ಧಿ ಸಚಿವರಿಂದ ಸದನಕ್ಕೆ ಮಾಹಿತಿ. ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆ ಸ್ಥಾಪನೆ, ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ, ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ. 2027 ಅಂತ್ಯಕ್ಕೆ ಎತ್ತಿನ ಹೊಳೆ ಯೋಜನೆ ಪೂರ್ಣ, 7 ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾಹಿತಿ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನ, ರಾಜ್ಯದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ. ಈಗ ವಾರ್ತೆಗಳ ವಿವರ. ಈ ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಸಾರ್ವತ್ರಿಕ ಚುನಾವಣೆ ನಡೆಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದಸ್ಯ ಮಂಜುನಾಥ್ ಭಂಡಾರಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ನಗರಾಭಿವೃದ್ಧಿ ಇಲಾಖೆಯು ಕೆಲವು ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆಗಳಾಗಿ ಮೇಲ್ದರ್ಜೆಗೇರಿಸಿರುವುದರಿಂದ 10 ಜಿಲ್ಲೆಗಳ ಹಾಗೂ 14 ತಾಲೂಕುಗಳ ವ್ಯಾಪ್ತಿಯಲ್ಲಿ ಕ್ಷೇತ್ರಗಳನ್ನು ಮರು ವಿಂಗಡಿಸಲಾಗಿದೆ. ಪ್ರಸ್ತುತ 31 ಜಿಲ್ಲಾ ಪಂಚಾಯಿತಿ ಮತ್ತು 239 ತಾಲೂಕು ಪಂಚಾಯಿತಿಗಳ ಕ್ಷೇತ್ರಗಳ ಗಡಿ ನಿಗದಿಪಡಿಸಿ ಅಧಿಸೂಚನೆ ಹೊರಡಿಸಲಾಗಿದೆ. ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಿಗೆ ಮೀಸಲಾತಿ ನಿಗದಿಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು, ಪ್ರಕ್ರಿಯೆ ಪೂರ್ಣಗೊಂಡ ತಕ್ಷಣ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿ ವರ್ಷಾಂತ್ಯದೊಳಗೆ ಚುನಾವಣೆ ನಡೆಸಲಾಗುವುದು ಎಂದು ಸಚಿವರು ಸದನಕ್ಕೆ ಮಾಹಿತಿ ನೀಡಿದರು. ಹುಬ್ಬಳ್ಳಿಯ ಕೆಎಂಸಿಆರ್ಐ ಆಸ್ಪತ್ರೆ ಅಭಿವೃದ್ಧಿಗೆ ಸರ್ಕಾರ ಅಗತ್ಯ ಕ್ರಮ ವಹಿಸಿದೆ ಎಂದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ನವಲಗುಂದ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರ ಪ್ರಶ್ನೆಗೆ ವೈದ್ಯಕೀಯ ಶಿಕ್ಷಣ ಸಚಿವರ ಪರವಾಗಿ ಉತ್ತರಿಸಿದ ಅವರು, ಹುಬ್ಬಳ್ಳಿಯ ಕೆಎಂಸಿಆರ್ಐ ಆಸ್ಪತ್ರೆ ಅಭಿವೃದ್ಧಿಗೆ ಈಗಾಗಲೇ ಅಗತ್ಯ ಕ್ರಮಗಳನ್ನು ವಹಿಸಲಾಗುತ್ತಿದೆ. ಈ ಆಸ್ಪತ್ರೆಯಲ್ಲಿ ಹೃದ್ರೋಗ ಚಿಕಿತ್ಸೆಗೆ ಅವಶ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಈಗಾಗಲೇ ಸರಾಸರಿ ತಿಂಗಳಿಗೆ 300 ಎಂಜಿಯೋಗ್ರಾಫಿ ಹಾಗೂ 160 ಎಂಜಿಯೋಪ್ಲಾಸ್ಟಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು. ಅದಲ್ಲದೆ ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆಯನ್ನು ಸ್ಥಾಪಿಸಲು 250 ಕೋಟಿ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು, 189.65 ಕೋಟಿ ಬಿಡುಗಡೆ ಮಾಡಲಾಗಿದೆ. ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಸಚಿವರು ತಿಳಿಸಿದರು. ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಡಿ 32,000 ರೂಪಾಯಿಗಳಿಂದ 120,000 ಒಳಗಿನ ವಾರ್ಷಿಕ ಆದಾಯ ಮಿತಿ ಹೊಂದಿರುವ ಅರ್ಹ ಫಲಾನುಭವಿಗಳ ಪಿಂಚಣಿಗಳನ್ನು ಮುಂದುವರಿಸುವಂತೆ ಆದೇಶಿಸಲಾಗಿದೆ ಎಂದು ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ವಿವಿಧ ಸಾಮಾಜಿಕ ಪಿಂಚಣಿಗಳಾದ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಇತ್ಯಾದಿಗಳಿಗೆ 32,000 ರೂಪಾಯಿ ಆದಾಯ ಮಿತಿ ಇತ್ತು. ಇದರಿಂದಾಗಿ ಲಕ್ಷಾಂತರ ಜನರು ಪಿಂಚಣಿ ಸೌಲಭ್ಯದಿಂದ ಹೊರಗೆ ಉಳಿದಿದ್ದರು. ಅದನ್ನು 120,000 ರೂಪಾಯಿಗಳಿಗೆ ಏರಿಕೆ ಮಾಡುವ ಮೂಲಕ ಬಹುಕಾಲದ ಸಮಸ್ಯೆ ಬಗೆಹರಿಸಲಾಗಿದೆ ಎಂದಿದ್ದಾರೆ. ಗ್ರಾಮ ಆಡಳಿತಾಧಿಕಾರಿಗಳು ಸಂಯೋಜನೆ ಮೊಬೈಲ್ ಆಪ್ ಮೂಲಕ ಪರಿಶೀಲಿಸಿದ ನಂತರ ಸಂಬಂಧಪಟ್ಟ ತಾಲೂಕು ತಹಶೀಲ್ದಾರರಿಂದ ನಿಯಮಾನುಸಾರ ಪರಿಶೀಲನೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ನೀಡಲು ನಿರ್ದೇಶನ ನೀಡಲಾಗಿದೆ ಎಂದು ಸಚಿವರು ಸಂದೇಶದಲ್ಲಿ ತಿಳಿಸಿದ್ದಾರೆ. ಮುಳವಾಡ ಏತ ನೀರಾವರಿ ಯೋಜನೆಯ ವಿತರಣಾ ಕಾಲುವೆ ಸಂಖ್ಯೆ 1-35 ಕಾಮಗಾರಿ ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ನಾಗಠಾಣ ಕ್ಷೇತ್ರದ ಶಾಸಕ ವಿಠಲ್ ಕಟಕದೊಂಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಬಾಕಿ ಉಳಿದ ವಿತರಣಾ ಕಾಲುವೆ ಕಾಮಗಾರಿಗಳಿಗೆ ಟೆಂಡರ್ ಕರೆಯಲಾಗಿದ್ದು, ಬಿಡ್ಡದಾರರು ಭಾಗವಹಿಸದೇ ಇರುವುದರಿಂದ ಕಾಮಗಾರಿ ವಿಳಂಬವಾಗಿದೆ. ಅನುದಾನದ ಲಭ್ಯತೆಯನುಸಾರ ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನು 2027 ಅಂತ್ಯದ ವೇಳೆಗೆ ಪೂರ್ಣಗೊಳಿಸಿ ಉದ್ದೇಶಿತ 7 ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಲು ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಸಚಿವರ ಪರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದಸ್ಯ ಐವನ್ ಡಿಸೋಜಾ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, 2012 8,323.50 ಕೋಟಿ ಮೂಲ ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿತ್ತು. ನಂತರ 2023 ಜನವರಿಯಲ್ಲಿ 23,251.66 ಕೋಟಿ ಮೊತ್ತದ ಪರಿಷ್ಕೃತ ಯೋಜನಾ ವರದಿಗೆ

0: ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲ ಮತ್ತು ಬೆಳೆಹಾನಿ ಪರಿಸ್ಥಿತಿ ಕುರಿತು ವಿವರಿಸಿದರು. ತೀವ್ರ ಬರ ಪರಿಸ್ಥಿತಿ ಎದುರಿಸುತ್ತಿರುವ ರಾಜ್ಯದ ರೈತರಿಗೆ ಪೂರ್ಣ ಬೆಂಬಲ ಮತ್ತು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ ಸಚಿವರು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ನೋಂದಣಿಗೆ ಅಂತಿಮ ದಿನಾಂಕವನ್ನು ಈ ತಿಂಗಳ ಅಂತ್ಯದವರೆಗೆ ವಿಸ್ತರಿಸಬೇಕು ಎಂದು ಮನವಿ ಮಾಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಮಾಜಿ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರ ಜನ್ಮದಿನ. ರಾಷ್ಟೀಯ ಐಕ್ಯತೆಯನ್ನು ಸಾರುವ ಸದ್ಭಾವನಾ ದಿನವನ್ನಾಗಿ ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ರಾಷ್ಟೀಯ ಏಕೀಕರಣ, ಸಾಮರಸ್ಯ ಹಾಗೂ ಸಾಮಾಜಿಕ ಒಗ್ಗಟ್ಟನ್ನು ಉತ್ತೇಜಿಸುವ ಸಲುವಾಗಿ ಪ್ರತಿ ವರ್ಷ ಸದ್ಭಾವನಾ ದಿನ ಆಚರಿಸಲಾಗುತ್ತದೆ. ಸಾಮಾಜಿಕ ಸಾಮರಸ್ಯ ಹಾಗೂ ಶಾಂತಿಗಾಗಿ ಶ್ರಮಿಸಿದ ಮಹನೀಯರಿಗೆ ಈ ದಿನದಂದು ರಾಜೀವ್ ಗಾಂಧಿ ರಾಷ್ಟೀಯ ಸದ್ಭಾವನಾ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಗುತ್ತದೆ. ಮಾಜಿ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ ಅರಸು ಅವರ 111ನೇ ಜಯಂತಿಯನ್ನು ಇಂದು ರಾಜ್ಯಾದ್ಯಂತ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತಿದೆ. ಶತಮಾನಗಳಿಂದ ಬೆಳಕಿಗಾಗಿ ಹಾತೊರೆಯುತ್ತಿದ್ದ ಹಿಂದುಳಿದವರ ಸಾಮಾಜಿಕ ಆರ್ಥಿಕ ಸುಧಾರಣೆಗಾಗಿ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದವರು ದೇವರಾಜ ಅರಸು ಅವರು. ಹಿಂದುಳಿದವರು, ತಳ ಸಮುದಾಯಗಳ ಜನರನ್ನು ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಹಲವು ಕ್ರಾಂತಿಕಾರಕ ಯೋಜನೆಗಳನ್ನು ಜಾರಿಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಭಾವಚಿತ್ರ ಮೆರವಣಿಗೆ, ವಿಶೇಷ ಉಪನ್ಯಾಸ, ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಈ ಸಂದರ್ಭದಲ್ಲಿ ಏರ್ಪಡಿಸಲಾಗುತ್ತದೆ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಪಡೆದಿದೆ. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ, ಸಾಮಾಜಿಕ ಸಾಮರಸ್ಯ ಹಾಗೂ ಕೌಶಲಾಭಿವೃದ್ಧಿಯನ್ನು ಉತ್ತೇಜಿಸುವ ಉದ್ದೇಶದಿಂದ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಯುವ ಮಿಷನ್ನಡಿ ಜಿಲ್ಲೆಯಿಂದ 22,000ಕ್ಕೂ ಹೆಚ್ಚು ಭಾರತ್ ಜೋಡೋ ಸಂಘಗಳನ್ನು ನೋಂದಣಿ ಮಾಡಿಕೊಳ್ಳಲಾಗಿದೆ. ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಸಂಬಂಧಿಸಿದ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿದ್ದರ ಪರಿಣಾಮ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನ ಪಡೆದಿದ್ದು ಸಂತಸದ ಸಂಗತಿ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಜಿಲ್ಲೆಯ ಸಂಭವನೀಯ ಭೂಕುಸಿತ ಪ್ರದೇಶಗಳಲ್ಲಿ ಭೂಕುಸಿತ ತಡೆಗೆ ಕೈಗೊಂಡಿರುವ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಭೂಕುಸಿತ ತಡೆಗೆ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ 99 ಕಾಮಗಾರಿಗಳನ್ನು ಕೈಗೊಳ್ಳಲು ಈಗಾಗಲೇ ಅನುಮೋದನೆ ನೀಡಲಾಗಿದ್ದು ಎಲ್ಲಾ ಕಾಮಗಾರಿಗಳಿಗೆ ಟೆಂಡರ್ ಪ್ರಕ್ರಿಯೆ ಕೂಡ ಮುಕ್ತಾಯವಾಗಿದೆ. 80 ಕಾಮಗಾರಿಗಳಿಗೆ ಕಾರ್ಯಾದೇಶ ನೀಡಲಾಗಿದೆ ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವರ್ಷಾಂತ್ಯದೊಳಗೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು ಕ್ರಮ, ನಗರಾಭಿವೃದ್ಧಿ ಸಚಿವರಿಂದ ಸದನಕ್ಕೆ ಮಾಹಿತಿ. ಹುಬ್ಬಳ್ಳಿಯಲ್ಲಿ ಜಯದೇವ ಹೃದ್ರೋಗ ಆಸ್ಪತ್ರೆಯ ಅಂಗಸಂಸ್ಥೆ ಸ್ಥಾಪನೆ, ಅಂದಾಜು ಮೊತ್ತಕ್ಕೆ ಆಡಳಿತಾತ್ಮಕ ಅನುಮೋದನೆ, ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ. 2027ರ ಅಂತ್ಯಕ್ಕೆ ಎತ್ತಿನ ಹೊಳೆ ಯೋಜನೆ ಪೂರ್ಣ, 7 ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಮಾಹಿತಿ. ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಮತ್ತು ಅನುಷ್ಠಾನ, ರಾಜ್ಯದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಬೆಂಗಳೂರು. ಈಗ ನರಹರಿ ದೀಕ್ಷಿತ್ ಅವರು ಹಾಡಿರುವಂತಹ ಭಾವಗೀತೆಗಳು. ಪ್ರಾರಂಭದಲ್ಲಿ ಕುವೆಂಪು ವಿರಚಿತ ಭಾವಗೀತೆ ಹೋಗುವೆನು ನಾ

ನರಹರಿ ದೀಕ್ಷಿತ್ ಅವರು ಹಾಡಿರುವಂತಹ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೆ ಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆ ನಿನ್ನೊಲುಮೆಯಿಂದಲೇ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ಇಂದು ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ ನಾಲ್ಕನೇ ಸುತ್ತಿನ ಸಭೆ. ಮಾಸ್ಕೋದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಇಂಡಿಯಾ ಡೇ ಉತ್ಸವ ಆರಂಭ. ಎಫ್ಐಎಚ್ ಹಾಕಿ ವಿಶ್ವಕಪ್, ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಮಣಿಸಿ ರೋಚಕ ಗೆಲುವು ಸಾಧಿಸಿದ ಭಾರತ. ವಾರ್ತೆಗಳ ವಿವರ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ನವದೆಹಲಿಯಲ್ಲಿ ಜಪಾನ್ ರಕ್ಷಣಾ ಸಚಿವ ಶಿನ್

0: ಜಿರೋ ಕೊಯಿಜುಮಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಗಮನ ಹರಿಸುವ ನಿರೀಕ್ಷೆ ಇದ್ದು, ಕಾರ್ಯತಂತ್ರದ ವಿಶ್ವಾಸ ಮತ್ತು ಸಹಕಾರವನ್ನು ಹೆಚ್ಚಿಸಲು ಆದ್ಯತೆ ನೀಡಲಾಗುತ್ತದೆ. ಮುಖ್ಯವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸ್ಥಿರತೆ ಮತ್ತು ಭದ್ರತೆಗೆ ಮಹತ್ವವನ್ನು ನೀಡಲಾಗುತ್ತದೆ. ಮೇಕ್ ಇನ್ ಇಂಡಿಯಾ ಚೌಕಟ್ಟಿನಡಿಯಲ್ಲಿ ಆಳವಾದ ಕಡಲ ಭದ್ರತಾ ಸಹಕಾರ ಮತ್ತು ನಿಕಟ ರಕ್ಷಣಾ ಸಾಧನಗಳು ಹಾಗೂ ತಂತ್ರಜ್ಞಾನದ ಸಹಯೋಗದ ಕುರಿತು ಉಭಯ ಸಚಿವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣೆ ಮತ್ತು ಭದ್ರತಾ ಸಹಕಾರವನ್ನು ಮತ್ತಷ್ಟು ಮುಂದುವರೆಸಲು ಮಾರ್ಗಸೂಚಿಯನ್ನು ನಿರ್ಮಿಸಲು ಸಭೆಯು ಅವಕಾಶವನ್ನು ಒದಗಿಸುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿದ್ದು, ಅವರು ನಿನ್ನೆ ಮುಂಬೈನ ಪಶ್ಚಿಮ ನೌಕಾ ಕಮಾಂಡ್ಗೆ ಭೇಟಿ ನೀಡಿದ್ದರು. ಅಲ್ಲಿ ಅವರು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಮತ್ತು ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೆಸ್ಟರ್ನ್ ನೇವಲ್ ಕಮಾಂಡ್ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಯನ್ ಅವರೊಂದಿಗೆ ಚರ್ಚೆ ನಡೆಸಿದರು. ಭಾರತೀಯ ನೌಕಾಪಡೆಯ ಪಾತ್ರಗಳು ಮತ್ತು ಜವಾಬ್ದಾರಿಗಳು ಹಾಗೂ ಕಾರ್ಯಾಚರಣೆಯ ಸಾಮರ್ಥ್ಯಗಳ ಬಗ್ಗೆ ನಿಯೋಗಕ್ಕೆ ವಿವರಿಸಲಾಯಿತು. ಭಾರತ ಮತ್ತು ಜಪಾನ್ ಮುಕ್ತ ಹಾಗೂ ಸಮೃದ್ಧ ಇಂಡೋ ಪೆಸಿಫಿಕ್ ಪ್ರದೇಶವನ್ನು ನಿರ್ಮಿಸುವ ಸಾಮಾನ್ಯ ದೃಷ್ಟಿಕೋನವನ್ನು ಹಂಚಿಕೊಳ್ಳುತ್ತವೆ. ಜಪಾನ್ ರಕ್ಷಣಾ ಸಚಿವರ ಎರಡು ದಿನಗಳ ಭೇಟಿಯು ದ್ವಿಪಕ್ಷೀಯ ರಕ್ಷಣಾ ಸಹಕಾರದಲ್ಲಿ ಬೆಳೆಯುತ್ತಿರುವ ವೇಗವನ್ನು ಮತ್ತು ಪಾಲುದಾರಿಕೆಯನ್ನು ಮತ್ತಷ್ಟು ವಿಸ್ತರಿಸುವ ಬಗ್ಗೆ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಸಿಂಗಾಪುರ ಸಚಿವರ ದುಂಡುಮೇಜಿನ ನಾಲ್ಕನೇ ಸುತ್ತಿನ ಸಭೆ ಇಂದು ಸಿಂಗಾಪುರದಲ್ಲಿ ನಡೆಯಲಿದೆ. ಭಾರತದಿಂದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹಾಗೂ ವಾಣಿಜ್ಯ ಕೈಗಾರಿಕೆ ಎಲೆಕ್ಟ್ರಾನಿಕ್ಸ್ ಹಾಗೂ ಐಟಿ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಹೊಸ ಮತ್ತು ಉದಯೋನ್ಮುಖ ಕ್ಷೇತ್ರಗಳನ್ನು ಒಳಗೊಂಡಂತೆ ಸಹಕಾರವನ್ನು ಹೆಚ್ಚಿಸಲು ಸಭೆಯ ಕಾರ್ಯವಿಧಾನವು ಒಂದು ಪ್ರಮುಖ ವೇದಿಕೆಯಾಗಿದೆ. ಇದರ ಉದ್ಘಾಟನಾ ಸಭೆಯು ಸೆಪ್ಟೆಂಬರ್ 2022ರಲ್ಲಿ ನವದೆಹಲಿಯಲ್ಲಿ ನಡೆಯಿತು. ನಂತರ ಆಗಸ್ಟ್ 2024ರಲ್ಲಿ ಸಿಂಗಾಪುರದಲ್ಲಿ ಎರಡನೇ ಸಭೆ ಮತ್ತು ಆಗಸ್ಟ್ 2025ರಲ್ಲಿ ನವದೆಹಲಿಯಲ್ಲಿ ಮೂರನೇ ಸಭೆ ನಡೆಯಿತು. ಈ ಸಭೆಗಳಿಂದ ಸುಧಾರಿತ ಉತ್ಪಾದನೆ, ಸಂಪರ್ಕ, ಡಿಜಿಟಲೀಕರಣ, ಆರೋಗ್ಯ ರಕ್ಷಣೆ ಮತ್ತು ಔಷಧ, ಕೌಶಲ್ಯಾಭಿವೃದ್ಧಿ ಮತ್ತು ಸುಸ್ಥಿರತೆಯ ಕುರಿತು ಚರ್ಚೆಗಳು ನಡೆದವು. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸಿಂಗಾಪುರದ ಪ್ರಧಾನಿ ಲಾರೆನ್ಸ್ ವಾಂಗ್ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಾರತ ಸಿಂಗಾಪುರ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮಾರ್ಗಸೂಚಿ ಅನಾವರಣಗೊಂಡಿತು. ನಾಲ್ಕನೇ ಸುತ್ತಿನ ಸಭೆಯಲ್ಲಿ ಎರಡೂ ಕಡೆಯವರಿಗೆ ವಿವಿಧ ಉಪಕ್ರಮಗಳ ಪ್ರಗತಿಯನ್ನು ಪರಿಶೀಲಿಸಲು ಮತ್ತು ಭಾರತ ಸಿಂಗಾಪುರ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳನ್ನು ಗುರುತಿಸಲು ಅನುವು ಮಾಡಿಕೊಡುತ್ತದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮಾಸ್ಕೋದಲ್ಲಿ ಇಂದಿನಿಂದ ನಾಲ್ಕು ದಿನಗಳ ಕಾಲ ಇಂಡಿಯಾ ಡೇ ಉತ್ಸವ ಪ್ರಾರಂಭವಾಗಲಿದ್ದು, ಇದು ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಜನರ ನಡುವಿನ ಸಂಬಂಧಗಳ ಆಚರಣೆಗಾಗಿ ಭಾರತೀಯ ಮತ್ತು ರಷ್ಯಾದ ಸಮುದಾಯಗಳನ್ನು ಒಟ್ಟುಗೂಡಿಸುತ್ತದೆ. ಈ ಉತ್ಸವವು ಮಾಸ್ಕೋದ ಗೋಸ್ಟಿನಿ ಡೋರ್ನಲ್ಲಿ ನಡೆಯಲಿದೆ. ಸಂಸ್ಕೃತಿಗಳ ಏಕತೆ, ಜನರ ಸ್ನೇಹ ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಲಾಗಿರುವ ಈ ಉತ್ಸವವು ಹಲವಾರು ಸ್ಥಳಗಳಲ್ಲಿ ಹರಡಿರುವ ವೈವಿಧ್ಯಮಯ ಕಾರ್ಯಕ್ರಮವನ್ನು ಒಳಗೊಂಡಿರುತ್ತದೆ. ಸುಮಾರು 20 ವಿಶೇಷ ವಲಯಗಳು ಸಂದರ್ಶಕರಿಗೆ ಯೋಗ, ಚದುರಂಗ, ಭಾರತೀಯ ವಿವಾಹಗಳು, ನೃತ್ಯ ಮತ್ತು ಆಯುರ್ವೇದ ಸೇರಿದಂತೆ ಭಾರತೀಯ ಸಂಸ್ಕೃತಿಯ ವಿವಿಧ ಅಂಶಗಳನ್ನು ಅನ್ವೇಷಿಸಲು ಅವಕಾಶವನ್ನು ನೀಡುತ್ತವೆ. ಉತ್ಸವವು ರಷ್ಯಾದಾದ್ಯಂತ ಸುಮಾರು 75 ಯೋಗಶಾಲೆಗಳನ್ನು ಮತ್ತು ಇತರ ದೇಶಗಳ ಬೋಧಕರನ್ನು ಒಳಗೊಂಡಂತೆ ನಡೆಯಲಿದೆ. 200ಕ್ಕೂ ಹೆಚ್ಚು ಭಾರತೀಯ ಮತ್ತು ರಷ್ಯಾದ ನೃತ್ಯಗಾರರು ಭಾರತೀಯ ನೃತ್ಯದ ವೈವಿಧ್ಯತೆ ಮತ್ತು ಕಲಾತ್ಮಕ ಸಂಪ್ರದಾಯಗಳನ್ನು ಪ್ರದರ್ಶಿಸುವ ಪ್ರದರ್ಶನಗಳಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಸಂಗಮ 7ನೇ ಹಂತಕ್ಕೆ ಆನ್ಲೈನ್ ನೋಂದಣಿಗೆ ಕೊನೆ ದಿನಾಂಕವನ್ನು ಈ ತಿಂಗಳ 31ರವರೆಗೆ ವಿಸ್ತರಿಸಲಾಗಿದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ವಿಸ್ತರಣೆಯು ದೇಶದಾದ್ಯಂತದ ಅರ್ಹ ಯುವಕರಿಗೆ ಈ ವಿಶಿಷ್ಟ ಯುವ ವಿನಿಮಯ ಕಾರ್ಯಕ್ರಮದಲ್ಲಿ ನೋಂದಾಯಿಸಲು ಮತ್ತು ಭಾಗವಹಿಸಲು ಹೆಚ್ಚುವರಿ ಅವಕಾಶವನ್ನು ಒದಗಿಸುತ್ತದೆ. ಈ ಹಿಂದೆ ಯುವ ಸಂಗಮ 7ನೇ ಹಂತಕ್ಕೆ ನೋಂದಾಯಿಸಲು ಆಗಸ್ಟ್ 18 ಕೊನೆಯ ದಿನಾಂಕವಾಗಿತ್ತು. ಉನ್ನತ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು, ಎನ್ಎಸ್ಎಸ್ ಸ್ವಯಂ ಸೇವಕರು ಮತ್ತು ಯುವ ವೃತ್ತಿಪರರು ಸೇರಿದಂತೆ 18ರಿಂದ 30

0: ಮೂವತ್ತು ವರ್ಷ ವಯಸ್ಸಿನ ಆಸಕ್ತ ಯುವಕರು ಅಧಿಕೃತ ಯುವ ಸಂಗಮ ಪೋರ್ಟಲ್ ಮೂಲಕ ನೋಂದಾಯಿಸಿಕೊಳ್ಳಬಹುದು. ಯುವ ಸಂಗಮ ಏಳನೇ ಹಂತಕ್ಕಾಗಿ ಐಐಟಿಗಳು, ಐಐಎಂಗಳು, ಕೇಂದ್ರ ವಿಶ್ವವಿದ್ಯಾಲಯಗಳು ಮತ್ತು ಎನ್ಐಟಿಗಳು ಸೇರಿದಂತೆ 20 ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ವಿನಿಮಯ ಕಾರ್ಯಕ್ರಮವನ್ನು ಆಯೋಜಿಸಲು ನೋಡಲ್ ಸಂಸ್ಥೆಗಳಾಗಿ ಗುರುತಿಸಲಾಗಿದೆ. ಆಯ್ಕೆಯಾದವರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 5-7 ದಿನಗಳ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಪ್ರವಾಸಗಳನ್ನು ಕೈಗೊಳ್ಳುತ್ತಾರೆ. ವಿನಿಮಯ ಕಾರ್ಯಕ್ರಮದ ಸಮಯದಲ್ಲಿ ಅವರು ಸ್ಥಳೀಯ ಸಂಪ್ರದಾಯಗಳು, ಶೈಕ್ಷಣಿಕ ಸಂಸ್ಥೆಗಳು, ಆಡಳಿತ ಉಪಕ್ರಮಗಳು, ನಾವೀನ್ಯತೆ ಪರಿಸರ ವ್ಯವಸ್ಥೆಗಳು, ಕೈಗಾರಿಕೆಗಳು, ಪರಂಪರೆಯ ತಾಣಗಳು ಮತ್ತು ಸಮುದಾಯ ಜೀವನಕ್ಕೆ ನೇರವಾಗಿ ಒಡ್ಡಿಕೊಳ್ಳುತ್ತಾರೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ಅರ್ಮೇನಿಯಾಗೆ ತಮ್ಮ 2 ದಿನಗಳ ಪ್ರವಾಸವನ್ನು ಮುಗಿಸಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಅವರು ಅರ್ಮೇನಿಯಾದ ಉಪ ರಕ್ಷಣಾ ಸಚಿವೆ ಕರನ್ ಬ್ರೂಟ್ಯಾನ್ ಮತ್ತು ಅರ್ಮೇನಿಯಾದ ಮೊದಲ ಉಪ ರಕ್ಷಣಾ ಸಚಿವೆ ಮತ್ತು ಜನರಲ್ ಸ್ಟಾಫ್ ಮುಖ್ಯಸ್ಥ ಎಡ್ವರ್ಡ್ ಅಸ್ರಿಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದರು. ಸಾಮರ್ಥ್ಯ ವೃದ್ಧಿ, ತರಬೇತಿ, ಮಿಲಿಟರಿ ತಾಂತ್ರಿಕ ಸಹಕಾರ ಮತ್ತು ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿಯ ಮೇಲೆ ನಿರ್ದಿಷ್ಟವಾಗಿ ಒತ್ತು ನೀಡಿ ನಡೆಯುತ್ತಿರುವ ರಕ್ಷಣಾ ಮತ್ತು ಮಿಲಿಟರಿ ತಾಂತ್ರಿಕ ಸಹಕಾರದ ಸಂಪೂರ್ಣ ವ್ಯಾಪ್ತಿಯನ್ನು ಚರ್ಚೆಗಳು ಒಳಗೊಂಡಿವೆ. ಭಾರತೀಯ ಮತ್ತು ಅರ್ಮೇನಿಯನ್ ಸಶಸ್ತ್ರ ಪಡೆಗಳ ನಡುವಿನ ಜಂಟಿ ಸೇವೆಗಳ ಸಿಬ್ಬಂದಿ ಮಾತುಕತೆಗಳನ್ನು ಸಾಂಸ್ಥಿಕಗೊಳಿಸಲು ಎರಡೂ ಕಡೆಯವರು ಉಲ್ಲೇಖ ನಿಯಮಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ರಕ್ಷಣಾ ಕಾರ್ಯದರ್ಶಿ ಅರ್ಮೇನಿಯಾದ ಹೈಟೆಕ್ ಕೈಗಾರಿಕಾ ಸಚಿವ ಡೇವಿಡ್ ಟ್ರೆಡ್ವೋಸ್ಯಾನ್ ಅವರನ್ನು ಭೇಟಿ ಮಾಡಿದರು ಮತ್ತು ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಸ್ತಾಪಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಬಾಂಗ್ಲಾದೇಶದ ನೂತನ ಅಧ್ಯಕ್ಷರ ಆಯ್ಕೆಗಾಗಿ ಇಂದು ಚುನಾವಣೆ ನಡೆಯುತ್ತಿದೆ. ಆಡಳಿತಾರೂಢ ಬಿಎನ್ಪಿ ಪಕ್ಷದ ಹಿರಿಯ ನಾಯಕ ಮಿರ್ಜಾ ಫಕ್ರುಲ್ ಇಸ್ಲಾಂ ಆಲಂಗೀರ್ ಮತ್ತು 11 ಪಕ್ಷಗಳ ವಿರೋಧ ಪಕ್ಷಗಳ ಮೈತ್ರಿಕೂಟದ ಅಭ್ಯರ್ಥಿ ಕರ್ನಲ್ ಒಲಿ ಅಹಮದ್ ಅವರ ನಡುವೆ ಈ ಸ್ಪರ್ಧೆ ಏರ್ಪಟ್ಟಿದೆ. ಚುನಾವಣಾ ಆಯೋಗವು ಆಗಸ್ಟ್ 16 ಅವರ ನಾಮಪತ್ರಗಳನ್ನು ಮಾನ್ಯವೆಂದು ಘೋಷಿಸಿತು. ಬಿಎನ್ಪಿ ಸಂಸದೀಯ ಪಕ್ಷದ ಸಭೆಯಲ್ಲಿ ಮಾತನಾಡಿದ ಆಲಂಗೀರ್ ಇಂದಿನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ತಮಗೆ ಮತ ಚಲಾಯಿಸುವಂತೆ ಬಿಎನ್ಪಿ ಶಾಸಕರಿಗೆ ಮನವಿ ಮಾಡಿದರು. ಚುನಾಯಿತ ಅಧ್ಯಕ್ಷರು ನಾಳೆ ಸಂಜೆ ಬಂಗಭವನ್ನ ದರ್ಬಾರ್ ಹಾಲ್ನಲ್ಲಿ ಬಾಂಗ್ಲಾದೇಶದ ಹೊಸ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೇಲ್ವೀನ್ನಲ್ಲಿ ನಡೆದ ಎಫ್ಐಎಚ್ ಹಾಕಿ ವಿಶ್ವಕಪ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ 5-3 ಅಂತರದ ಜಯ ಸಾಧಿಸಿ ಮುಂದಿನ ಸುತ್ತಿಗೆ ಅರ್ಹತೆ ಗಳಿಸಿದೆ. ಹರ್ಮನ್ ಪ್ರೀತ್ ಸಿಂಗ್ ಮತ್ತು ಹಾರ್ದಿಕ್ ಸಿಂಗ್ ತಲಾ 2 ಗೋಲು ಗಳಿಸಿದರೆ ಅಭಿಷೇಕ್ 1 ಗೋಲು ಗಳಿಸಿದರು. ಭಾರತದ ಈ ಗೆಲುವಿನೊಂದಿಗೆ ಗುಂಪು ಹಂತದಲ್ಲಿ ಪಾಕಿಸ್ತಾನದ ಅಭಿಯಾನ ಕೊನೆಗೊಂಡಿತು. ಭಾರತದ ಪುರುಷರ ತಂಡವು ಈ ಹಿಂದೆ ವೇಲ್ಸ್ ತಂಡವನ್ನು 3-1 ಅಂತರದಿಂದ ಸೋಲಿಸಿತ್ತು. ಆದರೆ ಇಂಗ್ಲೆಂಡ್ ವಿರುದ್ಧ 4-2 ಅಂತರದಿಂದ ಸೋತಿತ್ತು. ಈ ಸೋಲಿನಿಂದಾಗಿ ಗುಂಪು ಹಂತದಲ್ಲಿ ಪಾಕಿಸ್ತಾನದ ಅಭಿಯಾನ ಕೊನೆಗೊಂಡಿದೆ. ಈ ರೋಚಕ ಗೆಲುವಿನೊಂದಿಗೆ ಭಾರತದ ಪುರುಷರ ತಂಡವು 2ನೇ ಕ್ವಾರ್ಟರ್ಗೆ ಪ್ರವೇಶ ಪಡೆಯಿತು. ಪಂದ್ಯದಲ್ಲಿ 9 ನಿಮಿಷಗಳ ಒಳಗೆ ಎರಡೂ ತಂಡಗಳು 4 ಗೋಲುಗಳನ್ನು ಗಳಿಸಿದವು. ಭಾರತವು ಈ ಹಿಂದೆ ವೇಲ್ಸ್ ವಿರುದ್ಧ 3-1 ಗೆಲುವಿನೊಂದಿಗೆ ತನ್ನ ಅಭಿಯಾನವನ್ನು ಆರಂಭಿಸಿತ್ತು. ಮತ್ತೊಂದೆಡೆ ಇಂಗ್ಲೆಂಡ್ ವಿರುದ್ಧ 4-2 ಅಂತರದ ಸೋಲನ್ನು ಅನುಭವಿಸಿತ್ತು. ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಡಿ ಗುಂಪಿನಿಂದ ಮುಂದಿನ ಸುತ್ತಿಗೆ ಮುನ್ನಡೆ ಸಾಧಿಸಿದ್ದರೆ ಪಾಕಿಸ್ತಾನದ ಅಭಿಯಾನ ಕೊನೆಗೊಂಡಿದೆ. ಭಾರತೀಯ ಮಹಿಳಾ ತಂಡವು ಇಂದು ಆಮ್ಸ್ಟೇಲ್ವಿನ್ನ ವ್ಯಾಗನಾರ್ ಕ್ರೀಡಾಂಗಣದಲ್ಲಿ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಈ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 6:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದ್ವಿಪಕ್ಷೀಯ ಮಾತುಕತೆ. ಇಂದು ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ 4ನೇ ಸುತ್ತಿನ ಸಭೆ. ಮಾಸ್ಕೋದಲ್ಲಿ ಇಂದಿನಿಂದ 4 ದಿನಗಳ ಕಾಲ ಇಂಡಿಯಾ ಡೇ ಉತ್ಸವ ಆರಂಭ. ಎಫ್ಐಎಚ್ ಹಾಕಿ ವಿಶ್ವಕಪ್ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಮಣಿಸಿ ರೋಚಕ ಗೆಲುವು ಸಾಧಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
1: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 7:45. ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯ

0: ಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಚಂದನದ ಗೊಂಬೆ ಚಿತ್ರದ ಗೀತೆ, ಜೀವದೇಶಂಕರ್ ಅವರ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ ಗೀತೆನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯವಿದೆ, ಎಂ ರಂಗರಾವ್ ಅವರ ಸಂಗೀತ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪತಕಿಹವು ನೂರೆಂಟು ಶಿಖರಗಳು, ದಾರಿ ನೂರಿರಬಹುದು ನಿಲುವ ಕಡೆ ನೂರು. ಮೇರು ಪರ್ವತಕಿಹವು ನೂರೆಂಟು ಶಿಖರಗಳು, ದಾರಿ ನೂರಿರಬಹುದು ನಿಲುವ ಕಡೆ ನೂರು. ಸಾರು ನಿಮ್ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ ಮೇರು ಸಂಸ್ಮೃತಿಯ ಬಲ ಮಂಕುತಿಮ್ಮ. ಸಾರು ನಿಮ್ ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ ಮೇರು ಸಂಸ್ಮೃತಿಯೇ ಬಲ ಮಂಕುತಿಮ್ಮ.

ಎತ್ತರವಾದ ಬದುಕನ್ನು ಡಿ ವಿ ಜಿಯವರು ಮೇರು ಸಂಸ್ಕೃತಿ ಅಂತ ಕರೆದು ಅದನ್ನೇ ಬಲ ಅಂತ ಇದ್ದಾರೆ. ಈ ಭಾಗದಲ್ಲಿ ಮೇರು ಪರ್ವತಕ್ಕೆ 108 ಶಿಖರಗಳು ಹರಡಿ ನಿಂತಿವೆ. ಉನ್ನತವಾದಂಥ ಬದುಕನ್ನು ಬದುಕಿ ಬಾಳಿದ ನಿದರ್ಶನ ವ್ಯಕ್ತಿತ್ವಗಳು ನಮ್ಮ ಬದುಕಿನಲ್ಲೂ 108 ಸಾವಿರಗಟ್ಟಲೆ ಇದೆ. ಅಷ್ಟು ಉನ್ನತವಾದ ಎತ್ತರಕ್ಕೆ ಏರ ಬಯಸಿದರೆ 100 ದಾರಿಗಳಿವೆ. ಅದು ನಮ್ಮ ಹಿರಿಯರು ಕಂಡುಕೊಂಡಂಥ ಸತ್ಯ. 100 ನಿಲುಗಡೆಗಳು ಇವೆ. ಏರಿದ ವ್ಯಕ್ತಿತ್ವಗಳು ಏರಿದ ರೀತಿಯನ್ನು ಬಾಳಿ ಬದುಕಿದ ಅನುಭವಗಳನ್ನು ನಿಂತು ಹಿಂದೆ ನೋಡಿ ತಪ್ಪು ಒಪ್ಪುಗಳನ್ನು ಗಮನಿಸಿ ನಡೆದ ಉದಾಹರಣೆಗಳು ಬೇಕಾದಷ್ಟಿವೆ. ಅದೆಷ್ಟೋ ಪುಸ್ತಕಗಳು ನಮಗೆ ಇಂಥದ್ದನ್ನೆಲ್ಲ ಹೇಳುತ್ತವೆ. ಜ್ಞಾಪಕ ಚಿತ್ರಶಾಲೆ ಇರ್ಬೋದು, ಬಾಳಿಗೊಂದು ನಂಬಿಕೆ ಇರ್ಬೋದು, ಹೀಗೆ. ಆದರೆ ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡಿ ಏನೆಲ್ಲಕ್ಕೆ ದೈವ ಪ್ರೇರಣೆ ಎಂದು ಧ್ಯಾನಿಸಿ ಮೌನರಿ ಪುರಂದರ ವಿಠಲನ ಎಂದಿದ್ದಾರೆ ದಾಸರು ಕೂಡ. ಅದನ್ನೇ ಡಿ ವಿ ಜಿಯವರು ಏನಂತಾರೆ ಅಂದರೆ, ನಾವೆಲ್ಲ ಪ್ರವಾಸಿಗರು, ಇತರೆ ಯಾತ್ರಿಕರಿಗೆ ಹೊರೆಯಾಗದ ಹಾಗೆ ಕೆಳೆಯಾಗು, ಅವರೊಂದಿಗೆ ಮುನ್ನಡೆ ಅಂತ ಹೇಳ್ತಾ ಇದ್ದಾರೆ. ಈ ಕಗ್ಗದ ಸಿರಿಯ ಕಡೆಯ ಪಾದ ಮೇರು ಸಂಸ್ಕೃತಿಯೇ ಬಲ ಅಂತ ಹೇಳ್ತಾ ಇದೆ. ಅಂದರೆ ದುಡ್ಡಿನದು ಬಲವಲ್ಲ, ಸಂಪತ್ತಿನದು ಬಲವಲ್ಲ, ಸಜ್ಜನಿಕೆಯದು ಬಲ, ಎತ್ತರದ ಸಂಸ್ಕೃತಿಗೆ ನಿಜವಾದ ಬಲ. ಅದು ವಿಶ್ವೇಶ್ವರಯ್ಯನವ್ರದ್ದಿರ್ಬೋದು, ಡಿ ವಿ ಜಿಯವ್ರದ್ದು ಇರ್ಬೋದು, ಅಥವಾ ಹಿಂದೆ ಬದುಕಿ ಬಾಳಿದ ಮಹನೀಯರು ಇರ್ಬೋದು, ಅವರನ್ನು ನಾವು ಪ್ರಾತಃಸ್ಮರಣೀಯರು ಅಂತ ಕರೀತೇವಲ್ಲ, ಆ ಗುಣ ಪ್ರಾತಃಸ್ಮರಣೀಯರಾಗಬೇಕಾದಂಥ ಗುಣವನ್ನು ನಾವು ಕಲಿಬೇಕು. ಅಂಥ ಎತ್ತರವಾದ ಸಂಸ್ಕೃತಿಯೇ ನಿಜವಾದ ಬಲ ಅಂತ ಇದ್ದಾರೆ ಡಿ ವಿ ಜಿ.

ಮಹಿಳೆಯರ ನಂದ ಹಿಡಿದುದವನನು ಕನಸು, ಸ್ವರ್ಣಸಭೆಯ ಶೈವ ತಾಂಡವದ ಕನಸು. ಧನ್ಯ ಹೊಲೆಯರ ನಂದ ಹಿಡಿದುದವನನು ಕನಸು, ಸ್ವರ್ಣಸಭೆಯ ಶೈವ ತಾಂಡವದ ಕನಸು. ಅನ್ಯ ಚಿಂತೆಗಳನದು ಬಿಡಿಸುತ್ತವನಾತ್ಮವನು ಚಿನ್ಮಯಕ್ಕೆ ಸೇರಿಸಿತು ಮಂಕುತಿಮ್ಮ. ಅನ್ಯ ಚಿಂತೆಗಳನದು ಬಿಡಿಸುತ್ತವನಾತ್ಮವನು ಚಿನ್ಮಯಕ್ಕೆ ಸೇರಿಸಿತು ಮಂಕುತಿಮ್ಮ.

0: ಎತ್ತರವಾದ ಬದುಕನ್ನು ಡಿ ವಿ ಜಿಯವರು ಮೇರು ಸಂಸ್ಕೃತಿ ಅಂತ ಅಂದುಬಿಟ್ರು. ಆ ಮೇರು ಸಂಸ್ಕೃತಿಯ ಉದಾಹರಣೆಯೊಂದನ್ನು ಈ ಕಗ್ಗಭಾಗದಲ್ಲಿ ಕೊಡ್ತಾ ಇದ್ದಾರೆ. ಭಾರತದ ಭಕ್ತರ ಕಥೆಗಳಲ್ಲಿ ಹೊಲೆಯ ನಂದನ ಹೆಸರು ಪ್ರಸಿದ್ಧವಾದದ್ದು. ಈ ಮಹಾನುಭಾವ ಚಿದಂಬರ ಕ್ಷೇತ್ರದ ನಟರಾಜನ ಭಕ್ತ. ಹೊಲೆಯ ಆ ದಿನಗಳಲ್ಲಿ ಮೇಲ್ಜಾತಿಗಳವರ ದೇವಾಲಯದಲ್ಲಿ ಕಾಲಿರಿಸುವ ಹಾಗೇ ಇರಲಿಲ್ಲ. ಆದರೆ ನಂದನಿಗೆ ಆ ಚಿದಂಬರ ಕ್ಷೇತ್ರದಲ್ಲಿ ಸ್ವರ್ಣಸಭೆಯಲ್ಲಿ ತಾಂಡವವಾಡ್ತಾ ಇರೋ ನಟರಾಜಮೂರ್ತಿಯನ್ನು ಕಾಣಲೇಬೇಕು ಅಂತನ್ನೋ ಆಸೆ ಉತ್ಕಟವಾಗಿಬಿಟ್ಟಿತ್ತು. ಅದೇ ಅವನ ಜೀವನದ ಕನಸು ಕೂಡ. ಧ್ಯೇಯವಾಗಿ ಆ ತಾಂಡವ ನಟರಾಜನನ್ನು ಕಾಣೋ ಗೀಳು ಹೆಚ್ಚಿಬಿಡ್ತು. ಬೇರೆ ಎಲ್ಲ ಚಿಂತೆಗಳನ್ನು ದೂರ ಮಾಡಿಕೊಂಡ, ಸದಾ ನಟರಾಜನ ಚಿಂತೆಯಲ್ಲೇ ಜೀವನವನ್ನು ಸವೆಸಿಬಿಟ್ಟ. ನಟರಾಜ ಆ ನಂದನಿಗೆ ಒಲಿದ. ತನ್ನ ಅರ್ಚಕನ ಬೆನ್ನ ಮೇಲೆ ಆತನನ್ನು ತನ್ನಲ್ಲಿಗೆ ಬರಮಾಡಿಕೊಂಡನಂತೆ, ಆತನಿಗೆ ದರ್ಶನವಿತ್ತನಂತೆ, ತನ್ನಲ್ಲಿಯೇ ಸೇರಿಸಿಕೊಂಡು ಬಿಟ್ಟ. ಅನ್ಯ ಚಿಂತೆಗಳನ್ನು ಬಿಡಿಸಿ ಅವನಾತ್ಮವನ್ನು ಚಿನ್ಮಯಕ್ಕೆ ಸೇರಿಸಿದ ಈ ಕಥೆಯನ್ನು ದಿವಂಗತ ಶ್ರೀ ನಂಗಪುರಂ ವೆಂಕಟೇಶ ಅಯ್ಯಂಗಾರರು ನಟರಾಜ ಭಕ್ತ ಹೊಲೆಯನಂದ ಅನ್ನೋ ಹೆಸರಿನಲ್ಲಿ ಸ್ವಾರಸ್ಯವಾಗಿ ಬರೆದಿದ್ದಾರೆ. ಹೀಗೆ ಬಾಳಿ ಬದುಕಿದವರ ಬದುಕು ನಮಗೆ ದಾರಿ, ಅದು ನಿದರ್ಶನ, ಅದು ಪ್ರದರ್ಶನಕ್ಕಾಗಿ ಬದುಕಿದವರಲ್ಲ ಅವರು. ಇಂಥದ್ದನ್ನು ಮೇರು ಸಂಸ್ಕೃತಿ ಅಂತ ಕರೀತಾರೆ.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಶ್ರೀನಿಧಿ, ವ್ಯಾಖ್ಯಾನ HS ಶ್ರೀರಾಮಕೃಷ್ಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MR ಶಿವರಾಮ್. ಕಗ್ಗದ ಸಿರಿ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
1: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನ ಗಂಗೆ.
3: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸಿ ಪಲ್ ಕುಂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
6: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
1: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 meter ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz ಗಳಲ್ಲಿ

ಆಕಾಶವಾಣಿ ಬೆಂಗಳೂರು, ಈಗ ಸಮಯ 9:05. ಈಗ ಗೀತ ಪಲ್ಲವ, ಚಿತ್ರಗೀತೆಗಳು. ಪ್ರಾರಂಭದಲ್ಲಿ ಪ್ರಸಾರ ಆಗತ್ತೆ ರಾವಣ ಚಿತ್ರಕ್ಕೆಂದು ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಅಭಿಮಾನ್ ರಾಯ್ ಅವರ ಸಂಗೀತ. ನಂತರ ಹುಡುಗಾಟ ಚಿತ್ರಕ್ಕೆಂದು ನರೇಶ್ ಅಯ್ಯರ್ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ ಪ್ರಸಾರವಾಗುತ್ತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವಿದೆ. ಜೆಸ್ಸಿ ಗಿಫ್ಟ್ ಅವರ ಸಂಗೀತ.

0: ಈಗ ಸಮಯ 9:15. ಈಗ ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಗೀತ ಪಲ್ಲವದಲ್ಲಿ ಇನ್ನು ಮುಂದೆ ಗುರು ಶಿಷ್ಯರು ಚಿತ್ರಕ್ಕೆ ಎಂದು ಹರ್ಷಿಕಾ ದೇವಾಂತ್ ಹಾಗೂ ವಿಜಯ್ ಪ್ರಕಾಶ್ ಅವರು ಹಾಡಿರುವ ಗೀತೆ. ಪುನೀತ್ ಆರ್ಯಾವರ ಸಾಹಿತ್ಯವಿದೆ, ಅಜನೀಶ್ ಲೋಕನಾಥ್ ಅವರ ಸಂಗೀತ.

0: ಇದುವರೆಗೆ ಗೀತ ಪಲ್ಲವ ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 9:30. ಕಾರ್ಯಕ್ರಮ ಗಾನಗಂಗೆ.
1: ಹೇಳಿ ಹೇಳಿ ಸಾಕಾಯ್ತು.
2: ಏನಾಯ್ತು?
1: ಹೊಸ ಕಿಡ್ ಬ್ಯಾಗ್ ಬೇಕಿತ್ತು.
2: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
1: ಕರೆಕ್ಟ್.
2: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ನಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಗ್.
3: RBI ಹೇಳುತ್ತೆ,
4: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
7: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆತ್ಮೀಯ ಶ್ರೋತೃ ಬಂಧುಗಳೇ, ನಿಮ್ಮೆಲ್ಲರಿಗೂ ಸದ್ಭಾವನೆಯ ಶುಭಾಶಯಗಳು. ಹೌದು, ಇಂದು 20 August. ನಮ್ಮ ದೇಶದಲ್ಲಿ ಈ ದಿನವನ್ನ ಸದ್ಭಾವನಾ ದಿವಸವನ್ನಾಗಿ ಆಚರಿಸಲಾಗುತ್ತಾ ಇದೆ. ಸದ್ಭಾವನೆ ಅಂತಂದ್ರೆ ಕೇವಲ ಒಳ್ಳೆಯ ಭಾವನೆ ಅಂತ ಅಲ್ಲ, ಪರಸ್ಪರ ಪ್ರೀತಿ, ಗೌರವ, ಸಹಕಾರ,

ಇಂದು ಆಗಸ್ಟ್ 20 ವಿಶ್ವ ಸದ್ಭಾವನಾ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆಗಸ್ಟ್ 20 ಅಂದರೆ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ರಾಜೀವ್ ಗಾಂಧಿಯವರ ಜನ್ಮದಿನವನ್ನು ಸಹ ಇಂದು ಆಚರಣೆ ಮಾಡಲಾಗ್ತಾ ಇದೆ. ಅವರ ಸ್ಮರಣಾರ್ಥವಾಗಿ ಈ ದಿನವನ್ನು ಸದ್ಭಾವನಾ ದಿವಸವಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ.

0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 9:45. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ. ಈಗ ಒಂದು ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಗಾನಗಂಗೆ ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇದ್ದೀರಾ. ನಮ್ಮ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ಒಂದು ದೇಶ. ಇಲ್ಲಿ ವಿವಿಧ ಭಾಷೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಮತ್ತು ಜೀವನ ಶೈಲಿಯ ಜನರು ಒಟ್ಟಾಗಿ ಬದುಕನ್ನು ಸಾಗಿಸ್ತಾರೆ. ಈ ವೈವಿಧ್ಯತೆಯೇ ನಮ್ಮ ದೇಶದ ಶಕ್ತಿ ಅಂತ ಹೇಳ್ಬೋದು. ಆದರೆ ಈ ವೈವಿಧ್ಯತೆಯ ನಡುವೆ ಪರಸ್ಪರ ಗೌರವ ಮತ್ತು ಸಹಬಾಳ್ವೆಯ ಮನೋಭಾವ ಅತ್ಯಂತ ಅಗತ್ಯವಾಗಿರುತ್ತದೆ. ಈ ಸದ್ಭಾವನಾ ದಿವಸ ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತೆ. ಅದೇನು ಅಂತಂದರೆ, ನಾವು ಬೇರೆ ಬೇರೆ ಆಗಿರಬಹುದು, ಆದರೆ ಭಾರತೀಯರು ಎಂಬ ವಿಚಾರದಲ್ಲಿ ನಾವೆಲ್ಲರೂ ಸಹ ಒಂದೇ ಅನ್ನುವುದು ಸದ್ಭಾವನಾ ದಿವಸ ನಮಗೆ ಒಂದು ಮಹತ್ವದ ಸಂದೇಶ ಇದು.

ಇಂದು ಆಗಸ್ಟ್ 20 ಸದ್ಭವನ ದಿವಸನ್ನ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಈ ಸದ್ಭವನ ದಿವಸ್ ಅನ್ನೋದು ಜಾತಿ, ಧರ್ಮ, ಭಾಷೆ, ಪ್ರದೇಶ ಅಥವಾ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಮನುಷ್ಯರನ್ನ ವಿಭಜಿಸುವ ಬದಲು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದು ಮತ್ತು ಗೌರವಿಸುವುದು ನಮ್ಮ ಕರ್ತವ್ಯ ಅನ್ನೋದನ್ನ ಸೂಚಿಸುತ್ತೆ. ಇಂದಿನ ವೇಗದ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೊಡ್ಡ ದೊಡ್ಡ ಸಂಘರ್ಷಗಳಿಗೆ ಕಾರಣ ಆಗುತ್ತವೆ. ಇಂತಹ ಸಂದರ್ಭದಲ್ಲಿ ಸದ್ಭಾವನೆಯ ಮಹತ್ವ ಇನ್ನಷ್ಟು ಹೆಚ್ಚುತ್ತದೆ ಅಂತ ಹೇಳ್ಬೋದು. ಒಂದು ಸಣ್ಣ ನಗು, ಒಂದು ಸೌಹಾರ್ದದ ಮಾತು, ಅಗತ್ಯ ಇರುವವರಿಗೆ ನೀಡುವ ಸಹಾಯ, ಇವೆಲ್ಲವೂ ಸಹ ಸಮಾಜದಲ್ಲಿ ಸದ್ಭಾವನೆಯನ್ನು ಬೆಳೆಸಬಲ್ಲವು. ಹಾಗೆಯೇ ಪ್ರೀತಿ ಇರುವಲ್ಲಿ ದ್ವೇಷಕ್ಕೆ ಜಾಗ ಇಲ್ಲ, ಸದ್ಭಾವನೆ ಇರುವಲ್ಲಿ ಸಂಘರ್ಷಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಮನಗಳಿಂದಲೇ ಸದ್ಭಾವನೆಯ ಆರಂಭ ಆಗಬೇಕು. ಕುಟುಂಬದಲ್ಲಿ ಪರಸ್ಪರ ಗೌರವ, ಶಾಲೆಯಲ್ಲಿ ಸ್ನೇಹ ಮತ್ತು ಸಹಕಾರ, ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಬಗ್ಗೆ ಗೌರವ, ಸಮಾಜದಲ್ಲಿ ಎಲ್ಲರನ್ನೂ ಸಮನಾಗಿ ಕಾಣುವಂತಹ ಮನೋಭಾವ, ಇವುಗಳ ಮೂಲಕ ನಾವು ಉತ್ತಮ ಸಮಾಜವನ್ನು ನಿರ್ಮಿಸಬಹುದು.

ಸ್ನೇಹಿತರೆ, ಇದು ಸದ್ಭಾವನಾ ದಿವಸವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಸದ್ಭಾವನಾ ದಿವಸ ಅನ್ನೋದು ಒಂದು ದಿನದ ಆಚರಣೆಗೆ ಮಾತ್ರ ಸೀಮಿತವಾಗದೆ ಪ್ರತಿದಿನವೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮೌಲ್ಯ ಆಗಬೇಕು. ಹಾಗಾಗಿ ಆತ್ಮೀಯ ಶ್ರೋತೃಗಳೇ, ನಾವು ಒಗ್ಗಟ್ಟಾಗಿ ನಿಂತಾಗ ಮಾತ್ರ ನಮ್ಮ ಕುಟುಂಬ ಬಲವಾಗುತ್ತದೆ. ಕುಟುಂಬಗಳು ಬಲವಾದಾಗ ಸಮಾಜ ಬಲವಾಗುತ್ತದೆ. ಸಮಾಜ ಬಲವಾದಾಗ ದೇಶ ಬಲಿಷ್ಠ ಆಗುತ್ತೆ. ಹೀಗಾಗಿ ಈ ಸದ್ಭಾವನಾ ದಿವಸದಂದು ನಾವೆಲ್ಲರೂ ಸಹ ಒಂದು ಚಿಕ್ಕ ಸಂಕಲ್ಪ ಮಾಡೋಣ. ಅದೇನು ಅಂತಂದರೆ, ದ್ವೇಷವನ್ನು ದೂರವಿಡೋಣ, ಪ್ರೀತಿಯನ್ನು ಬೆಳೆಸೋಣ, ಭೇದ ಭಾವವನ್ನು ತೊರೆಯೋಣ, ಸಮಾನತೆಯನ್ನು ಅಪ್ಪಿಕೊಳ್ಳೋಣ, ಒಬ್ಬರನ್ನೊಬ್ಬರು ಗೌರವಿಸೋಣ, ಸದ್ಭಾವನೆಯ ಸಮಾಜವನ್ನು ನಿರ್ಮಿಸೋಣ. ಎಲ್ಲರಿಗೂ ಸಹ ಮತ್ತೊಮ್ಮೆ ಸದ್ಭಾವನಾ ದಿವಸದ ಹಾರ್ದಿಕ ಶುಭಾಶಯಗಳು. ನಾಗಮಂಡಲ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಸಂಗೀತ ಕಟ್ಟಿಯವರು ಗೀತೆಯನ್ನು ಹಾಡಿದ್ದಾರೆ. ಗೋಪಾಲಿ ಅಗ್ನಿಕ್ ಅವರ ಸಾಹಿತ್ಯವಿದೆ. ಸಿ ಅಶ್ವಥ್ ಅವರ ಸಂಗೀತ.

0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ ಸರಿಯಾಗಿ 10 ಗಂಟೆ. ಈಗ ಕೆಲವು ಜಾಹೀರಾತುಗಳು, ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುವುದು.
1: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
4: ಕನಸಲು ನೀನೆ, ಮನಸಲು ನೀನೆ, ನನ್ನಾಳೆ.
3: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ.
5: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು, ಅಂದರೆ 612 kHz ಗಳಲ್ಲಿ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ

ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್ ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಮಾತು ಮೌನವಾದಾಗ ಕೇಳಬೇಕು ಎನ್ನುವ ಮಧುರವಾದ ಗೀತೆಗಳ ಸಂಗಾತಿ
1: ನಿನ್ನ ಸವಿ ನೆನಪೆ ಮನದಲ್ಲಿ ಆರಾಧನೆ.
2: ಸವಿಯಾದ ನೆನಪುಗಳಲ್ಲಿ ತನ್ಮಯರಾಗುವಂತೆ ಮಾಡುವ ಹಳೆಯ ಹಾಡುಗಳ ಹೂರಣ ಸವಿ ನೆನಪು.
0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ.
3: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ. ಹೊಸ ಶೈಲಿ ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ.
4: ಮೀಟರ್ಗಳು
3: ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಕ್ಕೆ ಗಿರ್ಮಿಟ್ ಚಲಿ.

0: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿ ಕ್ಷಣವೂ ಪ್ರಾರ್ಥಿಸೋಣ.
1: ಈಗ ಸಮಯ 10:05 ಮತ್ತೊಮ್ಮೆ ಗಾನಗಂಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಆಗಸ್ಟ್ 20, ಇಂದು ವಿಶ್ವ ಸೊಳ್ಳೆ ದಿನವನ್ನಾಗಿ ಸಹ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ಆಗಸ್ಟ್ 20 ಈ ದಿವಸವನ್ನು ಆಚರಣೆ ಮಾಡಲಾಗುತ್ತೆ. ಸೊಳ್ಳೆಗಳಿಂದ ಹರಡುವ ರೋಗಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು ಈ ದಿನದ ಒಂದು ಪ್ರಮುಖ ಉದ್ದೇಶವಾಗಿದೆ.

ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನು. ಈಗ ಸಮಯ 10:10. ವಿಶ್ವ ಸೊಳ್ಳೆ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಇದರ ಇತಿಹಾಸವನ್ನು ನಾವು ಗಮನಿಸೋದಾದರೆ 1897 ಆಗಸ್ಟ್ 20 ಬ್ರಿಟಿಷ್ ವೈದ್ಯ ಮತ್ತು ವಿಜ್ಞಾನಿ ಸರ್ ರೊನಾಲ್ಡ್ ರಾಸ್ ಅನ್ನೋರು ಹೆಣ್ಣು ಸೊಳ್ಳೆಗಳು ಮಲೇರಿಯಾ ಪರೋಪಜೀವವನ್ನು ಮನುಷ್ಯರಿಗೆ ಹರಡುತ್ತದೆ ಎಂಬ ಮಹತ್ವದ ಸಂಶೋಧನೆಯನ್ನು ಮಾಡಿದಂಥವರು. ಈ ಆವಿಷ್ಕಾರಕ್ಕಾಗಿ ಅವರಿಗೆ 1902 ವೈದ್ಯಕೀಯ ನೋಬಲ್ ಪ್ರಶಸ್ತಿ ಸಹ ದೊರೆಯುತ್ತೆ. ಸೊಳ್ಳೆಗಳು ಕೇವಲ ಕಿರಿಕಿರಿ ಉಂಟು ಮಾಡುವ ಕೀಟಗಳಲ್ಲ, ಕೆಲವು ಪ್ರಭೇದಗಳು ಮಾತ್ರ ಅಪಾಯಕಾರಿ ರೋಗಗಳನ್ನು ಹರಡುತ್ತವೆ. ಅವುಗಳಲ್ಲಿ ಮಲೇರಿಯಾ ರೋಗ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಚಿಕನ್ ಗುನ್ಯಾ, ಜಪಾನೀಸ್ ಎನ್ಸಫಲೈಟಿಸ್ ಹಾಗೂ ಫಿಲೇರಿಯಸಿಸ್ ಹಾಗೂ ಝೀಕಾ ವೈರಸ್ ಅನ್ನೋದು ಈ ಸೊಳ್ಳೆಗಳಿಂದ ಬರುವಂತಹ ರೋಗಗಳು.

0: ಈಗ ಸಮಯ 10:15. ಈಗ ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಸ್ನೇಹಿತರೆ, ಇಂದು ವಿಶ್ವ ಸೊಳ್ಳೆ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಸೊಳ್ಳೆಗಳಿಂದ ಬರುವಂತಹ ರೋಗಗಳನ್ನು ತಡೆಯುವ ಬದಲು ಸೊಳ್ಳೆಗಳ ನಿಯಂತ್ರಣವನ್ನು ಮಾಡೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಸೊಳ್ಳೆಗಳ ಉತ್ಪತ್ತಿಯನ್ನು ತಡಿಬೇಕು ಅಂತಂದರೆ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳೋದು ಅತ್ಯಂತ ಮುಖ್ಯವಾದಂತಹ ಒಂದು ವಿಷಯ. ಹಾಗೆ ತೆರೆದ ಪಾತ್ರೆ ಆಗಿರ್ಬೋದು, ಟೈರ್ ಆಗಿರ್ಬೋದು, ಹೂವಿನ ಕುಂಡಗಳಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಅದಲ್ಲದೆ ನೀರಿನ ಟ್ಯಾಂಕಿಗಳನ್ನು ಮುಚ್ಚಬೇಕು, ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು, ಸೊಳ್ಳೆ ಪರದೆ ಅಥವಾ ಸೊಳ್ಳೆ ನಿರೋಧಕಗಳನ್ನು ಎಲ್ಲರೂ ಸಹ ಬಳಸಬೇಕು. ಹಾಗೆ ಜ್ವರ, ತೀವ್ರ ತಲೆನೋವು, ದೇಹ ನೋವು ಮುಂತಾದ ಲಕ್ಷಣಗಳು ಕಂಡುಬಂದರೆ ವೈದ್ಯರಲ್ಲಿ ಇಮಿಡಿಯೇಟ್ ಆಗಿ ಸಂಪರ್ಕಿಸಬೇಕು.

ಗಾನಗಂಗೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 10:24:40. ಸ್ನೇಹಿತರೆ, ಇಂದು ವಿಶ್ವ ಸೊಳ್ಳೆ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗ್ತಾ ಇದೆ. ಸೊಳ್ಳೆ ಚಿಕ್ಕದಾದರೂ ಅದು ಹರಡುವ ರೋಗದ ಪರಿಣಾಮ ಮಾತ್ರ ದೊಡ್ಡದಾಗಿರುತ್ತೆ. ನಮ್ಮ ಮನೆ ಮತ್ತು ಸುತ್ತಮುತ್ತಲವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋಣ, ನೀರು ನಿಲ್ಲದಂತೆ ನೋಡಿಕೊಳ್ಳೋಣ. ಹಾಗೆ ಸೊಳ್ಳೆ ನಿಯಂತ್ರಣದ ಮೊದಲ ಹೆಜ್ಜೆ ಸ್ವಚ್ಛತೆ. ಸ್ವಚ್ಛತೆ ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸೊಳ್ಳೆಗಳಿಂದ ಹರಡುವ ರೋಗಗಳನ್ನು ಇದರಿಂದ ತಡೆಗಟ್ಟಬಹುದು ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿದೆ. ಈಗ ಕೊನೆಗೀತೆ ಪ್ರಸಾರ ಆಗುತ್ತೆ ಗಾನಗಂಗೆ ಕಾರ್ಯಕ್ರಮದಲ್ಲಿ.

0: ಹುಡುಕುತ್ತ.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಸುಪ್ರಭಾತ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ. ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಇದುವರೆಗೆ ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 10:30. ಈಗ ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಪ್ರಾರಂಭದಲ್ಲಿದೆ ಅಪ್ನಾಪನ್ ಚಿತ್ರಕ್ಕಿಂದು ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ ಅವರು ಹಾಡಿರುವ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯವಿದೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು

0: ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಮೂರು ಗೀತೆಗಳು ಪ್ರಸಾರ ಆಗುತ್ತವೆ. ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಗೀತೆಗಳನ್ನು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಚಂದನದ ಗೊಂಬೆ ಚಿತ್ರದ ಗೀತೆಗಳು ಇದೀಗ ಪ್ರಸಾರ ಆಗುತ್ತಿವೆ. ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಗೀತೆಗಳನ್ನು ಹಾಡಿದ್ದಾರೆ. ಜೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಸವಿ ನೆನಪು ಹಳೆಯ ಚಿತ್ರಗೀತೆಗಳನ್ನ ಕೇಳುತ್ತಿರುವಿರಿ. ಈಗ ಸಮಯ 11:30.
1: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇನ್ನು ಮುಂದೆ ನಾನಿನ ಬಿಡಲಾರೆ ಚಿತ್ರದ ಗೀತೆಗಳು ಪ್ರಸಾರವಾಗುವವು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಗೀತೆಗಳನ್ನು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸವಿನ ಪೂ ಕೇಳ್ತಾ ಇದ್ದೀರಾ. ಇನ್ನೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿರುವ ನಾನಿರುವುದೇ ನಿನಗಾಗಿ ಈ ಚಿತ್ರದ ಕೆಲವು ಹಾಡುಗಳು.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ರೇಡಿಯೋ ಆವಿಷ್ಕಾರ, ಮಾಹಿತಿ ಹಾಗೂ ಮನೋರಂಜನೆ ಸಮುದಾಯಗಳ ಬಲವರ್ಧನೆಯ ಬಾನುಲಿ ಸಾಮರ್ಥ್ಯವನ್ನು ಗೌರವಿಸಲು ಪ್ರತಿವರ್ಷ ಆಗಸ್ಟ್ 20ರಂದು ಅಮೆರಿಕ ಸೇರಿದಂತೆ ಜಗತ್ತಿನ ವಿವಿಧೆಡೆ ರಾಷ್ಟೀಯ ರೇಡಿಯೋ ದಿನ ಆಚರಿಸಲಾಗುತ್ತದೆ. ರೇಡಿಯೋ ಮತ್ತು ಕೃತಕ ಬುದ್ಧಿಮತ್ತೆ ಎಐ ಒಂದು ಸಾಧನ, ಧ್ವನಿಯಲ್ಲ ಎಂಬ ಧ್ಯೇಯದೊಂದಿಗೆ ಸ್ಥಳೀಯ ಸಮುದಾಯ ಹಾಗೂ ಶೈಕ್ಷಣಿಕ ಬಾನುಲಿ ಕೇಂದ್ರಗಳಲ್ಲಿ ರೇಡಿಯೋದ ಇತಿಹಾಸ, ಸಾಂಸ್ಕೃತಿಕ ಪ್ರಭಾವ ಮತ್ತು ದೈನಂದಿನ ಉಪಯುಕ್ತತೆ, ಶ್ರೀಸಾಮಾನ್ಯರ ಬದುಕಿನಲ್ಲಿ ರೇಡಿಯೋ ಪಾತ್ರವನ್ನು ಸ್ಮರಿಸಲಾಗುತ್ತಿದೆ. ಒಂದೇ ಜಾತಿ ಒಂದೇ ಮತ, ಮಾನವನಿಗೆ ಒಂದೇ ದೇವರು ಎಂದ ಮಹಾತ್ಮ ನಾರಾಯಣ ಗುರುಗಳ ಜಯಂತ್ಯುತ್ಸವವೆಂದು ಹೆಸರಾಂತ ಸಮಾಜ ಸುಧಾರಕ ಹಾಗೂ ಋಷಿ ಶ್ರೀ ನಾರಾಯಣ ಗುರುಗಳ ಬಗ್ಗೆ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿದ್ದು ಗೌರವ ಅರ್ಪಿಸಲಾಗುತ್ತಿದೆ. ಪದ್ಮಭೂಷಣ ಹಾಗೂ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಕಾದಂಬರಿಕಾರ ಎಸ್ಎಲ್ ಭೈರಪ್ಪ ಎಂದೇ ಖ್ಯಾತರಾದ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಸಂತೇಶ್ವರದ ಲಿಂಗಣ್ಣಯ್ಯ ಭೈರಪ್ಪ ಅವರ ಜನ್ಮದಿನವೆಂದು ವಿವಿಧೆಡೆ ಅವರ ವ್ಯಕ್ತಿತ್ವ ಮತ್ತು ಕೃತಿತ್ವ ಸಂಸ್ಮರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಮನ ಸಲ್ಲಿಸಿದ್ದಾರೆ. ಪ್ರಸಕ್ತ ಸಾಲಿನ ಡಿ ದೇವರಾಜ್ ಅರಸು ಪ್ರಶಸ್ತಿಗೆ ಹಿರಿಯ ಸಂಶೋಧಕ ಮೈಸೂರಿನ ಪ್ರೊಫೆಸರ್ ಪಿವಿ ನಂಜರಾಜ್ ಅರಸ್ ಅವರನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ತಂಗಡಗಿ ಈ ವಿಷಯ ತಿಳಿಸಿ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಆಯೋಜಿತ ಮಾಜಿ ಮುಖ್ಯಮಂತ್ರಿ ಹಾಗೂ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗಣ್ಯರು ಪ್ರದಾನಿಸಿ ಗೌರವಿಸಲಿದ್ದಾರೆ ಎಂದರು. ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ. ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗೌರವ ನಮನ ಸಲ್ಲಿಸಿದ್ದಾರೆ. ರಾಜೀವ್ ಗಾಂಧಿ ಅವರ ಸಂಸ್ಮರಣೆಯಲ್ಲಿ ಇಂದು ರಾಷ್ಟೀಯ ಸದ್ಭಾವನಾ ದಿವಸ್ ಆಚರಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಂಚಾಯಿತಿರಾಜ್ ವ್ಯವಸ್ಥೆ ಬಲಪಡಿಸಿದ ಧೀಮಂತ ಹಾಗೂ ದೂರದೃಷ್ಟಿಯ ನೇತಾರ ಎಂದು ಬಣ್ಣಿಸಿದ್ದಾರೆ. ಚಿತ್ರಕಲಾ ಶಿಲ್ಪಿ ಶ್ರೀ ಡಿವಿ ಹಾಲಭಾವಿ ರಾಷ್ಟೀಯ ಸ್ಮಾರಕ ಟ್ರಸ್ಟ್ ಧಾರವಾಡದ ಸರ್ಕಾರಿ ಕಲಾ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಕಲಾ ಸಾಧಕರೊಂದಿಗೆ ಚಿಂತನ ಮಂಥನ ಆಯೋಜಿಸಿದೆ. ಮೂಲತಃ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹೆಸರಾಂತ ಚಿತ್ರಕಲಾವಿದ ಬೆಂಗಳೂರಿನ ಪ್ರೊಫೆಸರ್ ಬಾಬು ಜತ್ಕರ್ ಅವರ ಪರಿಸರ ಚಿತ್ರಕಲಾ ಪ್ರದರ್ಶನ, ಪ್ರಾತ್ಯಕ್ಷಿಕೆ ಹಾಗೂ ಸಂವಾದ ಶಿಬಿರ 3 ದಿನ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಾಲಭಾವಿ ಸ್ಮಾರಕ ಟ್ರಸ್ಟ್.

0: ಸದಸ್ಯ ಹಾಗೂ ಹೆಸರಾಂತ ಕಲಾವಿದ ಸುರೇಶ್ ಹಾಲ್ಭಾವಿ.
1: ಚಿತ್ರಶಿಲ್ಪಿ ಶ್ರೀ ಡಿ ವಿ ಹಾಲ್ಭಾವಿ, ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಧಾರವಾಡ. ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಚಿತ್ರಕಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ನಾಲ್ಕು ಜನ ಕಲಾವಿದರಿಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ. ಈ ಸಲ ಸ್ವಲ್ಪ ವಿಭಿನ್ನವಾಗಿರಲಿ ಅಂತೇಳಿ ಒಬ್ಬ ಹೆಸರಾಂತ ಅನುಭವಿಕ ಕಲಾವಿದ ಬೆಂಗಳೂರಿನ ಶ್ರೀ ಬಾಬು ಜತ್ಕರ್ ಅವರನ್ನು ಆಮಂತ್ರಿಸಿ ಮೂರು ದಿನಗಳ ಒಂದು ಕಾರ್ಯಕ್ರಮ ಆಯೋಜಿಸಿ ಅದರಲ್ಲಿ ಅವರ ಕಲಾಕೃತಿಗಳನ್ನು ಪ್ರದರ್ಶನ ಮಾಡುವುದು, ಅವರಿಂದಲೇ ಪ್ರಾತ್ಯಕ್ಷಿಕೆ ಮಾಡಿಸುವುದರಿಂದ ಅವರು ಯಾವ ವಸ್ತುಗಳನ್ನು, ಬಣ್ಣಗಳನ್ನು, ತಂತ್ರಗಳನ್ನು ಬಳಸುತ್ತಾರೆ, ಸಂವಾದದಿಂದ ಅವರ ಸಾಧನೆಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೇರವಾಗಿ ಕಲಾವಿದರಿಂದ ತಿಳಿದುಕೊಳ್ಳಬಹುದಾಗಿದೆ.
0: ಸೌರ, ಪವನ, ಬಯೋಮಾಸ್, ಜೈವಿಕ ದ್ರವ್ಯರಾಶಿ ಮತ್ತು ಜಲವಿದ್ಯುತ್ನಂತಹ ಸ್ವಚ್ಛ ಇಂಧನ ಮೂಲಗಳ ಬಳಕೆಯನ್ನು ಉತ್ತೇಜಿಸಲು ಪ್ರತಿ ವರ್ಷ ಆಗಸ್ಟ್ 20ರಂದು ನವೀಕರಿಸಬಹುದಾದ ಇಂಧನ ದಿನ, ಭಾರತೀಯ ಅಕ್ಷಯ್ ಊರ್ಜಾ ದಿವಸ್ ಆಚರಿಸಲಾಗುತ್ತದೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ನವೀಕರಿಸಬಹುದಾದ ಇಂಧನ ದಿನದ ಶುಭಾಶಯ ಕೋರಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಮಲೈ ಮಹದೇಶ್ವರ ವನ್ಯಜೀವಿ ಧಾಮದ ಬಫರ್ ವಲಯದ ಶಿಲುಬೇಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟಿಸಿದ ಬೆನ್ನಲ್ಲೇ ಅರಣ್ಯಕ್ಕೂ ಬೆಂಕಿ ಹಚ್ಚಿರುವ ದುರ್ಘಟನೆ ವರದಿಯಾಗಿದೆ. 10 ಎಕರೆ ಅರಣ್ಯ ಸಂಪೂರ್ಣ ಭಸ್ಮವಾಗಿದೆ. ಕರ್ನಾಟಕದ ಈಜುಪಟುಗಳು ಭುವನೇಶ್ವರದ ಕಳಿಂಗ ಕ್ರೀಡಾಂಗಣದಲ್ಲಿ ಆಯೋಜಿತ 52ನೇ ಕಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನ ಎರಡನೇ ದಿನವಾದ ಬುಧವಾರ 8 ಚಿನ್ನದ ಪದಕಗಳು ಸೇರಿದಂತೆ ಒಟ್ಟು 14 ಪದಕಗಳನ್ನು ಮುಡಿಗೇರಿಸಿಕೊಂಡರು. ಒಟ್ಟು 16 ಚಿನ್ನ, 11 ಬೆಳ್ಳಿ ಮತ್ತು 5 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕೇಳಿದರಿಗೆಲ್ಲ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
3: ಎಲ್ಲ ಕೇಳುಗರಿಗೆ ನಮಸ್ಕಾರ. ಗೆಳತಿಯರೇ, ಪವಿತ್ರ ಶ್ರಾವಣ ಮಾಸದಲ್ಲಿ ಬರುವ ವರಮಹಾಲಕ್ಷ್ಮಿ ಹಬ್ಬದ ವ್ರತ, ಆಚರಣೆ, ವಿಶೇಷತೆ ಮತ್ತು ಹಾಡುಗಳನ್ನು ನಮ್ಮ ನವಚೇತನ ಮಹಿಳಾ ಸಂಘದ ಸದಸ್ಯನಿಯರು ಪ್ರಸ್ತುತಪಡಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಮೊದಲಿಗೆ ಗೆಳತಿ ಅನಸೂಯ ಅವರು ಗಣಪತಿ ಸ್ತುತಿಯೊಂದಿಗೆ ಪ್ರಾರಂಭಿಸುತ್ತಿದ್ದಾರೆ.

0: ಗೆಳತಿ ಅನಸೂಯ ಗಣಪತಿ ಶ್ರುತಿಯನ್ನು ಸುಶ್ರಾವ್ಯವಾಗಿ ಹಾಡಿದ್ದಾರೆ. ವಾಣಿ, ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವಾಗ ಬರುತ್ತದೆ?
1: ಪುರಾಣದಲ್ಲಿ ಹೇಳಿರುವಂತೆ ಚಾರುಮತಿ ಎಂಬ ಸ್ತ್ರೀಯೊಬ್ಬಳು ನಿಸ್ವಾರ್ಥವಾಗಿ ತನ್ನ ಅತ್ತೆ ಮಾವಂದಿರ ಸೇವೆ ಮಾಡುತ್ತಿದ್ದಳು. ಇದನ್ನು ಕಂಡು ಅವಳ ಶ್ರದ್ಧಾಭಕ್ತಿಗೆ ಮಹಾಲಕ್ಷ್ಮಿಯು ಒಲಿಯುತ್ತಾಳೆ. ಇಷ್ಟಾರ್ಥವನ್ನು ಮಹಾಲಕ್ಷ್ಮಿಯು ಪೂರೈಸುತ್ತಾಳೆ. ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ಶುಕ್ಲಪಕ್ಷ ನವಮಿ ತಿಥಿ ಎರಡನೇ ಶುಕ್ರವಾರದ ಅನುರಾಧ ನಕ್ಷತ್ರ ದಿವಸದಂದು ವರಮಹಾಲಕ್ಷ್ಮಿ ರಥವನ್ನು ಆಚರಿಸಲಾಗುತ್ತದೆ. ಈಗ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಯನ್ನು ತಿಳಿಸ್ಕೊಡ್ತೀರಾ ಗೆಳತಿ ಲತಾ?
2: ಓ, ಖಂಡಿತ. ವರಮಹಾಲಕ್ಷ್ಮಿ ಎಂದರೆ ಭಕ್ತರು ಬೇಡುವ ವರಗಳನ್ನು ನೀಡುವ ಮಹಾಲಕ್ಷ್ಮಿ ಎಂಬ ಅರ್ಥ. ವಾಣಿ, ಏನ್ ಗೊತ್ತಾ, ಈ ವ್ರತವನ್ನು ವಿಶೇಷವಾಗಿ ವಿವಾಹಿತ ಮಹಿಳೆಯರು ಕುಟುಂಬದ ಒಳಿತಿಗಾಗಿ ಆಚರಿಸುತ್ತಾರೆ. ಸಂಪತ್ತು ಯಾರಿಗೆ ಬೇಡ ಹೇಳಿ ವಾಣಿ? ಆದರೆ ಇದರ ಹಿಂದಿರುವ ನಿಜವಾದ ಸಂದೇಶ ಕೇವಲ ಸಂಪತ್ತು ಪಡೆಯುವುದಲ್ಲ, ಮನಸ್ಸಿನಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಸಕಾರಾತ್ಮಕತೆಯನ್ನು ಬೆಳೆಸುವುದು. ಅದಕ್ಕಾಗಿಯೇ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ರವಾರದಂದು ಲಕ್ಷಾಂತರ ಭಕ್ತರು ಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೆ. ಈಗ ಒಂದು ಲಕ್ಷ್ಮಿಯ ಹಾಡನ್ನು ಹೇಳೋಣವಾ ಗೆಳತಿಯರೇ?

0: ಆಹಾ, ಗೆಳತಿಯರೆಲ್ಲ ಕೂಡಿ ಹಾಡುತ್ತಾ ಕುಣಿಯುತ್ತಾ ನಲಿಯುತ್ತಾ ಲಕ್ಷ್ಮಿಯನ್ನು ಬರಮಾಡಿಕೊಂಡೆವು. ಈಗ ಗೆಳತಿ ಜಯಶ್ರೀ, ವರಮಹಾಲಕ್ಷ್ಮಿ ಆಚರಣೆ ಬಗ್ಗೆ ನಮಗೆಲ್ಲ ತಿಳಿಸಿಕೊಡುತ್ತೀರಾ?
1: ಹಾಗೇ ಆಗಲಿಲ್ಲ ತಾ. ಈ ಹಬ್ಬದ ದಿನ ವ್ರತ ಮಾಡುವ ಮಹಿಳೆಯರು ಮುಂಜಾನೆ ಬೇಗನೆ ಎದ್ದು ಮನೆಯನ್ನೆಲ್ಲ ಶುಚಿಗೊಳಿಸಿ ಸ್ನಾನ ಮಾಡಿ ಶುಭ್ರ ಬಟ್ಟೆ ಧರಿಸಿ ತಯಾರಾಗಬೇಕು. ಆ ದಿನ ಉಪವಾಸದಿಂದ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗೋಧೂಳಿ ಲಗ್ನ ಮುಹೂರ್ತದಲ್ಲಿ ಮನೆಯ ಮುಂದೆ ಹಾಗೂ ದೇವರ ಕೋಣೆಯ ಮುಂದೆ ರಂಗೋಲಿಗಳನ್ನು ಹಾಕಿ ಬಾಗಿಲಿಗೆ ತಳಿರು ತೋರಣಗಳನ್ನು ಕಟ್ಟಿ ಹೂಮಾಲೆಗಳಿಂದ ಸಿಂಗರಿಸಬೇಕು. ನಂತರ ದೇವಿಯನ್ನು ಕೂರಿಸುವ ಜಾಗದಲ್ಲಿ ಮಂಟಪ ಅಣಿ ಮಾಡಬೇಕು. ಮಂಟಪಕ್ಕೆ ಬಾಳೆಕಂಬಗಳನ್ನು ಕಟ್ಟಿ ಮಾವಿನ ಎಲೆಗಳಿಂದ ತೋರಣ

0: ನಂತರ ಅರಿಶಿನ ಕುಂಕುಮ ಹಚ್ಚಿ ಸೀರೆ ಉಡಿಸಿ ನಂತರ ಒಡವೆಗಳಿಂದ ಲಕ್ಷ್ಮೀದೇವಿಯಂತೆ ಸಿಂಗರಿಸಬೇಕು. ಈಗ ದೇವಿ ಅಲಂಕಾರದ ನಂತರದ ಪೂಜಾ ವಿಧಾನಗಳನ್ನು ಗೆಳತಿ ವನಜ ತಿಳಿಸಿಕೊಡುವಿರಾ?
1: ಪೂಜೆ ಪ್ರಾರಂಭಿಸುವ ಮೊದಲು ಪೂಜೆ ಮಾಡುವ ಹೆಂಗಳೆಯರೆಲ್ಲ ರೇಷ್ಮೆ ಸೀರೆ ಉಟ್ಟು ಆಭರಣಗಳನ್ನು ತೊಟ್ಟು ಲಕ್ಷ್ಮಿಯಂತೆ ಸಿಂಗಾರಗೊಳ್ಬೇಕು. ಮೊದಲಿಗೆ ದೀಪ ಹಚ್ಚಿ ಅವರವರ ಮನೆಯ ದೇವರನ್ನು ಮನದಲ್ಲಿ ಸ್ಮರಿಸಿ ವಿಘ್ನಗಳನ್ನು ನಿವಾರಣೆಯಾಗಲು ಅರಿಶಿನದ ಗಣಪತಿಯನ್ನು ಪೂಜಿಸ್ತಾರೆ. ನಂತರ ಅಷ್ಟಲಕ್ಷ್ಮಿ ಸ್ತೋತ್ರ ಹಾಗೂ ವರಮಹಾಲಕ್ಷ್ಮಿ ಕಥೆಯನ್ನು ಓದಿ ದೇವಿಗೆ ಹೂವು, ಅಕ್ಷತೆ ಹಾಗೂ ಪರಿಮಳಯುಕ್ತ ದ್ರವ್ಯಗಳನ್ನು ಅರ್ಪಿಸುತ್ತಾರೆ. ಮಂಟಪದ ಮುಂದೆ ತಟ್ಟೆಯಲ್ಲಿ ಹಣ್ಣು, ಕಾಯಿಗಳನ್ನು, ಎಲೆ ಅಡಿಕೆಗಳನ್ನು ಜೋಡಿಸಿ ಧನಧಾನ್ಯಗಳನ್ನಿಟ್ಟು ಪೂಜೆ ಮಾಡಲಾಗುತ್ತದೆ. ಶೈಲಾ, ಲಕ್ಷ್ಮೀ ನೈವೇದ್ಯಕ್ಕೆ ಏನೆಲ್ಲ ಖಾದ್ಯಗಳನ್ನು ಮಾಡ್ತೀರಾ, ಅದನ್ನೆಲ್ಲ ಒಂಚೂರು ವಿವರಿಸ್ತೀರಾ?
2: ಅಗತ್ಯವಾಗಿ ವನಜಾವರೇ. ಪೂಜೆಯ ನಂತರ ವರಮಹಾಲಕ್ಷ್ಮೀ ದೇವಿಗೆ ನೈವೇದ್ಯಕ್ಕೆ ಅವರವರ ಸಂಪ್ರದಾಯದಂತೆ ಹೋಳಿಗೆ, ಕಡುಬು, ಪಾಯಸ, ಚಕ್ಕುಲಿ, ಕೋಡ್ಬಳೆ ಹಾಗೂ ನಾನಾ ತರಹದ ಖಾದ್ಯಗಳನ್ನು ತಯಾರಿಸಿ ನೈವೇದ್ಯ ಮಾಡಿ ನಂತರ ಲಕ್ಷ್ಮೀದೇವಿಗೆ ಮಹಾಮಂಗಳಾರತಿ ಮಾಡಬೇಕು. ಈಗ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಮಂಗಳಹಾರತಿ ಹಾಡು ಹೇಳೋಣವಾ?
0: ಓಂ ಜಯ

0: ಈಗ ಎಲ್ಲ ಅಷ್ಟಲಕ್ಷ್ಮಿಯರಂತೆ ಗೆಳತಿಯರೆಲ್ಲ ಇಲ್ಲೇ ಇದ್ದೇವೆ. ಒಬ್ಬೊಬ್ಬರು ಒಂದೊಂದು ಲಕ್ಷ್ಮಿಯ ಮಹತ್ವವನ್ನು ತಿಳಿಸೋಣವಾ? ಮೊದಲಿಗೆ ಆದಿಲಕ್ಷ್ಮಿ ಮಹತ್ವವನ್ನು ಗೆಳತಿ ಪುಷ್ಪ ತಿಳಿಸಿಕೊಡುತ್ತಾರೆ.
1: ಆದಿಲಕ್ಷ್ಮಿಯು ಅಷ್ಟಲಕ್ಷ್ಮಿಯರಲ್ಲಿ ಮೊದಲನೆಯ ರೂಪ. ಆದಿಲಕ್ಷ್ಮಿಯು ಸಾಮಾನ್ಯವಾಗಿ ಕಮಲದ ಮೇಲೆ ಕುಳಿತಿರುವಂತೆ ಚಿತ್ರಿಸಲ್ಪಡುತ್ತಾಳೆ. ಆದಿಲಕ್ಷ್ಮಿ ಮಹಾಲಕ್ಷ್ಮಿಯ ಮೂಲ ಸ್ವರೂಪ. ಭಕ್ತಿ,

0: ಮನಃಶಾಂತಿ, ಆತ್ಮಿಕ ಬೆಳವಣಿಗೆಗೆ ಮತ್ತು ದೈವಿಕ ಕೃಪೆಯನ್ನು ನೀಡುವ ಈ ದೇವಿ ಜೀವನದಲ್ಲಿ ನೆಮ್ಮದಿ ಮತ್ತು ಧರ್ಮದ ಮಾರ್ಗವನ್ನು ತೋರಿಸುವ ತಾಯಿಯಾಗಿದ್ದಾಳೆ ಎಂದು ನಂಬಲಾಗಿದೆ. ಎರಡನೆಯದಾಗಿ ಧನಲಕ್ಷ್ಮಿಯ ಮಹತ್ವವನ್ನು ಗೆಳತಿ ಅನುಸೂಯ ತಿಳಿಸ್ಕೊಡ್ತೀರಾ?
1: ಖಂಡಿತ ಪುಷ್ಪ.
2: ಧನಲಕ್ಷ್ಮಿ ಧನ, ಸಂಪತ್ತು, ಐಶ್ವರ್ಯ ಹಾಗೂ ಆರ್ಥಿಕ ಸಮೃದ್ಧಿಯನ್ನು ಕರುಣಿಸುವಂತಹ ದೇವಿಯವಳು. ಕಷ್ಟಪಟ್ಟು ದುಡಿಯುವವರಿಗೆ ಸಿರಿ ಸಂಪತ್ತಿನ ಆಶೀರ್ವಾದ ನೀಡುವ ತಾಯಿ ಅಂತ ನಾವೆಲ್ಲ ನಂಬಿದ್ದೀವಿ. ಇನ್ನು ಸಂಪತ್ತು ಅಂದ್ರೆ ಯಾರಿಗ ಬೇಡ ಹೇಳಿ ಅಂತ ನಮ್ಮ ಲತಾ ಗೆಳತಿ ಹೇಳಿದ್ರು, ಅದಂತೂ ಖಂಡಿತ. ಅಲ್ಲದೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿನವನ್ನ ಸಂಪತ್ತು ಶುಕ್ರವಾರ ಅಂತ ಕೂಡ ಹೇಳೋ ಒಂದು ಅಭ್ಯಾಸ ಇದೆ ಕೆಲವು ಕಡೆ. ಇನ್ನು ಈ ಧನಲಕ್ಷ್ಮಿಯನ್ನ ನಾವು ದೀಪಾವಳಿಯ ಅಮಾವಾಸ್ಯ ಎಂದು ಕೂಡ ಆರಾಧಿಸುತ್ತಿರುವುದು ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಗೆಳತಿಯರೇ? ಇನ್ನು ಲಕ್ಷ್ಮಿಯ ಮತ್ತೊಂದು ರೂಪವಾದ ಧಾನ್ಯ ಲಕ್ಷ್ಮಿಯ ಬಗ್ಗೆ ನಮ್ಮ ಗೆಳತಿ ಸವಿತಾ ತಿಳಿಸ್ಕೊಡ್ತಾರೆ.
3: ಖಂಡಿತ ಅನಸೂಯ. ಲಕ್ಷ್ಮಿಯ ಈ ಮೂರನೇ ರೂಪವು ಧಾನ್ಯಕ್ಕೆ ಸಂಬಂಧಿಸಿದೆ. ಧಾನ್ಯ ಎಂದರೆ ಆಹಾರ ಎಂದರ್ಥ. ಈ ಲಕ್ಷ್ಮಿಯು ಧಾನ್ಯ, ಕೃಷಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ನೀಡುವ ದೇವತೆ. ಆ ತಾಯಿಯನ್ನು ಮಾತಾ ಅನ್ನಪೂರ್ಣೆಯ ರೂಪವೆಂದೇ ಪರಿಗಣಿಸಲಾಗಿದೆ. ಗೆಳತಿಯರೇ, ನಿಮಗೆ ಗೊತ್ತಾ, ಶುಕ್ರವಾರದಂದು ಶ್ರೀ ಧಾನ್ಯಲಕ್ಷ್ಮಿ ಅಷ್ಟೋತ್ತರ ಪಡಿಸುವುದು ಅತ್ಯಂತ ಮಂಗಳಕರ ಎಂದು. ತಪ್ಪದೆ ಎಲ್ಲರೂ ಪರಿಪಾಲಿಸಿ.
4: ಮುಂದಿನ ರೂಪವಾದ ಗಜಲಕ್ಷ್ಮಿ ರೂಪವನ್ನು ಪ್ರೇಮ ಅವರು ತಿಳಿಸಿಕೊಡುತ್ತಾರೆ.
5: ಗಜಲಕ್ಷ್ಮಿ ಆನೆಗಳೊಂದಿಗೆ ವಿರಾಜಮಾನಳಾಗಿರುವ ಈ ರೂಪವು ರಾಜಯೋಗ, ಗೌರವ, ಕೀರ್ತಿ, ಅಧಿಕಾರ ಮತ್ತು ವೈಭವದ ಸಂಕೇತವಾಗಿದೆ. ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಕರುಣಿಸುವ ದೇವಿ. ತನ್ನ ಭಕ್ತರಿಗೆ ಸಂಪತ್ತು, ಹಣ, ಸಮೃದ್ಧಿ ಮತ್ತು ಶ್ರೀಮಂತಿಕೆಯನ್ನು ನೀಡುವಳು. ಸಮುದ್ರ ಮಂಥನ ಸಮಯದಲ್ಲಿ ಈಕೆ ಆನೆಗಳೊಂದಿಗೆ ಹೊರಹೊಮ್ಮುವಳು ಎನ್ನುವ ನಂಬಿಕೆ ಇದೆ. ಇವಳೇ ಗಜಲಕ್ಷ್ಮಿ. ಐದನೇದಾಗಿ ಸಂತಾನ ಲಕ್ಷ್ಮಿಯ ಮಹತ್ವವನ್ನು ಗೆಳತಿ ವಾಣಿ ತಿಳಿಸಿಕೊಡುವಿರಾ?
6: ಖಂಡಿತ ಪ್ರೇಮ, ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರ ಜೀವನದಲ್ಲೂ ಸಂತಾನ ಭಾಗ್ಯ ಬೇಕು ಎನ್ನುವ ಆಸೆ ಇರುತ್ತದೆ. ಅದು ಕೆಲವರಿಗೆ ಸುಲಭವಾಗಿ ಲಭಿಸುವುದಿಲ್ಲ. ಮಕ್ಕಳಿಗಾಗಿ ಪ್ರತಿದಿನ ಸಂತಾನ ಲಕ್ಷ್ಮಿ ಅಷ್ಟೋತ್ತರ ಮತ್ತು ಶತನಾಮಾವಳಿ ಪಠನೆ ಮಾಡಬೇಕು. 108 ಹೆಸರುಗಳನ್ನು ಒಳಗೊಂಡಿದ್ದು ಸಂತಾನ ಭಾಗ್ಯ ಕರುಣಿಸುವಳು ಎನ್ನಲಾಗುತ್ತದೆ. ಆಕೆಯ ಮಡಿಲಲ್ಲಿ ಮಗು, 6 ಕೈಗಳು, 2 ಕಳಸಗಳು, ಖಡ್ಗ, ಗುರಾಣಿ ಮತ್ತು ಅಭಯ ಮುದ್ರೆ ಇರುತ್ತದೆ. ಶತನಾಮಾವಳಿಯನ್ನು ಸ್ಫಟಿಸುತ್ತಿದ್ದರೆ ಸಂತಾನ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಹಾಗೆ ಈ ದೇವಿಯು ಮಕ್ಕಳ ಆರೋಗ್ಯ, ಅವರ ಸುಖ, ಶಿಕ್ಷಣ ಮತ್ತು ಸಕಲ ಜೀವರಾಶಿಯಲ್ಲೂ ವಂಶಾಭಿವೃದ್ಧಿಗೆ ಆಶೀರ್ವಾದ ನೀಡುವವಳೇ ಸಂತಾನ ಲಕ್ಷ್ಮಿ ಆಗಿರುತ್ತಾಳೆ. ಆರನೆಯದಾಗಿ ಧೈರ್ಯ ಲಕ್ಷ್ಮಿಯ ಮಹತ್ವವನ್ನು ತಿಳಿಸ್ಕೊಡ್ತೀರಾ ಲತಾ?
4: ಆಗಲಿ ವಾಣಿ. ಹೆಸರಿನಂತೆಯೇ ಲಕ್ಷ್ಮಿಯ ಆರನೆಯ ರೂಪವು ಧೈರ್ಯವನ್ನು ನೀಡುವವಳು ಎಂದು. ಗೆಳತಿಯರೇ, ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವ ಹಾಗೆ ಧೈರ್ಯವಿದ್ದರೆ ಏನನ್ನಾದರೂ ಯಾರಾದರೂ ಸಾಧಿಸಬಹುದು. ತಾಯಿ ಲಕ್ಷ್ಮೀದೇವಿ ಜನರನ್ನು ವೀರರು ಮತ್ತು ಧೈರ್ಯಶಾಲಿಯಾಗುವಂತೆ ಆಶೀರ್ವದಿಸುತ್ತಾಳೆ. ದೇವಿಯ 8 ತೋಳುಗಳಲ್ಲಿ ವಿವಿಧ ರೀತಿಯ ಆಯುಧಗಳಿವೆ. ಈಕೆಯನ್ನು ಪೂಜಿಸುವುದರಿಂದ ಯುದ್ಧದಲ್ಲಿ ಜಯ ಸಿಗುತ್ತದೆ ಮತ್ತು ಅಕಾಲಿಕ ಮರಣದಿಂದ ರಕ್ಷಣೆ ಸಿಗುತ್ತದೆ. ಧೈರ್ಯ, ಆತ್ಮವಿಶ್ವಾಸ, ಶಕ್ತಿ ಮತ್ತು ಸಂಕಷ್ಟಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ನೀಡುವ ದೇವಿ ಜೀವನದ ಸವಾಲುಗಳನ್ನು ಎದುರಿಸಲು ಮನೋಬಲವನ್ನು ಕರುಣಿಸುತ್ತಾಳೆ. ಇವಳೇ ಧೈರ್ಯಲಕ್ಷ್ಮಿ. ಇಂತಹ ದೇವಿಯನ್ನು ಮರೆತರೆ ನಮ್ಮ ಸಂತೋಷ, ಯಶಸ್ಸೇ ನಾಶ ಎನ್ನುತ್ತಾರೆ ಚಾಣಕ್ಯರು. ಈಗ ಏಳನೆಯದಾಗಿ ವಿದ್ಯಾಲಕ್ಷ್ಮಿ ಬಗ್ಗೆ ಗೆಳತಿ ಜಯಶ್ರೀ ಈಗ ಹೇಳ್ಕೊಡ್ತೀರಾ?
1: ಖಂಡಿತ ತಿಳಿಸ್ತೀನಿ ಲತಾ. ವಿದ್ಯಾಲಕ್ಷ್ಮಿಯು ಜ್ಞಾನ, ಕಲೆ, ಶಿಕ್ಷಣ ಮತ್ತು ಬುದ್ಧಿವಂತಿಕೆಯನ್ನು ಕರುಣಿಸುವ ದೇವತೆಯಾಗಿದ್ದಾಳೆ. ಕೇವಲ ಹಣದ ಸಂಪತ್ತನ್ನ ಅಷ್ಟೇ ಅಲ್ಲದೆ ಜ್ಞಾನ ಸಂಪತ್ತನ್ನು ಪಡೆಯಲು ಇವಳನ್ನು ಆರಾಧಿಸಬೇಕು. ನಾವು ಈ ದೇವಿಯನ್ನು ಸರಸ್ವತಿ ಸ್ವರೂಪದಲ್ಲಿಯೂ ಕೂಡ ಪೂಜಿಸುತ್ತೇವೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನದ ಬೆಳಕನ್ನು ನೀಡುವವಳೇ ಈ ವಿದ್ಯಾಲಕ್ಷ್ಮಿ. ಈಗ ಅಷ್ಟಲಕ್ಷ್ಮಿಯರಲ್ಲಿ 8ನೆಯ ಹಾಗೂ ಕೊನೆಯ ಒಳದ ವಿಜಯಲಕ್ಷ್ಮಿ ಬಗ್ಗೆ ಹೇಳ್ತೀರಾ ಗೆಳತಿ ಸುಮಾ ಅವರೇ?
3: ಆಗ್ಲಿ ಜಯಶ್ರೀ. ವಿಜಯಲಕ್ಷ್ಮಿ ಎಲ್ಲಾ ಕೆಲಸಗಳಲ್ಲಿ ಹಾಗೂ ಯುದ್ಧಗಳಲ್ಲಿ ಜಯ ಯಶಸ್ಸು ತಂದುಕೊಡುವ ತಾಯಿ. ಒಟ್ಟಿನಲ್ಲಿ ಅಷ್ಟಲಕ್ಷ್ಮಿಯರು ಕೇವಲ ಧನ ಸಂಪತ್ತಿನ ಸಂಕೇತವಲ್ಲ, ಉತ್ತಮ ಆರೋಗ್ಯ, ಜ್ಞಾನ, ಧೈರ್ಯ, ಅನ್ನ, ಕುಟುಂಬದ ಸುಖ, ಯಶಸ್ಸು, ಗೌರವ ಮತ್ತು ಆತ್ಮಿಕ ಶಾಂತಿ ಇವೆಲ್ಲವೂ ನಿಜವಾದ ಐಶ್ವರ್ಯ ಎಂಬುದನ್ನು ಅವರ 8 ರೂಪಗಳು ನಮಗೆ ತಿಳಿಸುತ್ತವೆ. ಶ್ರೀ ಮಹಾಲಕ್ಷ್ಮಿ ತಾಯಿಯ ಅಷ್ಟರೂಪಗಳ ಕೃಪೆ ಎಲ್ಲರ ಮೇಲೂ ಸದಾ ಇರಲಿ. ಈಗ ಅಷ್ಟಲಕ್ಷ್ಮಿಯರ ಕುರಿತು ಎಲ್ಲಾ ಗೆಳತಿಯರು ಸಂಕ್ಷಿಪ್ತವಾಗಿ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಈಗ ಎಲ್ಲರೂ ಸೇರಿ ಅಷ್ಟಲಕ್ಷ್ಮಿಯ ಸ್ತೋತ್ರವನ್ನು ಹೇಳೋಣವೇ?
7: ಸುಮನ

0: ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ವರಮಹಾಲಕ್ಷ್ಮಿ ವ್ರತ ಅಂದ್ರೆ ಹೆಂಗಳೆಯರಿಗೆ ಬಹಳ ಸಂಭ್ರಮದ ಹಬ್ಬವಾಗಿದೆ ಅಲ್ವಾ ಗೆಳತಿಯರೇ?
1: ಕಡೆಯದಾಗಿ, ವರಮಹಾಲಕ್ಷ್ಮಿ ಹಬ್ಬದ ಈ ಸಂದರ್ಭದಲ್ಲಿ ನಮ್ಮ ನವಚೇತನ ಮಹಿಳಾ ಸಂಘದ ಸದಸ್ಯನಿರ ಪರವಾಗಿ ಎರಡು ಸಂದೇಶಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ತಂತ್ರಜ್ಞಾನದ ಈ ಕಾಲಘಟ್ಟದಲ್ಲಿ ಇಂದಿನ ಯುವ ಪೀಳಿಗೆಗೆ ಈ ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ಆಸಕ್ತಿ ಕಡಿಮೆಯಾಗ್ತಿದೆಯೇನೋ ಅಂತ ಅನಿಸ್ತಾ ಇದೆ. ಅದಕ್ಕೆ ಕಾರಣ ಅವರ ಒತ್ತಡದ ಜೀವನ ಶೈಲಿ. ಅವರು ಆ ಒತ್ತಡದಿಂದ ಹೊರಗೆ

0: ಬೇಕಾದರೆ ನಾವುಗಳು ನಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕುಟುಂಬ ಸಮೇತರಾಗಿ ಹಬ್ಬಗಳನ್ನು ಸಂಭ್ರಮಿಸುವುದರ ಮೂಲಕ ಅವುಗಳ ಉದ್ದೇಶ ಆಚರಣೆ ಅವುಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿದೆ. ಇನ್ನು ಎರಡನೇದಾಗಿ, ನಮ್ಮ ಪುರಾಣಗಳಲ್ಲಿ ಹೇಳಿರುವಂತೆ ದೇವಿಯು ಪ್ರಕೃತಿಯ ಮಾತೆಯ ಅಂಶವೇ ಆಗಿದ್ದಾಳೆ. ಲಕ್ಷ್ಮೀದೇವಿ ಉಪಾಸನೆಯು ನಾವು ಪ್ರಕೃತಿಗೆ ತೋರುವ ಗೌರವವೇ ಆಗಿದೆ. ಹೀಗಾಗಿ ನಾವು ಈ ಹಬ್ಬದ ಆಚರಣೆಯನ್ನು ಬರೀ ಪ್ರದರ್ಶನಕ್ಕಷ್ಟೇ ಮೀಸಲಾಗಿರಿಸದೆ ಪರಿಸರ ಸ್ನೇಹಿಯಾಗಿ, ಅಂದರೆ ಉದಾಹರಣೆಗೆ ತಾಂಬೂಲದೊಂದಿಗೆ ಪ್ಲಾಸ್ಟಿಕ್ ನಾಶನ, ಕುಂಕುಮ ಪಟ್ಟಣ ಅಥವಾ ಅಡಿಕೆ ಚಿಟ್ಟನ್ನು ಕೊಡುವುದನ್ನು ನಿಲ್ಲಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗೋಣ ಗೆಳತಿಯರೇ.
1: ಇಲ್ಲಿಯವರೆಗೂ ಎಲ್ಲರೂ ವರಮಹಾಲಕ್ಷ್ಮಿಯ ಹಬ್ಬದ ಆಚರಣೆಯನ್ನು ಸವಿಸ್ತಾರವಾಗಿ ತಿಳಿಸಿದ್ದೀರಾ.
2: ಇದುವರೆಗೂ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 12:30. ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
4: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನೂ ಅವಸರ ಅತ್ತೆ?
5: ಅರೆ,
4: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
6: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
7: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದ್ದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
4: ಹಾಗೆಲ್ಲ ಮಾತಾಡ್ಬೇಡಿ.
6: ಏನು
8: ಆರ್ಬಿಐ ಹೇಳುತ್ತೆ?
9: ಜಾಣರಾಗಿರಿ, ಜಾಗರೂಕರಾಗಿರಿ.
10: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
11: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
10: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
11: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
10: ಟೋಲ್ ಫ್ರೀ 1-800-420-2233.
12: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
13: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
14: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
13: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 ನಿಮಿಷ

0: ನಿಮಿಷದಿಂದ 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಹಾಗೂ ಪರಿಹಾರ, ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರಜ್ಞರಾದ ಚಾಮರಾಜ ದೊಡ್ಮನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಆಗಸ್ಟ್ 20ನ ವಿಶ್ವದಾದ್ಯಂತ ವಿಶ್ವ ಸೊಳ್ಳೆ ದಿನ ಅಂತ ಆಚರಣೆ ಮಾಡ್ತೀವಿ. ಹೀಗಾಗಿ ಸೊಳ್ಳೆಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ಯಾವ್ಯಾವ ವಿಧದ ಸೊಳ್ಳೆಗಳಿವೆ, ಅದರಿಂದ ಯಾವ್ಯಾವ ರೀತಿಯ ರೋಗಗಳು ರುಜಿನಗಳು ನಮ್ಮನ್ನ ಕಾಡುತ್ತೆ ಅಂತ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದಂತಹ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ಸ್ ರೀ.
2: ಇನ್ನೋರ್ವ ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಇಲಾಖೆಯ ಕೀಟಶಾಸ್ತ್ರಜ್ಞರಾದಂತಹ ಚಾಮರಾಜ್ ದೊಡ್ಮನಿ ಅವರು. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು.
2: ಆರಂಭದಲ್ಲಿ ಚಾಮರಾಜ್ ಸರ್ ಹೇಳಿ, ಈ ವಿಶ್ವ ಸೊಳ್ಳೆ ದಿನ ಅನ್ನ ಯಾವ ಕಾರಣಕ್ಕಾಗಿ ಆಚರಣೆ ಮಾಡ್ತಾರೆ, ಇದ್ರ ಉದ್ದೇಶ ಏನು?
3: ಪ್ರತಿಯೊಂದು ಯಾವ್ದಾದ್ರು ಒಂದು ವಿಷಯದ ಕುರಿತಂತೆ ಅಥವಾ ರೋಗಗಳ ಕುರಿತಂತೆ ಸೆಲೆಬ್ರೇಷನ್ಗಳು ಮತ್ತು ಜಾಗೃತಿ ಮೂಡಿಸುವಂತ ಒಂದು ವ್ಯವಸ್ಥೆ, ನಾವು ಎಲ್ಲವನ್ನು ನೋಡ್ತಾನೆ ಇರ್ತೀವಿ. ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಹಲವಾರು ರೋಗಗಳ ಕುರಿತಂತೆ ಮತ್ತು ಹಲವಾರು ವಿಷಯಗಳ ಕುರಿತಂತೆ ಜನರಲ್ಲಿ ಯಾವತ್ತು ಜಾಗೃತಿಯನ್ನು ಮೂಡಿಸಲಿಕ್ಕೆ ಹಲವಾರು ಯೋಜನೆಗಳನ್ನು ಮತ್ತು ದಿನಾಚರಣೆಗಳನ್ನು ನಡೆಸ್ತಾ ಬರುವಂತದ್ದು ತಾವು ಎಲ್ಲರೂ ನೋಡಿರುವಂತಹ ವಿಷಯಗಳೇ. ವಿಶ್ವ ಸೊಳ್ಳೆಯ ದಿನದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಅಂತಂದ್ರೆ, 1880ರಲ್ಲಿ ಅಲ್ಫಾನ್ಸೋ ಲೆವರಾನ್ ಅನ್ನುವಂಥವರು ಈ ಚಳಿ ಜ್ವರವನ್ನ ಹೊಂದಿರುವಂತ ಮಲೇರಿಯಾ ರೋಗದ ಲಕ್ಷಣಗಳನ್ನು ಹೊಂದಿರುವಂತ ಜನರಲ್ಲಿ ಲಕ್ಷಣಗಳು ಕಾಣ್ಕೋತಾ ಇದ್ವು. ಆದ್ರೆ ವೈದ್ಯಕೀಯ ವಿಜ್ಞಾನ ಈ ಲಕ್ಷಣಗಳು ಯಾವ ಕಾರಣಕ್ಕಾಗಿ ಕಾಣ್ಕೋತವೆ ಅಂತನ್ನುವಂಥದ್ದು ಒಂದು ಪವಾಡ ಸದೃಶ ರೀತಿಯಲ್ಲಿನೇ ಒಂದು ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿತ್ತು. ಅದರ ನಂತರ ಮನುಷ್ಯನ ರಕ್ತದ ಕಣಗಳಲ್ಲಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಆಗಿರ್ಬೋದು ಅಥವಾ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ಸ್ ಗಳನ್ನು ಹೋಲುವಂತ ರೋಗಾಣುಗಳು ಮನುಷ್ಯನ ರಕ್ತದ ಕಣಗಳಲ್ಲಿ ಇದ್ದಾವೆ ಅಂತ ಹೇಳಿ ಅಂತನ್ಕೊಂಡು 1880ರಲ್ಲಿ ಅಲ್ಫಾನ್ಸೋ ಲೆವರಾನ್ ಅವರು ಕಂಡುಹಿಡಿತಾರೆ. ಅದರ ನಂತರ ಈ ಪ್ಯಾರಾಸೈಟ್ಸ್ ಗಳು ಮನುಷ್ಯನ ದೇಹದೊಳಗೆ ಸೊ ಹೇಗೆ ಎಂಟ್ರಿ ಆದವು ಅನ್ನೋದ್ರ ಕುರಿತಂತೆ ಅದನ್ನು ಕೂಡ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡಿರ್ತದೆ. ಅದರ ನಂತರ ಬ್ರಿಟಿಷ್ ಇಂಡಿಯಾದಲ್ಲಿ ವೈದ್ಯಾಧಿಕಾರಿ ಆಗಿದ್ರು ಸರ್ ರೊನಾಲ್ಡ್ ರಾಸ್ ಅಂತೇಳಿ, ಈ ವೈದ್ಯಾಧಿಕಾರಿಗಳು ಇವತ್ತಿನ ಸಿಕಂದ್ರಾಬಾದ್ ಮತ್ತು ಬೆಂಗಳೂರು ಏರ್ಪೋರ್ಟ್ ಗಳಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಸೊ ಅವತ್ತಿನ ಸಂದರ್ಭದಲ್ಲಿ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ಸ್ ಗಳು ಮನುಷ್ಯನ ದೇಹವನ್ನ ಯಾವ ಮಾಧ್ಯಮದ ಮೂಲಕ್ಕೆ ಸೇರ್ತವೆ ಅಂತ ಕುರಿತಂತೆ ಹಲವಾರು ತೆರನಾದಂತ ಒಂದು ರಿಸರ್ಚ್ ಅನ್ನು ಅವರು ಕೈಗೊಂಡ್ರು. ಅದರಲ್ಲಿ ವಿಶೇಷವಾಗಿ ಸೊಳ್ಳೆಗಳ ಮೇಲೆ ಒಂದು ಅಧ್ಯಯನವನ್ನ ಮಾಡಿಕೊಂಡ್ರು. ಆಗಸ್ಟ್ 1890ರಲ್ಲಿ ಅವರು ಅನಾಫಿಲಿಸ್ ಎಂಬ ಸೋಂಕಿತ ಹೆಣ್ಣು ಸೊಳ್ಳೆ ರೋಗ ಪೀಡಿತ ವ್ಯಕ್ತಿಗೆ ಕಚ್ಚಿ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚೋದ್ರ ಮೂಲಕ ರೋಗ ಒಬ್ಬರಿಂದ ಒಬ್ಬರಿಗೆ ಪ್ರಸರಣ ಹೊಂದದೆ ಅಂತ ಅನ್ನುವಂತ ವಿಷಯವನ್ನ ಅವರು ಜಗತ್ತಿಗೆ ಪ್ರಚುರ ಮಾಡಿಕೊಟ್ರು. ಅದರ ನಂತರ 1930ರಲ್ಲಿ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ದಿನವನ್ನ ವರ್ಲ್ಡ್ ಮಾಸ್ಕಿಟೋ ಡೇ ಅನ್ನಾಗಿ ಘೋಷಣೆ ಮಾಡಿತು. ಅದರ ನಂತರ ಈ ಒಂದು ದಿನಾಚರಣೆಯನ್ನ ನಾವು ಆಚರಣೆಯನ್ನು ಮಾಡ್ತಾ ಈ ದಿನದಂದು ಸೊಳ್ಳೆಗಳಿಂದ ಹರಡುವಂತ ರೋಗಗಳ ಕುರಿತಂತೆ ಜನರಿಗೆ ವ್ಯಾಪಕವಾದಂತಹ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ.
2: ಡಾಕ್ಟರ್ ವಿವೇಕಾನಂದ ರೆಡ್ಡಿ ಸರ್, ಈಗ ಸೊಳ್ಳೆ ಗಾತ್ರದಲ್ಲಿ ತುಂಬಾ ಚಿಕ್ಕದಾದದ್ದು, ಆದರೂ ಅನೇಕ ಮಾರಣಾಂತಿಕ ಕಾಯಿಲೆಗಳನ್ನ ತರುವಂತದ್ದನ್ನ ನಾವು ಕಾಣಿದೀವಿ. ಹೀಗಾಗಿ ವಿಶೇಷವಾಗಿ ಸೊಳ್ಳೆಯಿಂದ ಹರಡುವಂತ ಪ್ರಮುಖ ರೋಗಗಳು ಯಾವ್ಯಾವ ಸರ್?
4: ಇವಾಗ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ಮಲೇರಿಯಾ, ಫೈಲೇರಿಯಾ, ಡೆಂಗು,

0: ಚಿಕನ್ ಗುನಿಯಾ, ಈ ಪ್ರಕರಣಗಳು ಸೊಳ್ಳೆ ಕಚ್ಚೋದ್ರಿಂದ ನಮ್ಮ ಭಾಗದಲ್ಲಿ ಜಾಸ್ತಿ ಆಗಿ ಕಾಣುತ್ತವೆ. ಇನ್ನು ಜಿಕಾ ಯೆಲ್ಲೋ ವೈರಸ್ ಅಂತಿದೆ, ಅದು ನಮ್ಮ ಭಾಗದಲ್ಲಿ ಇಲ್ಲ. ನಮಗೆ ಮೇಜಾರಿಟಿ ಆಗಿ ಮಲೇರಿಯಾ ಮತ್ತು ಡೆಂಗು ಚಿಕನ್ ಗುನಿಯಾದ ಫೈಲೇರಿಯಾ, ಈ ನಾಲ್ಕು ರೋಗಗಳು ನಮ್ಮ ಜಿಲ್ಲೆಯಾದ್ಯಂತ ಜಾಸ್ತಿ ಆಗಿ ಕಂಡು ಬರುತ್ತವೆ. ಈಗಾಗಲೇ ನಾವು ಮಲೇರಿಯಾ ಪ್ರಕರಣಗಳನ್ನ ಬಹಳಷ್ಟು ಕಡಿಮೆ ಮಾಡಿದೀವಿ, ಒಂದು ಅಂಕೆಯಲ್ಲಿ ಬಂದಿದ್ದೇವೆ ನಮ್ಮ ಈ ವರ್ಷ. ಬಹಳಷ್ಟು ನಮ್ಮ ಜಾಗೃತಿ ಮೂಡಿಸೋದ್ರಿಂದ, ನಮ್ಮ ಇಲಾಖೆ ವತಿಯಿಂದ ಎಲ್ಲಾ ಕಾರ್ಯಕರ್ತರು ಇದರ ಬಗ್ಗೆ ಜಾಗೃತಿ ಮೂಡಿಸೋದ್ರಿಂದ ಮಲೇರಿಯಾ ಪ್ರಕರಣಗಳು ಒಂದು ಅಂಕೆಯಲ್ಲಿ ಅಂದ್ರೆ 10 ಕಡಿಮೆ ಈ ವರ್ಷದಲ್ಲಿ ನಾವು ಪ್ರಕರಣಗಳನ್ನು ಕಂಡುಹಿಡಿದಿದ್ದೇವೆ. ಬಹಳಷ್ಟು ವರ್ಷಗಳಿಂದ ಸತತ ಪ್ರಯತ್ನದಿಂದ, ನಮ್ಮ ಇಲಾಖೆಯ ಒಂದು ಎಲ್ಲಾ ಸಿಬ್ಬಂದಿಯ ಒಂದು ಎಫರ್ಟ್ ದಿಂದ ಪ್ರಕರಣಗಳು ತುಂಬಾ ಕಡಿಮೆ ಆಗಿದೆ.
1: ಸರ್, ಈಗ ಮಲೇರಿಯಾ ಬಗ್ಗೆ ವಿಸ್ತೃತವಾಗಿ ಮಾತಾಡೋದಾದ್ರೆ, ಮಲೇರಿಯಾ ಈಗ ಬೇಸಿಗೆ, ಮಳೆಗಾಲ, ಚಳಿಗಾಲ ಯಾವ ಕಾಲದಲ್ಲಿ ಜಾಸ್ತಿ ಕಂಡು ಬರುವಂತದ್ದು, ಮತ್ತೆ ಇದಕ್ಕೆ ಏನ್ ರೋಗ ಲಕ್ಷಣಗಳಿರುತ್ತೆ, ಜನರು ಸಾಮಾನ್ಯವಾಗಿ ಮಲೇರಿಯಾ ಅಂತ ಹೇಗೆ ಕಂಡುಹಿಡಿಬೇಕು?
0: ಮಲೇರಿಯಾ ಇದು ಮಳೆಗಾಲದಲ್ಲಿ ಜಾಸ್ತಿ ಆಗಿ ಬರುತ್ತೆ. ಇದರದ ಮೇನ್ ಸಿಂಪ್ಟಮ್ಸ್ ಅಂತಂದ್ರೆ ಫೀವರ್, ರೈಗರ್ಸ್ ಮತ್ತೆ ಚಿಲ್ಸ್. ಅಂದ್ರೆ ನಮ್ಮ ಫೀವರ್ ಬರುತ್ತೆ ಮತ್ತೆ ನಿಂದಿರುತ್ತೆ, ರೈಗರ್ಸ್ ಅಂದ್ರೆ ನಮ್ಮ ನಡುಗು ಬರೋದು ಮತ್ತೆ ಬೆವರು ಬಿಡೋದು, ಈ ತರ ಸಿಂಪ್ಟಮ್ಸ್ ಇದ್ರೆ ನಾವು ಸಸ್ಪೆಕ್ಟೆಡ್ ಮಲೇರಿಯಾ ಅಂತೀವಿ. ನಾವು ಇದನ್ನ ಟೆಸ್ಟ್ ಮಾಡೋದ್ರಿಂದ, ಪೆರಿಫರಲ್ ಸ್ಮಿಯರ್ ಫಾರ್ ಬ್ಲಡ್ ಸ್ಮಿಯರ್ ಅನ್ನ ಮಾಡೋದ್ರಿಂದ ಪ್ರಯೋಗಾಲಯದಲ್ಲಿ ಕಂಡುಹಿಡಿಯಬಹುದು, ಅಥವಾ ಈಗ ಹೊಸ ಮೆಥಡ್ ಆಗಿ ಕಿಟ್ ಮೆಥಡ್ ಬಂದಿದ್ದೀವಿ, ಅದರಲ್ಲಿ ನಾವು ತಪಾಸಣೆ ಮಾಡಿ ಅದನ್ನ ಖಚಿತಪಡಿಸ್ತೀವಿ. ಆ ಪ್ಯಾರಾಸೈಟ್ಸ್ ನಾವು ಕಂಡುಹಿಡಿದ ಮೇಲೆ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಗುಣಮುಖರಾಗಿ ಮಾಡಿಸ್ತೀವಿ.
1: ಈಗ ಒಮ್ಮೆ ಮಲೇರಿಯಾ ಬಂದವರಿಗೆ ಮತ್ತೆ ಮಲೇರಿಯಾ ಬರೋ ಸಾಧ್ಯತೆ ಇರುತ್ತೆ ಸರ್?
0: ಎಸ್, ಇರುತ್ತೆ. ಅದನ್ನ ಮತ್ತೆ ಫಿಮೇಲ್ ಅನೋಫಿಲಸ್ ಮಾಸ್ಕಿಟೋ ಕಚ್ಚಿತ್ತು ಅಂದ್ರೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ.
1: ಈಗ ಚರ್ಚೆಯನ್ನು ಮುಂದುವರಿಸ್ತಾ ಚಾಮರಾಜ್ ಸರ್ ಹೇಳಿ, ಸೊಳ್ಳೆಗಳು ಸಾಮಾನ್ಯವಾಗಿ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರತಿ ಶುಕ್ರವಾರ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ದಾರೆ ಡೆಂಗ್ಯೂ ನಿಯಂತ್ರಣದ ಸಲುವಾಗಿಲ್ಲ. ಈಗ ಸೊಳ್ಳೆಗಳು ಎಲ್ಲಿ ಹುಟ್ಟುತ್ತೆ, ಅವುಗಳ ಜೀವಿತಾವಧಿ ಎಷ್ಟಾಗಿರುತ್ತೆ, ಅವ್ರ ಜೀವನ ಚಕ್ರ ಹೇಗಿರುತ್ತೆ, ಅದನ್ನ ಹೇಳ್ತೀರಾ ಸರ್?
2: ಸಾಮಾನ್ಯವಾಗಿ ಹೇಳಬೇಕು ಅಂತ ಹೇಳಂತಂದ್ರೆ, ಈಗಾಗಲೇ ಸರ್ ಹೇಳಿದ್ರು, ಸೊಳ್ಳೆಗಳಿಂದ ಹರಡುವಂತ ರೋಗಗಳು ಮಲೇರಿಯಾ, ಡೆಂಗು, ಚಿಕನ್ ಗುನ್ಯೆ, ಆನೆಕಾಲು ರೋಗ ಮತ್ತು ಮಿದುಳು ಜ್ವರ, ಕಾಲಾಜರ್, ಈ ತರದ್ದೆಲ್ಲ ಹೇಳಿದ್ರು. ಸಾಮಾನ್ಯವಾಗಿ ಹೇಳಬೇಕು ಅಂತಂದ್ರೆ, ಎಲ್ಲಿ ನೀರು ಕಾಣ್ತದೆ, ನಿಂತ ನೀರು ಒಂದು ತೆರನಾಗಿ ಸೊಳ್ಳೆಗಳಿಗೆ ತವರೂರು ಅಂತ ಹೇಳ್ಬೋದು. ಅದು ಯಾವುದೇ ಸೊಳ್ಳೆ ಇರಲಿ, ಯಾವುದೇ ಒಂದು ಸೊಳ್ಳೆ ಮೊದಲು ಅದು ಬಯಸೋದು ನೀರು. ಎಲ್ಲಿ ನೀರು ಇರ್ತದೆ, ಸೊ ಅಲ್ಲಿ ತನ್ನ ಮೊಟ್ಟೆಗಳನ್ನಿಟ್ಟು ಸಂತಾನೋತ್ಪತ್ತಿಯನ್ನು ಮುಂದುವರಿಸಲಿಕ್ಕೆ ಪ್ರಾರಂಭ ಮಾಡ್ತದೆ.
1: ಈಗ ಸ್ವಲ್ಪ ಬ್ರೇಕ್ ಕೊಡ್ತೇನೆ ಸರ್ ನಿಮ್ಮ ಮಾತಿಗೆ. ಈ ನೀರಂದ್ರೆ ಯಾವ ತರದ ನೀರು ಸರ್, ಗಲೀಜು ನೀರಾ, ಫ್ರೆಶ್ ನೀರಾ? ಯಾಕಂದ್ರೆ ಮನೆಯಲ್ಲೆಲ್ಲ ನಾವು ಬಳಸಲಿಕ್ಕೆ ಈ ಭಾಗದಲ್ಲೆಲ್ಲ ಸ್ವಲ್ಪ ನೀರಿನ ಕೊರತೆ ಅಂತ ಸ್ಟೋರೇಜ್ ಅನ್ನು ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅವಾಗ ನೀರು ಬಿಟ್ಟಿರ್ತಾರೆ, ಅವಾಗ ಸ್ಟೋರ್ ಮಾಡ್ಕೋತೀವಿ, ಮಳೆ ನೀರನ್ನು ಸ್ಟೋರ್ ಮಾಡ್ತೀವಿ. ಹೀಗಾಗಿ ಸೊಳ್ಳೆಗಳ ಉತ್ಪಾದನೆಗೆ ಯಾವ ನೀರು ಉತ್ತೇಜನ ಕೊಡುತ್ತೆ
2: ನೋಡಿ? ಈಗ ಮಲೇರಿಯಾ ರೋಗ ಹರಡಲಿಕ್ಕೆ ಕಾರಣ ಆಗಿರುವಂತಹ ಅನಾಫಿಲಿಸ್ ಸೊಳ್ಳೆಗಳು, ವಿಶೇಷವಾಗಿ ಆ ಸೊಳ್ಳೆಗಳು ಬಯಸೋದು ಏನು ಅಂತಂದ್ರೆ, ಹಳ್ಳ ಕೊಳ್ಳಗಳ ನೀರು, ನೀರು ಬದು ಎಲ್ಲರೂ ನಿಂತಿತ್ತು ನೀರು, ಅಥವಾ ಊರ್ ಸುತ್ತಮುತ್ತ ಏನಾದ್ರು ಒಂದು ಸ್ಟ್ರೀಮ್ ಜರಿ ತರ ಹರಿತಿತ್ತು ಅಂತೇಳಿಂತದ್ದು, ಅಥವಾ ಒಂದು ಬಾವಿ ಇತ್ತಂದ್ರೆ, ಅಥವಾ ಹೊಂಡ ಇತ್ತು ಅಂದ್ರೆ, ಕೃಷಿ ಹೊಂಡ ಇತ್ತು ಅಂತಂದ್ರೆ, ಅಥವಾ ಚಿತ್ತಾಪುರ್ ಸೇಡಂ ಬ್ಲಾಕ್ ಗಳಲ್ಲಿ ಇದು ಇದೆ, ಕಲ್ಲಿನ ಕ್ವಾರಿಗಳಿದಾವೆ, ಕಲ್ಲಿನ ಕ್ವಾರಿಗಳಲ್ಲಿ ಇರುವಂತ ನೀರು, ಇಂಥ ನೀರುಗಳಲ್ಲಿ ಈ ಒಂದು ಅನಾಫಿಲಿ ಸೊಳ್ಳೆ ಬಂದು ಮೊಟ್ಟೆಗಳನ್ನ ಇಟ್ಟು ತನ್ನ ಸಂತ ಉತ್ಪತ್ತಿಯನ್ನ ಮಾಡ್ತದೆ. ಬಟ್ ನಮ್ಮ ಭಾಗದಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಿವೆ ಅಂತೇಳಿ ಅಂತಂದ್ರೆ, ಸೊ ಕಲ್ಲಿನ ಕ್ವಾರಿಗಳು, ಆಮೇಲೆ ನಿಂತ ನೀರು, ಊರ್ ಸುತ್ತಮುತ್ತಿರುವಂತ ಕೆರೆ ಬಾವಿ ಕಟ್ಟೆಗಳು, ಸೊ ಇಂಥವುಗಳಲ್ಲಿ ಅನಾಫಿಲಿಸ್ ಸೊಳ್ಳೆ ಮೊಟ್ಟೆಯನ್ನು ಇಡ್ತದೆ. ಇನ್ನು ಡೆಂಗ್ಯೂ ಹರಡಲಿಕ್ಕೆ ಕಾರಣ ಆಗಿರುವಂತಹ ಸೊಳ್ಳೆ ಇಡೀಸ್ ಸೊಳ್ಳೆ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಇಡೀಸ್ ಈಜಿಪ್ಟೆ ಅಂತ ಬರ್ತದೆ, ಅರ್ಬನ್ ವೆಕ್ಟರ್ ಅಂತ ಹೇಳ್ತೀವಿ, ಇಡೀಸ್ ಅಲ್ಬೋಪಿಕ್ಟಸ್ ಅಂತ ಬರ್ತದೆ, ರೂರಲ್ ಅಲ್ಲಿ ಇದು ಮಾಡುವಂಥದ್ದು, ಇನ್ನೊಂದು ವಿಟೈಟಿಸ್ ಅಂತ ಬರ್ತದೆ, ಬಟ್ ಅದು ವೆಕ್ಟರ್ ಅಲ್ಲ. ಇಡೀಸ್ ಈಜಿಪ್ಟೆ ಮತ್ತು ಅಲ್ಬೋಪಿಕ್ಟಸ್ ಎರಡು ವೆಕ್ಟರ್ಗಳು. ಸೊ ಇವು ವಿಶೇಷವಾಗಿ ಶೇಖರಿಸಿಟ್ಟಂತ ಸ್ವಚ್ಛ ನೀರನ್ನು ಬಯಸ್ತವೆ. ಸೊ ಯಾಕೆ ಅಂತ ಹೇಳಂತಂದ್ರೆ, ಈ ಇಡೀ ಸೊಳ್ಳೆಗಳ ಮೊಟ್ಟೆಗಳು ಅಂಟು ಪದಾರ್ಥವನ್ನು ಹೊಂದಿರ್ತವೆ. ಸೊ ಅಂಟು ಪದಾರ್ಥ ಹೊಂದಿರೋ ಕಾರಣಕ್ಕಾಗಿ, ತನ್ನ ಸಂತತಿ ಮುಂದೆ ಚೆನ್ನಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಸಾಲಿಡ್ ಸರ್ಫೇಸ್ ಅನ್ನ ಹುಡುಕಾಡ್ತದೆ. ಎಲ್ಲಿ ನೀರು ಸಾಲಿಡ್ ಘನತ್ಯಾಜ್ಯದಲ್ಲಿ ನೀರು ನಿಂತ್ಕೊಂಡಿರ್ತದೆ, ಅಥವಾ ಸಾಲಿಡ್ ಸರ್ಫೇಸ್ ಉಳ್ಳಂತ ಕಂಟೈನರ್ಸ್ ಗಳಲ್ಲಿ ನೀರಿರ್ತದೆ, ಸೊ ಅಂತ ನೀರನ್ನ ಹುಡುಕಾಡ್ಕೊಂಡು ಆ ನೀರಿನ ಬದುವಿನಲ್ಲಿ ಮೊಟ್ಟೆಗಳನ್ನ ಇಡ್ತದೆ. ಆಮೇಲೆ ಈ ಫೈಲೇರಿಯಾ ಹರಡ್ಲಿಕ್ಕೆ, ಆನೆಕಾಲು ರೋಗ ಹರಡ್ಲಿಕ್ಕೆ ಕಾರಣ ಆಗಿರುವಂತ ಒಂದು ಸೊಳ್ಳೆ, ಕ್ಯೂಲೆಕ್ಸ್ ಕ್ವಿನ್ಕಿಫೇಸೇಟಸ್ ಅನ್ನುವಂತ ಸೊಳ್ಳೆ ಹೇಳ್ತೀವಿ. ಈ ಸೊಳ್ಳೆ ವಿಶೇಷವಾಗಿ ಕೊಳಚೆ ನೀರನ್ನ ಬೇಯಿಸ್ತದೆ. ಸೊ ಕೊಳಚೆ ನೀರು ಯಾಕೆ ಅಂತ ಹೇಳಂತಂದ್ರೆ, ಕೊಳಚೆ ನೀರಿನಲ್ಲಿ ಅಮೋನಿಯಾ ಪ್ರಮಾಣ ಇರೋದ್ರಿಂದ, ಜೊತೆಗೆ ಅದರಲ್ಲಿ ಏನಾದರೂ ಪ್ಲಾಂಟ್ಸ್ಗಳು, ಏನಾದರೂ ಪಿಸ್ತಿಯ ಪ್ಲಾಂಟ್ ಅಂತ ಹೇಳ್ತೀವಿ, ಅಂತರ್ಗಂಗೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಈ ಪ್ಲಾಂಟ್ಸ್ಗಳು, ಸೊ ನೈಟ್ರೋಜನ್ ಫಿಕ್ಸೇಷನ್ ಜಾಸ್ತಿ ಮಾಡೋದ್ರಿಂದ, ಸೊ ನೈಟ್ರೋಜನ್ ಗ್ಯಾಸ್ ಎಲ್ಲಿ ರಿಲೀಸ್ ಆಗ್ತದೆ ಅಂತಲ್ಲಿ ಈ ಸೊಳ್ಳೆಗಳು ಅಟ್ರಾಕ್ಟ್ ಆಗಿ, ಸೊ ಅಲ್ಲಿ ಹೋಗಿ ತಮ್ಮ ಒಂದು ಸಂತತಿಯನ್ನು ಬೆಳೆಸಲಿಕ್ಕೆ ನೀರಿನ ಬದುವಿನಲ್ಲಿ ಬೋಟ್ ಶೇಪಲ್ಲಿ ಮೊಟ್ಟೆಗಳನ್ನು ಸೊ ಇಡ್ತವೆ. ಇನ್ನು ಮಿದುಳು ಜ್ವರ ಹರಡಲಿಕ್ಕೆ ಕಾರಣ ಆಗಿರುವಂತಹ ಸೊಳ್ಳೆ, ಕ್ಯೂಲೆಕ್ಸ್ ವಿಷ್ಣು ಗ್ರೂಪಿನ ಸೊಳ್ಳೆ ಅಂತ ಹೇಳ್ತೀವಿ, ಭತ್ತದ ಗದ್ದೆ, ಕಬ್ಬಿನ ಗದ್ದೆ, ಸೊ ಎಲ್ಲಿ ನಾವು ಅಗ್ರಿಕಲ್ಚರ್ ಇದರಲ್ಲಿ ಸುಮಾರು ದಿನಗಳ ಕಾಲ ಏನು ನೀರು ನಿಂತರಿಸಿ ಬೆಳೆಗಳನ್ನು ತೆಗೆದುಕೊಳ್ತೀವಿ, ಸೊ ಅಂತವುಗಳಲ್ಲಿ ಮಿದುಳು ಜ್ವರ ಹರಡಲಿಕ್ಕೆ ಕಾರಣ ಆಗಿರುವಂತಹ ಕ್ಯೂಲೆಕ್ಸ್ ವಿಷ್ಣು ಗ್ರೂಪಿನ ಸೊಳ್ಳೆಗಳು ಮೊಟ್ಟೆಗಂಟು ತಮ್ಮ ಸಂತ

0: ಸಂತಾನೋತ್ಪತ್ತಿ ಉತ್ಪತ್ತಿಯನ್ನು ಮುಂದುವರಿಸ್ತಾ ಇರ್ತವೆ. ಸಾಮಾನ್ಯವಾಗಿ ಸೊಳ್ಳೆಯ ಒಂದು ಜೀವಿತ ಅವಧಿ ಹೇಳಬೇಕು ಅಂತ ಹೇಳಿ ಅಂತಂದ್ರೆ 28-32 days ಅಂತ ನಾವು ಹೇಳ್ತೀವಿ, 28-32 days ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಸ್ಟೇಜಸ್ ಬರ್ತವೆ. ಮೊಟ್ಟೆಗಳ ಸ್ಟೇಜ್ ಅಂತ ಬರ್ತದೆ, ಮೊಟ್ಟೆಗಳು ಹೊಡೆದು ಮರಿಗಳಾಗ್ತವೆ, ಅದಕ್ಕೆ ನಾವು ಲಾರ್ವಾ ಅಂತ ಹೇಳ್ತೀವಿ. ಸೊ ಲಾರ್ವಾ ಸ್ಟೇಜ್ ಅಂತ ಬರ್ತದೆ. ಈ ಲಾರ್ವಾ ಮುಂದೆ ಅಡಲ್ಟ್ ಆಗ್ಲಿಕ್ಕೆ ಕನ್ವರ್ಷನ್ ಆಗ್ತಾ ಇರ್ತದೆ. ಗೂಡು ಕಟ್ಟಬೇಕೆ, ನಾವು ಹೇಗೆ ರೇಷ್ಮೆ ಗೂಡು ಕಟ್ತದಲ್ಲ, ಸೊ ಅದೇ ತರನಾಗಿ ಇಲ್ಲಿ ಗೂಡು ಕಟ್ಟಬೇಕೆ ಆಗ್ತದೆ, ಪ್ಯೂಪಾ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಪ್ಯೂಪಾ ಸ್ಟೇಜ್ ಅಲ್ಲಿ ಒಂದು ಅಡಲ್ಟ್ ಮೊಸ್ಕ್ಯೂಟೋ ಹೊರಗಡೆ ಬರಲಿಕ್ಕೆ ಏನೆಲ್ಲ ಆರ್ಗನ್ಸ್ಗಳೆಲ್ಲ ಬೇಕು, ಲೆಗ್ಸ್ ಆಗಿರ್ಬೋದು, ವಿಂಗ್ಸ್ ಆಗಿರ್ಬೋದು, ಪ್ರೊಬೋಸಿಸ್ ಆಗಿರ್ಬೋದು, ಇವೆಲ್ಲವುಗಳು ಡೆವಲಪ್ಮೆಂಟ್ ಆಗಿ ಸೊ ವಾತಾವರಣದ ಹೊರಗಡೆ ಈ ಸೊಳ್ಳೆಗಳು ಬಂದ್ಬಿಡ್ತವೆ. ಸೊಳ್ಳೆಗಳು ಅಡಲ್ಟ್ ಸೊಳ್ಳೆಗಳು ಬಂದಾಗ ಹೆಣ್ಣು ಮತ್ತು ಗಂಡು ಸೊಳ್ಳೆಗಳು ಹೊರಗಡೆ ಬಂದ್ಬಿಡ್ತವೆ. ಸೊ ಗಂಡು ಸೊಳ್ಳೆ ಸಸ್ಯಗಳ ಮಕರಂದವನ್ನು ಹೀರಿ ಬದುಕ್ತದೆ, ಹೆಣ್ಣು ಸೊಳ್ಳೆ ಮಾತ್ರ ತನ್ನ ಸಂತತಿಯನ್ನು ಬೆಳೆಸೋಗೋಸ್ಕರ ಸೊ ರಕ್ತವನ್ನು ಬಯಸ್ತದೆ. ಸೊ ಹೀಗೆ ಇದರ ಒಂದು ಲೈಫ್ ಸೈಕಲ್ ಹಾಗೆ ಕಂಟಿನ್ಯೂ ಆಗ್ತಾ ಇರ್ತದೆ.
1: ತುಂಬಾ ವಿವರವಾಗಿ ಹೇಳಿದ್ರೆ ಸರ್. ಡಾಕ್ಟರ್ ವಿವೇಕಾನಂದ ರೆಡ್ಡಿ ಅವರೇ, ಮುಂದೆ ಚರ್ಚೆಯನ್ನು ಮುಂದುವರಿಸ್ತಾ, ಈಗ ಮಲೇರಿಯಾ ಮತ್ತೆ ಡೆಂಗ್ಯೂ ಇವುಗಳಿಗೆ ಬೇಸಿಕ್ ಡಿಫರೆನ್ಸ್ ಏನು ಸರ್? ಜನರು ಹೇಗೆ ಇದನ್ನ ಮಲೇರಿಯಾ ಅಂತ ಕಂಡಿಡಿಯೋದಂಗೆ, ಡೆಂಗ್ಯೂ ಅಂತ ಕಂಡಿಡಿಯೋದಂಗೆ?
2: ಮಲೇರಿಯಾದಲ್ಲಿ ಮೇಜರ್ ಆಗಿ ಎಲ್ಲಾ ಕಡೆ ಫೀವರ್ ಇರುತ್ತೆ, ಮಲೇರಿಯಾ ಮತ್ತು ಡೆಂಗ್ಯೂ. ಮಲೇರಿಯಾದಲ್ಲಿ ಚಿಲ್ಸ್ ಅಂಡ್ ರೈಗರ್ಸ್, ಚಿಲ್ಸ್ ಅಂದ್ರೆ ನಮ್ಗೆ ನಡುಗು ಬಂದಂಗೆ ಆಗೋದು ಮತ್ತೆ ಬೆವರು ಬಿಡೋದಿರುತ್ತೆ. ಡೆಂಗ್ಯೂದಲ್ಲಿ ಮೈಕೈ ನೋವಾಗೋದು, ತಲೆನೋವು ಇರುವುದು, ಮತ್ತೆ ಮೇನ್ ಮೇಜಾರಿಟಿ ಅಂದ್ರೆ ಕಣ್ಣಿನ ಹಿಂಭಾಗದಲ್ಲಿ ಪೇನ್ ಇರುತ್ತೆ, ರೆಟ್ರೋ ಆರ್ಬಿಟಲ್ ಪೇನ್, ಮಯಾಲ್ಜಿಯಾ ಅಂತೀವಿ. ಎಲ್ಲ ನಮ್ಮ ಕೀಲುಗಳಲ್ಲಿ ಪೇನ್ ಪ್ಲಸ್ ಹೆಡ್ ಏಕ್, ವಾಮಿಟಿಂಗ್. ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಮಲೇರಿಯಾ ಅಂದ್ರೆ ರೆಟ್ರೋ ಆರ್ಬಿಟಲ್ ಪೇನ್, ಕಣ್ಣಿನ ಹಿಂದೆ ಭಾಗದಲ್ಲಿ ಬೇನೆ ಕಾಣಿಸ್ತದೆ, ಅದನ್ನ ನಾವು ವೈದ್ಯರ ಹತ್ರ ತೋರಿಸ್ಕೋಬೇಕು.
1: ಡೆಂಗ್ಯೂಗೆ ಏನು ಚಿಕಿತ್ಸಾ ಕ್ರಮ ಸರ್? ಮತ್ತೆ ಕಲಬುರಗಿ ಮತ್ತೆ ಸುತ್ತಮುತ್ತ ಎಷ್ಟು ಪ್ರಕರಣಗಳು ಕಂಡು ಬರ್ತಾ ಇದೆ ಸದ್ಯ?
2: ಡೆಂಗ್ಯೂ ಈಗಾಗಲೇ ಜನವರಿಯಿಂದ ಇಲ್ಲಿವರೆಗೆ 140 ಪ್ರಕರಣಗಳು ನಾವು ಟೆಸ್ಟ್ ಮಾಡಿದಲ್ಲಿ ಸಿಕ್ಕಿದ್ದಾವೆ. ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟವಾದ ಚಿಕಿತ್ಸೆ ಇರಲ್ಲ. ಇದಕ್ಕೆ ನಾವು ಏನಂತಂದ್ರೆ ವೈದ್ಯಾಧಿಕಾರಿಗಳ ವೈದ್ಯರ ಸಲಹೆಯನ್ನು ಪಡೆದು ಹೈಡ್ರೇಷನ್ ಅನ್ನ ಮೇಂಟೈನ್ ಮಾಡೋದು, ಫೀವರ್ ಇದ್ರೆ ಪ್ಯಾರಾಸೆಟಮಾಲ್ ಅನ್ನು ತಗೋದು. ಮೇಜರ್ಲಿ ಅಂತಂದ್ರೆ ನಾವು ಮಾನಿಟರ್ ಮಾಡಬೇಕು, ನಮ್ಮ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ಕೌಂಟ್ ಅನ್ನ ಮಾನಿಟರ್ ಮಾಡಿ ವೈದ್ಯರ ಸಲಹೆಯನ್ನು ಪಡೆದು ಚಿಕಿತ್ಸೆ ಪಡಿಬೇಕು. ನೀರನ್ನ ಜಾಸ್ತಿ ಕುಡಿಬೇಕು ಅಂತವ್ರು. ನಿರ್ದಿಷ್ಟವಾದ ಒಂದು ಖಚಿತವಾದ ಯಾವುದೇ ಒಂದು ಟ್ರೀಟ್ಮೆಂಟ್ ಇದಕ್ಕೆ ಇರುವುದಿಲ್ಲ.
1: ಸರ್, ಈಗ ಡೆಂಗ್ಯೂ ಬಂದಾಗ ತುಂಬಾ ಜನರು ಮನೆಯಲ್ಲಿ ಕುಟುಂಬದ ಸದಸ್ಯರು ಏನ್ ಮಾಡ್ತಾರೆ ಅಂದ್ರೆ, ಈ ಪಪ್ಪಾಯ ಎಲೆಗಳ ಜ್ಯೂಸ್ ಮಾಡಿ ಕುಡಿಸೋದನ್ನ ಮಾಡ್ತಾರೆ, ಇದರಿಂದ ಏನಾದರೂ ಉಪಯೋಗ ಆಗುತ್ತೆ ಅವರಿಗೆ?
2: ಸೈಂಟಿಫಿಕ್ ಆಗಿ ಯಾವುದೇ ಬಂದಿಲ್ಲ, ಹೇಳ್ತಾರೆ ನಾವು ಟೆಸ್ಟ್ ಮುಖಾಂತರ ಇದನ್ನ ಮಾಡಿದ್ಮೇಲೆ ವೈದ್ಯರು ಏನ್ ಸಲಹೆ ಕೊಡ್ತಾರೋ ಅದನ್ನ ನಾವು ಪಡಿಬೇಕು. ಯಾಕಂದ್ರೆ ಮನೆಯಲ್ಲೇ ನಾವು ಮದ್ದನ್ನ ಪಡಿಬಾರ್ದು, ವೈದ್ಯರ ಸಲಹೆನ ಪ್ಲೇಟ್ಲೆಟ್ ಕೌಂಟ್ ಅನ್ನ ನೋಡ್ತಾ ಇರಬೇಕು, ಅದನ್ನ ನೋಡಿ ಅದನ್ನ ಆಧರಿಸಿ ನಾವು ಚಿಕಿತ್ಸೆಯನ್ನ ವೈದ್ಯಾಧಿಕಾರಿಗಳು ಕೊಡ್ತಾರೆ.
1: ಇದರಲ್ಲಿ ವಿಧಗಳೇನಾದ್ರೂ ಇದೆ ಸರ್? ಡೆಂಗ್ಯೂ ವಿಧಗಳು?
2: ಡೆಂಗ್ಯೂ ಇದರಲ್ಲಿ ಡೆಂಗ್ಯೂ ಫೀವರ್, ಡೆಂಗ್ಯೂ ಇಮರಜಿಕ್ ಫೀವರ್, ಡೆಂಗ್ ಶಾಕ್ ಸಿಂಡ್ರೋಮ್ ಅಂತೇಳಿ ಲಾಸ್ಟ್ ಸ್ಟೇಜ್ ಡೆಂಗ್ಯೂ ಇಮರಜಿಕ್ ಶಾಕ್ ಸಿಂಡ್ರೋಮ್ ಅಂದ್ರೆ. ಡೆಂಗ್ಯೂ ಫೀವರ್ ಅಂದ್ರೆ ನಾರ್ಮಲ್ ಆಗಿ ಬೇರೆ ಜ್ವರ ತರ ಎನಿ ವೈರಲ್ ಫೀವರ್ ಟೈಪ್ ಇರುತ್ತೆ. ಡೆಂಗ್ಯೂ ಇಮರಜಿಕ್ ಫೀವರ್ ಅಂತಂದ್ರೆ ನಮ್ಮ ಹಲ್ಲಿನ ಒಸಡುಗಳಲ್ಲಿ ರಕ್ತ ಬರುವುದು, ಕೈಯಲ್ಲಿ ಮೇಲೆ ರಕ್ತದ ಗುಳ್ಳೆಗಳು ಬರೋದು, ನಮ್ಮ ಮಲದಲ್ಲಿ ರಕ್ತ ಹೋಗೋದು, ಈ ತರ ಇರುತ್ತದೆ. ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತಂದ್ರೆ ಇದರಲ್ಲಿ ಮನುಷ್ಯ ನಮ್ಮ ನೀರಿನ ಕೊರತೆಯಿಂದ ಶಾಕ್ ಹೋಗಿ ಸಾಯುವಂತ ಪರಿಸ್ಥಿತಿ ಇರುತ್ತೆ.
1: ಅಂದ್ರೆ ಡೆಂಗ್ಯೂ ಮಾರಣಾಂತಿಕನ ಸರ್?
2: ಎಷ್ಟು ಬೇಗ ಟೆಸ್ಟ್ ಮಾಡಿಸ್ತೀವಿ, ಎಷ್ಟು ಬೇಗ ಚಿಕಿತ್ಸೆ ಕೊಡ್ತೀವಿ, ಅದು ಇಲ್ಲಿವರೆಗೆ ನಮ್ದು ಯಾವುದೇ ಒಂದು ಸಾವಿನ ಪ್ರಕರಣಗಳು ಈ ವರ್ಷ ಆಗ್ಲಿ ಹೋದ ವರ್ಷ ಆಗ್ಲಿ ಯಾವೂ ಬಂದಿಲ್ಲ. ಅದರ ಮುನ್ನೆಚ್ಚರಿಕೆ ವಹಿಸೋದು ಬಹಳ ಉತ್ತಮ.
1: ಮತ್ತೆ ನಾನು ಲಾಸ್ಟ್ ಟೈಮ್ ಪ್ರಶ್ನೆ ಮಾಡಿದ್ದೇನೆ, ರಿಪೀಟ್ ಮಾಡ್ತಿದ್ದೀನಿ, ಒಂದ್ ಸರ್ತಿ ಡೆಂಗ್ಯೂ ಬಂದವರಿಗೆ ಮತ್ತೆ ಡೆಂಗ್ಯೂ ಬರಲ್ವಾ?
2: ಬರುತ್ತೆ, ಹಾಗೇನು ಇಲ್ಲ.
1: ಯಾವುದೇ ರೋಗಗಳು ಒಂದ್ ಸರ್ತಿ ಬಂದ್ರೆ ಮತ್ತೆ ಬರಲ್ಲ ಅನ್ನೋಂಗಿಲ್ಲ, ನಾವು ಜಾಗೃತರಾಗಿ ಇರಬೇಕು ಇಡೀ ಜೀವನ.
0: ಡೆಂಗ್ಯೂ ವೈರಸ್ ಅಲ್ಲಿ 4 ಸೀರೋ ಟೈಪ್ ಬರ್ತದೆ. ಡೆಂಗ್ಯೂ ವೈರಸ್ 1, 2, 3, 4 ಅಂತ 4 ಟೈಪ್ ಬರ್ತದೆ. ಸೊ 1 ಬಂದ್ ಹೋಗಿತ್ತು ಅಂತ ಹೇಳಿ ಅಂತಂದ್ರೆ, ಸೊ ಅಂತವ್ರಿಗೆ ಆಂಟಿಬಾಡೀಸ್ ಆಲ್ರೆಡಿ ಡೆವಲಪ್ ಆಗಿಬಿಟ್ಟಿರ್ತವ್ರೆ. ಮತ್ತೆ ಡೆಂಗ್ಯೂ ವೈರಸ್ 1 ಟೈಪ್ ಬರಲ್ಲ, ಬರ್ಬೋದು 2 ಬರ್ಬೋದು, 3 or 4 ಬರ್ಬೋದು. ಸೊ ಈ ತರ ಬಂದ ಸೀರೋ ಟೈಪ್ ಮತ್ತೆ ಅವರಿಗೆ ರೀಇನ್ಫೆಕ್ಷನ್ ಆಗೋದಲ್ಲ, ಎಸ್ಪೆಷಲಿ ವೈರಲ್ ಫೀವರ್ ಅಲ್ಲಿ.
1: ಸರ್, ಇನ್ನೊಂದು ಪ್ರಮುಖ ರೋಗ ಈ ಸೊಳ್ಳೆಗಳಿಂದ ಬರೋದು ಚಿಕನ್ ಗುನ್ಯ, ಇದರ ಬಗ್ಗೆ ಹೇಳಿ ಸರ್ ಸಂಕ್ಷಿಪ್ತವಾಗಿ, ಯಾವ ಲಕ್ಷಣಗಳೇನಿರುತ್ತೆ, ಚಿಕಿತ್ಸಾ ಕ್ರಮ ಯಾವ ರೀತಿ ಇರುತ್ತೆ?
2: ಚಿಕನ್ ಗುನ್ಯ ಇದು ಒಂದು ನಾವು ಒಂದು 10 ಹಿಂದ್ಗಡೆ ನಾವು ಎಲ್ಲ ನೋಡಿದೀವಿ. ಇದನ್ನು ಏಡಿಸ್ ಮಾಸ್ಕಿಟೋ ಬೈಟ್ ಇಂದ ಬರುತ್ತೆ. ಇದರಲ್ಲಿ ಮೆಜಾರಿಟಿ ಫೀವರ್ ಅಂಡ್ ಜಾಯಿಂಟ್ ಪೇನ್ಸ್, ಜಾಯಿಂಟ್ ಪೇನ್ ನಮ್ಮ ಕೀಲುಗಳಲ್ಲಿ ಬಾಧೆ ಇರುತ್ತೆ. ಇದು ಒಂದು ವರ್ಷದವರೆಗೆ ಕೆಲವೊಬ್ಬರಿಗೆ 15 ಒಬ್ಬರವರಿಗೆ 6 ಒಬ್ಬರವರಿಗೆ ಒಂದೊಂದು ವರ್ಷ ಕೀಲುಗಳಲ್ಲಿ ಬೇನೆ ಇರುವುದು ನಾವು ನೋಡ್ತೀವಿ. ಮೇನ್ ಅಂತಂದ್ರೆ ಮೆಜಾರಿಟಿ ಆಫ್ ದ ಕೇಸಸ್ ಫೀವರ್ ಎಲ್ಲಾ ಕಡೆ ಇರುತ್ತೆ, ಮಯಾಲ್ಜಿ ಇರುತ್ತೆ, ಮತ್ತೆ ಕೀಲುಗಳಲ್ಲಿ ಪೇನ್. ಇವು ಮೇನ್ ಡಿಫ್ರೆನ್ಸಸ್. ನಮ್ಮ ಜಾಯಿಂಟ್ ಏನ್ ಇರ್ತಾವೋ ಜಾಯಿಂಟ್ಗಳಲ್ಲಿ ಪೇನ್ ಇರುತ್ತೆ. ಇದಕ್ಕೆ ಚಿಕಿತ್ಸೆ ಅಂತಂದ್ರೆ ಮೇನ್ ಪ್ಯಾರಾಸೆಟಮಾಲ್ ಅಥವಾ NSAID ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅನ್ನು ಕೊಡೋದ್ರಿಂದ ನಾವು ಇದನ್ನ ತಡೆಗಟ್ಟಬಹುದು.
1: ಸರ್, ಚಾಮರಾಜ್ ಸರ್ ಆಗ್ಲಿ ಹೇಳ್ತಾ ಇದ್ರಿ, ಅದ್ರ ಜೀವನ ಚಕ್ರ ಹೇಳಿದ್ರಿ ಸೊಳ್ಳೆಗಳದ್ದು, ಈಗ ನಿಯಂತ್ರಣ ಮಾಡೋದಾದ್ರೆ ಯಾವ ರೀತಿ ನಾವು ಸೊಳ್ಳೆಗಳನ್ನ

0: ನಿಯಂತ್ರಣ ಮಾಡಬೇಕು, ಏನೆಲ್ಲ ಕ್ರಮಗಳನ್ನ ಅಂದ್ರೆ ಒಂದು ಸಾರ್ವಜನಿಕರು ತಮ್ಮ ಮಟ್ಟದಲ್ಲಿ ಏನ್ ಮಾಡಬಹುದು, ಮತ್ತೆ ಸರ್ಕಾರದವರು ಆಡಳಿತ ಸಂಸ್ಥೆಯವರು ಅವ್ರ ಮಟ್ಟದಲ್ಲಿ ಏನ್ ಮಾಡಬಹುದು ಸರ್?
1: ಸರ್ಕಾರದಿಂದ ಎಷ್ಟು ಸಾಧ್ಯದ ಅಷ್ಟು ನಾವು ಜನರಿಗೆ ಮಾಹಿತಿ, ಶಿಕ್ಷಣ ಮತ್ತು ಪರ್ಸನಲ್ ಕಮ್ಯುನಿಕೇಶನ್ ಮಾಡೋದ್ರ ಮೂಲಕ ಅವರಲ್ಲಿ ಅತಿಯಾದಂತ ಜಾಗೃತಿಯನ್ನ ಮೂಡಿಸಬಹುದು. ಎಷ್ಟು ಇದರಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರ್ತದೆ ಅಷ್ಟು ಬೇಗ ನಾವು ರೋಗಗಳನ್ನ, ಸೊಳ್ಳೆಗಳ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬಹುದು. ಸೊ ಹೀಗಾಗಿ ಜನರಲ್ಲಿ ನಾವು ವಿಶೇಷವಾಗಿ ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣಗಳ ಕುರಿತಂತೆ ಈಗಾಗಲೇ ನಮ್ಮ ಇಲಾಖೆಯಿಂದ ಪ್ರತಿ ಶುಕ್ರವಾರ ನಮ್ಮ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಸೊ CHOs, ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಗಳಾಗಿರ್ಬೋದು, ಆಮೇಲೆ ಎಲ್ಲರೂ ಇವನ್ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಸೂಪರ್ವೈಸನ್ ಮಾಡ್ತಾ ಇವ್ರ ಕಡೆಯಿಂದ ಮನೆ ಮನೆಗೆ ಭೇಟಿ ನೀಡಿಸಿ ಸೊಳ್ಳೆಗಳ ಸಂತಾನೋತ್ಪತ್ತಿ ತಾಣಗಳ ಕುರಿತಂತೆ ಜನರಿಗೆ ಅರಿವನ್ನು ಮೂಡಿಸ್ತಾರೆ. ಜೊತೆಗೆ ಮನೆಯ ಒಳಗಡೆ ಮತ್ತು ಮನೆಯ ಹೊರಗಡೆ ಏನಾದರೂ ಎಸ್ಪೆಷಲಿ ಇಡೀ ಸೊಳ್ಳೆಗಳ ಒಂದು ಸಂತತಿ ಇರುವಂತ ಒಂದು ಪ್ಲೇಸ್ ಕಾಣ್ತು ಅಂತ ಹೇಳಂತಂದ್ರೆ ಅದನ್ನ ಖಾಲಿ ಮಾಡಿಸುವಂಥದ್ದು. ಇಲ್ಲಿ ಖಾಲಿ ಮಾಡಿಸ್ಲಿಕ್ಕೆ ಒಂದು ನಾವು ಎಜುಕೇಷನ್ ಅನ್ನ ಕೊಡಬೇಕಾಗ್ತದೆ. ಏನು ಅಂತಂದ್ರೆ ನಾಗಲೇ ಇಡೀ ಸೊಳ್ಳೆ ಬಗ್ಗೆ ಹೇಳಬೇಕಾದ್ರೆ ಇದು ಕಂಟೈನರ್ ಬ್ರೀಡರ್ ಅಂತ ಹೇಳಿದೆ. ಅಂದ್ರೆ ಎಲ್ಲಿ ಒಂದು ಘನತ್ಯಾಜ್ಯದಲ್ಲಿ ನೀರಿರ್ತದೆ ಅಥವಾ ಒಂದು ಕಂಟೈನರ್ಸ್ ಗಳಲ್ಲಿ ನೀರಿರ್ತದೆ, ಸೊ ಅಂತಲ್ಲಿ ಮಾತ್ರ ಸೊಳ್ಳೆ ಮೊಟ್ಟೆಗಳನ್ನಿಡ್ತದೆ. ಯಾಕೆಂದ್ರೆ ಸೊಳ್ಳೆಗಳ ಮೊಟ್ಟೆ ಅಂಟು ಪದಾರ್ಥವನ್ನು ಹೊಂದಿರ್ತದೆ ಅಂತ. ನೀರನ್ನು ಖಾಲಿ ಮಾಡಿಸ್ಬೇಕು, ಒಂದು ಸ್ಕ್ರಬ್ ಆಗಲಿ ಅಥವಾ ತೆಂಗಿನ ಜುಟ್ಟ ಅಲ್ಲಿ ತೆಗೆದುಕೊಂಡು ಒಳಮಗ್ಲು ಚೆನ್ನಾಗಿ ತಿಕ್ಕಬೇಕು. ಯಾಕಂದ್ರೆ ಸೊಳ್ಳೆಯ ಮೊಟ್ಟೆಗಳು ಒಡಿಬೇಕು. ಅದರ ನಂತರ ತೊಳಿಬೇಕು ಚೆನ್ನಾಗಿ. ಸೊ ತೊಳೆದು ಒಣಗಿಸ್ಬೇಕು. ಸೊ ಒಣಗಿಸಿ ಮತ್ತೆ ನೀರು ಹಾಕಿ ಭದ್ರವಾಗಿ ಸೊಳ್ಳೆ ಒಳಗೆ ಹೋಗದಂತೆ ಯಾವುದೇ ಒಂದು ಬಟ್ಟೆಯಿಂದ ಅದನ್ನು ಕಟ್ಟುವಂಥದ್ದು ಅಥವಾ ಮುಚ್ಚುವಂಥದ್ದು ಇದನ್ನು ಮಾಡಬೇಕು. ಇದು ಡೆಂಗ್ಯೂ ನಿಯಂತ್ರಣ ಮಾಡುವಲ್ಲಿ ಸಾರ್ವಜನಿಕರು ಅಗತ್ಯವಾಗಿ ತೆಗೆದುಕೊಳ್ಬೇಕಾದಂಥ ಒಂದು ಕ್ರಮ. ಈ ನಿಟ್ಟಿನಲ್ಲಿ ನಾವು ಮನೆ ಮನೆಗೆ ಭೇಟಿ ನೀಡಿ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇರ್ತೀವಿ. ಜೊತೆಗೆ ಅರ್ಬನ್ನಲ್ಲಿಯೂ ಕೂಡ ನಾವು ಪ್ರತಿ ತಿಂಗಳು ಮೊದಲನೇ ಶುಕ್ರವಾರ ಮತ್ತು ಮೂರನೇ ಶುಕ್ರವಾರ, ಸೊ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಆರೋಗ್ಯ ನಿರೀಕ್ಷಣಾಧಿಕಾರಿಗಳನ್ನು ನಾವು ನಗರದಲ್ಲಿರುವಂಥ ನಮ್ಮ ನಗರ ಆರೋಗ್ಯ ಕೇಂದ್ರಗಳಿಗೆ ಅವರಿಗೆ ಡೆಪ್ಯೂಟ್ ಮಾಡಿಕೊಂಡು ಸೊ ಅವರಿಂದನೂ ಕೂಡ ಈ ಕೆಲಸವನ್ನು ನಾವು ಮಾಡಿಸ್ತಾ ಇದ್ದೀವಿ. ಆಮೇಲೆ ರೀಸೆಂಟಾಗಿ ಸರ್ಕಾರದ ನಿರ್ದೇಶನ ಪ್ರಕಾರ ನಾವು ನಗರದಲ್ಲಿ ಸುಮಾರು 50 ಜನ ವಾಲಂಟಿಯರ್ಸ್ಗಳನ್ನು 100 ದಿನಗಳ ಸಲುವಾಗಿ ಅವರನ್ನು ನಿಯೋಜನೆ ಮಾಡಿಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಸರ್ಕಾರ ಈ ಥರನಂಥ ಕ್ರಮ ತೆಗೆದುಕೊಳ್ತಾ ಇದೆ. ಇನ್ನು ಸಾರ್ವಜನಿಕರು ನೀರು ನಿಲ್ದಂತೆ ನೋಡ್ಕೊಳ್ಳುವಂಥದ್ದು, ಮನೆ ಸುತ್ತಮುತ್ತ ಆಗಿರ್ಬೋದು ಅಥವಾ ಊರು ಸುತ್ತಮುತ್ತ ಆಗಿರ್ಬೋದು, ಆಮೇಲೆ ಗಟರ್ಗಳಲ್ಲಿ ನೀರು ನಿಲ್ದೆ ನೋಡ್ಕೋಬೇಕು. ಯಾಕಂದ್ರೆ ಗಟರ್ಗಳಲ್ಲಿ ಎಷ್ಟು ನೀರು ನಿಂತ್ಕೋತದೆ ಅಷ್ಟು ನಾವು ಈ ಆನೆಕಲ್ಲು ರೋಗ ಹರಡಲಿಕ್ಕೆ ಕಾರಣ ಆಗಿರುವಂತ ಮೊಸ್ಕಿಟೋಗೆ ನಾವು ಹೆಚ್ಚಿನ ಒಂದು ಬೆಳವಣಿಗೆ ಆಗಲಿಕ್ಕೆ ಒಂದು ಆದ್ಯತೆ ನೀಡಿದಂಗೆ ಆಗ್ತದೆ. ಜೊತೆಗೆ ಊರು ಸುತ್ತಮುತ್ತ ಏನಾದರೂ ಈಗ ಎಸ್ಪೆಷಲಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ ಏನಾದರೂ ಕ್ಯಾನಲ್ಸ್ಗಳು ಬ್ಲಾಕ್ ಆಗಿದ್ದು ಅಂತೇಳಿ ಅಂತಾರೆ, ಅವುಗಳನ್ನು ಕ್ಲೀನ್ ಮಾಡಿಸೋ ಇಂಜಿನಿಯರಿಂಗ್ ಕೆಲಸಗಳನ್ನು ಮಾಡಿಸೋದ್ರ ಮೂಲಕ ಇದು ಮಾಡಬಹುದು. ಇನ್ನು ಜೊತೆಗೆ ಊರು ಸುತ್ತಮುತ್ತ ಅಕಸ್ಮಾತ್ ಕೆರೆ ಕಟ್ಟಿ ಬಾವಿಗಳು ಅಥವಾ ಊರೊಳಗಿನ ಬಾವಿಗಳು ಈ ಥರದ್ದು ಸುಮಾರು 6 ತಿಂಗಳಿಗಿಂತ ಹೆಚ್ಚು ನೀರು ಏನಾದರೂ ನಿಲ್ತಿತ್ತು ಅಂತಂದರೆ ನಮ್ಮ ಇಲಾಖೆಯಿಂದ ಗಪ್ಪಿ ಮತ್ತು ಗಾಂಬೂಸಿಯಾ ಅಂಥೇಳಿ 2 ಮೀನು ಮರಿಗಳದು. ಈ ಮೀನು ಮರಿಗಳು ಸೊಳ್ಳೆಗಳ ಲಾರ್ವಾಗಳನ್ನು ತಿನ್ನೋದ್ರಿಂದ, ಸೊ ಅವುಗಳ ಒಂದು ಮಾಹಿತಿಯನ್ನು ಈಗಾಗಲೇ ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳ ಕಡೆಯಿಂದ ತೆಗೆದುಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಮೇಜರ್ ಪ್ಲೇಸಸ್ಗಳಿದ್ದಾವೆ ಸೊ ಅಂತಲ್ಲಿ ಮೀನು ಬಿಡುವ ಕಾರ್ಯವನ್ನು ಕೂಡ ಸೊ ನಾವು ಮಾಡ್ತಾ ಇದ್ದೀವಿ. ಇನ್ನು ಎಲ್ಲಿ ಪ್ರಕರಣಗಳು ಹೆಚ್ಚಿಗೆ ಕಾಣ್ತವೆ ಸೊ ಅಂಥ ಪ್ರದೇಶದಲ್ಲಿ ಫಾಗಿಂಗ್ ಮಾಡಿಸುವಂಥದ್ದು, ಅದು ಅರ್ಬನ್ ಲೋಕಲ್ ಬಾಡೀಸ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ತೀವಿ. ಅವರು ಅಂಥ ಪ್ರದೇಶಗಳಲ್ಲಿ ಫಾಗಿಂಗ್ ಚಟುವಟಿಕೆಗಳನ್ನು ಮಾಡ್ತಾರೆ. ಇನ್ನು ಎಲ್ಲಿ ಮಲೇರಿಯಾ ಪ್ರಕರಣಗಳು, ಸುಮಾರು 3 ವರ್ಷ ಡಾಟಾ ತಗೋತೀವಿ, ಸೊ ಎಲ್ಲಿ ಪ್ರಕರಣಗಳು ಕಂಡುಕೊತ್ತವೆ ಸೊ ಅಂತಲ್ಲಿ ನಮ್ಮಲ್ಲಿ ಲ್ಯಾಂಬ್ಡಾ ಸಾಯಲುತ್ರಿನ್ ಅಂತ ಸರ್ಕಾರದಿಂದ ಒಂದು ಕೆಮಿಕಲ್ ಇದೆ, ಸೊ ಆ ಕೆಮಿಕಲನ್ನು ನಾವು ಸ್ಪ್ರೇ ಮಾಡ್ತೀವಿ. 6 ತಿಂಗಳಿಗೊಮ್ಮೆ ಅದು ಆಕ್ಟಿವಿಟೀಸ್ ಅನ್ನು ನಾವು ಮಾಡ್ತಾ ಇರ್ತೀವಿ.
0: ಫಾಗಿಂಗ್ ಬೇರೆ, ಇದು ಬೇರೆ ಸರ್?
1: ಇದು ಬೇರೆ. ಫಾಗಿಂಗ್ ಹೊಗೆ ಹಾಗೆ ಇದನ್ನು ಸ್ಪ್ರೇ ಮನೆಯೊಳಗೆ ಸ್ಪ್ರೇ ಮಾಡ್ತೀವಿ, ಇಂಡೋರ್ ರೆಸಿಡ್ಯುವಲ್ ಸ್ಪ್ರೇ ಅಂತ ಹೇಳ್ತೀವಿ, ಸ್ಪ್ರೇಯನ್ನು ಮಾಡ್ತಾ ಇರ್ತೀವಿ. ಸೊ ಹೀಗೆ ಮಾಡೋದ್ರ ಮೂಲಕ ನಾವು ಸೊಳ್ಳೆಗಳ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊತೀವಿ. ಇವೆಲ್ಲದರ ಜೊತೆಗೆ ಅವರಿಗೆ ಪರ್ಸನಲ್ ಪ್ರೊಟೆಕ್ಷನ್ ಮೆಜರ್ಸ್ಗಳನ್ನು ನಾವು ಹೇಳ್ತಾ ಇರ್ತೀವಿ. ಏನು ಅಂತಂದ್ರೆ ಮನೆಯಲ್ಲಿ ಬೇವಿನ ಸೊಪ್ಪಿನಿಂದ ಹೊಗೆ ಹಾಕಿ, ಲೋಬಾನ್ಗಳಿಂದ ಹೊಗೆ ಹಾಕಿ, ನಿಮ್ಮ ಮನೆಯ ಕಿಡಿಕೆಗಳಿಗೆ ಜಾಲರಿಯನ್ನು ಅಳವಡಿಸ್ಕೊಳ್ಳಿ. ಆಮೇಲೆ ಗರ್ಭಿಣಿ ಸ್ತ್ರೀಯರಿದ್ರು ಅಂತೇಳಿ ಅಂತಂದ್ರೆ ಮನೆಯಲ್ಲಿ ಸೊ ಸೊಳ್ಳೆ ಪರದೆಯನ್ನು ಕಟ್ಕೊಂಡು ಮಲ್ಕೊಳ್ಳಿ, ಮಕ್ಕಳಿದ್ದು ಅಂತಂದ್ರೆ ಸೊಳ್ಳೆ ಪರದೆಯನ್ನು ಕಟ್ಕೊಂಡು ಮಕ್ಕಳಿ. ಸೊ ಈ ತರನಾದಂಥ ಜಾಗೃತಿಯನ್ನು ನಾವು ಜನರಿಗೆ ನೀಡ್ತಾ ಇದ್ದೀವಿ. ಆಮೇಲೆ ಮಳೆಗಾಲದ ಸಂದರ್ಭದಲ್ಲಿ ಸೊ ಫುಲ್ ಸ್ಲೀವ್ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಇದೆಲ್ಲ ನಿರಂತರವಾಗಿ

0: ಜನರಿಗೆ ಒಂದು ಮಾಹಿತಿ ಶಿಕ್ಷಣ ನೀಡುವುದರ ಮೂಲಕ ಸೊ ಅವರಿಗೆ ಸೊಳ್ಳೆಗಳಿಂದ ರಕ್ಷಿಸಿಕೊಳ್ಳೋಕ್ಕೆ ನಾವು ಜಾಗೃತಿಯನ್ನು ಮೂಡಿಸ್ತಾನೆ ಇರ್ತೀವಿ.
1: ಡಾಕ್ಟರ್ ರೆಡ್ಡಿ ಸರ್, ಈಗ ಇನ್ನೂ ಮೂರು ರೋಗಗಳಂದರೆ ಪ್ರಮುಖವಾದದ್ದು ಜಪನೀಸ್ ಎನ್ಸೆಫಲೈಟಿಸ್ ಮತ್ತು ಈ ಕಾಲಾ ಅಜರ್, ಕೊನೆಯದು ಲಿಂಫಾಟಿಕ್ ಫೈಲೇರಿಸಿಸ್. ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್, ರೋಗ ಲಕ್ಷಣಗಳು ಏನೇನಿರುತ್ತೆ?
2: ಜಾಪನೀಸ್ ಎನ್ಕೆಫಲೈಟಿಸ್ ಇದು ಒಂದು ಕ್ಯೂಲ್ಯಾಕ್ಸ್ ಮಾಸ್ಕೆಟೋಯಿಂದ ಬರುವಂಥದ್ದು. ಇದು ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಯಲ್ಲಿದೆ. ಇದು ಬೇಸಿಕಲಿ 15 ವರ್ಷದ ಒಳಗಿನ ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಇದರಲ್ಲಿ ಸೇಮ್ ಫೀವರು, ಹೆಡೇಕು, ಮತ್ತು ನೆಕ್ ಪೇನು ಮತ್ತು ಕನ್ವಲ್ಷನ್ಸು ಅಥವಾ ಅಲ್ಟರ್ಡ್ ಸೆನ್ಸೋರಿಯಂ ಅಂತೀವಿ ಆ ಥರ ಇರುತ್ತೆ. ಇದನ್ನು ಈ ರೋಗಕ್ಕೆ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ. ಟೆಸ್ಟನ್ನು ಮಾಡಿ ಇದನ್ನು ಸೀರಮ್ ಮತ್ತು CSF ಅನಾಲಿಸಿಸ್ ಮಾಡಿ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಇದನ್ನು ಪ್ರಿವೆಂಟ್ ಮಾಡೋಕ್ಕೆ ಸರ್ಕಾರ ಈಗಾಗಲೇ 5 ವರ್ಷದಿಂದ ವ್ಯಾಕ್ಸಿನನ್ನು ಕೊಡ್ತಾ ಇದೆ, JE ವ್ಯಾಕ್ಸಿನನ್ನು. ಇದನ್ನು 2 ಡೋಸ್ ವ್ಯಾಕ್ಸಿನನ್ನು 0.5 ml ಆಗಿ 9 ತಿಂಗಳು ಮತ್ತು 18 ತಿಂಗಳಲ್ಲಿ ಎಲ್ಲ ಮಕ್ಕಳಿಗೆ ನಾವು ರುಟೀನ್ ಇಮ್ಯುನೈಸೇಷನ್ ಏನು ಮಾಡ್ತೀವಿ ಅದರಲ್ಲಿ ಕೊಡ್ತಾ ಇದ್ದೀವಿ. ಹೀಗಾಗಿ ಪ್ರಕರಣಗಳು ತುಂಬ ಕಡಿಮೆ ಇವೆ.
1: ಇಷ್ಟು ರೋಗಗಳಲ್ಲಿ ಎಷ್ಟು ರೋಗಕ್ಕೆ ವ್ಯಾಕ್ಸಿನ್ ಇದೆ ಸರ್?
2: ಇವಾಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ JE ಒಂದಿದೆ, ಇವಾಗ JE ಒಂದೇ ಇದೆ ಸದ್ಯಕ್ಕೆ. ಡೆಂಗೂಗೆ ಇದೆ ಅಂತ, ಮಲೇರಿಯಾ ಇನ್ನ ಎಲ್ಲ ಎಕ್ಸ್ಪೆರಿಮೆಂಟಲ್ ಸ್ಟೇಜ್ನಲ್ಲಿ ಕ್ಯೂ ಡೆಂಗ ಅಂತೇಳಿ ಒಂದು ಡೆಂಗೂಗೆ ಬಂದಿದೆ, ಬಟ್ ಸರ್ಕಾರ ಅದನ್ನ ನಮ್ಮ ಅಪ್ರೂವಲ್ ಮಾಡಿಲ್ಲ.
1: ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕೊನೆಯದಾಗಿ ಸೊಳ್ಳೆಗಳಿಂದ ಹರಡುವಂಥ ರೋಗಗಳ ಕುರಿತಾಗಿ ಸಾರ್ವಜನಿಕರು ಯಾವ ರೀತಿ ಎಚ್ಚರಿಕೆ ವಹಿಸಬೇಕಂತ ಹೇಳ್ತೀರಾ ಸರ್?
2: ಇದು ನಮ್ಮ ಸೊಳ್ಳೆಗಳಿಂದ ಹರಡೋ ರೋಗವನ್ನು ನಾವು ನಿರ್ಮೂಲನೆ ಮಾಡಬೇಕಂದ್ರೆ 2 ಪಾಲಿಸಬೇಕು. ಒಂದು ಸೋರ್ಸ್ ರಿಡಕ್ಷನ್ ಅಂದರೆ ಸೊಳ್ಳೆಗಳೇ ಉತ್ಪತ್ತಿ ಆಗದೆ ಹಾಗೆ ನೋಡಿಕೊಳ್ಳೋದು. ಈಗಾಗಲೇ ಚಾಮರಾಜ್ ಅವರು ಹೇಳಿದರು ಎಲ್ಲೆಲ್ಲಿ ಆಗ್ತವೆ ಅದನ್ನು ನಾವು ಅದು ಹುಟ್ಟಲಾರ್ದಂಗೆ ನೋಡೋದು ಸೊಳ್ಳೆಯನ್ನು. ಅಥವಾ ಇನ್ನೊಂದು ಸೆಲ್ಫ್ ಪ್ರೊಟೆಕ್ಷನ್ ಅಂದರೆ ನಾವು ಸೊಳ್ಳೆಗಳಿಂದ ಕಚ್ಚಲಾರ್ದಂಗೆ ನೋಡೋದು. ಏನಿಗೆ ಈಗಾಗಲೇ ಹೇಳಿದರು, ನಾವು ಫುಲ್ ಸ್ಲೀವ್ಸ್ ಹಾಕೋದು, ಮತ್ತು ತಿಳಿ ಬಟ್ಟೆಗಳನ್ನು ಹಾಕೋದು, ಮತ್ತು ರಾತ್ರಿ ಮಲಗುವಾಗ ಅಥವಾ ಡೇ ಬೈಟರ್ ಇದ್ದರೆ ಸ್ಕೂಲು, ಕಾಲೇಜಸ್ಸು ಅಥವಾ ಆಫೀಸ್ನಲ್ಲಿ ಮಸ್ಕಿಟೋ ರಿಪೆಲೆಂಟ್ಸ್ ಅಥವಾ ಕ್ವಾಯಿಲ್ಸನ್ನು ಇಡೋದ್ರಿಂದ ಮುಖಾಂತರ ರಾತ್ರಿಯಲ್ಲಿ ಸೊಳ್ಳೆ ಪರದೆಗಳನ್ನು ಹಾಕೊಂಡು ನಾವು ಸೊಳ್ಳೆ ಕಚ್ಚೋದ್ರಿಂದ ನಾವು ನಮ್ಮನ್ನು ರಕ್ಷಿಸಿಕೊಳ್ಬೇಕು. ಈ 2 ವಿಧಾನದಿಂದ ನಾವು ಸೊಳ್ಳೆಗಳಿಂದ ಹರಡುವ ರೋಗಗಳನ್ನು ನಾವು ನಿಯಂತ್ರಣ ಮಾಡಲು ಸಾಧ್ಯ ಇದೆ.
1: ಚಾಮರಾಜ್ ಸರ್, ಕೊನೆಯದಾಗಿ ತಾವು ಈಗ ಸರ್ ಒಂದು ಮಾತು ಹೇಳಿದ್ರೆ ಡೇ ಬೈಟರ್ ಅಂತ, ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸರ್. ಡೇ ಬೈಟರ್ಗಳು ಯಾವ್ಯಾವು, ನೈಟ್ ಬೈಟರ್ಗಳು ಯಾವ್ಯಾವು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ ಸರ್.
0: ಸೊಳ್ಳೆ ಒಂದು ತುಂಬಾ ಇಂಟೆಲಿಜೆಂಟ್ ಆದಂತ ಒಂದು ಕ್ರಿಯೇಚರ್ ಅಂತ ಹೇಳ್ಬೋದು ದೇವರ ಸೃಷ್ಟಿ. ಸೊ ರೌಂಡ್ ದಿ ಕ್ಲಾಕ್ 24 ಗಂಟೆಗಳ ಕಾಲ ಒಂದೊಂದು ಸೊಳ್ಳೆಗಳು ಈ ರಕ್ತವನ್ನು ಹೀರುವಂತ ಒಂದು ಪೀರಿಯಡ್ ಅನ್ನು ಹಂಚ್ಕೊಂಡು ಬಿಟ್ಟಿದ್ದಾರೆ. ಸೊ ಬೆಳಗಿನ ಜಾವ 6 ಗಂಟೆಯಿಂದ ಸಂಜೆಯವರೆಗೂ ಈಡೀಸ್ ಮಾಸ್ಕಿಟೋ ಡೇ ಬೈಟರ್ ಇದು ಡೆಂಗ್ಯು ಜ್ವರ ಹರಡಲಿಕ್ಕೆ ಕಾರಣ ಆಗಿರುವಂತಹ ಡೆಂಗ್ಯು ಚಿಕನ್ ಗುಣ್ಯ ಜೀಕಾ ಹರಡಲಿಕ್ಕೆ ಕಾರಣ ಇರುತ್ತ ಸೊಳ್ಳೆ. ಅದರ ನಂತರ ಸಾಯಂಕಾಲ 7:30 ಮಧ್ಯರಾತ್ರಿ 2 ಗಂಟೆವರೆಗೂ 2:30 ಆನೆಕಾಲು ರೋಗ ಹರಡಲಿಕ್ಕೆ ಕಾರಣ ಆಗಿರುವಂತಹ ಮತ್ತು JE ಹರಡಲಿಕ್ಕೆ ಕಾರಣ ಆಗಿರುವಂತಹ ಕ್ಯೂಲೆಕ್ಸ್ ಮಾಸ್ಕಿಟೋಗಳು ರಕ್ತವನ್ನು ಹೀರುವಂತ ಊಟ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಆಮೇಲೆ ಮಧ್ಯರಾತ್ರಿ 2 ಗಂಟೆಯಿಂದ ಅಥವಾ ರೌಂಡ್ ದಿ ಕ್ಲಾಕ್ ಅಂತ ಹೇಳೋಕ್ಕಾಗಲ್ಲ, ಅದರ ನಂತರ ಬೆಳಗಿನ ಜಾವ 4:30-5 ಗಂಟೆವರೆಗೂ ಈ ಮಲೇರಿಯಾ ರೋಗ ಹರಡಲಿಕ್ಕೆ ಕಾರಣ ಆಗಿರುವಂತ ಈ ಅನಾಫಿಲಿಸ್ ರಕ್ತ ಇರುವಂತ ಕೆಲಸ. ಹೀಗೆ ರೌಂಡ್ ದಿ ಕ್ಲಾಕ್ ಅಂದ್ರೆ 24 ಗಂಟೆಗಳ ಕಾಲ ಈ ಸೊಳ್ಳೆಗಳು ಮನುಷ್ಯನ ರಕ್ತವನ್ನು ಹೀರ್ಲಿಕ್ಕೆ ತಮ್ಮ ತಮ್ಮ ಒಂದು ಶೆಡ್ಯೂಲ್ಸ್ ಅನ್ನ ಬೈ ನೇಚರ್ ಡಿವೈಡ್ ಮಾಡ್ಕೊಂಡ್ಬಿಟ್ಟು. ಸೊ ಹೀಗಾಗಿ ಈಡೀಸ್ ಮಾಸ್ಕಿಟೋ ಡೇ ಬೈಡರ್ ಅಂತ ಹೇಳ್ತೀವಿ. ಆಮೇಲೆ ಮೈ ಮೇಲೆ ಇದಕ್ಕೆ ಕಪ್ಪು ಮತ್ತು ಬಿಳುಪು ಚುಕ್ಕೆಗಳು ಇರೋ ಕಾರಣಕ್ಕಾಗಿ ಇದಕ್ಕೆ ಟೈಗರ್ ಮಾಸ್ಕಿಟೋ ಅಂತ ಹೇಳ್ತೀವಿ. ಇದನ್ನ ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ SRActive ಸೋರ್ಸ್ ರಿಡಕ್ಷನ್ ಆಕ್ಟಿವಿಟೀಸ್ ನಾವು ತುಂಬಾ ವ್ಯಾಪಕವಾಗಿ ಮಾಡಬೇಕಾಗ್ತದೆ.
1: ತುಂಬಾ ಧನ್ಯವಾದಗಳು ಸರ್. ಕೇಳೋಗರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ. ಇವತ್ತು ಪ್ರತಿ ವರ್ಷ August 20 ವಿಶ್ವ ಸೊಳ್ಳೆ ದಿನ ಅಂತ ಆಚರಣೆ ಮಾಡ್ತೀವಿ. ಈ ಕುರಿತಾಗಿ ಸೊಳ್ಳೆಯಿಂದ ಹರಡುವಂತಹ ಪ್ರಮುಖ ರೋಗಗಳು ಯಾವ್ಯಾವು, ಅದರ ಪ್ರಮುಖ ರೋಗ ಲಕ್ಷಣಗಳೇನು ಮತ್ತು ಮುಂಜಾಗ್ರತಾ ಕ್ರಮಗಳು ಏನೇನು ತಗೋಬೇಕು, ಮತ್ತೆ ಸೊಳ್ಳೆಗಳಲ್ಲಿ ಯಾವ ರೀತಿ ವಿಧಗಳಿದೆ, ಮತ್ತೆ ಅವುಗಳನ್ನ ನಿಯಂತ್ರಣ ಮಾಡಲಿಕ್ಕೆ ನಾವು ವೈಯಕ್ತಿಕ ಮಟ್ಟದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡಿಕೊಂಡ್ವಿ. ಆಗಲೇ ಇಬ್ಬರು ಅತಿಥಿಗಳು ಹೇಳಿದಾಗೆ ಸೊಳ್ಳೆಗಳು ತಮ್ಮದೇ ಆದ ಶೆಡ್ಯೂಲ್ ಅನ್ನು ಹಾಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರುತ್ತವೆ. ಹೀಗಾಗಿ ನಮ್ಮ ಪ್ರಯತ್ನ ಕೂಡ ನಿರಂತರವಾಗಿರಬೇಕು ಅವುಗಳಿಂದ ಮುಕ್ತರಾಗಿ ಆರೋಗ್ಯವಾಗಿ ಆರೋಗ್ಯ ಭಾರತ ಸೃಷ್ಟಿ ಮಾಡಲಿಕ್ಕೆ. ಹೀಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುರಿತಾಗಿ ಸಮಗ್ರವಾದ ಮಾಹಿತಿ ನೀಡಿದಂತಹ ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದಂತಹ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು ಸರ್. ಇನ್ನೋರ್ವ ಅತಿಥಿಗಳು ಇಲಾಖೆಯ ಕೀಟಶಾಸ್ತ್ರ

0: ತಜ್ಞರಾದಂತಹ ಚಾಮರಾಜ್ ದೊಡ್ಡಮನಿ ಅವರು ಕೂಡ ಸಮಗ್ರವಾದ ಮಾಹಿತಿಯನ್ನು ನೀಡಿದ್ರು. ನಿಮಗೂ ಕೂಡ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್.
0: ಎಲ್ರಿಗೂ ನಮಸ್ಕಾರ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಹಾಗೂ ಪರಿಹಾರ ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರಜ್ಞರಾದ ಚಾಮರಾಜ ದೊಡ್ಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
5: ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ಪ್ರಾದೇಶಿಕ ಕಚೇರಿಯಲ್ಲಿ ಪ್ರಬಂಧಕರಾಗಿರುವಂಥ ಶ್ರೀ ಬಿ ಆರ್ ಪ್ರವೀಣ್ ಕುಮಾರ್ ಅವರು. ನಮಸ್ಕಾರ ಪ್ರವೀಣ್ ಕುಮಾರ್ ಅವರೇ.
6: ಸರ್ ನಮಸ್ತೆ ಸರ್.
5: ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಯಾವ ರೀತಿ ಭಿನ್ನವಾಗಿದೆ ಮತ್ತು ಇದರ ವೈಶಿಷ್ಟ್ಯಗಳೇನು ಅಂತ ಪ್ರಾರಂಭದಲ್ಲಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ತೀರಾ?
6: ಮುಖ್ಯವಾದ ಒಂದು ನಾಲ್ಕು ಅಂಶಗಳು ಈ ಯೋಜನೆಯಲ್ಲಿ ಇನ್ನ ಸರ್ಕಾರದವರು ರೈತರಿಗೆ ಉಪಯೋಗ ಆಗಲಿ ಅಂತ ಸ್ವಲ್ಪ ಆಡ್ ಮಾಡ್ಕೊಟ್ಟಿದ್ದಾರೆ. ರೈತರಿಗೆ ಏನಾಗುತ್ತೆ, ಈಗ ಬೆಳೆ ಬೆಳೆದಿರ್ತಾರೆ, ಸೊ ಬೆಳೆ ಸ್ಟಾರ್ಟಿಂಗ್ ಬಿತ್ತನೆ ಮಾಡಿರ್ತಾರೆ, ಇಲ್ಲ ಬೆಳೆಯುವಂತ ಸಂದರ್ಭದಲ್ಲಿ ಇಲ್ಲ ಕಟಾವಿಗೆ ಆಗುವಂತ ಒಂದು ನಷ್ಟ, ಅವ್ರಿಗೊಂದು ಇಮಿಡಿಯೇಟ್ ರಿಲೀಫ್ ಸಿಗ್ಬೇಕು ಅಂದ್ರೆ ರೈತರಿಗೆ ಆ ಸಮಯದಲ್ಲಿ ಸ್ವಲ್ಪ ದುಡ್ಡು ಸಿಗ್ಬೇಕು ಅಂತ ಏನಂತ ಸರ್ಕಾರ ಯೋಚನೆ ಮಾಡಿ ಕೇಂದ್ರ ಸರ್ಕಾರದವರು ಏನ್ ಬೆಳೆ ವಿಮಾ ಯೋಜನೆ ಇದೆ ಅದನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಒಂದು ಹೆಸರನ್ನ ಸ್ವಲ್ಪ ಮಾರ್ಪಡಿಸಿ ಮತ್ತೆ ಯೋಜನೆಯಲ್ಲಿ ಒಂದು ನಾಲ್ಕು ಅಂಶಗಳನ್ನ ಮುಖ್ಯವಾಗಿ ತಗೊಂಬಂದ್ರು. ಇದರಲ್ಲಿ ಮುಖ್ಯವಾದ ನಾಲ್ಕು ಅಂಶಗಳು ಏನಂತಂದ್ರೆ, ಒಂದು ಬಿತ್ತನೆ ವಿಫಲ ಅಂತ ಒಂದು ಬರುತ್ತೆ, ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಬರುತ್ತೆ, ಇನ್ನೊಂದು ಲೋಕಲೈಸ್ ಕ್ಯಾಲಾಮಿಟಿ, ಮತ್ತೆ ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್. ಬಿತ್ತನೆ ವಿಫಲವಾದಂತ ಸಂಬಂಧದಲ್ಲಿ ಅಂದ್ರೆ ಇದು ಏನು, ಈಗ ಬೇರೆ ಒಂದು ವಿಮೆ ಯೋಜನೆಗಳಿಗೂ ಮತ್ತೆ ಬೆಳೆ ವಿಮೆ ಯೋಜನೆಗೂ ಮುಖ್ಯವಾದ ವ್ಯತ್ಯಾಸ ಏನು ಅಂತಂದ್ರೆ, ಬೇರೆ ಯಾವುದೇ ವಿಮೆ ಯೋಜನೆ ಆಗ್ಲಿ ಇಲ್ಲ ವಿಮೆ ಇದ್ರೆ ಅದು ಒಂದು ವೈಯಕ್ತಿಕ ಇಲ್ಲ ಇಂಡಿವಿಜುವಲ್ ಇರುತ್ತೆ. ಬಟ್ ಈ ಬೆಳೆ ವಿಮೆ ಏನಿದೆ ಅದು ಒಂದು ಏರಿಯಾ ಅಪ್ರೋಚ್ ಸ್ಕೀಮ್ ಅಂದ್ರೆ ಒಂದು ಸ್ಥಳಕ್ಕೆ ಅಧಿಸೂಚನೆ ಮಾಡಿರ್ತಾರೆ, ಇಲ್ಲ ನಿರ್ಧಾರ ಮಾಡಿರ್ತಾರೆ. ಏನಂದ್ರೆ ಇದರಲ್ಲಿ ಒಬ್ಬೊಬ್ಬರೇ ರೈತರದ್ದು ಇಲ್ಲ ವೈಯಕ್ತಿಕ ಹೋಗಿ ಲಾಸ್ ಮಾಡ್ಲಿಕ್ಕೆ ಕಷ್ಟ ಅಂತ ಈ ತರ ಡಿಫ್ ಏರಿಯಾ ಅಪ್ರೋಚ್ ಸ್ಕೀಮ್ ಇರುತ್ತೆ. ಈ ಸಂದರ್ಭದಲ್ಲಿ ಮುಂಚಿನ ಸ್ಕೀಮ್ ಅಲ್ಲಿ ಈ ಏರಿಯಾ ಬಂದು ಹೋಬಳಿ ಮಟ್ಟಕ್ಕೆ ಮಾಡ್ತಾ ಇದ್ರು, ಈಗೇನ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ ಅದನ್ನ ಒಂದು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಗೊಂಬಂದಿದ್ದಾರೆ. ಅಂದ್ರೆ ಏರಿಯಾ ಎಷ್ಟು ಕಡಿಮೆ ಆಗುತ್ತೋ ಅದು ಜಾಸ್ತಿ ಕ್ಲಾರಿಟಿ ಇರುತ್ತೆ, ಮತ್ತೆ ಒಂದು ರೈತರಿಗೆ ಒಂದು ನಷ್ಟ ಪರಿಹಾರ ಕೂಡದಲ್ಲಿ ಕರೆಕ್ಟ್ ಆಗಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಚೇಂಜ್ ತಗೊಂಬಂದ್ರು. ಮತ್ತೆ ವಿಫಲ ಏನಾಗುತ್ತೆ ಅಂದ್ರೆ, ಒಂದು ಗ್ರಾಮ ಪಂಚಾಯತಿಲಿ ಒಂದು ಏನು ಬೆಳೆ ಅಧಿಸೂಚನೆ ಮಾಡಿರ್ತಾರೆ ಅಂತ ಬೆಳೆನ 75%ಗಿಂತ ಜಾಸ್ತಿ ಏನಾದ್ರು ಬಿತ್ತನೆ ಆಗಿಲ್ಲ ಅಂದ್ರೆ, ಶೇಕಡ 100ರಲ್ಲಿ 75%ಷ್ಟು ಬಿತ್ತನೆ ಆಗಿಲ್ಲ ಆ ಪ್ರದೇಶದಲ್ಲಿ ಅಂತಂದ್ರೆ, ಅಂತ ಜಿಲ್ಲಾ ಆಡಳಿತ ಏನ್ ಮಾಡುತ್ತೆ, ಒಂದು ಅಧಿಸೂಚನೆ ಮಾಡುತ್ತೆ, ಇಂತ ಗ್ರಾಮ ಪಂಚಾಯತಿಲಿ ರೈತರು ತೊಂದರೆ ಆಗಿದೆ, 75%ಗಿಂತ ರೈತರು ಬಿತ್ತನೆ ಮಾಡಿಲ್ಲ, ಬೆಳೆ ವಿಫಲ ಆಗಿದೆ ಅಂತ ಒಂದು ನೋಟಿಫಿಕೇಶನ್ ತರ್ತಾರೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಏನ್ ಮಾಡ್ತಾರೆ, ಈಗ ಬಿತ್ತನೆ ಟೈಮಲ್ಲಿ ರೈತರಿಗೆ ತುಂಬಾ ಸಾಕಷ್ಟು ಖರ್ಚಾಗಿರೋದಿಲ್ಲ, ಏನಕಂದ್ರೆ ಅವ್ರಿಗೆ ಬೀಜ ತರೋಂಥದ್ದು ಇಲ್ಲ ಭೂಮಿ ಉಳುಮೆ ಮಾಡುವಂಥದ್ದು ಇಲ್ಲ ಅಂತಂದ್ರೆ ಸ್ವಲ್ಪ ಗೊಬ್ಬರಾಗಿ ಖರ್ಚಾಗಿರುತ್ತೆ. ಅಂತ ನಷ್ಟನ ರೈತರಿಗೆ ಇಮಿಡಿಯೇಟ್ ಪರಿಹಾರ ಮಾಡ್ಕೊಡ್ಬೇಕು ಅಂತ ಈ ಯೋಜನೆಯಲ್ಲಿ ಏನ್ ಮಾಡಿದ್ದಾರೆ, ಬಿತ್ತನೆ ವಿಫಲವಾದಂತ ಸಂದರ್ಭದಲ್ಲಿ ಆತರ 75%ಗಿಂತ ಜಾಸ್ತಿ ಬಿತ್ತನೆ ಆಗಿಲ್ಲ ಅಂದ್ರೆ, ಅಂತ ಯಾರ್ಯಾರು ಒಂದು ಬೆಳೆ ವಿಮೆ ಮಾಡಿಸಿರ್ತಾರೆ ಅಂತ ರೈತರಿಗೆಲ್ಲ 25% ಸಮ್ ಇನ್ಶೂರ್ಡ್ ಅಂದ್ರೆ ವಿಮಾ ಮೊತ್ತ ಏನಿರುತ್ತೆ ಅದ್ರ 25% ಇಮಿಡಿಯೇಟ್ ಅವ್ರಿಗೆ ರಿಲೀಫ್ ಕೊಡ್ತೀವಿ, ಅಲ್ಲಿಗೆ ಸ್ಕೀಮ್ ಕ್ಲೋಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಮುಂದಕ್ಕಿನ ಅವ್ರಿಗೆ ವಿಮೆ ಕಂಟಿನ್ಯೂ ಆಗಲ್ಲ. ಇದು ಒಂದು ಅಡಿಷನಲ್ ಫೀಚರ್ ಒಂದು. ಇನ್ನೊಂದು ಮಿಡ್ ಸೀಸನ್ ಅಡ್ವರ್ಸಿಟಿ ಇಲ್ಲ ಲೋಕಲೈಸ್ ಕ್ಯಾಲಮಿಟಿ ಅಂತ. ಅಂದ್ರೆ ಈ ಮಿಡ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಮಧ್ಯಂತರ ಬೆಳೆ ಬೆಳೆಯುವಂತದಲ್ಲಿ ಮಧ್ಯಂತರ ಅವಧಿಯಲ್ಲಿ ಏನಾದ್ರು ತೊಂದರೆ ಆದ್ರೆ ಅಂತ ರೈತರಿಗೆ ನಷ್ಟ ಕವರ್ ಮಾಡ್ಬೇಕು ಅಂತ. ಅದೇನಾಗುತ್ತೆ, ಈಗ ಬಿತ್ತನೆ ಮಾಡಿರ್ತಾರೆ, ಚೆನ್ನಾಗಿ ಬೆಳೆ ಬಂದಿರುತ್ತೆ, ಮಧ್ಯಾಹ್ನ

0: ಹತ್ರದಲ್ಲಿ ಏನಾಗುತ್ತೆ, ಅಚಾನಕ್ ಹೋಗಿ ಆಕಸ್ಮಿಕವಾಗಿ ಇಲ್ಲ ಮಳೆ ಆಗ್ಬೋದು, ಇಲ್ಲ ಮಳೆನೇ ಆಗದೆ ಇರ್ಬೋದು, ಡ್ರೈ ಆಗ್ಬಿಡ್ಬೋದು. ಇಂತ ಸಮಯದಲ್ಲಿ ಆವಾಗ್ಲೂ ಕೂಡ ಜಿಲ್ಲಾಡಳಿತ ಅಧಿಸೂಚನೆ ಮಾಡಿ, ಇಲ್ಲ ಇಂತ ಒಂದು ಅಧಿಸೂಚಿತ ಒಂದು ಏರಿಯಾದಲ್ಲಿ ಮಳೆ ಆಗಿಲ್ಲ, ಇಲ್ಲ ಮಳೆ ಅತಿ ಮಳೆ ಆಗಿ ಬೆಳೆಗಳ ಹಾನಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ಕೂಡ ಅವಾಗ ಏನ್ ಮಾಡ್ತಾರೆ, ಇಂಡಿವಿಜುವಲ್ ಸರ್ವೆ ಅಂತ ಮಾಡ್ತಾರೆ. ಅಲ್ಲಿ ಎಷ್ಟು ಹಾನಿಯಾಗಿದೆ ನೋಡಿ, ಅಲ್ಲಿ ಸರ್ವೆ ಮಾಡಿ ಯಾರ್ಯಾರು ರೈತರು ವಿಮೆ ಮಾಡಿಸಿರ್ತಾರೋ ಅಂತವ್ರ ಹತ್ರ ಅರ್ಜಿ ತಗೊಂಡು, ಸೊ ಅವ್ರಿಗೆ ಅಲ್ಲೇ ಒಂದು ಮಧ್ಯಂತರ ಪರಿಹಾರ ಕೊಡುವಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನೊಂದು ಲೋಕಲೈಸ್ಡ್ ಕ್ಯಾಲಮಿಟಿ. ಈ ಲೋಕಲೈಸ್ಡ್ ಕ್ಯಾಲಮಿಟಿಲಿ ಏನ್ ಬರುತ್ತೆ ಅಂದ್ರೆ, ಈಗ ಪರ್ಟಿಕ್ಯುಲರ್ ರೈತಂಗೆ ಏನಾರ ಆನೆಕಲ್ ಮಳೆ ಆಗಿ ಇಲ್ಲಾಂದ್ರೆ ಕ್ಲೌಡ್ ಬರ್ಸ್ಟ್ ಅಂತಾರೆ, ಮೋಡ ಒಂದು ಇದಾಗಿ ರೈತರಿಗೆ ಅತಿ ಮಳೆ ಅಂತ ಏರಿಯಾದಲ್ಲಾದ್ರೆ ಅವರು ರೈತರು ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಹೌದು ನನ್ನ ಜಮೀನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಆ ಸಂದರ್ಭದಲ್ಲಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರದ್ದು ಸರ್ವೆ ಮಾಡಿ ಅವ್ರಿಗೆ ಪರಿಹಾರವನ್ನು ತುಂಬಿಕೊಡ್ತೀವಿ. ಅದಾದ ನಂತರ ಕಟಾವಿನ ನಂತರ ಏನಾದ್ರು ತೊಂದರೆ ಆದ್ರೆ, ಅಂದ್ರೆ ಯಾವ್ದಾರ ರೈತರು ಈ ಜೋಳ ರಾಗಿ ಭತ್ತ ಈ ತರ ಬೆಳೆಗಳು ಕಟಾವು ನಂತರ ಫೀಲ್ಡ್ ಅಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಫೀಲ್ಡ್ ಅಲ್ಲಿ ಬಿಟ್ಟಿರ್ತಾರೆ ಒಣಗ್ಲಿಕ್ಕೆ, ಒಣಗಿ ಅದನ್ನ ಬಂಡ್ಲು ಮಾಡಿ ಆಮೇಲೆ ಅದನ್ನ ಟ್ರೆಷಿಂಗ್ ಗೆ ತಗೊಂಡೋಗ್ತಾರೆ. ಸೊ ಹಂಗೆ ಕಟಾವ್ ಮಾಡಿ ಆ ಫೀಲ್ಡ್ ಅಲ್ಲೇ ಸ್ಪ್ರೆಡ್ ಆಗಿ ಬಿಟ್ಟಿರೋಂತ ಬೆಳೆಗಳು, ಈಗ ಭತ್ತ ಬಿಟ್ಟಿರ್ತಾರೆ ಅನ್ಕೊಳ್ರಿ, ಆ ಕಟಾವ್ ಮಾಡಿದ ನಂತರ 7 ದಿನದೊಳಗಡೆ ಆಕಸ್ಮಿಕವಾಗಿ ಏನಾರ ಮಳೆ ಬಂದಂತ ಸಂದರ್ಭದಲ್ಲಿ ಅಂತ ರೈತರು ಅರ್ಜಿ ಸಲ್ಲಿಸಿದ್ರೆ, ಹೌದು ಈ ಬೆಳೆ ಕಟಾವ್ ಮಾಡಿ ನಾವು ಒಣಗ್ಲಿಕ್ಕೆ ಜಮೀನಲ್ಲಿ ಬಿಟ್ಟಿದ್ದು, ಬಟ್ ಆದ್ರೆ ಮಳೆ ಬಂದು ನಮ್ಗೆ ಹಾನಿ ಆಗಿದೆ ಅಂತ ಒಂದು ಅರ್ಜಿ ಕೊಟ್ರೆ, ಅವ್ರ ಅರ್ಜಿ ಇನ್ಸೂರೆನ್ಸ್ ಕಂಪ್ನಿಗೆ ಕೊಡ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆಗೆ ಇಲ್ಲ CSC ಸೆಂಟರ್ ಬ್ಯಾಂಕ್ ಅಂತ ಇದಾವೆ ಅಲ್ಲಿ ಕೊಟ್ರೆ, ಸೊ ಅದು ಇನ್ಸೂರೆನ್ಸ್ ಕಂಪ್ನಿಗೆ ಒಂದು ಮಾಹಿತಿ ತಲುಪಿದ ತಕ್ಷಣ ಅಂತ ರೈತರಿಗೂ ಸರ್ವೆ ಮಾಡಿ, ಸೊ ಅಲ್ಲಿ ಎಷ್ಟು ನಷ್ಟ ಆಗಿದೆ ಅನ್ನೋದೊಂದು ಒಂದು ಸರ್ವೆ ರಿಪೋರ್ಟ್ ಮೇಲೆ ಅವ್ರಿಗೆ ನಷ್ಟ ಪರಿಹಾರ ಮಾಡ್ತೀವಿ. ಇಷ್ಟೆಲ್ಲ ಆದ ನಂತರ ಮುಂಚೆ ಯೋಜನೆ ಏನಿತ್ತು ಅದೇ ರೀತಿ ಇಳುವರಿ ಮಾಹಿತಿ ಕೂಡ ಅಂಕೆ ಸಂಖ್ಯೆ ವಿಭಾಗದಿಂದ ಬೆಳೆ ಕಟಾವು ಪ್ರಯೋಗ ಮಾಡಿ ಆ ಪರ್ಟಿಕ್ಯುಲರ್ ಬೆಳೆಗೆ ಎಷ್ಟು ಇಳುವರಿ ಬಂದಿದೆ ಅಂತ ಮಾಹಿತಿ ಕೂಡ ಕೊಡ್ತಾರೆ. ಆ ಮಾಹಿತಿ ಮೇಲೆ ಅಲ್ಲೂ ಏನಾದ್ರೂ ನಷ್ಟ ಇದ್ರೆ ಅದು ಕೂಡ ತುಂಬಿಕೊಟ್ಟು, ಈಗ ಈ ತರ ಈ ಯೋಜನೆಯಲ್ಲಿ ರೈತರಿಗೆ ತುಂಬಾ ಅನುಕೂಲಗಳನ್ನ ಮಾಡಿ ಸರ್ಕಾರದವರು ಇದನ್ನ 2016 ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್. ಯೋಜನೆಯಲ್ಲಿ ರೈತರಿಗೆ ಮುಖ್ಯವಾಗಿ ಇನ್ನೊಂದು ಏನ್ ಮಾಡಿದ್ದಾರೆ ಅಂದ್ರೆ, ಏನ್ ರೈತರು ಕಟ್ಟಬೇಕಾಗಿರೋ ಒಂದು ವಿಮಾ ಕಂತಿದೆ ಅದ್ರ ಮೇಲೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎರಡು ವಿನಾಯಿತಿ ಕೊಡ್ತಾರೆ. ವಿಮಾ ಕಂತ್ ಕಟ್ಟಬೇಕು ಅದು 10-20% ವರೆಗೂ ಇರುತ್ತೆ. ಎಲ್ಲರೂ ರೈತರು ಪಾಲ್ಗೊಳ್ಬೇಕು ಮತ್ತೆ ಈ ಒಂದು ಯೋಜನೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೋಸ್ಕರ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ರೈತರು ಕಟ್ಟಬೇಕಾದಂತ ಒಂದು ಪ್ರೀಮಿಯಂ ಏನಿದೆ ಅದು 2% ಮಾಡಿದ್ದಾರೆ ಮುಂಗಾರಲ್ಲಿ, ಹಿಂಗಾರಲ್ಲಿ 1.5% ಮತ್ತೆ ತೋಟಗಾರಿಕಾ ಬೆಳೆಗಳಿಗೆ 5% ಮಾಡಿದ್ದಾರೆ. ಇನ್ ಮಿಕ್ಕಿತ್ ಏನು ಡಿಫ್ರೆನ್ಸ್ ವಿಮಾ ಕಂತಿರುತ್ತೆ ಅದು 50% ಕೇಂದ್ರ ಸರ್ಕಾರ 50% ರಾಜ್ಯ ಸರ್ಕಾರ ಕೊಡುತ್ತೆ ಸರ್.
1: ಎರಡೂ ಕೂಡ ಸರ್ಕಾರಗಳು ಹಂಚಿಕೊಳ್ತವೆ.
2: ಮುಖ್ಯವಾಗಿ ಈ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾವ್ಯಾವ ರೈತರು ಪಾಲ್ಗೊಳ್ಬಹುದು ಅಂತೀರಿ?
0: ಬೆಳೆ ಸಾಲ ತಗೊಳ್ಳೋ ಅಂತಾರೋ ತಗೊಳ್ದೆ ಇರೋಂತ ರೈತರು ಎಲ್ಲ ಪಾಲ್ಗೊಳ್ಬಹುದು. ಗುತ್ತಿಗೆಯಲ್ಲಿ ಮಾಡ್ತಾ ಇರ್ತಾರ ಸರ್ ಅಂತ ರೈತರು ಪಾಲ್ಗೊಳ್ಳಕಾಗಲ್ಲ, ಯಾಕಂದ್ರೆ ಯಾರ ಹೆಸರಲ್ಲಿ ಪಾಣಿ ಇರುತ್ತೋ ಅಂತ ರೈತರು ಎಲ್ಲರೂ ಕೂಡ ಈ ಯೋಜನೆಯಲ್ಲಿ ಪಾಲ್ಗೊಳ್ಬಹುದು ಸರ್.
2: ನಮ್ಮ ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನೇನು ದಾಖಲಾತಿಗಳನ್ನ ಕೊಡಬೇಕಾಗತ್ತೆ ಮತ್ತೆ ಎಲ್ಲಿ ನೋಂದಾಯಿಸಬೇಕಾಗತ್ತೆ ಅಂತೀರಿ
0: ಸರ್? ಮುಖ್ಯವಾಗಿ ನೋಡಿ, ಈಗ ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಈ ಅಧಿಸೂಚಿತ ಬೆಳೆಗಳಿಗೆ ಸಾಲ ತಗೊಂಡ್ರೆ ಬ್ಯಾಂಕ್ ಅವರು ಕಂಪಲ್ಸರಿ ಅಂದ್ರೆ ಇನ್ಸೂರೆನ್ಸ್ ಪ್ರೀಮಿಯಂ ಏನು ವಿಮಾ ಕಂತಿದೆ ಅದನ್ನ ಮುರಿದಿ ಇನ್ಸೂರೆನ್ಸ್ ಕಂಪ್ನಿ ಕಳಿಸ್ತಾರೆ. ಈಗ 2020 ಏನಾಗಿದೆ, ಬೆಳೆ ಸಾಲ ತಗೊಳ್ಳೋ ಅಂತ ರೈತರು ಏನಾದ್ರು ಈ ಯೋಜನೆಯಿಂದ ಬಿಟ್ಟೋಗಿದ್ರೆ ಮತ್ತೆ ಹೋಗಿ ಬ್ಯಾಂಕ್ಗೆ ಒಂದು ಆಪ್ಟಿನ್ ಫಾರ್ಮ್ ಅಂತ ಇರುತ್ತೆ, ಆ ಫಾರ್ಮ್ ನ ತುಂಬಿ ಆ ಬ್ಯಾಂಕ್ ಅಲ್ಲಿ ಅದನ್ನ ಕೊಟ್ರೆ ಸೊ ಬ್ಯಾಂಕ್ ಅವರು ಕವರ್ ಮಾಡ್ತಾರೆ. ಇನ್ನ ಬೆಳೆ ಸಾಲ ತಗೊಳ್ಳದೆ ಇರೋಂತ ರೈತರು ಸಾರ್ವಜನಿಕ ಸಹಾಯ ಕೇಂದ್ರ ಅಂತ ಏನ್ CSC ಸೆಂಟರ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಒಂದು ಇದರಲ್ಲಿ ಎನ್ರೋಲ್ ಆಗಂತ ವ್ಯವಸ್ಥೆ ಮಾಡಿದ್ದಾರೆ. ಗ್ರಾಮ ಒಂದ್ ಅಂತ ಕೂಡ ಒಂದು ಸಂಸ್ಥೆಯಲ್ಲಿ ಅವರು ಎನ್ರೋಲ್ ಮಾಡಬಹುದು, ಕರ್ನಾಟಕ ಒಂದಲ್ಲಿ ಎನ್ರೋಲ್ ಮಾಡಬಹುದು, ಮತ್ತೆ ಬೆಂಗಳೂರು ಒಂದಂತ ಅದು ಏನು ಬೆಂಗಳೂರು ಕಡೆ ಇದೆ ಅಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಮಾಡಬಹುದು, ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ಮಾಡಬಹುದು, ಎಲ್ಲಾ ಕಡೆ ಮಾಡಬಹುದು. ಬಟ್ ಹೋಗಿ ನಿಗದಿತ ಒಂದು ಪ್ರೀಮಿಯಂ ಅಮೌಂಟ್ ನ ತುಂಬಿ ನೋಂದಾಯಿಸಿ ಮಾಡಬಹುದು ಸರ್. ಮತ್ತೆ ಈಗ ಏನು ಬೆಳೆ ಸಾಲ ತಗೊಳ್ದೇ ಇರೋ ರೈತರು ಇರ್ತಾರೆ ಅವ್ರ ನೋಂದಾಯಿ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಅರ್ಜಿ ಕೊಡ್ಬೇಕಾಗತ್ತೆ, ಅರ್ಜಿ ಅಲ್ಲೇ ಇರುತ್ತೆ CSC ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಆಲ್ರೆಡಿ ಅರ್ಜಿ ಇರುತ್ತೆ, ಅರ್ಜಿನ ಕಂಪ್ಲೀಟ್ ಆಗಿ ತುಂಬಿ ಅದ್ರ ಜೊತೆ ಅವ್ರಿಗೆ ಭೂ ದಾಖಲಾತಿ ಒಂದು ಪಾಣಿ ಮತ್ತೆ ಅವ್ರದ್ದೊಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಒಂದು ದಾಖಲಾತಿ ಕೊಡ್ಬೇಕಾಗತ್ತೆ. ಫ್ರೂಟ್ ಐಡಿ ಅಂತ ಹೋದ ವರ್ಷ ಮಾಡಿದ್ದಾರೆ ಎಲ್ಲಾ ರೈತರದ್ದು, ಅವ್ರದ್ದು ಇನ್ಫಾರ್ಮೇಶನ್ಸ್ ಅವ್ರ ಡೀಟೇಲ್ಸ್ ಮತ್ತೆ ಅವ್ರದ್ದು ಲ್ಯಾಂಡ್ ಏನ್ ರೆಕಾರ್ಡ್ ಇದೆ ಅದು ಫ್ರೂಟ್ ಐಡಿ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಹಾಗಾಗಿ ರೈತರು ಯಾರ್ಯಾರು ಫ್ರೂಟ್ ಐಡಿ ಇದ್ರೆ ಅವ್ರು ಅಲ್ಲಿ ಈ ಸೆಂಟರ್ಸ್ ಗಳಿಗೆ ಹೋದ್ರೆ ಇಮಿಡಿಯೇಟ್ ಅವ್ರದೆಲ್ಲ ಡೇಟಾ ಆಟೋಮೆಟಿಕ್ ಫೆಚ್ ಆಗುತ್ತೆ ಮತ್ತೆ ಈಸಿಯಾಗಿ ಅವ್ರದ್ದು ಎನ್ರೋಲ್ಮೆಂಟ್ ಆಗುತ್ತೆ.
2: ತುಂಬಾ ಸಂತೋಷ ಪ್ರವೀಣ್ ಕುಮಾರ್ ಅವರೇ, ತಾವ ಇದುವರೆಗೂ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು.
3: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್

0: ಕಾಲೇಜ್ನಲ್ಲಿ ಪ್ರಬಂಧಕರಾಗಿರುವ ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ರಾಷ್ಟ್ರವೊಂದರ ಸರ್ವಾಂಗೀಣ ಅಭಿವೃದ್ಧಿ ಎಂದರೆ ಅದು ಕೇವಲ ರಾಜಕೀಯ ವಿಮೋಚನೆಯಲ್ಲ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಸಾಧನೆಯೂ ಅಷ್ಟೇ ಮುಖ್ಯವಾದದ್ದು.
2: ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೀಗೆಂದಿದ್ದಾರೆ, ರಾಷ್ಟ್ರಗೀತೆಗೆ ಹೇಗೆ ಎದೆಯುಬ್ಬಿಸಿ ನಿಲ್ಲುತ್ತೇವೋ ಹಾಗೆ ಅನ್ಯಾಯ ಮತ್ತು ಸಮಾಜದಲ್ಲಿನ ಅಸಮಾನತೆಯ ವಿರುದ್ಧವೂ ನಿಲ್ಲಬೇಕು. ಆಗ ಮಾತ್ರ ಗೌರವದ ಬದುಕು ದಕ್ಕುತ್ತದೆ.
3: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ಪ್ರಗತಿಯಲ್ಲಿ. ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮಾನವೀಯತೆ ಮೊದಲು ಮನೋಭಾವದಲ್ಲಿ ಮಾರ್ಗದರ್ಶಿಸಲು ಭಾರತ ಬದ್ಧ, ಭೂಪೇಂದರ್ ಯಾದವ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗಳಿಗೆ ಭಾರತ ಕರೆ. ಮತ್ತು ಎಫ್ಐಎಚ್ ಹಾಕಿ ವಿಶ್ವಕಪ್, ಇಂದು ಸಂಜೆ ಇಂಗ್ಲೆಂಡ್ ಮಹಿಳಾ ತಂಡದೊಂದಿಗೆ ಭಾರತೀಯ ವನಿತೆಯರ ಹಣಾಹಣಿ. ವಾರ್ತೆಗಳ ವಿವರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿಂದು ತಮಿಳುನಾಡಿನ ಚೆನ್ನೈ ಬಳಿಯ ಕೋವಲಂನಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ನಡೆಯುತ್ತಿದೆ. ಕೇಂದ್ರ ಮತ್ತು ದಕ್ಷಿಣ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ನಡುವಿನ ಸಮನ್ವಯದ ಅಗತ್ಯವಿರುವ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚೆಗಳಾಗಲಿವೆ. ದಕ್ಷಿಣ ವಲಯ ಮಂಡಳಿಯು ಆಂಧ್ರಪ್ರದೇಶ, ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣವನ್ನು ಒಳಗೊಂಡಿದೆ. ಜೊತೆಗೆ ಪುದುಚೇರಿ, ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್, ಕೇರಳ ಮುಖ್ಯಮಂತ್ರಿ ಸತೀಶನ್, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಪುದುಚೇರಿ ಮುಖ್ಯಮಂತ್ರಿ ರಂಗಸ್ವಾಮಿ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಲಕ್ಷದ್ವೀಪದ ಆಡಳಿತಗಾರರು ಸಹ ಸಭೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಜನಕೇಂದ್ರಿತ ಮತ್ತು ಮಾನವೀಯತೆ ಮೊದಲು ಎಂಬ ಮನೋಭಾವದೊಂದಿಗೆ ಮಾರ್ಗದರ್ಶಿಸಲ್ಪಡಲು ಬದ್ದವಾಗಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಹೇಳಿದ್ದಾರೆ. ಇಂಗ್ಲಿಷ್ ದಿನಪತ್ರಿಕೆಯೊಂದರಲ್ಲಿ ಬರೆದ ತಮ್ಮ ಲೇಖನವನ್ನು ಹಂಚಿಕೊಂಡ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು, ಭಾರತ ಮಿಷನ್ ಲೈಫ್ ತತ್ವಗಳ ಆಧಾರದ ಮೇಲೆ ಸುಸ್ಥಿರ ಜೀವನ ಶೈಲಿಯನ್ನು ಉತ್ತೇಜಿಸುವತ್ತ ಗಮನಹರಿಸಿದೆ. ಜೊತೆಗೆ ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ, ವಿಪತ್ತು ಸ್ಥಿತಿಸ್ಥಾಪಕತ್ವ ಮತ್ತು ಸಾಂಪ್ರದಾಯಿಕ ಜ್ಞಾನದಲ್ಲಿ ಬೇರೂರಿರುವ ಜನಕೇಂದ್ರಿತ ಹವಾಮಾನ ಹೊಂದಾಣಿಕೆಯತ್ತ ಗಮನಹರಿಸಿದೆ ಎಂದು ಹೇಳಿದರು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಭೂಮಿಯನ್ನು ಸಾಮೂಹಿಕ ಬೆಳವಣಿಗೆ, ಸ್ಥಿತಿಸ್ಥಾಪಕ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜ್ಞಾನ ಹಂಚಿಕೆಯ ಕೇಂದ್ರದಲ್ಲಿ ಇರಿಸುವ ಭವಿಷ್ಯದತ್ತ ಕೆಲಸ ಮಾಡುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಯುಎನ್ಎಸ್ಸಿಯ ರಚನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯು ಇಂದಿನ ಜಾಗತಿಕ ವಾಸ್ತವಗಳನ್ನು ಪ್ರತಿಬಿಂಬಿಸಬೇಕು, ಮುಖ್ಯವಾಗಿ ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಒದಗಿಸಬೇಕು. ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತುರ್ತು ಸುಧಾರಣೆಗಳನ್ನು ಕೈಗೊಳ್ಳಬೇಕೆಂದು ಭಾರತ ಹೇಳಿದೆ. ಕಾರ್ಯವಿಧಾನಗಳ ಕುರಿತಾದ ಯುಎನ್ಎಸ್ಸಿ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಉಸ್ತುವಾರಿ ಯೋಜನಾ ಪಟೇಲ್, ಸುಧಾರಣೆಯ ಅಗತ್ಯವು ಹಿಂದೆಂದಿಗಿಂತಲೂ ಹೆಚ್ಚು ಸ್ಪಷ್ಟವಾಗಿದೆ. 1945ರಿಂದ ವಿಶ್ವಸಂಸ್ಥೆಯ ಸದಸ್ಯತ್ವ ಗಮನಾರ್ಹವಾಗಿ ಹೆಚ್ಚಾಗಿದ್ದು, ಹಿಂದಿನ ವಾಸ್ತವಗಳಿಂದ ಭದ್ರತಾ ಮಂಡಳಿಯು ರೂಪುಗೊಳ್ಳುವುದನ್ನು ಮುಂದುವರಿಸಲು ಸಾಧ್ಯವಿಲ್ಲ ಎಂದು ಅವರು ತಿಳಿಸಿದರು. ಜಾಗತಿಕ ದಕ್ಷಿಣಕ್ಕೆ ಹೆಚ್ಚಿನ ಪ್ರಾತಿನಿಧ್ಯದೊಂದಿಗೆ ಶಾಶ್ವತ ಮತ್ತು ಶಾಶ್ವತವಲ್ಲದ ಸದಸ್ಯತ್ವ ಎರಡರಲ್ಲೂ ವಿಸ್ತರಣೆಯ ಬೇಡಿಕೆಯನ್ನು ಭಾರತ ಪುನರುಚ್ಚರಿಸಿತು. ಸ್ಪಷ್ಟ ಮೈಲುಗಲ್ಲುಗಳು ಮತ್ತು ಗಡುವುಗಳೊಂದಿಗೆ ಪಠ್ಯ ಆಧಾರಿತ ಮಾತುಕತೆಗಳ ಮೂಲಕ ಸುಧಾರಣೆಗಳನ್ನು ಅನುಸರಿಸಬೇಕು ಎಂದು ಅವರು ಹೇಳಿದರು. ನವದೆಹಲಿಯಲ್ಲಿಂದು ಭಾರತ ಮತ್ತು ಜಪಾನ್ ರಕ್ಷಣಾ ಸಚಿವರ ದ್ವಿಪಕ್ಷೀಯ ಸಭೆ ಪ್ರಗತಿಯಲ್ಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜಿಮುಯ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ರಕ್ಷಣಾ ಸಂಬಂಧ

0: ಸೇರಿದಂತೆ ಉತ್ತರ ಬಂಗಾಳದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಗಡಿ ಭದ್ರತೆಗೆ ಸಂಬಂಧಿಸಿದ ಹಲವಾರು ಯೋಜನೆಗಳನ್ನು ಸಹ ಅವರು ಉದ್ಘಾಟಿಸಲಿದ್ದಾರೆ. ನಾಳೆ ಅವರು ಸಿಲಿಗುರಿಯ ಕವಾಖಾಲಿಯಲ್ಲಿ ಹೊಸ ಅಪರಾಧ ಕಾನೂನುಗಳ ಕುರಿತು 5 ದಿನಗಳ ವಿಶೇಷ ನ್ಯಾಯ ಸಂಹಿತೆ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಲ್ಲಿ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ನಡೆಯಲಿರುವ ಭಾರತ ಸಿಂಗಾಪುರ ಸಚಿವರ ದುಂಡು ಮೇಜಿನ ಸಭೆಯ 4ನೇ ಸುತ್ತಿನಲ್ಲಿ ಭಾಗವಹಿಸಲು ಭಾರತದ ಸಚಿವರು ಸಿಂಗಾಪುರಕ್ಕೆ ಭೇಟಿ ನೀಡಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಸಿಂಗಾಪುರದಲ್ಲಿ ಸಿಂಗಾಪುರ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರನ್ನು ಭೇಟಿಯಾದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರಾಜ್ಯ ಸಚಿವ ನಿತಿನ್ ಪ್ರಸಾದ್ ಕೂಡ ಸಭೆಯಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ಮಾರ್ಗಸೂಚಿಯನ್ನು ಅನುಷ್ಠಾನಗೊಳಿಸುವಲ್ಲಿನ ಪ್ರಗತಿಯನ್ನು ನಾಯಕರು ಪರಿಶೀಲಿಸಿದರು. ಜೊತೆಗೆ ಆರ್ಥಿಕ ಸಹಕಾರ, ಡಿಜಿಟಲೀಕರಣ, ಸಂಪರ್ಕ, ಕೌಶಲ್ಯಾಭಿವೃದ್ದಿ ಮತ್ತು ಸುಸ್ಥಿರತೆ ಸೇರಿದಂತೆ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದರು ಎಂದು ಹಣಕಾಸು ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಹೊಸ ಆರ್ಥಿಕ ಯುದ್ಧವನ್ನು ಘೋಷಿಸಿದ್ದಾರೆ. ಟ್ರೂತ್ ಸಾಮಾಜಿಕ ಜಾಲತಾಣದಲ್ಲಿನ ಪೋಸ್ಟ್ನಲ್ಲಿ ಅವರು, ಇರಾನ್ಗೆ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಹಲವಾರು ಅವಕಾಶಗಳನ್ನು ನೀಡಲಾಯಿತು, ಆದರೆ ಇರಾನ್ ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವಲ್ಲಿ ವಿಫಲವಾಯಿತು, ಹೀಗಾಗಿ ವಾಷಿಂಗ್ಟನ್ ಈಗ ಟೆಹರಾನ್ ವಿರುದ್ಧ ಅಭೂತಪೂರ್ವ ಆರ್ಥಿಕ ಯುದ್ಧ ಪ್ರಾರಂಭಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಟೆಹರಾನ್ಗೆ ಸಹಾಯ ಮಾಡುವ ಯಾವುದೇ ದೇಶಕ್ಕೆ ಆರ್ಥಿಕ ಶಿಕ್ಷೆ ವಿಧಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಭಾರತವು ಕಾಬೂಲ್ನಲ್ಲಿರುವ ಸರ್ಕಾರಿ ಆಸ್ಪತ್ರೆಗೆ ಔಷಧಿಗಳು ಮತ್ತು ವೈದ್ಯಕೀಯ ಸಲಕರಣೆಗಳನ್ನು ತಲುಪಿಸಿದೆ. ಇದರೊಂದಿಗೆ ಭಾರತ ಆಫ್ಘಾನಿಸ್ತಾನದ ಜನರೊಂದಿಗಿನ ತನ್ನ ದೀರ್ಘಕಾಲದ ಆರೋಗ್ಯ ಪಾಲುದಾರಿಕೆಯನ್ನು ಪುನರುಚ್ಚರಿಸಿದೆ. ಈ ನೆರವು ಆಫ್ಘಾನಿಸ್ತಾನದ ಸ್ನೇಹಪರ ಜನರ ಆರೋಗ್ಯ ಅಗತ್ಯಗಳನ್ನು ಬೆಂಬಲಿಸುವ ಭಾರತದ ನಿರಂತರ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ವೈದ್ಯಕೀಯ ಸರಬರಾಜುಗಳು ಕಾಬೂಲ್ನಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವೆಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಉಕ್ರೇನ್ನ ರಾಜಧಾನಿ ಕೈವ್ ಮೇಲೆ ರಷ್ಯಾ ರಾತ್ರಿಯಿಡೀ ಕ್ಷಿಪಣಿ ದಾಳಿ ನಡೆಸಿದ್ದು ಕನಿಷ್ಠ 6 ಜನರು ಮೃತಪಟ್ಟಿದ್ದು 33 ಜನರು ಗಾಯಗೊಂಡಿದ್ದಾರೆ. ಉಕ್ರೇನ್ನ ತುರ್ತು ಸೇವೆಯ ಪ್ರಕಾರ 3 ಜಿಲ್ಲೆಗಳಾದ್ಯಂತ 12 ಸ್ಥಳಗಳ ಮೇಲೆ ದಾಳಿಗಳು ನಡೆದಿದ್ದು ವಸತಿ ಕಟ್ಟಡಗಳು, ವೈದ್ಯಕೀಯ ಸೌಲಭ್ಯ ಮತ್ತು ಶಿಕ್ಷಣ ಸಂಸ್ಥೆಗೆ ಹಾನಿಯಾಗಿದೆ. ಸೋಲೋಮಿಯನ್ಸ್ಕಿ ಜಿಲ್ಲೆಯಲ್ಲಿ 9 ಅಂತಸ್ತಿನ ವಸತಿ ಕಟ್ಟಡದ ಮೇಲಿನ 2 ಮಹಡಿಗಳು ನಾಶವಾಗಿವೆ. ತುರ್ತು ಸಿಬ್ಬಂದಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಿದರು. ಕೈವ್ ಮೇಲೆ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಗಳನ್ನು ತೀವ್ರಗೊಳಿಸುತ್ತಿರುವುದರಿಂದ ಉಕ್ರೇನ್ ಸೀಮಿತ ವಾಯು ರಕ್ಷಣಾ ಸಾಮರ್ಥ್ಯಗಳ ಮೇಲೆ ಒತ್ತಡ ತೀವ್ರಗೊಂಡಿದೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರು ಇಂದು ಮಾಜಿ ಪ್ರಧಾನಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ, ರಾಷ್ಟಕ್ಕೆ ಮಾಜಿ ಪ್ರಧಾನಿ ನೀಡಿದ ಸೇವೆ ಮತ್ತು ಸಾರ್ವಜನಿಕ ಜೀವನಕ್ಕೆ ನೀಡಿದ ಕೊಡುಗೆಯನ್ನು ಸ್ಮರಿಸುವುದಾಗಿ ಹೇಳಿದ್ದಾರೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅವರಿಗೆ ಗೌರವ ಸಲ್ಲಿಸಿದರು. ರಾಜೀವ್ ಗಾಂಧಿ ಅಕ್ಟೋಬರ್ 1984ರಿಂದ ಡಿಸೆಂಬರ್ 1989ರವರೆಗೆ ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ಹಾಕಿಯಲ್ಲಿ ಭಾರತೀಯ ಮಹಿಳಾ ತಂಡವು ಇಂದು ಆಮ್ಸಿಲ್ಫೀನ್ನಲ್ಲಿ ವ್ಯಾಗನರ್ ಕ್ರೀಡಾಂಗಣದಲ್ಲಿ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿವೆ. ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ 6:30 ಆರಂಭವಾಗಲಿದೆ. ಪಂದ್ಯದಲ್ಲಿ ಗೆಲುವು ಮತ್ತು ಡ್ರಾ ಸಾಧಿಸಿದರೆ ಭಾರತ ತಂಡವು ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದು ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುತ್ತದೆ. ಮಂಗಳವಾರ ದಕ್ಷಿಣ ಆಫ್ರಿಕಾ ವಿರುದ್ದ ದಾಖಲೆಯ 6-1 ಅಂತರದ ಗೆಲುವಿನ ನಂತರ ಭಾರತೀಯ ವನಿತೆಯರ ತಂಡದ ಆತ್ಮವಿಶ್ವಾಸ

0: ವಿಶ್ವಾಸ ಹೆಚ್ಚಾಗಿದೆ. ಈ ಗೆಲುವು ಭಾರತದ ಹಿಂದಿನ ಅತಿದೊಡ್ಡ ವಿಶ್ವಕಪ್ ಗೆಲುವಾದ 1974 ಉದ್ಘಾಟನಾ ಆವೃತ್ತಿಯಲ್ಲಿ ಸ್ಪೇನ್ ವಿರುದ್ಧ 4-1 ಅಂತರದ ಜಯವನ್ನು ಸಹ ಮೀರಿಸಿದೆ. ಈ ಗೆಲುವಿನೊಂದಿಗೆ ಭಾರತ 2 ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಪೂಲ್ ಡಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿದೆ. ಈ ನಡುವೆ ಚೀನಾ ವಿರುದ್ಧ 4-2 ಅಂತರದ ಸೋಲು ಕಂಡಿರುವ ಇಂಗ್ಲೆಂಡ್ ತಂಡಕ್ಕೂ ಇಂದಿನ ಪಂದ್ಯವನ್ನು ಗೆಲ್ಲುವುದು ಅತಿ ಮುಖ್ಯವಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆ ಪ್ರಗತಿಯಲ್ಲಿ. ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಮಾನವೀಯತೆ ಮೊದಲು ಮನೋಭಾವದಲ್ಲಿ ಮಾರ್ಗದರ್ಶಿಸಲು ಭಾರತ ಬದ್ಧ. ಭೂಪೇಂದರ್ ಯಾದವ್. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ತುರ್ತು ಸುಧಾರಣೆಗಳಿಗೆ ಭಾರತ ಕರೆ ಮತ್ತು ಎಫ್ಐಎಚ್ ಹಾಕಿ ವಿಶ್ವಕಪ್ ಇಂದು ಸಂಜೆ ಇಂಗ್ಲೆಂಡ್ ಮಹಿಳಾ ತಂಡದೊಂದಿಗೆ ಭಾರತೀಯ ವನಿತೆಯರ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಚಿತ್ರಗೀತೆಗಳು

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅನುರಾಧ ಭಟ್ ಮತ್ತು ಚೇತನ್ ಹಾಡಿರುವ ಬಿಂದಾಸ್ ಗೋಗ್ಲಿ ಚಿತ್ರದ ಹಾಡು. ಸಾಹಿತ್ಯ ರಂಗನಾಥ್, ಸಂಗೀತ ವಿನು ಮನಸೋ.

0: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 32ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ಶ್ರೀಧರ್.

ಧರ್ಮರಾಜನ ಯಜ್ಞಾಶ್ವವನ್ನು ರಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇರತಕ್ಕಂತಹ ಅರ್ಜುನ ಮತ್ತು ಕೃಷ್ಣ ಇಬ್ಬರೂ ಕೂಡ ಚಂದ್ರಹಾಸನನ್ನು ಪ್ರೀತಿಯಿಂದ ಒಲಿಸ್ಕೊಂಡು ಅವನನ್ನು ಕೂಡ ಜೊತೆಗೆ ಕರೆದುಕೊಂಡು ಬಿಟ್ಟು ಬರ್ತಾ ಇದ್ದಾರೆ. ಜೊತೆಗೆ ಭಗದಾಲಭ್ಯ ಅನ್ನುವಂತಹ ಋಷಿ ಆ ಸಮುದ್ರದ ಮಧ್ಯದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನನ್ನು ಕಂಡುಬಿಟ್ಟು ಅವನನ್ನು ಕೂಡ ಸೇರಿಸ್ಕೊಂಡು ಬಿಟ್ಟು ಇಬ್ಬರೂ ಕೂಡ ಸಿಂಧು ದೇಶದ ಮೂಲಕವಾಗಿ ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹದ್ದು ಈ ಸಂಧಿಯ ಕಥಾಭಾಗ.

ಜನಮೇಜಯ, ನಾರದರು ಅರ್ಜುನನಿಗೆ ಹೇಳಿದಂತಹ ಚಂದ್ರಹಾಸ ಕಥೆಯನ್ನು ಕೇಳಿದೆಯಲ್ಲ, ಅರ್ಜುನ ತುಂಬ ಸಂತೋಷಗೊಂಡಿದ್ದಾನೆ. ಚಂದ್ರಹಾಸನ ಕಥೆಯನ್ನು ಕೇಳಿಬಿಟ್ಟು ಸಂತೋಷದಿಂದ ಅವನನ್ನು ಕಾಣೋದಕ್ಕೋಸ್ಕರ ಬರ್ತಾ ಇದ್ದಾನೆ ಕುಂತಳ ನಗರಕ್ಕೆ. ಜೊತೆಯಲ್ಲಿ ಬರ್ತಾ ಇರತಕ್ಕಂತಹ ಸೈನ್ಯದ ಪದಹತಿಗೆ ಧೂಳು ಹೇಳ್ತಾ ಇದೆಯಂತೆ. ಆ ಧೂಳು ಆ ದೇವಲೋಕವನ್ನು ಕೂಡ ಮುತ್ಕೊಂಡ್ಬಿಟ್ಟಿದೆ ಎನ್ನುವಂತಹ ರೀತಿಯಲ್ಲಿ ಗಗನಕ್ಕೆ ಮುಟ್ಟಿದೆಯಂತೆ. ಏನು ಈ ಒಂದು ಭೂಮಿ ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದೆಯೋ ಅನ್ನುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಹೀಗೆ ಅವರು ಬರ್ತಾ ಇದ್ದಾರೆ.

ಹೀಗೆ ಅರ್ಜುನನ ಸೈನ್ಯ ಬರ್ತಾ ಇದೆ. ಮುಂದೆ ಬಂದಿರತಕ್ಕಂತಹ ಯಜ್ಞಾಶ್ವ ಆ ನಗರದ ಹೊರವಲಯದಲ್ಲಿ ಇರ್ತಕ್ಕಂತಹ ಉಪವನದಲ್ಲಿ ಓಡಾಡ್ತಾ ಇದೆಯಂತೆ. ಅದನ್ನು ಕಂಡಂತಹ ಪುರಜನರು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿರ್ತಕ್ಕಂತಹ ಅಶ್ವವಲ್ಲ, ಇದು ಇಂದ್ರನ ಉಚ್ಚೈಶ್ರವಸ್ಸಿನಂತೆ ಕಾಣ್ತಾ ಇದೆ, ಇದು ದೇವಲೋಕದಿಂದ ಬಂದಿರತಕ್ಕಂತಹ ಕುದುರೆಯಂತೆ ಕಾಣ್ತಾ ಇದೆ ಅಂತ ಹೇಳಿ ಹೋಗಿ ಮಹಾರಾಜರಿಗೆ ತಿಳಿಸ್ತಾ ಇದ್ದಾರೆ. ಪದ್ಮಾಕ್ಷ ಮಕರಧ್ವಜ ಇಬ್ಬರೂ ಕೂಡ ಬಂದುಬಿಟ್ಟು ಅದರ ಹಳೆ ಪಟ್ಟಿಯನ್ನು ಓದ್ತಾ ಇದ್ದಾರೆ. ಅದರಲ್ಲಿ ಬರೆದಿದೆಯಂತೆ, ಇದು ಧರ್ಮರಾಜನ ಯಜ್ಞಾಶ್ವ, ಇದನ್ನು ಕಟ್ಟಿದವರು ಯುದ್ಧವನ್ನು ಮಾಡಬೇಕು, ಇಲ್ಲದೇ ಇದ್ದ ಪಕ್ಷದಲ್ಲಿ ಧರ್ಮರಾಜನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಅವನಿಗೆ ಕಪ್ಪ ಕಾಣಿಕೆಯನ್ನು ಕೊಡಬೇಕು ಅನ್ನುವಂತಹ ಲಿಪಿಯನ್ನು ಓದಿದರು. ಕುದುರೆಯನ್ನು ಹಿಡಿದರು, ಕಟ್ಟುಬಿಟ್ಟು ಬಂದು ತನ್ನ ತಂದೆಯಾಗಿರ್ತಕ್ಕಂತಹ ಚಂದ್ರಹಾಸನಿಗೆ ಹೇಳ್ತಾ ಇದ್ದಾರೆ.

ಪದ್ಮಾಕ್ಷ ಮತ್ತು ಮಕರಧ್ವಜ ಇಬ್ಬರೂ ಕೂಡ ಚಂದ್ರಹಾಸನ ಮಕ್ಕಳು ಬಂದು ಹೇಳ್ತಾ ಇದ್ದಾರೆ, ಅಪ್ಪ ಧರ್ಮರಾಜನ ಕುದುರೆ ನಮ್ಮ ರಾಜ್ಯಕ್ಕೆ ಬಂದಿದೆ, ಅದನ್ನು ನಾವು ಕಟ್ಟಿದ್ದೇವೆ, ಇನ್ನು ಆ ಪಾರ್ಥನೊಡನೆ ಯುದ್ಧವನ್ನು ಮಾಡಬೇಕಾದಂತಹ ಪ್ರಸಂಗ ಬಂದಿದೆ, ಅವರನ್ನು ನಾವು ಬಿಲ್ಲು ಬಾಣಗಳಿಂದ ಮಾತನಾಡಿಸಬೇಕಾಗಿದೆ ಎಂದಾಗ ಚಂದ್ರಹಾಸ ಸಂತೋಷದಿಂದ ಆ ಮಕ್ಕಳನ್ನು ತಬ್ಬಿಕೊಂಡು ತನ್ನ ಮಾತನ್ನು ಹೇಳ್ತಾ ಇದ್ದಾನೆ. ಕೃಷ್ಣನ ದರ್ಶನ ಆಗ್ತಾ ಇದೆ ಎನ್ನುವಂತಹ ಸಂತೋಷದಿಂದ ಅವನು ಹೇಳ್ತಾ ಇದ್ದಾನೆ,

ಚಂದ್ರಹಾಸ ಹೇಳ್ತಾ ಇದ್ದಾನೆ, ಮಕ್ಕಳೇ ಏನು ಆಶ್ಚರ್ಯ ಇದು, ನಾನು ಬಾಲ್ಯದಿಂದಲೂ ಕೂಡ ಆ ಕೃಷ್ಣನ ದರ್ಶನವನ್ನು ಮಾಡಬೇಕು, ಆ ಭಗವಂತನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿಂದಲೂ ಕೂಡ ನಾನು ತಪಸ್ಸನ್ನು ಮಾಡ್ತಾ ಬರ್ತಾ ಇದ್ದೇನೆ. ಯಾವಾಗಲೂ ಕೂಡ ಆ ವಿಷ್ಣು ಸಾಲಿಗ್ರಾಮವನ್ನು ನನ್ನ ಬಳಿಯಲ್ಲೇ ಇಟ್ಕೊಂಡ್ಬಿಟ್ಟು ನಾನು ಬದುಕಿದ್ದೇನೆ. ಈಗ ಅಂಥ ಸಂದರ್ಭ ಒದಗಿ ಬಂದಿದೆ, ಆ ಕೃಷ್ಣನ ದರ್ಶನ ಭಾಗ್ಯ ನನಗೆ ಲಭಿಸ್ತಾ ಇದೆ, ಅಷ್ಟು ಸಾಕು, ಇನ್ನೇನು ಬೇಕು? ಈ ಯುದ್ಧದ ಅಶ್ವವನ್ನು ಕಟ್ಟಿದ್ರಿಂದ ಏನು ಫಲ? ಕೃಷ್ಣನ ದರ್ಶನ ಇದ್ದ ಮೇಲೆ ಅದರ ಗೊಡವೆ ನಮಗೆ ಬೇಡ, ಪಾಪ ಪುಣ್ಯಗಳ ಒಂದು ವಿಚಾರವೂ ಕೂಡ ನಮಗೆ ಬೇಡ, ಪುರುಷಾರ್ಥ ಇಲ್ಲ ಈ ಕುದುರೆಗಳನ್ನು ಕಟ್ಟೋದ್ರಿಂದ, ಈ ಕುದುರೆಯನ್ನು ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ.

ಚಂದ್ರಹಾಸ ಹೇಳ್ತಾ ಇದ್ದಾನೆ, ಮಕ್ಕಳೇ ಸಾಮಾನ್ಯವಾಗಿರ್ತಕ್ಕಂತಹ ಮನುಷ್ಯ ಅಲ್ಲ ಧರ್ಮರಾಜ. ಈ ಲೋಕದಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂತಹ ಧರ್ಮದ ಆಕೃತಿ

ಧರ್ಮ ಬೇರೆ ಅಲ್ಲ, ಧರ್ಮರಾಜ ಬೇರೆ ಅಲ್ಲ ಅಂಥೇಳಿ ಅವನ ಕುದುರೆಯನ್ನು ತಡೀತಾರಿಯೇ. ಇನ್ನು ಮೂರು ಪಕ್ಷಗಳು ಉಳಿದಿದೆ, ಒಂದೂವರೆ ತಿಂಗಳು ಉಳಿದಿದೆ. ಈ ಒಂದೂವರೆ ತಿಂಗಳಿನ ನಂತರ ಅವನು ಒಂದು ಯಾಗವನ್ನು ಮಾಡ್ತಾನೆ. ಆ ಯಜ್ಞದ ಕುದುರೆಯನ್ನು ತಡೆದುಬಿಟ್ಟು ಯಜ್ಞಕ್ಕೆ ನಾವು ತೊಂದರೆಯನ್ನು ಉಂಟು ಮಾಡಬಹುದೇ ಅಂಥೇಳಿ ಹೇಳ್ತಾ, ಅಪ್ಪ ನೀವೇ ಹೋಗಿ ಸ್ವತಃ ಖುದ್ದಾಗಿ ಹೋಗಿ ನೀವು ಈ ಕುದುರೆಯನ್ನು ಧರ್ಮರಾಜನಿಗೆ ಒಪ್ಪಿಸಿ, ಇದು ನಮ್ಮ ಪುಣ್ಯದ ಕೆಲಸ, ನಾವು ಯಜ್ಞವನ್ನು ರಕ್ಷಣೆ ಮಾಡಬೇಕು. ಪಾಂಡವರು ತುಂಬ ಕಷ್ಟಪಟ್ಟು ಇಷ್ಟು ದಿವಸ ಈ ಎಲ್ಲ ದೇಶಗಳನ್ನು ಗೆದ್ದು ಈ ಕುದುರೆಯನ್ನು ರಕ್ಷಣೆ ಮಾಡಿಕೊಂಡಿದ್ದಾರೆ, ಈಗ ನಿಮಗೆ ಆ ಪುಣ್ಯದ ಕೆಲಸ ಬರ್ತಾ ಇದೆ. ಪಾಂಡವರಿಗೆ ಧರ್ಮರಾಜನಿಗೆ ಈ ಕುದುರೆಯನ್ನು ನೀವೇ ಹೋಗಿ ಒಪ್ಪಿಸಿ ಅಂಥೇಳಿ ಹೇಳ್ತಾ ಇದ್ದಾನೆ ಚಂದ್ರಹಾಸ.

ಯನ್ನ ನೀವು ಕೃಷ್ಣಾರ್ಜುನರಿಗೆ ಒಪ್ಪಿಸೋದು ಬೇಡ, ನೇರವಾಗಿ ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ ಆ ಯಜ್ಞದ ಕಾಲಕ್ಕೆ ಈ ಕುದುರೆ ರಕ್ಷಣೆಯನ್ನು ಮಾಡಿ ನೀವು ಒಪ್ಪಿಸಿದರೆ ನಿಮಗೆ ಒಳ್ಳೆಯ ಪುಣ್ಯ ಲಭಿಸುತ್ತೆ ಅಂತ ಹೇಳಿ ಹೇಳ್ತಾ ಆ ವಿವೇಕಿಯಾಗಿರ್ತಕ್ಕಂತಹ ಚಂದ್ರಹಾಸ ಹೇಳ್ತಾ ಇದ್ದಾನೆ. ತಾನು ಸೈನ್ಯ ಸಮೇತನಾಗಿ ಬಂದುಬಿಟ್ಟು ನಗರದ ಹೊರಭಾಗದಲ್ಲಿ ಕೃಷ್ಣನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾನೆ ಚಂದ್ರಹಾಸ.

ಚಂದ್ರಹಾಸ ತನ್ನ ಮಕ್ಕಳಿಗೆ ಹೇಳಿದ್ದಾನೆ, ಈ ಒಂದು ಕುದುರೆಯನ್ನು ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ ಎಂದಾಗ ಅವರು ಸೈನ್ಯ ಸಮೇತರಾಗಿ ಅದೇ ರೀತಿಯಾಗಿ ಅಲ್ಲಿಂದ ಹೊರಟಿದ್ದಾರೆ. ಅವರು ಹೊರಟ ನಂತರ ಬಂದು ಚಂದ್ರಹಾಸ ನಗರದ ಹೊರಭಾಗದಲ್ಲಿ ಕಾಯ್ತಾ ಇದ್ದಾನಂತೆ. ಆ ಪರಮಾತ್ಮನ ದರ್ಶನವನ್ನು ಮಾಡಬೇಕು, ಆ ಕೃಷ್ಣನ ದರ್ಶನವನ್ನು ಮಾಡಬೇಕು ಅಂಥೇಳಿ ಲೋಲುಪನಾಗಿ, ಅಂದರೆ ಎಷ್ಟು ಉತ್ಸಾಹ, ಜನ್ಮದ ಆರಭ್ಯ ಅವನು ಆ ಭಗವಂತನ ಧ್ಯಾನವನ್ನು ಮಾಡ್ತಾ ಆ ವಿಷ್ಣು ಸಾಲಿಗ್ರಾಮವನ್ನು ಜೊತೆಯಲ್ಲೇ ಇಟ್ಟುಕೊಂಡು ಬಂದಿರತಕ್ಕಂಥ ಅವನು ಆ ದರ್ಶನವನ್ನು ಮಾಡಬೇಕು, ಕೃಷ್ಣನ ದರ್ಶನವನ್ನು ಮಾಡಬೇಕು ಅಂಥೇಳಿ ಉತ್ಸುಕನಾಗಿ ತುಂಬ ಸಂತೋಷದಿಂದ ಬಂದು ಹೊರಭಾಗದಲ್ಲಿ ನಿಂತಿದ್ದಾನೆ. ಸಂದರ್ಭಕ್ಕೆ ಸರಿಯಾಗಿ ಆ ಅರ್ಜುನನ ಸೈನ್ಯ ಬರ್ತಾ ಇದೆಯಂತೆ. ಏನು ಆಶ್ಚರ್ಯ ಇದು, ಅದು ಶರಧಿಯಂತೆ ಕಾಣ್ತಾ ಇದೆ, ಸಮುದ್ರದೋಪಾದಿಯಲ್ಲಿ ಸಮುದ್ರದಂತೆ ಕಾಣ್ತಾ ಇದೆಯಂತೆ ಆ ಸೈನ್ಯ. ಅದನ್ನು ನೋಡಿಬಿಟ್ಟು ಸಂತೋಷಗೊಂಡಿದ್ದಾನೆ ಚಂದ್ರಹಾಸ. ಆ ಸಮಯಕ್ಕೆ ಕೃಷ್ಣ

ಸಮುದ್ರದ ಉಪಾದಿಯಲ್ಲಿ ಕಾಣ್ತಾ ಇದೆಯಂತೆ. ಜೊತೆಗೆ ಇನ್ನೇನು ಯುದ್ಧ ಆರಂಭವಾಗ್ಬಿಡುತ್ತೆ ಎನ್ನುವಂತಹ ರೀತಿಯಲ್ಲಿ ನಡೀತಾ ಇದೆ. ಚಂದ್ರಹಾಸನು ಕೂಡ ಯುದ್ಧಕ್ಕೆ ಸಜ್ಜಾಗಿ ತಾನೂ ಕೂಡ ಸೈನ್ಯ ಸಮೇತನಾಗಿ ಬಂದು ನಿಂತಿದ್ದಾನೆ. ಆಗ ಕೃಷ್ಣ ಅವರೆಲ್ಲರನ್ನೂ ಕೂಡ ನಿಲ್ಲಿಸಿಬಿಟ್ಟು ಬರ್ತಾ ಇದ್ದಾನಂತೆ. ಕೃಷ್ಣ ಹೇಗೆ ಕಾಣ್ತಾ ಇದೆ, ಆ ಒಂದು ಶಂಖ ಚಕ್ರ ಗದೆಯನ್ನು ಧರಿಸಿಬಿಟ್ಟು ಆ ಭಗವಂತನ ಒಂದು ರೂಪವನ್ನು ತೋರಿಸ್ತಾ ಅವನು ಬರ್ತಾ ಇದ್ದಾನೆ. ಬಂದುಬಿಟ್ಟು ಅರ್ಜುನನ ರಥವನ್ನು ತಂದು ಚಂದ್ರಹಾಸನ ಬಂದಿಗೆ ನಿಲ್ಲಿಸಿಕೊಂಡಿದ್ದಾನೆ. ಆ ಭಗವಂತನ ರೂಪವನ್ನು ನೋಡಿಬಿಟ್ಟು ಚಂದ್ರಹಾಸ ತುಂಬ ಸಂತೋಷಗೊಂಡಿದ್ದಾನೆ. ಆಗ ಕೃಷ್ಣ ಹೇಳ್ತಾ ಇದ್ದಾನೆ, ಪಾರ್ಥ ಅರ್ಜುನ ನೋಡಿದೆಯೇನಪ್ಪ ಚಂದ್ರಹಾಸನನ್ನು?

ಶಂಖಚಕ್ರ ಗದಾಧಾರಿಯಾಗಿರ್ತಕ್ಕಂತಹ ಪರಮಾತ್ಮ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ಪಾರ್ಥ ನೋಡಿದೇನೋ, ವೈಷ್ಣವ ಶಿರೋಮಣಿ ಸಾಮಾನ್ಯನಲ್ಲ, ಎಲ್ಲ ವಿಷ್ಣು ಭಕ್ತರಲ್ಲಿ ಅಗ್ರನಾಗಿರ್ತಕ್ಕಂತಹ, ಅಗ್ರಗಣ್ಯನಾಗಿರ್ತಕ್ಕಂತಹ, ಶಿರೋಪ್ರಾಯನಾಗಿರ್ತಕ್ಕಂತಹ ಚಂದ್ರಹಾಸನನ್ನು ನೋಡಿದೆಯೇನಪ್ಪ ಅಂಥೇಳಿ ಹೇಳ್ತಾ ಇದ್ದಾನೆ. ಆಗ ತುಂಬ ಸಂತೋಷದಿಂದ ಪಾರ್ಥನೂ ಕೂಡ ಹೇಳ್ತಾ, ನನ್ನ ಪೂರ್ವಜನ್ಮದ ಸುಕೃತ, ಯಾವುದೋ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಪುಣ್ಯದಿಂದ ಇಂತಹ ವೈಷ್ಣವ ಶಿರೋಮಣಿ, ಈ ಭಾಗವತ ಶಿರೋಮಣಿಯ ದರ್ಶನ ನನಗೆ ಆಯಿತು ಅಂಥೇಳಿ ಆ ಪಾರ್ಥನೂ ಕೂಡ ಅರ್ಜುನ ಹೇಳ್ತಾ ಇದ್ದಾನೆ. ಮತ್ತೆ ಹೇಳ್ತಾ ಇದ್ದಾನೆ ಅರ್ಜುನ, ಅಪ್ಪ ಕೃಷ್ಣ, ಈಗ ನಾನು ಏನು ಮಾಡಲಿ?

ಸಾಮಾನ್ಯನಾಗಿರ್ತಕ್ಕಂತಹವನಲ್ಲ ಈ ಚಂದ್ರಹಾಸ. ಆಗ ತಾನೇ ಹರಿಯ ಪೂಜೆಯನ್ನು ಮಾಡಿ ತುಳಸಿ ಮಾಲೆಯನ್ನು ಧರಿಸಿಬಿಟ್ಟು ಬಂದಿದ್ದಾನಂತೆ. ಸುಂದರವಾಗಿ ಕಾಣ್ತಾ ಇದ್ದಾನೆ. ಅವನನ್ನು ನೋಡಿಬಿಟ್ಟು ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ಜ್ಞಾನವೃದ್ಧ ಆಗಿದ್ದಾನೆ ಈ ಚಂದ್ರಹಾಸ, ತಪೋವೃದ್ಧ ವಯೋವೃದ್ಧನಾಗಿದ್ದಾನೆ, ಇವನೊಡನೆ ಯುದ್ಧವನ್ನು ಮಾಡಿ ಗೆಲ್ಲತಕ್ಕಂಥದ್ದು ಹೇಗೆ, ಆ ವಿಧಾನವನ್ನು ನನಗೆ ಹೇಳು ಅಂದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ಬಾಲ್ಯದಿಂದಲೂ ಕೂಡ ಇವನು ನನ್ನ ಧ್ಯಾನವನ್ನು ಮಾಡ್ತಾ ಬರ್ತಾ ಇದ್ದಾನೆ, ನನಗೋಸ್ಕರ ತಪಸ್ಸನ್ನು ಮಾಡ್ತಾ ಬರ್ತಾ ಇದ್ದಾನೆ, ಅವನು ಪೂಜಿಸ್ತಾ ಬರ್ತಾ ಇದ್ದಾನೆ, ಅವನಿಗೆ ನಾನು ಒಳೆದಿದ್ದೇನೆ, ನನ್ನನ್ನು ನಾನು ಅವನಿಗೆ ಅರ್ಪಿಸಿಕೊಂಡು ಬಿಟ್ಟಿದ್ದೇನೆ ಅಂತ ಹೇಳ್ತಾ ತನ್ನ ನಿಜ ರೂಪವನ್ನು ತೋರಿಸ್ತಾ ಇದ್ದಾನಂತೆ. ಆ ಪರಮಾತ್ಮನ ಭಗವಂತನ ರೂಪವನ್ನು ನೋಡಿಬಿಟ್ಟು ಚಂದ್ರಹಾಸ ರೋಮಾಂಚನಗೊಂಡಿದ್ದಾನೆ.

ಕೃಷ್ಣ ಪೀತಾಂಬರಧಾರಿಯಾಗಿದ್ದಾನೆ, ಶಂಖ ಚಕ್ರ ಕಮಲ ಕೌಮೋದಿಕೆಗಳನ್ನ ಧರಿಸಿಕೊಂಡಿದ್ದಾನಂತೆ, ಕೌಸ್ತುಭದಿಂದ ಅಲಂಕೃತನಾಗಿದ್ದಾನೆ, ಸರ್ವಾಭರಣ ಭೂಷಿತನಾಗಿದ್ದಾನೆ. ಅಂತಹ ಸುಂದರವಾಗಿರ್ತಕ್ಕಂತಹ ದಿವ್ಯ ಮಾಲೆಗಳನ್ನು ಧರಿಸ್ಕೊಂಡ್ಬಿಟ್ಟು ಸುಂದರದ ಅವಯವ ಅವನ ಸೌಂದರ್ಯ ಏನು ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಹಾಗೆ ಸೌಂದರ್ಯದ ಅಲೆಗಳು ಹೊಮ್ಮತಾ ಇದೆ, ಆ ರೀತಿಯಾಗಿ ಕಾಣ್ತಾ ಇದ್ದಾನೆ ಕೃಷ್ಣ. ಕರುಣಾಪೂರ್ಣವಾಗಿರ್ತಕ್ಕಂತಹ ಆ ನಗೆಯನ್ನು ಬೀರ್ತಾ ಇದ್ದಾನಂತೆ ಚಂದ್ರಹಾಸನನ್ನು ನೋಡಿ, ಆ ಸುಂದರವಾಗಿರ್ತಕ್ಕಂತಹ ಮುಖವನ್ನು ನೋಡಿ ಚಂದ್ರಹಾಸ ಪುಳುಕಿತುಕೊಂಡಿದ್ದಾನೆ. ಅವನನ್ನು ನೋಡ್ತಾ ನೋಡ್ತಾ ಚಂದ್ರಹಾಸನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇದೆ.

0: ಪರಮಾತ್ಮನ ದರ್ಶನವನ್ನ ಮಾಡಿರ್ತಕ್ಕಂತಹ ಚಂದ್ರನಾಥನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಹರಿತಾ ಇದೆಯಂತೆ. ಸಂತೋಷದ ಕಣ್ಣೀರು ಹರಿತಾ ಇದೆ, ಪುಳುಕಾಂಬು ಹರಿತಾ ಇದೆ, ಅದು ಕಣ್ಣುಗಳನ್ನು ಮಂಜು ಮಂಜು ಮಾಡ್ತಾ ಇದೆಯಂತೆ. ಕೃಷ್ಣನ ಅವನನ್ನು ಸ್ವಲ್ಪ ಹೊತ್ತು ಕೃಷ್ಣ ಕಾಣೋದೇ ಇಲ್ಲ, ಆ ವಿಷ್ಣು ಆ ರೂಪ ಕಾಣೋದೇ ಇಲ್ಲ, ಮತ್ತೆ ಕಣ್ಣುಗಳನ್ನು ಒರೆಸ್ಕೊಂಡ್ಬಿಟ್ಟು ಅವನನ್ನು ನೋಡ್ತಾ ಇದ್ದಾನೆ. ತುಂಬ ಸಂತೋಷಗೊಂಡಿದ್ದಾನೆ, ರೋಮಾಂಚನಗೊಂಡಿದ್ದಾನೆ ಚಂದ್ರಹಾಸ. ಭಯಭರಿತವಾದಂತಹ ಭಕ್ತಿಯಿಂದ ರಥದಿಂದ ಕೆಳಗೆ ಇಳಿದಿದ್ದಾನಂತೆ. ಬಂದುಬಿಟ್ಟು ಪರಮಾತ್ಮನ ಕೃಷ್ಣನ ಪಾದಾರವಿಂದಗಳಲ್ಲಿ ಕೋಮಲವಾಗಿರ್ತಕ್ಕಂತಹ ಪಾದ, ಆ ಪಾದಗಳಿಗೆ ನಮಸ್ಕರಿಸಿ ಆ ಪಾದಗಳ ಮೇಲೆ ಹೊರಳಾಡ್ತಾ ಇದ್ದಾನಂತೆ. ಆಗ ಕೃಷ್ಣ ತನ್ನ ಬಾಹುಗಳಿಂದ ಆ ಚಂದ್ರಹಾಸನನ್ನ ಮೇಲಕ್ಕೆ ಎತ್ತಿಬಿಟ್ಟು ಆಲಂಗಿಸಿಕೊಂಡಿದ್ದಾನಂತೆ, ತಪ್ಪುಕೊಂಡಿದ್ದಾನಂತೆ. ಚಂದ್ರಹಾಸ ತುಂಬ ಸಂತೋಷದಿಂದ ಕೃಷ್ಣನನ್ನು ಆಲಂಗಿಸಿಕೊಂಡಿದ್ದಾನೆ, ಕೃಷ್ಣನೂ ಕೂಡ ಚಂದ್ರಹಾಸನನ್ನು ಆಲಂಗಿಸಿಕೊಂಡಿದ್ದಾನೆ. ಅದನ್ನು ನೋಡ್ತಾ ಇದ್ದಾನೆ ಅರ್ಜುನ.
1: ಅಸುರಾರಿ ಬಳಿಕ ಅರ್ಜುನನ ವದನಮಂ ನೋಡಿ ನಸುರಗುದ ನುಡಿ.

ಕೃಷ್ಣ ಅರ್ಜುನನ ಮುಖವನ್ನ ನೋಡ್ಬಿಟ್ಟು ನಗು ನಗ್ತಾ ಹೇಳ್ತಾ ಇದ್ದಾನೆ, ಅರ್ಜುನ ವಿಸ್ಮಿತನಾಗಿ ನಿಂತಿದ್ದೀಯಾ, ಯಾತಕ್ಕೋಸ್ಕರ ಹೀಗೆ? ಚಂದ್ರಹಾಸ ಅವನು ಧರ್ಮದಿಂದ ನಡೆಯತಕ್ಕಂಥವನು, ಮಹಾಬಲಶಾಲಿ, ಜೊತೆಗೆ ಧ್ರುವ ಅವನಂತೆ ಭಕ್ತನಾಗಿದ್ದಾನೆ, ಧ್ರುವನಿಗೆ ಸಮಾನನಾಗಿದ್ದಾನೆ. ಪ್ರೀತಿಯಿಂದ ನೀನೂ ಕೂಡ ಆ ಚಂದ್ರಹಾಸನನ್ನು ಅಲಂಗಿಸ್ಕೊಳ್ಬಾರ್ದೆ ಅಂತ ಹೇಳಿ ಕೃಷ್ಣ ಹೇಳಿದಾಗ ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣ ನಿನ್ನ ಮಾತನ್ನು ಮೀರೋದಕ್ಕೆ ಸಾಧ್ಯವಿಲ್ಲ, ನೀನು ಹೇಳಿದಂತೆ ನಡೆಯತಕ್ಕಂಥವನು ನಾನು, ಆದರೆ ನನ್ನ ಕರ್ತವ್ಯಕ್ಕೆ ಲೋಪ ಬಂದುಬಿಡುತ್ತೋ, ಎಲ್ಲರಂತೆ ನಾನೂ ಕೂಡ ಈ ರೀತಿ ಆಚರಣೆಯನ್ನು ಮಾಡಿದರೆ ಕ್ಷತ್ರಿಯ ಧರ್ಮ ಎಲ್ಲಿ ಹೊರಟೋಗ್ಬಿಡುತ್ತೋ ಅಂಥೇಳಿ ನನಗೆ ವ್ಯಥೆ ಆಗ್ತಾ ಇದೆ, ಏನು ಮಾಡಲಿ ಕೃಷ್ಣ ಅಂಥೇಳಿ ಮತ್ತೆ ಕೇಳ್ತಾ ಇದ್ದಾನೆ ಅರ್ಜುನ.

ಕೃಷ್ಣ, ನಾನು ಕ್ಷತ್ರಿಯನ ಆಗಿದ್ದೇನೆ, ಯುದ್ಧ ಅನ್ನತಕ್ಕಂಥದ್ದು ನನ್ನ ಧರ್ಮ, ಅದನ್ನ ಬಿಟ್ಟು ನಾನು ಈ ಚಂದ್ರಹಾಸನನ್ನು ಅಲಂಗಿಸಿಕೊಂಡ್ರೆ ಅದು ಉಚಿತ ಅಂತ ಅನ್ಸೋದಿಲ್ಲ, ಲೋಕಕ್ಕೆ ನಾನು ತಪ್ಪನ್ನು ಮಾಡದೆ ಅಂತ ಹೇಳಿ ಅನಿಸುತ್ತೆ. ಆದ್ದರಿಂದ ನಾನು ಬೇಕಾದರೆ ಈ ವಯೋವೃದ್ಧನಾಗಿರ್ತಕ್ಕಂತಹ ಜ್ಞಾನವೃದ್ಧನಾಗಿರ್ತಕ್ಕಂತಹ ಭಕ್ತನಾಗಿರ್ತಕ್ಕಂತಹ ಈ ಚಂದ್ರಹಾಸನಿಗೆ ನಮಸ್ಕಾರವನ್ನು ಮಾಡ್ತೇನೆ, ಆದರೆ ಆಲಿಂಗನ ಇದು ಉಚಿತವಲ್ಲ ಅಂತ ಹೇಳಿ ಹೇಳಿದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ನನ್ನ ಭಕ್ತರನ್ನು ನೀನು ಆಲಂಗಿಸಿಕೊಂಡ್ರೆ, ನನ್ನ ಭಕ್ತರಿಗೆ ನಮಸ್ಕಾರವನ್ನು ಮಾಡಿದರೆ ಸಹಸ್ರ ಗೋವುಗಳನ್ನು ದಾನ ಮಾಡಿದಂತಹ ಪುಣ್ಯ ನಿನಗೆ ಒದಗಿ ಬರುತ್ತೆ. ನನ್ನ ಭಕ್ತರನ್ನು ಆಧರಿಸ್ತಕ್ಕಂತಹದ್ದು, ನನ್ನ ಭಕ್ತರಿಗೆ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಅಧರ್ಮವೇ ಅಂತ ಹೇಳಿ ಕೃಷ್ಣ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಅರ್ಜುನನಿಗೆ.

ಆಗ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಅಪ್ಪ ನನ್ನ ಭಕ್ತರು ನನ್ನ ಶರಣರು ಯಾರಿದ್ದಾರೆ ಅವರ ಜೀವನ ನನಗೆ ಜೀವನ, ನಾನು ಬೇರೆ ಅಲ್ಲ ನನ್ನ ಭಕ್ತರು ಬೇರೆ ಅಲ್ಲ, ನನ್ನ ಭಕ್ತರ ಹೃದಯದಲ್ಲಿ ಸದಾ ನಾನು ಅಲ್ಲಿ ಇರ್ತೇನೆ, ಅವರ ಹೃದಯ ಕಮಲದಲ್ಲಿ ನಾನಿದ್ದೇನೆ, ಪ್ರತ್ಯಕ್ಷವಾಗಿ ನಾನು ಅಲ್ಲಿರ್ತೇನೆ ಅಂಥೇಳಿ. ನನ್ನನ್ನು ನೀನು ಅಲ್ಲಿ ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ, ನಿನ್ನಂಥ ಹುಚ್ಚರು ಯಾರೂ ಕೂಡ ಇಲ್ಲ, ಈ ಚಂದ್ರಹಾಸ ನಿನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ವಿಶ್ವಾಸಗಳಿದೆಯೋ ಅಷ್ಟೇ ಪ್ರೀತಿ, ಅದಕ್ಕಿಂತ ಹೆಚ್ಚಾದಂತಹ ಪ್ರೀತಿ ಇವನ ಮೇಲಿದೆ, ಇವನನ್ನು ನೀನು ಈ ರೀತಿ ಹೇಳೋದು ಸರಿಯೇ ಅಂಥೇಳಿ ನಗುನಗುತ್ತಾ ಕೃಷ್ಣ ಹೇಳ್ತಾ ಇದ್ದಾನೆ.

0: ಆಗ ಕೃಷ್ಣ ಹೇಳಿದ ಮಾತನ್ನ ಕೇಳಿಬಿಟ್ಟು ಅರ್ಜುನ ಹೋಗಿ ಆ ಚಂದ್ರಹಾಸನನ್ನ ಆಲಿಂಗನವನ್ನು ಮಾಡಿಕೊಂಡು ನಮಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾನೆ. ಅರ್ಜುನನನ್ನು ಎತ್ತಬಿಟ್ಟು ಚಂದ್ರಹಾಸ ಹೇಳ್ತಾ ಇದ್ದಾನೆ, ಅಪ್ಪ ಅರ್ಜುನ, ಆ ಯಜ್ಞಾಶ್ವವನ್ನು ನನ್ನ ಮಕ್ಕಳು ಕಟ್ಟಿದ್ರು, ಅವರಿಗೆ ನಾನು ಹೇಳಿದ್ದೇನೆ ಯುದ್ಧವನ್ನು ಮಾಡಿದರೆ ಈ ಧರ್ಮಕ್ಕೆ ನಾವು ಅಪರಾಧವನ್ನು ಮಾಡದಂತೆ ಆಗುತ್ತೆ, ಧರ್ಮರಾಜನ ಯಜ್ಞವನ್ನು ನಾವು ನಿಧಾನ ಮಾಡತಕ್ಕಂಥದ್ದು ತಡೆಯತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಯಜ್ಞಾಶ್ವವನ್ನು ತೆಗೆದುಕೊಂಡು ಹೋಗಿ ಧರ್ಮರಾಜನಿಗೆ ಒಪ್ಪಿಸಿ ಅಂತೇಳಿ ಹೇಳಿ ಕಳಿಸಿದ್ದೇನೆ, ಕುದುರೆಯನ್ನು ರಕ್ಷಿಸಲು ನನ್ನ ಮಕ್ಕಳು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಚಂದ್ರಹಾಸ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 32ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ, ಕೆಲಕಾಲ ಕಲಾಪ ಮುಂದೂಡಿಕೆ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ, ಸಾಧಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ಮತ್ತು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಉದ್ವಿಗ್ನತೆ, ಕಳ್ಳಬೇಟೆ ಶಿಬಿರ ಧ್ವಂಸ, ಅರಣ್ಯಕ್ಕೆ ಬೆಂಕಿ. ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿಂದು ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಹಾಗೂ ಇಡೀ ದೇಶ ಬಲಿಷ್ಠವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ ಶೇಕಡ 20%ರಷ್ಟಿದ್ದ ದಕ್ಷಿಣ ರಾಜ್ಯಗಳು ದೇಶದ ಜಿಡಿಪಿಗಳು ಶೇಕಡ 33%ರಷ್ಟು ಕೊಡುಗೆ ನೀಡುತ್ತಿವೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು, ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರವಾಗಿ ಮಾತನಾಡಿದ ಅವರು, ಜನಸಂಖ್ಯಾ ನಿಯಂತ್ರಣದಲ್ಲಿ ಯಶಸ್ಸು ಕಂಡ ದಕ್ಷಿಣ ಭಾರತದ ರಾಜ್ಯಗಳ ರಾಜಕೀಯ ಧ್ವನಿ ಮತ್ತು ಪ್ರಭಾವ ಕೇವಲ ಸಂಖ್ಯೆಗಳ ಆಧಾರದ ಮೇಲೆ ಕಡಿಮೆಯಾಗಬಾರದು ಹಾಗೂ 1971ರ ಜನಸಂಖ್ಯಾ ಆಧಾರವನ್ನು ಕಾಯ್ದುಕೊಳ್ಳಬೇಕು ಎಂದರು. ಇದೇ ವೇಳೆ ಮುಂಬರುವ ಜನಗಣತಿಯವರೆಗೆ ಕಾಯದೆ ಪ್ರಸ್ತುತ ಇರುವ ಲೋಕಸಭಾ ಸ್ಥಾನಗಳ ಮಿತಿಯೊಳಗೆ ಮಹಿಳಾ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಲು ಮಂಡಳಿ ನಿರ್ಣಯ ಕೈಗೊಳ್ಳಬೇಕೆಂದು ಕೋರಿದರು. ಸಭೆಯಲ್ಲಿ ದಕ್ಷಿಣ ರಾಜ್ಯಗಳಾದ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಮುಖ್ಯಮಂತ್ರಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. 6ನೇ ದಿನದ ವಿಧಾನಸಭಾ ಕಲಾಪ ಇಂದು ನಡೆಯುತ್ತಿದ್ದು, ಇಂದು ಬೆಳಗ್ಗೆ ಸದನ ಸಮಾವೇಶಗೊಂಡಾಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿದರು. ಈ ಕುರಿತು ಮಾತನಾಡಿದ ಅವರು, ಒಬ್ಬ ಸದಸ್ಯರಿಂದ ಸದನದ ಎಲ್ಲ ಸದಸ್ಯರ ಸಮಯ ಅಪವ್ಯಯವಾಗುತ್ತಿದೆ. ಸಚಿವ ನಾಗೇಂದ್ರ ವಿರುದ್ದ 37 ಪ್ರಕರಣಗಳಿದ್ದರೂ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರು ನಾಗೇಂದ್ರ ಅವರ ವಿರುದ್ದ ಯಾವುದೇ ಪ್ರಕರಣವಿಲ್ಲ ಎಂದು ತಿಳಿಸಿ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದರು. ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವವರೆಗೆ ಹೋರಾಟ ಮುಂದುವರೆಸುವುದಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದರು. ಬಳಿಕ ಪ್ರತಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆ ಕೂಗಿ ಪ್ರತಿಭಟಿಸಿದರು. ಇವೆಲ್ಲದರ ನಡುವೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಶಾಸಕಿ ನಯನ ಮೋಟಮ್ಮ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಗೌರವ ಸಂಭಾವನೆ 12,000 ರಿಂದ 14,000 ರೂಪಾಯಿವರೆಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ ಎಂದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ, ರಾಜ್ಯದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಒಟ್ಟು 874 ವಸತಿ ಶಾಲೆ ಮತ್ತು ಕಾಲೇಜುಗಳು ಮಂಜೂರಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ನೀಡಿದರು. ಬಳಿಕ ನಡೆದ ವಿಧಾನಸಭೆ ಶೂನ್ಯ ವೇಳೆಯಲ್ಲಿ ನಕಲಿ ಔಷಧಗಳಿಗೆ ಕಡಿವಾಣ ಹಾಕುವ ವಿಷಯ ಮುನ್ನೆಲೆಗೆ ಬಂತು. ಈ ಕುರಿತು ಪ್ರಸ್ತಾಪಿಸಿದ ಆಡಳಿತ ಪಕ್ಷದ ಸದಸ್ಯ ಡಾ ಎನ್ಟಿ ಶ್ರೀನಿವಾಸ್, ಜೀವರಕ್ಷಕ ಔಷಧಿಗಳ ನಕಲಿ ಬ್ರ್ಯಾಂಡ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ, ಇದರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕಲಾಪದ ಸಮಯದಲ್ಲಿ ಪ್ರತಿಪಕ್ಷಗಳು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಸುಗಮ ಕಲಾಪದಲ್ಲಿ ಪಾಲ್ಗೊಳ್ಳುವಂತೆ ಸಭಾಧ್ಯಕ್ಷರು ಪ್ರತಿಪಕ್ಷಗಳಲ್ಲಿ ಮನವಿ ಮಾಡಿದರು. ಬರ ಪರಿಸ್ಥಿತಿ, ಸಚಿವ ನಾಗೇಂದ್ರ ಅವರ ಪ್ರಕರಣ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಕಲಾಪವನ್ನು ಕೆಲಕಾಲ ಮುಂದೂಡಲಾಗಿತ್ತು. ವಿಧಾನ ಪರಿಷತ್ನಲ್ಲೂ ಇಂದು ಪ್ರತಿಪಕ್ಷ ಸದಸ್ಯರು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಸುಗಮ ಕಾರ್ಯಕಲಾಪಕ್ಕೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ತಮಗೆ ಸಾಹಿತ್ಯ ಕ್ಷೇತ್ರದ ಹಲವು ಗಣ್ಯರು ಕರೆ ಮಾಡಿ ಸುಗಮ ಸದನ ನಡೆಸಲು ಮನವಿ ಮಾಡಿದ್ದು, ಅದರಂತೆ ಪ್ರಶ್ನೋತ್ತರ ಕಲಾಪಗಳಿಗೆ ಅವಕಾಶ ಮಾಡಿಕೊಡಬೇಕು ಎಂದು ವಿನಂತಿಸಿದ ಸಭಾಪತಿ, ಪ್ರತಿಪಕ್ಷಗಳ

0: ಎಲ್ಲ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಸಚಿವರು ನೀಡಲಿದ್ದಾರೆ ಎಂದರು. ಆದರೂ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗ್ರಹಿಸಿ ಪ್ರತಿಪಕ್ಷಗಳು ಪ್ರತಿಭಟನೆ ಮುಂದುವರೆಸಿದವು. ಈ ನಡುವೆ ಸಭಾಪತಿ ಪ್ರಶ್ನೋತ್ತರ ಕಲಾಪ ನಡೆಸಿದರು. ರಾಯಚೂರಿನ ಹೃದಯ ಭಾಗದಲ್ಲಿರುವ ಜಿಲ್ಲಾ ಕಾರಾಗೃಹವನ್ನು ನಗರದ ಹೊರಭಾಗಕ್ಕೆ ಸ್ಥಳಾಂತರಿಸಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಮೇಲ್ಮನೆಗೆ ತಿಳಿಸಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಪ್ರಸಕ್ತ ಸಾಲಿನ ಆಯವ್ಯಯದಲ್ಲಿ ಮಂಗಳೂರು ಜಿಲ್ಲಾ ಕೇಂದ್ರ ಕಾರಾಗೃಹದ ಎರಡನೇ ಹಂತದ ಕಾಮಗಾರಿ ಮತ್ತು ರಾಯಚೂರು ಜಿಲ್ಲಾ ಕಾರಾಗೃಹಗಳ ನಿರ್ಮಾಣ ಕಾರ್ಯವನ್ನು ಪ್ರಸಕ್ತ ಸಾಲಿನಲ್ಲಿ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ಡಿ ದೇವರಾಜ ಅರಸು ಪ್ರಶಸ್ತಿಯನ್ನು ಇತಿಹಾಸ ಮತ್ತು ಸಂಸ್ಕೃತಿಯ ಕುರಿತು ಆಳವಾದ ಸಂಶೋಧನೆ ನಡೆಸಿರುವ ಮೈಸೂರು ಜಿಲ್ಲೆಯ ಸಾಧಕ ಪ್ರೊಫೆಸರ್ ಪಿವಿ ನಂಜರಾಜ ಅರಸು ಅವರಿಗೆ ಉಪಮುಖ್ಯಮಂತ್ರಿ ಪ್ರದಾನ ಮಾಡಿದರು. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಉಪಮುಖ್ಯಮಂತ್ರಿ, ದೇಶದ ಅಭಿವೃದ್ಧಿಗೆ ಅಡಿಪಾಯ ಹಾಕಿದ ಇಬ್ಬರು ಮಹಾನ್ ವ್ಯಕ್ತಿಗಳಾದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಜನ್ಮ ವರ್ಷಾಚರಣೆ ಸಂದರ್ಭದಲ್ಲಿ ಅವರನ್ನು ಇಂದು ಸ್ಮರಿಸಲಾಗುತ್ತಿದೆ. ಸಮಾಜದಲ್ಲಿ ಸಮಾಜ ನಿರ್ಮಾಣಕ್ಕೆ ಉಭಯ ನಾಯಕರು ಗಮನಾರ್ಹ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಅವರು ಡಿ ದೇವರಾಜ ಅರಸು ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್, ಸಚಿವರಾದ ಶಿವರಾಜ ತಂಗಡಗಿ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ ಅಂಗವಾಗಿ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಡಿ ದೇವರಾಜ ಅರಸು ಅವರ ಸಾಧನೆಗಳನ್ನು ಸ್ಮರಿಸಿದ್ದು, ಭೂ ಸುಧಾರಣಾ ಕ್ರಮಗಳ ಮೂಲಕ ಗೇಣಿದಾರರಿಗೆ ಭೂಮಿಯ ಹಕ್ಕು ದೊರಕುವಂತೆ ಮಾಡಿ ಜೀತ ಪದ್ಧತಿ ನಿರ್ಮೂಲನೆ ಸೇರಿದಂತೆ ಹಲವು ಸುಧಾರಣೆಗಳಿಗೆ ದೇವರಾಜ ಅರಸು ಅವರು ನಾಂದಿ ಹಾಡಿದ್ದರು ಎಂದು ಸ್ಮರಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ವ್ಯಾಪ್ತಿಯ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಬಫರ್ ವಲಯದ ಶಿಲುಬೆಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರವನ್ನು ಸ್ಫೋಟಿಸಿದ ಬೆನ್ನಲ್ಲೇ ಇದೀಗ ಅರಣ್ಯಕ್ಕೂ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಕಳೆದ 2 ದಿನಗಳಿಂದ ಈ ಭಾಗದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ನಿನ್ನೆ ರಾತ್ರಿ ಶಿಲುಬೆಪುರ ಅರಣ್ಯದ ವಿವಿಧ ಕಡೆಗಳಲ್ಲಿ ಬೆಂಕಿ ಹಚ್ಚಿದ್ದಾರೆ. ಸ್ಥಳೀಯರು ಮತ್ತು ಅರಣ್ಯ ಸಿಬ್ಬಂದಿ ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ಸುಮಾರು 10 ಎಕರೆ ಅರಣ್ಯ ಪ್ರದೇಶ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಇದೇ ವೇಳೆ ಜಾಗೇರಿ ಬಳಿ ಕಳ್ಳಬೇಟೆ ತಡೆ ಶಿಬಿರವನ್ನು ದುಷ್ಕರ್ಮಿಗಳು ಧ್ವಂಸ ಮಾಡಿದ್ದಾರೆ. ಹೊಳೆ ಮುರಿದಟ್ಟಿ ಶೂಟೌಟ್ ಪ್ರಕರಣದ ಬಳಿಕ ಈ ಭಾಗದಲ್ಲಿ ಉದ್ವಿಗ್ನತೆ ಇದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಆತಂಕದಲ್ಲಿದ್ದಾರೆ. ಈ ಕುರಿತು ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಉಪವಲಯ ಅರಣ್ಯಾಧಿಕಾರಿ ವಿರಾಜ್ ಹೊಸೂರು ಮಾಹಿತಿ ನೀಡಿದ್ದು, ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ. 3-4 ಹೆಕ್ಟೇರ್ ಪ್ರದೇಶದಲ್ಲಿ ಬೆಂಕಿ ಹಬ್ಬಿತ್ತು. ದುಷ್ಕರ್ಮಿಗಳ ಪತ್ತೆಗೆ ಕ್ರಮ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಗದ್ದಲ, ಕೆಲಕಾಲ ಕಲಾಪ ಮುಂದೂಡಿಕೆ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮದಿನಾಚರಣೆ, ಸಾಧಕರಿಗೆ ರಾಜ್ಯಮಟ್ಟದ ಪ್ರಶಸ್ತಿ ಪ್ರದಾನ ಮತ್ತು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಉದ್ವಿಗ್ನತೆ, ಕಳ್ಳಬೇಟೆ ಶಿಬಿರ ಧ್ವಂಸ, ಅರಣ್ಯಕ್ಕೆ ಬೆಂಕಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಸ್ನೇಹ ಭಾರತಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಬ್ಯಾಂಗ್ಲೋರ್.
0: வணக்கம். ஸ்னேக பாரதி புரோகிராமுக்கு உங்களை அன்போடு வரவேற்கிறேன்.

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ. ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಜಿಲ್ಲಾ ವಾರ್ತಾಪತ್ರ 6:30. ಇನ್ನು 6:50 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತಾಗಿ ಡಾಕ್ಟರ್ ರುದ್ರಗೌಡ ಅವರೊಂದಿಗಿನ ಸಂದರ್ಶನ ಮೂಡಿಬರ್ತಾ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳು ವಿಧಾನಮಂಡಲದಲ್ಲಿ ಇಂದು 7:45. ಇನ್ನು ಸಿರಿಗಂಧ ರಾತ್ರಿ 8:00. 9:15 ರಾಜೇಶ್ವರಿ ಸಾದರ್ ಮತ್ತು ಕವಿತಾ ಸಾದರ್ ಹಾಡಿರುವ ಭಾವಗೀತೆಗಳು. ಕನ್ನಡ ಭಾರತಿ ಕಾರ್ಯಕ್ರಮ ರಾತ್ರಿ 9:30 ಮಿರ್ಜಾ ಅಣ್ಣಾರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ. ನಂತರ ಆಲಿಶಾಳ ಅರಳಿಮರ ಕಥೆ. ಕಥೆಯ ಪ್ರಸ್ತುತಿ ಡಾಕ್ಟರ್ ವಿನಯಾ ವಕ್ಕುಂದ. ಕನ್ನಡ ಭಾರತಿ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ರಾತ್ರಿ 10:00 ಆರೋಗ್ಯ ಸಂಚಿಕೆ. ಚರ್ಮದಾನ ಕುರಿತು ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿಯೇ.

ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಸಂಸ್ಥೆ
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಜೊತೆಯಲ್ಲಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಇದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ನಾವು ಮಕ್ಕಳಿಗೆ ಶಾಲೆಗೆ ಕಳಿಸ್ತೀವಿ, ಅಲ್ಲಿ ಮಕ್ಕಳ ಫೋಟೋ ಇರ್ತದೆ, ಮಾಹಿತಿ ಇರುತ್ತೆ, ಏನೇನೋ ಇರ್ತದೆ. ಈವನ್ ಒಂದು ಐಡೆಂಟಿ ಕಾರ್ಡ್ ನೋಡಿದ್ರೆ ಅಲ್ಲೆಲ್ಲ ಸಿಗುತ್ತೆ. ಈಗ ಮಕ್ಕಳ ಮಾಹಿತಿ ರಕ್ಷಣೆ ಅಂತ ಬಗ್ಗೆ ಮಾತಾಡ್ತೀವಿ ಇದ್ರ ಬಗ್ಗೆ.
2: ಹೌದು, ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, 18 ವರ್ಷದ ಒಳಗಿನ ಎಲ್ಲರನ್ನು ನಾವು ಮಕ್ಕಳು ಅಂತ ಹೇಳ್ತೇವೆ. ಮಗುವನ್ನು ನಾವು ಮಕ್ಕಳ ಈ ಮಾಹಿತಿ ವಿಶೇಷ ರಕ್ಷಣೆ ಅಗತ್ಯ ಇದೆ. ಇದರಲ್ಲಿ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆಕ್ಟ್ 2023 ಅಡಿಯಲ್ಲಿ 18 ವರ್ಷದ ಒಳಗಿನ ಮಕ್ಕಳ ಮಾಹಿತಿಗೆ ವಿಶೇಷ ರಕ್ಷಣೆ ನೀಡಲಾಗಿದೆ. ಕಾನೂನು ಏನು ಹೇಳುತ್ತದೆ ಅಂದ್ರೆ, ಈ ಕಾಯ್ದೆ ಅಡಿಯಲ್ಲಿ 18 ವರ್ಷದ ಒಳಗಿನ ಮಕ್ಕಳ ಮಾಹಿತಿಗೆ ಒಂದು ಆ ಮಗುವಿನ ಪೋಷಕರ ಒಪ್ಪಿಗೆ ಬಹಳ ಅಗತ್ಯ, ಮತ್ತೆ ಅದು ಕಡ್ಡಾಯ ಕೂಡ. ಮಕ್ಕಳ ಮಾಹಿತಿ ಬಳಸಿ ಯಾವುದೇ ಟಾರ್ಗೆಟೆಡ್ ಅಡ್ವರ್ಟೈಸ್ಮೆಂಟ್ ಮಾಡುವ ಹಾಗಿಲ್ಲ. ಜಾಹೀರಾತುಗಳಲ್ಲಿ ಮಕ್ಕಳ ಮಾಹಿತಿಯನ್ನು ಬಳಸುವಂತಿಲ್ಲ. ಮಕ್ಕಳ ಮಾಹಿತಿಯನ್ನು ಮೂರನೇ ವ್ಯಕ್ತಿಗೆ ಆ ಶಾಲೆಯಾಗಲಿ ಅಥವಾ ಯಾವುದೇ ಸಂಸ್ಥೆ ನೀಡುವಂತಿಲ್ಲ. ಇದನ್ನು ಉಲ್ಲಂಘಿಸಿದರೆ, ಈ ವಿಚಾರಗಳನ್ನು ಉಲ್ಲಂಘಿಸಿದರೆ, ಈ ಕಾಯ್ದೆ ಅಡಿಯಲ್ಲಿ ಮಕ್ಕಳ ಡೇಟಾ ಉಲ್ಲಂಘನೆಗೆ ಸಂಸ್ಥೆಗೆ ಸುಮಾರು 200 ಕೋಟಿ ವರೆಗಿನ ದಂಡವನ್ನು ವಿಧಿಸಬಹುದು. ಪೋಷಕರು ಡಾಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾಕ್ಕೆ ದೂರನ್ನು ಲಿಖಿತವಾಗಿ ಸಲ್ಲಿಸಬಹುದು. ನೆನಪಿಡಬೇಕಾದ ಅಂಶ ಏನಂದರೆ, ಮಗುವಿನ ಮಾಹಿತಿ ಸಂಗ್ರಹಿಸುವ ಯಾವುದೇ ಸಂಸ್ಥೆ, ಶಾಲೆ, ವೆಬ್ಸೈಟ್ ಅಥವಾ ಮೊಬೈಲ್ ಆ್ಯಪ್ ಯಾವುದೇ ಇರಲಿ, ಕಾನೂನಿನ ಪ್ರಕಾರ ಆ ಮಗುವಿನ ಪೋಷಕರ ಒಪ್ಪಿಗೆಯನ್ನು ಕಡ್ಡಾಯವಾಗಿ ಪಡೆಯಲೇಬೇಕು. ಮಗುವಿನ ಆನ್ಲೈನ್ ಸುರಕ್ಷತೆ ಪೋಷಕರ ಜವಾಬ್ದಾರಿ ಮಾತ್ರ ಅಲ್ಲ, ಆ ಸಂಸ್ಥೆಯ ಜವಾಬ್ದಾರಿ ಕೂಡ,
1: ಇಡೀ ಸಮಾಜದ ಜವಾಬ್ದಾರಿ ಕೂಡ ಹೌದಾಗುತ್ತೆ. ಯಾಕಂದ್ರೆ ಯಾರೇ ಆಗಲಿ ಮಕ್ಕಳ ವಿಷಯದಲ್ಲಿ ರಕ್ಷಣೆಗೆ ಮುಂದಾಗಬೇಕಾಗತ್ತೆ, ಅದು ಎಲ್ಲರ ಜವಾಬ್ದಾರಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳೋಣ. ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ, ನಮಸ್ಕಾರ.
2: ನಮಸ್ಕಾರ ಸರ್.
1: ನ್ಯಾಯವಾಣಿ ಕೇಳುಗರ ಗಮನಕ್ಕೆ ಈ ವಿಷಯ. ನ್ಯಾಯವಾಣಿ ಕಾರ್ಯಕ್ರಮವನ್ನು ಕೇಳಿ ಅನೇಕರು ನೀವೆಲ್ಲ ಬಹಳ ಮೆಚ್ಚುಗೆಯನ್ನು ಸೂಚಿಸಿದ್ದೀರಿ. ಬಹಳಷ್ಟು ಕೇಳುಗರ ಕೋರಿಕೆಯ ಮೇರೆಗೆ ಈ ಕಾರ್ಯಕ್ರಮದ ಅವಧಿಯನ್ನು 5 ನಿಮಿಷದಿಂದ 15 ನಿಮಿಷಗಳವರೆಗೆ ವಿಸ್ತರಿಸುತ್ತಿದ್ದೇವೆ. ಇನ್ನು ಮುಂದೆ ಈ ಕಾರ್ಯಕ್ರಮ ಪ್ರತಿ ಬುಧವಾರಗಳಂದು ಪ್ರಸಾರವಾಗಲಿದೆ. ತಿಂಗಳ ಕೊನೆಯ ಬುಧವಾರ ಕೇಳುಗರಿಗಾಗಿ ಫೋನ್ಇನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಕೂಡ ನಿರ್ಧರಿಸಲಾಗಿದೆ. ಆದರೆ ನೀವು 7 ಅಕ್ಟೋಬರ್ ತನಕ ಕಾಯಬೇಕು. ಈ ಕೆಲವು ದಿನಗಳು ಮಾತ್ರ ಈಗ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮ ನಿಲ್ಲಲಿದೆ. ನೆನಪಿಡಿ, ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯಲಿದೆ ಬರುವ 7 ಅಕ್ಟೋಬರ್. ಆಕಾಶವಾಣಿ ಕೇಳಿರಿ, ಕಾನೂನಿನ ಅರಿವು ಪಡೆಯಿರಿ. ಧನ್ಯವಾದಗಳು.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:35:09. ಈ ಸಮಯದ ಕಾರ್ಯಕ್ರಮ ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ.

ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ ನಿಮಗೆ ಗೊತ್ತೇ ಇದೆ. ಎಂದಿನಂತೆ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನು ಕಳುಹಿಸುವಂತಹ ಕಾರ್ಯಕ್ರಮ. ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರಗಳು ಬಂದು ತಲುಪಬೇಕು. ನಾವು ಕೇಳುವಂತಹ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು

ಸಂದೇಶದ ಮೂಲಕ ತಲುಪಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9880910013. ಈ ಸಂಖ್ಯೆಗೆ ನಿಮ್ಮ ಸರಿಯಾದ ಉತ್ತರಗಳು ಬಂದು ತಲುಪಬೇಕು. ಸರಿಯಾಗಿ ಉತ್ತರವನ್ನು ಕಳಿಸಿದಂತಹ ಮೊದಲಿಗರ ಹೆಸರನ್ನು ಓದಲಾಗುತ್ತೆ. ಹಾಗಾದರೆ ಇನ್ಯಾಕ ತಡ, ನಾನಂತೂ ಪ್ರಶ್ನೆ ಪತ್ರಿಕೆ ಜೊತೆ ಬಂದಾಯಿತು. ನೀವು ಉತ್ತರ ಕೊಡೋದಕ್ಕೆ ನಿಮ್ಮ ಫೋನನ್ನು ಬೇಗ ಬೇಗ ಕೈ ತಗೊಳ್ಳಿ. ಮೊದಲನೇ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ಮೂರು ಸುಳಿವನ್ನು ಕೊಡಲಾಗುತ್ತೆ. ಮೂರು ಸುಳಿವಿನಿಂದ ಹಾಡು ಯಾವುದು ಅಂತ ನೀವು ಕಂಡುಹಿಡಿಯಬೇಕು. ಈ ಹಾಡು ಯಾವುದು ಅಂತ ಕಂಡುಹಿಡಿಯೋದು ನಿಮಗೆ ಇರುವ ಮೊದಲನೇ ಸವಾಲು. ಸುಳಿವು ಒಂದು, ಕುವೆಂಪುರವರ ಸಾಲುಗಳು. ಸುಳಿವು ಎರಡು, ಸಿ ಅಶ್ವಥ್ರ ಧ್ವನಿ. ಸುಳಿವು ಮೂರು, ವರನಟ ಡಾಕ್ಟರ್ ರಾಜ್ ರವರ ಅಭಿನಯ. ಕುವೆಂಪುರವರ ಸಾಲುಗಳು, ಸಿ ಅಶ್ವಥ್ ಅವರ ಧ್ವನಿ, ಹಾಗೆ ವರನಟ ಡಾಕ್ಟರ್ ರಾಜ್ ಅವರ ಅಭಿನಯ ಇರುವಂತಹ ಹಾಡು ಯಾವುದು ಅಂತ ಗುರುತಿಸಿ. ತುಂಬ ಈಸಿ, ನಿಮಗೆಲ್ಲ ಗೊತ್ತಿರುತ್ತೆ ಅಂತ ನನಗೂ ಗೊತ್ತು. ಆದರೂ ನಿಮ್ಮ ಬುದ್ಧಿಗೆ ಈ ಮಧ್ಯಾಹ್ನದ ಹೊತ್ತಲ್ಲಿ ಸ್ವಲ್ಪ ಕೆಲಸ ಕೊಡೋದಕ್ಕಂತ ಯಾವ ಹಾಡಿರ್ಬೋದು ಅಂತ ಕಂಡಿಡಿದಿ ಅಂತ ಪ್ರಶ್ನೆಯನ್ನು ಕೇಳಿದ್ದೀನಿ. ಪ್ರಶ್ನೆಗೆ ಉತ್ತರವನ್ನು ಕಳಿಸೋದಕ್ಕೆ ನಿಮಗೆ ಸಿಗ್ತಾ ಇದೆ ಎಂದಿನಂತೆ ಒಂದು ಹಾಡಿನ ಕಾಲಾವಕಾಶ. ಮೊದಲನೇ ಹಾಡು ಮೂಡಿ ಬರ್ತಾ ಇದೆ, ಪುಷ್ಪ ಭಾಗ ಎರಡು ಚಿತ್ರದ ಹಾಡು. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ದೇವಿ ಶ್ರೀ ಪ್ರಸಾದ್ ಅವರ ಸಂಗೀತ.

ಸ್ನೇಹಿತರೆ, ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರದ ಮಹಾಪೂರ ಹರಿದು ಬಂದಿದೆ. ಯಾರ್ಯಾರು ಸರಿಯಾಗಿ ಉತ್ತರವನ್ನ ಕಳಿಸಿದ್ದೀರಿ ಅಂತ ನೋಡುವಂತಹ ಸಮಯ. ಸಂದೇಶವನ್ನ ಕಳಿಸಿದ ಮೊದಲಿಗರು ಜಗದಾಂಬಿಕಾ ಹಂಸವೇಣಿ ಅವರು ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಹಾಗೆ ರಾಧಾಕೃಷ್ಣ ಅವರು ಚಲ್ಲಹಳ್ಳಿಯಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ರೆ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಸಿ ಎನ್ ಲಕ್ಷ್ಮಣ ಅವರು ಸರಿಯಾದ ಉತ್ತರ ಕಳಿಸಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ನೇತ್ರಾ ಕೆಂಗೇರಿಯಿಂದ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಹಾಗೆಯೇ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹರೀಶ್ ಅವರು ಮಲ್ಲೇಶ್ವರದಿಂದ, ಹಾಗೆಯೇ ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಮುಂದಿನ ಸರಿಯಾದ ಉತ್ತರ ಯಾರು? ರವಿಕುಮಾರ್ ಗುಬ್ಬಿಯಿಂದ. ಹಾಗೆ ಮಂಗಳ ಅವರು ಮೈಸೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹೊನ್ನೂರು ಅಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ. ಹಾಗೆಯೇ ಬಾಪಾ ಕಲ್ಯಾಣ್ ಅವರು ಬೆಂಗಳೂರಿನಿಂದ, ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಪ್ರಮೋದ್ ಟೈಲರ್ ಶರಾವತಿ ಶಿವಮೊಗ್ಗ, ಶರಾವತಿ ನಗರ ಶಿವಮೊಗ್ಗದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಮುಂದಿನ ಸಂದೇಶ ಬಂದಿದೆ ರವೀಂದ್ರ ಅವರು ಸುಳೆಬಾವಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಅದರ ಚಿತ್ರದ ಹೆಸರನ್ನು ಮಾತ್ರ ಕಳಿಸಿದ್ದೀರಿ. ನಿಮ್ಮ ಉತ್ತರದಲ್ಲಿ ಅರ್ಧ ಮಾರ್ಕ್ಸ್ ಮಾತ್ರ ಕೊಡ್ತೀನಿ. ಹಾಗೆ ಮುಂದಿನ ಸಂದೇಶ ಬಂದಿದೆ ಜೋಸೆಫ್ ಕಮ್ಮನಹಳ್ಳಿಯಿಂದ. ಸಾರಿ ಸರ್, ನಿಮ್ಮ ಉತ್ತರ ತಪ್ಪಾಗಿದೆ. ಹಾಗೆ ಮುಂದಿನ ಸರಿಯಾದ ಉತ್ತರವನ್ನು ಯಾರು ಕಳಿಸಿದ್ದಾರೆ? ಅನಿಲ್ ಅವರು ಕುಷ್ಟಗಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನೂ ಸಾಕಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನಲ್ಲಿ ಫುಲ್ ಆಗಿದೆ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ನಮ್ಮ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಸಂದೇಶವನ್ನು ಕಳಿಸಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಹಾಡು ಯಾವುದು ಅಂತ ನಾನು ಹೇಳೋದಕ್ಕಿಂತ ನೀವು ಕೇಳಿದ್ರೇ ಚೆನ್ನಾಗಿರುತ್ತೆ. ಆದರೆ ತುಂಬ ಈಸಿ ಇತ್ತು ಅಲ್ವಾ ಪ್ರಶ್ನೆ? ನಮ್ಮ ಕನ್ನಡಿಗರಿಗಂತೂ ಈ ಹಾಡು ಎಲ್ರಿಗೂ ಗೊತ್ತೇ ಗೊತ್ತು. ಎಂಥ ಹಾಡು, ಎಷ್ಟು ಸ್ಫೂರ್ತಿದಾಯಕವಾಗಿರುವಂಥ ಹಾಡು. ಹಾಗೆಯೇ ರಾಜ್ಕುಮಾರ್ ಅವರ ಅಭಿನಯ, ಸಿ ಅಶ್ವಥ್ ಅವರ ಧ್ವನಿ, ಹಾಗೆಯೇ ರಾಷ್ಟ್ರಕವಿ ಕುವೆಂಪು ಅವರ ಸಾಲುಗಳು ಎಷ್ಟು ಅರ್ಥಗರ್ಭಿತವಾಗಿದೆ. ಈ ಹಾಡು ಎಷ್ಟು ಅಮೋಘವಾಗಿದೆ ಅಂತ ಹೇಳೋದಕ್ಕಿಂತ ಕೇಳಿದ್ರೆ ಚೆಂದ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ, ನೇಗಿಲ ಹಿಡಿದು ಹೊಲದೊಳು ಉಳುವ ಕಾಮನಬಿಲ್ಲು ಚಿತ್ರದಿಂದ

ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಲಸದೆ ದುಡಿವ

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತು ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನ ಬಿಲ್ಲು 101.3 FM ರೈನ್ಬೋ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಕಾರ್ಯಕ್ರಮದ ಎರಡನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಬಾಜಿರಾವ್ ಮಸ್ತಾನಿ ಚಿತ್ರದ ಕಥೆ ಯಾವ ಕಾದಂಬರಿಯನ್ನ ಆಧರಿಸಿದೆ? ಹಿಂದಿಯ ಬಾಜಿರಾವ್ ಮಸ್ತಾನಿ ಚಿತ್ರದ ಕಥೆ ಯಾವ ಕಾದಂಬರಿಯನ್ನ ಆಧರಿಸಿದೆ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ. ಹಾಡು ಮೂಡಿ ಬರ್ತಾ ಇದೆ ಕೆಡಿ ಚಿತ್ರದಿಂದ ಮಿಕಾ ಸಿಂಗ್ ಅವರ ಧ್ವನಿಯಲ್ಲಿ, ಪ್ರೇಮ ಅವರ ಸಾಹಿತ್ಯ ಹಾಗೂ ಅರ್ಜುನ್ ಜನ್ಯ ಅವರ ಸಂಗೀತ. ಸ್ನೇಹಿತರೆ, ಪ್ರಶ್ನೆ ಬಾಜಿರಾವ್ ಮಸ್ತಾನಿ ಹಿಂದಿ ಚಿತ್ರದ್ದು. ರಣವೀರ್ ಸಿಂಗ್ ಹಾಗೂ ಪ್ರಿಯಾಂಕಾ ಚೋಪ್ರಾ ಮತ್ತು ದೀಪಿಕಾ ಪಡುಕೋಣೆ ಅಭಿನಯಿಸಿದಂತಹ ಚಿತ್ರ. ಈ ಚಿತ್ರದ ಕಥೆ ಯಾವ ಕಾದಂಬರಿಯನ್ನು ಆಧರಿಸಿದೆ ಅನ್ನೋದು ನಮ್ಮ ಪ್ರಶ್ನೆ.

ಸ್ನೇಹಿತರೆ, ಹೊಂಬಿಸಲು ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿರುವ ನಮ್ಮ ಪ್ರೀತಿಯ ಕೇಳುಗರ ಹೆಸರನ್ನ ನೋಡುವ ಸಮಯ. ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಅವರು ಚಂದ್ರಶೇಖರ್ ತಾವರಕೆರೆಯಿಂದ, ಈರಣ್ಣ ಬೆಂಗಾಲಿ ರಾಯಚೂರು, ಪ್ರಸನ್ನಕುಮಾರ್ ದಾವಣಗೆರೆ, ಎಸ್ ನಾಗರಾಜ್ ರಾವ್ ಅನ್ನಪೂರ್ಣೇಶ್ವರಿ ನಗರ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ, ವೇದಾ ಶೆಟ್ಟಿ ಕಾಳವರ, ಅರಕೇರಿ ಪಂಡಿತ್ ಚನ್ನಪ್ಪ ಸಾರವಾಡ, ಜಾಫರ್ ಹಂಪೆಯಿಂದ, ಹಾಗೆಯೇ ರಘು ನಾಗನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕ್ಷಮಿಸಿ, ಶ್ರೀನಾಥ್ ಗೋಡ್ಕಿಂಡಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದೀರಿ, ಸರಿಯಾದ ಉತ್ತರ. ಹಾಗೆ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಮುಂದಿನ ಹಬಿಲ್ ರಾಘವೇಂದ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಅಪ್ಪರ್ವತ್ತ ಭದ್ರಾವತಿ ಬರೆದವ್ರ ಹೆಸರನ್ನು ಕಳಿಸಿದ್ದೀರಿ, ಆದರೆ ಕಾದಂಬರಿಯ ಹೆಸರನ್ನು ಬರೆದಿಲ್ಲ ನೀವು, ಹಾಗಾಗಿ ನಿಮಗೂ ಅರ್ಧ ಮಾರ್ಕ್ ಸಿಗ್ತಾ ಇದೆ. ಹಲವರು ಇದೇ ತಪ್ಪನ್ನು ಮಾಡಿದ್ದೀರಿ, ಕಾದಂಬರಿ ಹೆಸರನ್ನೇ ಬರೆದಿಲ್ಲ, ಬಿಟ್ಟು ಅದನ್ನು ಬರೆದವ್ರು ಯಾರು ಅಂತ ಕಳಿಸಿದ್ದೀರಿ, ಪರವಾಗಿಲ್ಲ. ಸತೀಶ್ ಗೌಡರು ಕಡುಬಿನ ಹೊಸಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಪ್ರಸಾದ್ ಅವರು ಶಿರ್ವಂತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟಂತಹ ಇನ್ನೂ ಹಲವರು ಕೇಳುಗರು ಇದ್ದೀರಿ, ಎಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳುವಂತಹ ಸಮಯ. ಸರಿಯಾದ ಉತ್ತರ ರವು ಅನ್ನುವಂತಹ ಪುಸ್ತಕ, ಎನ್ ಎಸ್ ಇನಾಮದಾರ್ ಅವರು ಬರೆದಂತಹ ಪುಸ್ತಕ. ಈ ಪುಸ್ತಕದ ಕಥೆಯನ್ನು ಆಧರಿಸಿ ಬಾಜಿರಾವ್ ಮಸ್ತಾನ ಚಿತ್ರವನ್ನು ನಿರ್ಮಾಣ ಮಾಡಲಾಗಿತ್ತು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆ ಬರ್ತಾ ಇದೆ. ಭಾರತ ಅಂತಾರಾಷ್ಟ್ರೀಯ ಅಕ್ಕಿ ಸಮ್ಮೇಳನ 2026 ಎಲ್ಲಿ ನಡೆಯಲಿದೆ? ಭಾರತ ಅಂತಾರಾಷ್ಟ್ರೀಯ ಅಕ್ಕಿ ಸಮ್ಮೇಳನ 2026 ಎಲ್ಲಿ ನಡೆಯಲಿದೆ ಅನ್ನೋದು ನಮ್ಮ ಕೊನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಮತ್ತೆ ಸಿಗ್ತಾ ಇದೆ ನಿಮಗೆ ಮತ್ತೊಂದು ಹಾಡಿನ ಕಾಲಾವಕಾಶ. ಬೇಗ ವಾಪಸ್ ಬನ್ನಿ, ಉತ್ತರನ ಬೇಗ ಬೇಗ ಕಳುಹಿಸಿ.

ಸ್ನೇಹಿತರೆ, ಹೊಂಬಿಸಲು ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಯಾರ್ಯಾರು ಕಳಿಸಿದ್ದೀರಾ ಅಂತ ನೋಡೋದಾದರೆ, ಬೆಟಗೇರಿಯಿಂದ ಕೃಷ್ಣ ಶರ್ಮಾ, ಜಿ ಎಸ್ ಚಂದನ ಅವರು ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಯಾರಿದು ನಿಮ್ಮ ಹೆಸರನ್ನ ಉತ್ತರದ ನಂತರ ಬರೆದು ಕಳಿಸುವಂತಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಿ. ಹಾಗೆ ಮುಂದಿನ ಸಂದೇಶ ಬಂದಿದೆ. ಬಿಳೆಬಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ರಮ್ಯಾ ಕೆ ಜಿ ಕುಕ್ಕೆ ಸುಬ್ರಹ್ಮಣ್ಯದಿಂದ ಸರಿಯಾದ ಉತ್ತರ. ಹಾಗೆ ಭಾರತ್ ಮಂಟಪ ದೆಹಲಿ ಅಂತ ಹೇಳ್ತಾ ಇರೋದು ರವಿಕುಮಾರ್ ಗುಬ್ಬಿ ಅವರು. ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ ನಿಮ್ಮ ಉತ್ತರ ತಪ್ಪಾಗಿದೆ. ಹಾಗೆಯೇ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ವಾಸಿಮಲಿ ಜಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಚಂದ್ರಶೇಖರ್ ತಾವರೆಕೆರೆಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸರಿಯಾದ ಉತ್ತರವನ್ನು ಕಳಿಸಿದಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಇನ್ನೂ ಉತ್ತರಗಳು ಬರ್ತಾನೇ ಇದೆ, ಆದರೆ ಸಮಯಾವಕಾಶದ ಕೊರತೆಯಿಂದಾಗಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕು. 4 ಗಂಟೆ ಆಗ್ತಾ ಇದೆ, ಹಾಗಾಗಿ ಸರಿಯಾದ ಉತ್ತರವನ್ನು ನಾನು ಹೇಳ್ತಾ ಇದ್ದೇನೆ. ಭಾರತ ಅಂತಾರಾಷ್ಟ್ರೀಯ ಅಕ್ಕಿ ಸಮ್ಮೇಳನ 2026 ಹೊಸದಿಲ್ಲಿಯಲ್ಲಿ October 23-25 ನಡೆಯಲಿದೆ, ಭಾರತ್ ಮಂಟಪದಲ್ಲಿ ನಡೆಯಲಿದೆ. ಈ ಕೊನೆಯ ಪ್ರಶ್ನೆಯ ಮೂಲಕ ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹೊಂಬಿಸಲು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆಗಳು, ಕೊಟ್ಟಂತಹ ಮಾಹಿತಿ, ಹಾಗೆ ಪ್ರಸಾರವಾದಂತಹ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇಂದಿನ ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಹಾಗೆ ನಾನು ಸಹ ಸ್ಟುಡಿಯೋದಿಂದ ಹೊರಡುವ ಸಮಯ, ನನಗೂ ಸಹ ಅನುಮತಿ ಕೊಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ, ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು. ಸ್ನೇಹಿತರೆ, ಸಮಯ ಆಗ್ತಾ ಇದೆ, 3:59:15. 4 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಐದು ಗಂಟೆಗೆ ಮತ್ತೆ ಕನ್ನಡದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ, ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಇದು ಕನ್ನಡ ಕಾಮನಬಿಲ್ಲು FM ರೈನ್ಬೋ 1.3 ಮ್ಯೂಸಿಕಲಿ ಮ್ಯಾಜಿಕಲಿ ಯಾಸ್. ಎಲ್ಲ ಪ್ರೀತಿಯ ಕೇಳುಗರಿಗೂ ಶುಭ ಸಂಜೆ. ಸಮಯ 5:03. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜಿ ಪ್ರವೀಣ್ ಜೋಯ್ಸ್. ನಾನ್ ಸ್ಟಾಪ್ ಹಾಡುಗಳು, ನಾನ್ ಸ್ಟಾಪ್ ಮಾತುಕತೆ, ನಾನ್ ಸ್ಟಾಪ್ ಹರಟೆ ಎಲ್ಲವೂ ಇವತ್ತು ನಿಮ್ಮ ಜೊತೆ ಆಗುತ್ತೆ. ಕಾರ್ಯಕ್ರಮನ ಈಗ ಶುರು ಮಾಡೋಣ. ಸಂಜಿತ್ ಹೆಗಡೆಯವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ಕನಸಿನಲ್ಲಿ ನಾ ನಡುವೆ. ಸಂಜಿತ್ ಹೆಗಡೆಯವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿನಿರವರ ಸಾಹಿತ್ಯ ಇರುವಂತಹ ಗೀತೆ, ಭರತ್ ಪಿಚೇರವರ ಸಂಗೀತ ಸಂಯೋಜನೆಯೊಂದಿಗೆ ಈಗಿದೆ ವೀಲ್ ಚೇರ್ ರೋಮಿಯೋ ಚಿತ್ರದಿಂದ. ಇದು ನಾನ್ ಸ್ಟಾಪ್ ಸಂಜೆ.

ಇದು ಕನ್ನಡ ಕಾಮನ್ ಬಿಲ್ ಎಫ್ ಎಂ ರೈನ್ ಬೋ 1.3 ಮ್ಯೂಸಿಕಲಿ ಮ್ಯಾಚಿಕಲಿ ಯೋರ್ಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ದಿವಿ ಪ್ರಶ್ನೆಯೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡಿಬಿಡ್ತೀನಿ. ನಾಳೆ ನಿಮ್ಮೆಲ್ಲರಿಗೂ ಗೊತ್ತು, ವರಮಹಾಲಕ್ಷ್ಮಿ ಹಬ್ಬ, ಹೂವಿನ ರೇಟ್ ಅಂತೂ ಆಕಾಶಕ್ಕೆ ಹಾರಿರುವಂತಹ ಸಮಯ. ಹೂಗಳನ್ನ ಕೊಯ್ಯೋದಕ್ಕೆ ಬಹುಶಃ ನಾವು ವಿಶೇಷವಾಗಿರುವಂತಹ ಹೂವಿನ ತೋಟಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾ ನಿಮ್ಮೆಲ್ಲರನ್ನ ಹೂವಿನ ತೋಟಕ್ಕೆ ಆಹ್ವಾನಿಸ್ತಾ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪ್ರಪಂಚದ ಅತ್ಯಂತ ದೊಡ್ಡ ಬೃಹತ್ತಾಗಿರುವಂತಹ ಹೂವಿನ ತೋಟ, ಫ್ಲವರ್ ಗಾರ್ಡನ್ ಯಾವುದು ಅಂತ ನಿಮಗೆ ಗೊತ್ತಾ? ಗೊತ್ತಿದ್ರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9484809010013. ಈ ಒಂದು ತೋಟದಲ್ಲಿ ಸರಿಸುಮಾರು 15 ಕೋಟಿ ಹೂ ಇದೆಯಂತೆ. ಸರಿಸುಮಾರು ಅಂದಾಜು 20-25 ಕೋಟಿ ಹೂವಿನ ಗಿಡಗಳನ್ನು ನೆಡಲಾಗಿದೆಯಂತೆ. 2013 ಓಪನ್ ಆದಂತಹ ಒಂದು ಅತ್ಯದ್ಭುತವಾದಂತಹ ಹೂವಿನ ತೋಟ ಇದು. ಗೊತ್ತಿದ್ದರೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9484809010013. ಬಹುಶಃ ಈ ರೀತಿಯ ತೋಟಕ್ಕೆ ಹೋದರೆ ಅತ್ಯಂತ ಸುಲಭವಾಗಿ ಹೂ ನಮಗೆ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ನಿಮಗೇನಿಸುತ್ತೆ, 15 ಕೋಟಿ ಹೂ ಒಂದಷ್ಟು ಹೂನ ಕಿತ್ಕೊಂಡು ಬಂದರೆ ಯಾರು ಗೊತ್ತಾಗುತ್ತೆ ಅಂತ ನನ್ನ ಆಲೋಚನೆ. ಮೊಟ್ಟ ಮೊದಲನೇದಾಗಿ ನಿಮ್ಮ ಸಂದೇಶವನ್ನು ಕಳಿಸಿ. ಇನ್ಫ್ಯಾಕ್ಟ್ ಈ ಒಂದು ಜಾಗದಲ್ಲಿ ಯಾವೆಲ್ಲ ರೀತಿಯಾಗಿ ಹೂಗಳನ್ನು ಅರೇಂಜ್ ಮಾಡಿರ್ತಾರೆ, ಬೆಳೆಸಿರ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ದೊಡ್ಡ ಏರೋಪ್ಲೈನ್ ಅಷ್ಟು ದೊಡ್ಡದಾಗಿರುವಂತಹ ಏರೋಪ್ಲೈನ್ ರೆಪ್ಲಿಕಾ ಕೂಡ ಇದೆಯಂತೆ. ಅಷ್ಟು ಬೃಹದ್ದಾಗಿರುವಂತಹ ಒಂದು ಹೂವಿನ ತೋಟ ಇದು. ಸರಿಸುಮಾರು 72,000 ಚದರ ಮೀಟರ್ ಇದರ ಸುತ್ತಳತೆ ಇರೋದು. ನಿಮ್ಮ ಸಂದೇಶಗಳು ಬರಲಿ, ಕೇಳ್ತಾನೆ ಚೂನ್ ಮಾಡ್ರಿ. ಇದು ಕನ್ನಡ ಕಾಮನ ಬಿಲ್ಲು ಎಫ್ ಎಂ ರೈನ್ಬೋ. ಇನ್ಫ್ಯಾಕ್ಟ್ ನಾನಿವತ್ತು ನಿಮ್ಮೆಲ್ಲರನ್ನ ನೆದರ್ಲ್ಯಾಂಡ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬೇರೆ ಒಂದು ಹೂ ತೋಟಕ್ಕೆ, ವಿಶೇಷವಾಗಿರುವಂತಹ ಹೂ ತೋಟಕ್ಕೆ. ಅದಕ್ಕಿಂತ ಮುಂಚೆ ಪ್ರಶ್ನೆ, ನಿಮ್ಮ ಉತ್ತರಗಳು ಬರಲಿ, ಹೂವಿನ ಸಂತೆಗೆ ನಾವು ಹೊರಟಿದ್ದೀವಿ.

ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು ಎಫ್ ಎಂ ರೇನ್ಬೋ. ಪ್ರಶ್ನೆಯೊಂದನ್ನು ನಿಮ್ಮ ಮುಂದೆ ಇಟ್ಟಿದೆ, ಪ್ರಪಂಚದ ಅತ್ಯಂತ ದೊಡ್ಡ ಹೂವಿನ ತೋಟ ಯಾವುದು ಅಂತ. ಇನ್ಫ್ಯಾಕ್ಟ್ ನಾನು ಕ್ವಶನ್ ಕೇಳಿದ ತಕ್ಷಣವೇ ಸಂದೇಶ ಬಂದಿದ್ದು ನನಗೆ, ಎನ್ ಆರ್ ಪ್ರಸಾದ್ ಅವರಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು ನಿಮ್ಮ ಉತ್ತರಕ್ಕೆ. ಹಾಗೆ ಸರಿಯಾದ ಉತ್ತರವನ್ನು ಶರಾಂಕಿ ರೋಮಂಡಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ. ಹಾಗೆ ವಾಸು

ಆಕಾಶವಾಣಿ ಬೆಂಗಳೂರು ನಿಲಯದ ಈ ಸಂಜೆ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಮೀಡಿಯಂ ಎಂ ತರಂಗಾಂತರ 490.1 meter ಅಂದರೆ 612 kHz. ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಕೆಳತಿ ವಿನ್ನ ರವಿ ಮಾಡುವ ನಮಸ್ಕಾರ. ಈಗ ಸಮಯ 5:30:20 ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಮೊದಲಿಗೆ ಜಗ್ಗಿ ಜಗನ್ನಾಥ ಚಿತ್ರದ ಹಾಡು ರಾಹುಲ್ ನಂಬಿಯಾರ್ ಹಾಗೂ ಸ್ನೇಹ ಸಂಜೀವ್ ಅವರ ಸ್ವರದಲ್ಲೇ ಗೀತರಚನೆ ಮಾಡಿದವರು ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜಕರು ನೀಲ್ ಎಎಂ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಗಿರ್ಮಿಟ್ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಅನುರಾಧ ಭಟ್ ಹಾಗೂ ಕಾರ್ತಿಕ್ ಅವರ ಸ್ವರದಲ್ಲಿ ಥರ್ಡ್ ಕ್ಲಾಸ್ ಚಿತ್ರದ ಹಾಡು. ವಿ ನಾಗೇಂದ್ರ ಪ್ರಸಾದ್ ಅವರ ಸಂಗೀತ ಸಂಯೋಜನೆಗೆ ಗೀತ ರಚಿಸಿದವರು ಜೆಸ್ಸಿ ಗಿಫ್ಟ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅರ್ಮನ್ ಮಲ್ಲಿಕ್ ಅವರ ಸ್ವರದಲ್ಲಿ ಇದೀಗ ಕೇಳಿ ಶ್ರೀ ಭರತ ಬಾಹುಬಲಿ ಚಿತ್ರದ ಹಾಡು. ಸಾಹಿತ್ಯ ಮಂಜು ಮಾಡವಿಯ, ಸಂಗೀತ ಸಂಯೋಜನೆ ಮಣಿಕಾಂತ್ ಖದ್ರಿ.

0: ಆಕಾಶವಾಣಿ ಬೆಂಗಳೂರು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನು ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ರಾಷ್ಟ್ರದ ಹಿತ, ರಾಷ್ಟ್ರದ ಏಕತೆ ಮತ್ತು ಪ್ರಗತಿ ಭಾರತೀಯರಾದ ನಮ್ಮೆಲ್ಲರ ಗುರಿಯಾಗಿರಲಿ. ದೇಶದ ಹಿತ ಕಾಪಾಡುವುದರಲ್ಲೇ ಮಾನವತೆಯ ಹಿತ ಸಾಧನೆ ಇದೆ. ವ್ಯಕ್ತಿಗತ ಆಸೆಗಿಂತ ಸಮಾಜದ ಹಿತ ಸಾಧಿಸುತ್ತಾ ಏಕತೆ, ಸಮಗ್ರತೆ ಮತ್ತು ರಾಷ್ಟ್ರದ ಸುಖ ಸಮೃದ್ಧಿಗಾಗಿ ಶ್ರಮಿಸೋಣ.
1: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೆ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
2: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.

0: ಆಕಾಶವಾಣಿ ಬೆಂಗಳೂರು, ಸಮಯ 6:10. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಜಾಹೀರಾತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಇನ್ನು ಮುಂದೆ 6:15 ಕೇಳಿ ಕನ್ನಡ ರತ್ನಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳ ಕುರಿತು ಡಾ ರುದ್ರಗೌಡ ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಚಗೌಡ. 7:20 ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. 7:45 ವಿಧಾನಮಂಡಲದಲ್ಲಿ ಇಂದು. 8:00 ಸಿರಿಗಂಧ. 9:15 ರಾಜೇಶ್ವರಿ ಸಾದರ್ ಮತ್ತು ಕವಿತಾ ಸಾದರ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಕನ್ನಡ ಭಾರತಿ, ಮಿರ್ಜಾ ಅಣ್ಣಾರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ. ನಂತರ ಆಳಿಶಾಲ ಅರಳಿಮರ ಕಥೆ. ಕಥೆಯ ಪ್ರಸ್ತುತಿ ಡಾಕ್ಟರ್ ವಿನಯ್ ವಕ್ಕುಂದೆ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 10:00 ಆರೋಗ್ಯ ಸಂಚಿಕೆಯಲ್ಲಿ ಚರ್ಮದಾನ ಕುರಿತು ಡಾಕ್ಟರ್ ರಮ್ಯಾ ಬಿಡುಬೈಲು ಅವರೊಂದಿಗೆ ಸಂದರ್ಶನ ಕೇಳುವಿರಿ.

0: ಇನ್ನು ನಾಳೆ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ, 6:30 ಚಿಂತನ ಗೀತಾ ಶ್ರೀನಿವಾಸ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿ ಗೀತೆ, 6:50 ರೈತರಿಗೆ ಸಲಹೆ, 7:15 ಸ್ಮಿತಾ ವಸಂತ್ ಹಾಡಿರುವ ಭಾವಗೀತೆಗಳು, 7:45 ಹಾಗೂ 8:30 ಚಿತ್ರಗೀತೆಗಳು ಪ್ರಸಾರವಾಗಲಿದೆ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾಧರ್, ನಿರ್ಮಾಣ ಎಂ ಶಿವರಾಂ, 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ, ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಯಪ್ಪ, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಅಶಿಹಾಳ್, 9:30 ಗಾನಗಂಗೆ, 10:30 ಸುನಹರೆಪಲ್, 11:00 ಸಾವಿ ನೆನಪು. ಇನ್ನು ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರದಲ್ಲಿ ಶ್ರೀರಂಗ ವಿಠಲ ಭಜನಾ ಮಂಡಳಿಯವರು ಪ್ರಸ್ತುತಪಡಿಸುವ ಸಂಗೀತ ವೈವಿಧ್ಯ ವರ ಮಹಾಲಕ್ಷ್ಮಿ, 12:35 ಆರೋಗ್ಯ ಸಂಚಿಕೆಯಲ್ಲಿ ತೊಮ್ನು ಅಥವಾ ವಿಟಿಲುಗೋ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿಪಥದಲ್ಲಿ ಪಿಎಂ ಮತ್ಸ್ಯ ಸಂಪದ ಯೋಜನೆ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, 2:40 ಗಾಂಧಿ ಸ್ಮೃತಿ. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ, 6:15 ಕನ್ನಡ ರತ್ನ ಭಂಡಾರ, 6:30 ಅವಲೋಕನ, 6:51 ಕೃಷಿರಂಗದಲ್ಲಿ ಬರಗಾಲದಲ್ಲಿ ರೈತನ ಕೈ ಹಿಡಿಯುವ ಎಣ್ಣೆಕಾಳು ಬೆಳೆಗಳು ಮತ್ತು ಬರಗಾಲದ ಸಂದರ್ಭದಲ್ಲಿ ಯಾವ ರೀತಿಯ ಕೃಷಿ ಕ್ರಮಗಳನ್ನು ಅನುಸರಿಸಬೇಕು, ಈ ಕುರಿತು ಡಾಕ್ಟರ್ ಯಮನೂರು ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ, ಬೆಂಗಳೂರಿನ ಡಾಕ್ಟರ್ ಬಾನಂದರ್ ಕೆಂಪಯ್ಯ ಮತ್ತು ಸಂಗಡಿಗರಿಂದ ಅನಂತರ ಜನಪದ ಹಾಡುಗಳನ್ನು ಕೇಳುವಿರಿ. 7:45 ವಿಧಾನಮಂಡಲದಲ್ಲಿ ಇಂದು, 8:00 ಸಿರಿಗಂಧ, 9:15 ರತ್ನಶಾಸ್ತ್ರಿ ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ, 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಿಲ್ಪಾ ಶಶಿಧರ್, ಪಿ ರಾಮ, ಚಂದ್ರಿಕಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಮಯ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಕನ್ನಡ ರತ್ನ ಭಂಡಾರ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕನ್ನಡ ಹಿಂದಿ ಭಾಷೆಗಳಲ್ಲಿ ಪ್ರಭುತ್ವ ಪಡೆದವರು ಬರಹಗಾರ್ತಿ ಎಚ್ಎಸ್ ಪಾರ್ವತಿ, ಶೋಷಣೆ ವಿರುದ್ಧ ದನಿ ಎತ್ತಿದವರು, ಸ್ತ್ರೀ ಪುರುಷ ಸಮಾನತೆಯ ಚಿಂತನೆಗಳನ್ನು ಹರಡಿದವರು, ಲೇಖಕಿಯರ ಸಂಘದ ಆರಂಭಿಕ ದಿನಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದರು, ಆಕಾಶವಾಣಿಯಲ್ಲಿ ಸೇವೆ ಮಾಡಿದರು. ಎಚ್ಎಸ್ ಪಾರ್ವತಿ ಅವರ ಚಿಂತನಾ ಲಹರಿ.
2: ಹೊಸಬರಿಗೇನು ತೊಂದರೆ ಇರುತ್ತೆ, ಪತ್ರಿಕಾಲಯದಿಂದ ವಾಪಸ್ ಬರೋದು ಅದೆಲ್ಲ ಅದೆಲ್ಲ ನಂಗೆ ಆಗ್ಲೇ ಇಲ್ಲ. ಒಂಥರ ಹೆಸರು ಒಂದ್ ಸ್ವಲ್ಪ ಆಗ್ಲೇ ಬಳಕೆಗೆ ಬಂದಾಗ ಆಯ್ತು, ಆಮೇಲೆ ಹಾಗೆ ಬರೆಯೋದಕ್ಕೆ ಶುರು ಮಾಡಿದೆ. ಆಮೇಲೆ ಹಿಂದಿನ ನಾನು ಕಾಶಿ ಹೋಗಿ ಕಾಶಿ ವಿಶ್ವವಿದ್ಯಾಲಯದಲ್ಲಿ BA MA ಎಲ್ಲ ಮಾಡಿಕೊಂಡೆ. ಆದ್ರೆ ಹಿಂದಿ ಒಳಗೆ ಪುಸ್ತಕಗಳನ್ನಾಗ್ಲಿ ಕತೆಗಳನ್ನಾಗ್ಲಿ ಬರ್ದಿಲ್ಲ. ಆಕಾಶವಾಣಿಗೆ ಸೇರಿದ್ಮೇಲೆ ಆಕಾಶವಾಣಿಗೋಸ್ಕರ ಬೇಕಾದಷ್ಟು ಹಿಂದಿಗೂ ಕೂಡ ನಾಟಕಗಳನ್ನ ಮಾಡಲೇಬೇಕಾಗಿತ್ತು, ನಾಟಕಗಳನ್ನ ಅನುವಾದ ಮಾಡಿದ್ದೀನಿ. ಆಕಾಶವಾಣಿಯಲ್ಲಿ ಯಾವಾಗ್ಲೂ ಒಂದೇ ಕೆಲಸ ಅಂತ ಮಾಡೋಕ್ಕಾಗಲ್ವಲ್ಲ, ಹೀಗಾಗಿ ಬೇರೆ ಬೇರೆ ಸೆಕ್ಷನ್ಗಳು, ಮಹಿಳಾ ಕಾರ್ಯಕ್ರಮ ಮತ್ತೆ ನಾಟಕ ಭಾಷಣ ಕಾರ್ಯಕ್ರಮ ಈ ರೀತಿ ಎಲ್ಲಾ ಸೆಕ್ಷನ್ಗಳದ್ದು ಕೆಲಸ ಮಾಡಿದೆ. ಜೊತೆಗೆ ಬರವಣಿಗೆ ಇಲ್ಲೇನಂದ್ರೆ ಒಂದೇನು ನನ್ನ ಅದೃಷ್ಟ ಅಂತ ಹೇಳ್ಬೇಕು, ಏನಂದ್ರೆ ಒಂದ್ ರೀತಿ ಪೂರಕವಾಗಿ ಆಯ್ತು. ವಿಸ್ತಾರವಾಗಿ ಬರೆಯೋದು ಇದೆಲ್ಲ ನಿಂತೋಯ್ತು. ಒಂಥರ ಸಂಕ್ಷೇಪವಾಗಿ ಎಷ್ಟು ಬೇಗ ಬೇಕೋ ಅದು, ಮನೋವಿಶ್ಲೇಷಣೆಗೆ ಸಂಬಂಧಪಟ್ಟ ಹಾಗೆ ಅಥವಾ ನಾನು ತಗೊಳ್ಳೋ ಸಮಸ್ಯೆ ಬಗ್ಗೆ ಅದೇ ಜಾಸ್ತಿ ಬರೆಯೋದು, ಈ ರೀತಿ ಅಭ್ಯಾಸ ಆಯ್ತು. ತುಂಬಾ ಸಮಸ್ಯೆಗಳು ಬರುತ್ತೆ ಅಂತಂದ್ಬಿಟ್ಟು ಸಮಸ್ಯೆಗೆ ಸೋಲೋದಲ್ಲ, ಹಾಗಂತ ತುಂಬಾ ಸ್ವಾತಂತ್ರ್ಯ

0: ಆ ಕಡೆ ಪಕ್ಕದಲ್ಲಿ ಇಟ್ಬಿಟ್ರೆ ಒಂದ್ 4 ದಿವಸಕ್ಕೆ ಅದನ್ನ ಉಪಯೋಗಿಸಕ್ಕಾಗಲ್ಲ. ಅದರಿಂದ ಉದ್ಯೋಗಸ್ಥ ಮಹಿಳೆ ತಾನು ಮಾಡೋ ಉದ್ಯೋಗದಿಂದ ಅದು ಹಣ ಸಂಪಾದಿಸೋದಲ್ಲದೆ ಅನುಭವವನ್ನ, ದೇಶದ ವಿಚಾರನ, ಸಮಾಜದ ವಿಚಾರನ ಹೆಚ್ಚು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸುಮ್ಮನೆ ಹೇಗಿದ್ರು ನಾವೇನ್ ಮಾಡೋಕ್ಕಾಗತ್ತೆ? ನಾವು ಮಾಡೋದು ಇಷ್ಟೇ, ಮನೆ ಕೆಲಸ, ಅಡುಗೆ ಕೆಲಸ, ಮಕ್ಕಳು ನೋಡ್ಕೊಳ್ಳೋದು ಇರುತ್ತೆ, ಇದೇ ಬೇಕಾದಷ್ಟು ಆಗ್ಬಿಡುತ್ತೆ. 24 ಗಂಟೆನೂ ಕಾಲ ಕಳೆಯುತ್ತೆ. ಅದೇನಾಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಗೊತ್ತಾಗಲ್ಲ. ವಯಸ್ಸಾದ್ಮೇಲೆ ಯಾವ ಹವ್ಯಾಸವೂ ಇಲ್ಲದೆ ಇದ್ರೆ ಜೀವನ ಕಳೆಯೋದೇ ತುಂಬಾ ಕಷ್ಟ, ಏನು ಮಾಡೋಕ್ಕಾಗಲ್ಲ. ಅಂತ ಸಮಯದಲ್ಲಿ ಯಾವ ಹವ್ಯಾಸನೂ ಇಲ್ಲದೆ, ಸಂಗೀತ ಇಲ್ಲ, ಸಾಹಿತ್ಯ ಇಲ್ಲ, ಯಾವುದೂ ಇಲ್ಲ ಅಂತಂದ್ರೆ ಹೊತ್ತೋಗೋದೇ ಒಂದು ದೊಡ್ಡ ಕಷ್ಟ ಆಗುತ್ತೆ. ಅದಲ್ಲದೇನೆ ಜೀವನದಲ್ಲಿ ಒಂದು ಗುರಿ ಇರಲೇಬೇಕು. ಏನೂ ಗುರಿ ಇಲ್ಲ, ನನಗೇನು ಮಾಡೋಕ್ಕಾಗತ್ತೆ, ಮಹಾ ನಾನೊಬ್ಳು ಸಾಮಾನ್ಯಳು. ಎಲ್ಲರೂ ಸಾಮಾನ್ಯರೇ, ಎಲ್ಲಾ ಸಾಮಾನ್ಯರೇ ಅಸಮಾನ ಆಗೋದಕ್ಕೆ ಸಾಧ್ಯ. ಅದರಿಂದ ಒಂದು ಜೀವನದಲ್ಲಿ ಗುರಿ ಇಟ್ಕೋಬೇಕು. ಹೇಗ್ಯಾರೋ ಮಾಡಿ ಗುರಿ ಮುಟ್ಟೋದಲ್ಲ, ಯಾವ್ದಾದ್ರು ಸರಿಯಾದ ರೀತಿ ಒಳಗೆ ಆ ಗುರಿನ ಸಾಧನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾನೇ ಇರಬೇಕು ಅನ್ನೋದೇ ನನ್ನ ಅಭಿಪ್ರಾಯ.
1: ಬರಹಗಾರ್ತಿ ಎಚ್ ಎಸ್ ಪಾರ್ವತಿ ಅವರ ಚಿಂತನಾ ಲಹರಿಯನ್ನು ಕೇಳಿದಿರಿ ಇವತ್ತಿನ ರತ್ನಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಸಮಯವಾಗಿದೆ 6:20. ಇನ್ನು ಇಂಗ್ಲಿಷ್ನಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಸಂಸ್ಕೃತ ಸಮಾಚಾರ ಸುನೆಂಗೆ
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಭಾರತ ಜಾಪಾನ ದೇಶಾಭ್ಯಾಂ ರಕ್ಷಾ ಸಹಭಾಗಿತಾಂ ದೃಢೀಕರ್ತುಂ ಸಹಮತಿ ಪ್ರಕಟಿತಾ. ಉಭಾವಪಿ ದೇಶೌ ಸಾಮುದ್ರಿಕ ಸುರಕ್ಷಾ ಸಹಯೋಗಾಯ ಚ ವ್ಯವಸ್ಥಾ ಸಮ್ಮತಿ ಪತ್ರೇ ಹಸ್ತಾಕ್ಷರಂ ಕೃತವಂತೌ. ಗೃಹಮಂತ್ರಿ ಅಮಿತ್ ಶಾಹ ಅಂತಾರಾಜ್ಯಿಕ ವಿವಾದಾನ್ ಸುರಕ್ಷಾ ವಿಕಾಸ ವಿಷಯಾಂಚ ಚರ್ಚಯಿತುಂ ತಮಿಳ್ನಾಡು ರಾಜ್ಯಸ್ಯ ಕೋವಲಂ ನಗರೆ ಏಕತ್ರಿಂಶತ್ತಮಸ್ಯ ದಕ್ಷಿಣ ಕ್ಷೇತ್ರೀಯ ಪರಿಷದುಪವೇಶನಸ್ಯ ಅಧ್ಯಕ್ಷತಾಂ ಅಕರೋತ್. ಝಾರಖಂಡ ಉಚ್ಚ ನ್ಯಾಯಾಲಯ ಜೆಪಿಎಸ್ಸಿ ನಿಯುಕ್ತಿನಾಂ ಖಾದ್ಯ ಸುರಕ್ಷಾ ಅಧಿಕಾರಿ ಚಯನಸ್ಯ ಚ ನಿರಸ್ತೀಕರಣಾದೇಶೇ ಸ್ಥಗನಾದೇಶಂ ಪ್ರಾಯಚ್ಛತ್. ಪಾಕ ಅಧಿಕೃತ ಜಮ್ಮು ಕಾಶ್ಮೀರೆ ಪ್ರತಿರೋಧ ಪ್ರದರ್ಶನಾನಿ ತೀವ್ರೀಭೂತಾನಿ ಪಾಕ ಶಾಸನತಂತ್ರಂ ಚ ಜನಾಕ್ರೋಶೇನ ತ್ರಸ್ತಂ ವರ್ತತೆ. ಅಪಿ ಚ ಭಾರತಸ್ಯ ತ್ರಿಸಾಜೌಲಿ ಅಥ ಗಾಯತ್ರಿ ಗೋಪಿಚಂದಃ ಚ ಬಿಡಬ್ಲ್ಯೂಎಫ್ ವಿಶ್ವಸ್ಪರ್ಧಾಯಾಃ ಮಹಿಳಾಯುಗಲದ್ವಂದ್ವೇ ಪ್ರಾಗುಪಾಂತ್ಯಚರಣೆ ಪ್ರವಿಷ್ಟವತ್ಯೌ. ಅಥ ವಾರ್ತಾಃ ವಿಶದೀಕೃತ್ಯ. ನವದಿಲ್ಲ್ಯಾಮದ್ಯ ಭಾರತ ಜಾಪಾನ ರಕ್ಷಾಮಂತ್ರೀ ಸ್ತರೀಯೋಪವೇಶನಂ ಸಂಪನ್ನಂ. ಅಸ್ಯೋಪವೇಶನಸ್ಯ ಸಹಾಧ್ಯಕ್ಷತಾಂ ಭಾರತಸ್ಯ ರಕ್ಷಾಮಂತ್ರೀ ರಾಜನಾಥ ಸಿಂಹಃ ಅಥ ಚ ತಸ್ಯ ಜಾಪಾನಿ ಸಮಕಕ್ಷೀಯಃ ಶಿಂಜಿರೋ ಕೊಯಿಜುಮಿ ಅಕುರ್ವತಾಂ. ಅಸ್ಮಿನ್ ಉಪವೇಶನೆ ಸಾಮುದ್ರಿಕ ಸುರಕ್ಷಾಯಾಃ ದೃಢೀಕರಣಂ ಮೇಕ್ ಇನ್ ಇಂಡಿಯಾ ಇತ್ಯಸ್ಯಾಂತರ್ಗತಂ ರಕ್ಷಾ ಪ್ರೌದ್ಯೋಗಿಕ್ಯಾಃ ಸಹೈವ ರಣನೀತಿಕ ವಿಶ್ವಾಸಸ್ಯ ಚ ವಿಸ್ತಾರಃ ಇತಿ ಪ್ರಮುಖ ವಿಷಯೇಷು ಗಭೀರ ಚರ್ಚಾ ಸಂಜಾತಾ. ಉಭಯ ಮಂತ್ರಿಣೌ ಸಾಮುದ್ರಿಕ ಸುರಕ್ಷಾ ಸಹಯೋಗಾಯ ಏಕಸ್ಮಿನ್ ವ್ಯವಸ್ಥಾ ಜ್ಞಾಪನ ಸಂಧೌ ಹಸ್ತಾಕ್ಷರಂ ಅಕುರುತಾಂ. ಸ್ವಕೀಯ ಭಾಷಣೆ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಪ್ರಾವೋಚತ್ ಯತ್ ಏಷ್ಯಾ ಮಹಾದ್ವೀಪಸ್ಯ ದ್ವೌ ಲೋಕತಾಂತ್ರಿಕ ದೇಶೌ ಭಾರತ ಜಾಪಾನೌ ಕ್ಷೇತ್ರೇ ಶಾಂತಿಂ ಸ್ಥಿರತಾಂ ಸಮೃದ್ಧಿಂ ಚ ಸ್ಥಾಪಯಿತುಂ ಮಹತ್

0: ಉತ್ತರಂ ಉತ್ತರದಾಯಿತ್ವಂ ನಿರ್ವಹತಃ. ಶ್ರೀ ಸಿಂಹ ಪ್ರತಿಪಾದಿತವಾನ್ ಯತ್ ಸಾಮುದ್ರಿಕ ಮಾರ್ಗ ಸುರಕ್ಷಾಯಾಂ ಸಮಾಹ್ವಾನಾನಿ ವರ್ಧಂತೆ ಅತಃ ನೌ ಪರಿವಹನ ಸ್ವಾತಂತ್ರ್ಯಂ ವಾಯುಯಾನ ಸಂಚಾಲನ ಸ್ವಾತಂತ್ರ್ಯಂ ಅಥ ಚ ಅಬಾಧಿತ ವೈಧ ವಾಣಿಜ್ಯಂ ಸುನಿಶ್ಚೇತುಂ ಕ್ರಿಯಮಾಣಾಃ ಪ್ರಯಾಸಾಃ ಕೇವಲಂ ಆರ್ಥಿಕ ಅವಶ್ಯಕತಾ ಏವ ನ ಅಪಿತು ಏಕಂ ಅನಿವಾರ್ಯಂ ರಣನೀತಿಕ ದಾಯಿತ್ವಮಪಿ ಅಸ್ತಿ. ಸಹ ಪ್ರತಿಪಾದಿತವಾನ್ ಯತ್ ಹಿಂದ ಮಹಾಸಾಗರಸ್ಯ ಪ್ರಶಾಂತ ಮಹಾಸಾಗರಸ್ಯ ಚ ಸುರಕ್ಷಾ ಪರಸ್ಪರಂ ದೃಢತಯಾ ಸಂಲಗ್ನ ವರ್ತತೆ. ಮಂತ್ರಿಣಾ ಸ್ಪಷ್ಟೀಕೃತಂ ಯತ್ ಭಾರತಸ್ಯ ಮಹಾಸಾಗರೀಯ ದೃಷ್ಟೌ ಸಹೈವ ಜಾಪಾನಸ್ಯ ಮುಕ್ತ ಏವಂ ಪ್ರಕಟ ಹಿಂದ ಪ್ರಶಾಂತ ಉಪಕ್ರಮೇ ಚ ನಿಕಟ ಸಮನ್ವಯಃ ಸಂಪ್ರತಿ ಪೂರ್ವಸ್ಮಾದಪಿ ಅಧಿಕಂ ಆವಶ್ಯಕಂ ಜಾತಂ.
1: हम जरूर आते हैं कि कठिन समय में भारत किसी भी जरूरी असिस्टेंस रिलीफ और सपोर्ट प्रोवाइड करने के लिए पूरी तरह से दृढ़ संकल्पित है. हमारे दोनों देशों के संबंध साझे लोकतांत्रिक मूल्यों परस्पर सम्मान और एक पुराने सिविलाइज्ड कनेक्ट पर आधारित है. अगले वर्ष हम अपने डिप्लोमेटिक रिलेशंस के 75 ईयर्स मनाएंगे और इन वर्षों के दौरान हमारी यह दोस्ती सिर्फ हमारे दोनों देशों के लिए ही नहीं बल्कि पूरे इंडो पैसिफिक क्षेत्र में स्टेबिलिटी रेजिलियंस और रूल्स बेस्ड ऑर्डर का एक कॉर्नरस्टोन.
0: ಜಾಪಾನಿ ರಕ್ಷಾಮಂತ್ರಿ ಕೊಯಿಜುಮಿ ಮಹೋದಯ ಕುಮಾಮೋಟೋ ಪ್ರಾಂತೆ ಆಗತೇನ ಭೂಕಂಪೇನ ಪ್ರಭಾವಿತಾನ್ ಜನಾನಾಲಕ್ಷ್ಯ ಭಾರತೇನ ಪ್ರಕಟೀಕೃತಾಂ ಸಂವೇದನಾಂ ಪ್ರಶಂಸಿತವಾನ್. ಸಹ ಜಾಪಾನಿ ಸಾಮುದ್ರಿಕ ಆತ್ಮರಕ್ಷಾಬಲಸ್ಯ ಪೋತೆ ದುರಾಪನ್ನಾಯಾಂ ಆಪತ್ಕಾಲೀನ ಚಿಕಿತ್ಸಾ ಸ್ಥಿತೌ ಭಾರತಸ್ಯ ನೌಸೇನಾಯಾಃ ಸಹಾಯತಾಯೈ ಕಾರ್ತಜ್ಞಂ ಪ್ರಾಕಟಯತ್. ಅಸ್ಯ ವರ್ಷಸ್ಯ ಜುಲೈ ಮಾಸೆ ದ್ವಯೋಃ ದೇಶಯೋಃ ಶೀರ್ಷನೇತೃಭ್ಯಾಂ ನಿಸ್ಸಾರಿತಸ್ಯ ಸಂಯುಕ್ತ ವಕ್ತವ್ಯಸ್ಯ ಸ್ಮರಣಂ ಕುರ್ವಂತೌ ದ್ವಾವಪಿ ಮಂತ್ರಿಣೌ ಮುಕ್ತ ತಥಾ ಪ್ರಕಟ ಹಿಂದ ಪ್ರಶಾಂತ ಕ್ಷೇತ್ರಸ್ಯ ನಿರ್ಮಾಣಾಯ ರಕ್ಷಾ ಸಹಯೋಗಂ ಸುದೃಢೀಕರ್ತುಂ ಸ್ವಸಂಕಲ್ಪಂ ಪುನರುಚ್ಚಾರಿತವಂತೌ. ಚೆನ್ನೈ ನಗರಸ್ಯ ಸಮೀಪೆ ಮಹಾಬಲಿಪುರಂ ನಗರೆ ಕೇಂದ್ರೀಯ ಗೃಹಮಂತ್ರಿಣಃ ಅಮಿತಶಾಹಸ್ಯ ಅಧ್ಯಕ್ಷತಾಯಾಂ ಏಕತ್ರಿಂಶತ್ತಮಂ ದಕ್ಷಿಣ ಕ್ಷೇತ್ರೀಯ ಪರಿಷದುಪವೇಶನಂ ಸಂಪನ್ನಂ. ಅಸ್ಮಿನ್ ಉಪವೇಶನೆ ಮುಖ್ಯಮಂತ್ರಿಣಃ ಉಚ್ಚಾಧಿಕಾರಿಣಶ್ಚ ಕ್ಷೇತ್ರಸ್ಯ ಪ್ರಗತಿ ವಿಕಾಸ ಸಂಬದ್ಧೇಷು ವಿಷಯೇಷು ವಿಸ್ತೃತ ರೂಪೇಣ ವಿಚಾರ ವಿಮರ್ಶಂ ಅಕುರ್ವನ್. ಉಪವೇಶನೆ ತಮಿಳುನಾಡು ರಾಜ್ಯಸ್ಯ ಮುಖ್ಯಮಂತ್ರಿ ಜೋಸೆಫ್ ವಿಜಯಃ ಕರ್ನಾಟಕಸ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರಃ ಕೇರಳಸ್ಯ ಮುಖ್ಯಮಂತ್ರಿ ಸತೀಶನಃ ತೆಲಂಗಾಣಾಯಾಃ ಉಪಮುಖ್ಯಮಂತ್ರಿ ಮಲ್ಲು ಭಟ್ಟಿ ವಿಕ್ರಮಾರ್ಕಃ ಸಹೈವ ಆಂಧ್ರಪ್ರದೇಶಸ್ಯ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇತ್ಯೇತೆ ಭಾಗಂ ಅಗೃಹಣನ್. ಏತೈಃ ಸಹ ಪುದುಚೇರಿ ರಾಜ್ಯಸ್ಯ ಉಪರಾಜ್ಯಪಾಲಃ ಅಂಡಮಾನ್ ನಿಕೋಬಾರ ದ್ವೀಪ ಸಮೂಹಸ್ಯ ಉಪರಾಜ್ಯಪಾಲಃ ಲಕ್ಷದ್ವೀಪಸ್ಯ ಪ್ರಶಾಸಕಃ ಅಥ ಚ ವಿವಿಧ ಮಂತ್ರಾಲಯಾನಾಂ ವರಿಷ್ಠಾಧಿಕಾರಿಣಃ ಅಪಿ ಉಪಸ್ಥಿತಾಃ ಆಸನ್. ಉಪವೇಶನೆ ಉಪಸ್ಥಿತಾಃ ಸದಸ್ಯಾಃ ಸ್ವಾಸ್ಥ್ಯ ನಿಧಿ ವಿತರಣಂ ಆಧಾರಭೂತ ಸಂರಚನಾ ಪರ್ಯಾವರಣ ಸಂರಕ್ಷಣಂ ಅಥ ಚ ಕ್ಷೇತ್ರೀಯ ಸುರಕ್ಷಾ ಸಂಬದ್ಧೇಷು ವಿಷಯೇಷು ಸಹಕಾರಿ ಸಂಘೀಯತಾಯಾಃ ಮಹತ್ವೇ ಚ ಬಲಂ ಪ್ರದತ್ತವಂತಃ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ವಂದೇ ಮಾತರಮಿತಿ ರಾಷ್ಟ್ರೀಯ ಗೀತಸ್ಯ ಸಂಪೂರ್ಣ ಗಾನಸ್ಯ ಸ್ಥಾನೆ ಕೇವಲಂ ಪದ್ಯದ್ವಯಸ್ಯ ಗಾನಸಂದರ್ಭೆ ಕಾಂಗ್ರೆಸ್ ಕಾರ್ಯಸಮಿತ್ಯಾಃ ನಿರ್ಣಯಸ್ಯ ತೀವ್ರಾಂ ನಿಂದಾಂ ಕೃತವಾನ್. ವಾರ್ತಾಹರೈಃ ಸಹ ಸಂಲಪನ್ ಶ್ರೀ ಶಾಹ ಅಕಥಯತ್ ಯತೇಷಃ ನಿರ್ಣಯಃ ಸಂಸದಾ ನಿರ್ಮಿತಸ್ಯ ವಿಧೇಃ ಪ್ರತ್ಯಕ್ಷಂ ಉಲ್ಲಂಘನಂ ಅಥ ಚ ರಾಷ್ಟ್ರವಿರೋಧಿ ಕೃತ್ಯಂ ವರ್ತತೆ. ಗೃಹಮಂತ್ರಿ ಪ್ರತಿಪಾದಿತವಾನ್ ಯತ್ ಸಪ್ತತ್ರಿಂಶದಧಿಕ ಏಕೋನವಿಂಶತಿಶತತಮೇ ವರ್ಷೆ ಕಾಂಗ್ರೆಸ್ ಪಕ್ಷೇಣ ತುಷ್ಟೀಕರಣಾರ್ಥಂ ವಂದೇ ಮಾತರಂ ಗೀತಂ ಭಾಗದ್ವಯೇ ವಿಭಕ್ತಂ. ಶ್ರೀ ಶಾಹ ಆರೋಪಿತವಾನ್ ಯತ್ ರಾಹುಲ್ ಗಾಂಧಿನಃ ನೇತೃತ್ವೇ ಕಾಂಗ್ರೆಸ್ ದಲಂ ಪುನಃ ಏಕವಾರಂ ತುಷ್ಟೀಕರಣಸ್ಯ ಮಾರ್ಗಂ ಅನುಸರತಿ.
2: मैं देश की जनता को अपील करना चाहता हूं कि एक बार इस देश ने गलती करी थी वंदे मातरम के दो टुकड़े होने देने की और एक गलती के गंभीर परिणाम हमने भुगते हैं. अब देश की जनता एकजुट हो और कांग्रेस पार्टी के इस फैसले के खिलाफ आवाज बुलंद करे कि अब इस देश में तुष्टीकरण की राजनीति नहीं चलेगी. आजादी के 80 साल के बाद 1937 में जो फैसला कांग्रेस ने किया था जिसको नरेंद्र मोदी जी ने सुधारा है उसके सामने का कोई विरोध इस देश की जनता नहीं सहन करेगी.
0: ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೇ www.newsonair.com newsonair@gov.in इत्यत्र अथ newsonair चलदूरभाषीय तन्त्रांशे अपि समुपलब्धो भविष्यति। झारखंड उच्च न्यायालय एकादशतः त्रयोदश जेपीएससी सिविल सेवा परीक्षायाः अथ च खाद्य सुरक्षा अधिकारी नियुक्तेः निरस्तीकरण संबंधे राज्य सर्वकारस्य अधिसूचनायाम् अग्रिम आदेश पर्यन्तं स्थगनादेशं प्रायच्छत्। न्यायमूर्तिना दीपक रोशनेन याचिकानां श्रवणावसरे स्पष्टीकृतं यत् विधि प्रक्रियां नैसर्गिक न्याय सिद्धांतान् च उल्लंघ्य पूर्वं नियुक्ताः अधिकारिणः पदात् निष्कासयितुं न शक्यन्ते। न्यायालयेन सर्वकारः सहैव झारखंड लोकसेवा आयोगः आगामी वादश्रवणाय सितंबर मासस्य 15 दिनांकं यावत् स्वप्रतिवचनं दातुं आदिष्टौ। जम्मू कश्मीरस्य कठुआ जनपदस्य सीमाक्षेत्रेषु संदिग्ध व्यक्तिनां गमनागमनस्य सूचनां प्राप्य सुरक्षाबलैः अद्य सघनं अन्वेषणाभियानं प्रारब्धम्। आकाशवाण्याः जम्मू संवाददातृवृत्तानुसारम् एतत् अभियानं उधमपुर कठुआ सीमावर्तिषु बिलावर क्षेत्रस्य वनभागेषु च प्रचालितम्। स्थानीयजनानामनुसारं बुधवासरे चिररात्रौ बिलावर क्षेत्रस्य एकस्मिन् ग्रामे अज्ञात व्यक्तिभिः कस्यचित् गृहस्य द्वारं शब्दापितम्। पाकिस्तान अधिकृत जम्मू कश्मीरे निवसन्तः जनाः सम्पूर्णे क्षेत्रे विरोध प्रदर्शनानि तीव्रीकृतवन्तः। अनेन पाकिस्तानस्य शासनव्यवस्थायाः वास्तविकता पुनः प्रकाशिता। पीओजेके इत्यस्मिन् क्षेत्रे विरोध प्रदर्शनानां विस्तारः निरन्तरं वर्धते, येन इस्लामाबादस्य तत्कथनं निरस्तं भवति यत् अशान्तिः केवलं रावलकोट क्षेत्रे एव सीमिता अस्ति। जीएएसी इत्यनया कार्यसमित्या इस्लामाबादस्य तत् कथनं निराकृत्य कथितं यत् विरोध प्रदर्शनानि अधुना सम्पूर्णे अधिकृत क्षेत्रे प्रसृतानि सन्ति। बैडमिंटन क्रीडायां भारतस्य महिला युगल क्रीडिके त्रिसा जौली अथ गायत्री गोपी चंदः च नवदिल्ल्यां आयोजितायां बीडब्ल्यूएफ विश्व प्रतिस्पर्धायाः प्रागुपान्त्य चरणे प्रविष्टवत्यौ। इति वार्ताः।
3: आकाशवाणी हासन जिल्ला वार्तापत्र ಬರೆದವರು ಸಂತೋಷ್ ಕುಮಾರ್ ಎಚ್ಎಲ್, ಓದುತ್ತಿರುವವರು ಸುಗುಣ ಸತೀಶ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನಪರ ಯೋಜನೆಗಳು ಹಾಗೂ ಅವುಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡುತ್ತಿರುವ ಜಿಲ್ಲಾಡಳಿತದ ಸಹಕಾರದಿಂದ ಹಾಸನ ಜಿಲ್ಲೆ ಅಭಿವೃದ್ದಿ ಪಥದತ್ತ ಸಾಗುತ್ತಿದೆ. ಹಾಸನ ಜಿಲ್ಲೆಗೆ ಈ ಹಿಂದೆ ಉಸ್ತುವಾರಿ ಸಚಿವರಾಗಿ ಕೃಷ್ಣ ಭೈರೇಗೌಡ ಅವರು ಅಪಾರ ಸೇವೆ ಸಲ್ಲಿಸಿದ್ದಾರೆ. ಇದೀಗ ರಾಜ್ಯದ ಹೊಸ ಸಚಿವ ಸಂಪುಟ ರಚನೆ ವೇಳೆ ಹಾಸನ ಜಿಲ್ಲೆಯವರೇ ಆದ ಕೆಎಂ ಶಿವಲಿಂಗೇಗೌಡರು ಅಬಕಾರಿ ಸಚಿವರಾಗಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕವಾಗಿದ್ದು ಹಾಸನ ಜಿಲ್ಲೆಯ ಅಭಿವೃದ್ದಿಯ ವೇಗ ಹೆಚ್ಚಿಸುವ ಗುರಿ ಹೊಂದಿದ್ದಾರೆ. ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಎಸ್ಪಿ ಶುಭನ್ವಿತಾ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಸೇರಿದಂತೆ ಪ್ರಮುಖ ಅಧಿಕಾರಿಗಳ ಸಹಯೋಗದಲ್ಲಿ ಆಡಳಿತ ಸುಭದ್ರವಾಗಿ ನಡೆಯುತ್ತಿದೆ. ಸಂಸದ ಶ್ರೇಯಸ್ ಪಟೇಲ್ ಹಾಗೂ ಎಲ್ಲ ಕ್ಷೇತ್ರಗಳ ಶಾಸಕರುಗಳು ಸರ್ಕಾರದ ಹಾಗೂ ತಮ್ಮ ವೈಯಕ್ತಿಕ ಅನುದಾನಗಳನ್ನು ಬಳಸಿ ಜಿಲ್ಲೆಯ ಅಭಿವೃದ್ದಿಗೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಈ ಬಾರಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಬರಗಾಲ ಎದುರಾಗಿದೆ. ಮಳೆ ಇಲ್ಲದ ಕಾರಣ ಶೇಕಡ 50% ಬಿತ್ತನೆ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರಾದ ಕೆಎಂ ಶಿವಲಿಂಗೇಗೌಡ ಅವರು ಸರಣಿ ಸಭೆಗಳನ್ನು ನಡೆಸಿ ಹಾಸನ ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯ ನಿರ್ವಹಣೆಗೆ ಅಧಿಕಾರಿಗಳನ್ನು ಸಜ್ಜುಗೊಳಿಸುವಲ್ಲಿ ನಿರತರಾಗಿದ್ದಾರೆ. ಇದಲ್ಲದೆ ಕೇಂದ್ರದಿಂದ ರಾಜ್ಯದ ಬಿಜೆಪಿ ನಾಯಕರನ್ನು ಒಳಗೊಂಡ ಬರ ಪರಿಶೀಲನಾ ತಂಡ ಹಾಸನ ಜಿಲ್ಲೆಗೆ ಆಗಮಿಸಿ ಬರ ಪರಿಸ್ಥಿತಿಯ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ. ಈ ಬಾರಿ ಜಲಾಶಯಗಳಲ್ಲಿ ನೀರಿನ ಕೊರತೆಯಾಗಿರುವ ಕಾರಣ ಜಲಾಶಯಗಳ ನೀರು ಹಾಗೂ ಕೆರೆ ಕಟ್ಟೆಗಳ ನೀರನ್ನು ಆಧರಿಸಿ ಯಾರು ಬೆಳೆಯನ್ನು ಬೆಳೆಯಬಾರದು, ಇವುಗಳನ್ನು ಜಾನುವಾರುಗಳಿಗೆ ಕುಡಿಯಲು ಮಾತ್ರ ನೀರನ್ನು ಮೀಸಲಿಡಬೇಕೆಂದು ಜಿಲ್ಲಾಡಳಿತ ಮನವಿ ಮಾಡಿದೆ. ಇದಲ್ಲದೆ ಜಿಲ್ಲೆಯಾದ್ಯಂತ ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯ ಕುಡಿಯುವ ನೀರಿನ ತೊಂದರೆ ಆಗಬಾರದೆಂದು ಈಗಲೇ ಎಚ್ಚೆತ್ತುಕೊಂಡು ಅದಕ್ಕೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಡಳಿತ ಮುಂದಾಗಿದೆ. ರಾಜ್ಯದಲ್ಲಿ ಮಳೆ ಕೊರತೆಯಾಗಿರುವ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕೆಂಬ ಒತ್ತಾಯ ಕೇಳಿಬಂದಾಗ ಹಾಸನ ಜಿಲ್ಲೆಯು ವಿವಿಧ ರೈತಪರ ಹಾಗೂ ಜನಪರ ಸಂಘಟನೆಗಳಿಂದ ಇದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಬಳಕೆಯಿಂದ ಆಗುವ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆಯೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆದಿವೆ. ಅಲ್ಲದೆ ಮಹನೀಯರ ಜಯಂತಿಗಳು ಅದ್ದೂರಿಯಾಗಿ ನಡೆದಿದ್ದು ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ಬೃಹತ್ ಉದ್ಯೋಗ ಮೇಳ ಆಯೋಜಿಸಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೆಲಸ ಮಾಡಿದೆ. ಹಾಸನ ನಗರ ಪಾಲಿಕೆ ಇದೀಗ ಮಹಾನಗರ ಪಾಲಿಕೆಗೆ ಮೇಲ್ದರ್ಜೆಗೆ ಏರಿದ್ದು ಹಾಸನ ನಗರ ವಿಶಾಲವಾಗಿ ಬೆಳೆಯುತ್ತಿದೆ. ಅಲ್ಲದೆ ಸರ್ಕಾರವು ಕಳೆದ ಬಜೆಟ್ನಲ್ಲಿ ಕೋಟ್ಯಂತರ ರೂಪಾಯಿ ಅನುದಾನ ನೀಡುವ ಮೂಲಕ ಹಾಸನದ ಅಭಿವೃದ್ದಿಗೆ ಆಮೂಲಾಗ್ರ ಕೊಡುಗೆ ನೀಡಿದೆ. ಹಾಸನ ನಗರಾಭಿವೃದ್ದಿ ಪ್ರಾಧಿಕಾರದಿಂದ ಹೊಸದಾಗಿ ನಿರ್ಮಾಣವಾಗಿರುವ ಬಡಾವಣೆಯಲ್ಲಿ ಫಲಾನುಭವಿಗಳಿಗೆ ಹಂಚಲು 13,909 ನಿವೇಶನಗಳು ಸಿದ್ದವಾಗಿದ್ದು ಈ ಲಾಟರಿ ಮೂಲಕ ಹಂಚಿಕೆ ಮಾಡಲು ಹಾಸನ ನಗರಾಭಿವೃದ್ದಿ ಪ್ರಾಧಿಕಾರ ಮುಂದಾಗಿದೆ. ಇದಲ್ಲದೆ ಹಾಸನದಲ್ಲಿ ಮೆಗಾ ಡೇರಿ ಸ್ಥಾಪನೆಯಾಗಿದ್ದು ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಪತ್ರ ನೀಡಲು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಹಾಸನ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಎಚ್ ಡಿ ರೇವಣ್ಣ ಮತ್ತು ಕೇಂದ್ರದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಶೀಘ್ರ ದಿನಾಂಕ ನಿಗದಿ ಮಾಡಿ ತೆರಳುವುದಾಗಿ ಇತ್ತೀಚೆಗೆ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಉಪಟಳ ನೀಡುತ್ತಿದ್ದ ಕಾಡಾನೆಗಳನ್ನು ಸೆರೆಹಿಡಿದು ರೇಡಿಯೋ ಕಾಲರ್ ಅಳವಡಿಕೆ ಹಾಗೂ ಪುಂಡಾನೆಗಳ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದ್ದು ಕೆಲವು ಆನೆಗಳನ್ನು ದುಬಾರೆ ಸಾಕಾನೆ ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ. ಇದರ ಜೊತೆಗೆ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಚಲನವಲನವನ್ನು ಗಮನಿಸಿ ಜನರಿಗೆ ಮಾಹಿತಿ ನೀಡುವ ಮೂಲಕ ಆಗಬಹುದಾದ ಅನಾಹುತಗಳನ್ನು ತಡೆಯುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಇಟಿಎಫ್ ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದು ಯಾವುದೇ ಪ್ರಾಣ ಹಾನಿ ಆಗದಂತೆ ಅರಣ್ಯ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ಇತ್ತೀಚೆಗೆ ಹಾಸನ ಜಿಲ್ಲೆಯ ಜನರ ಬಹುದಿನಗಳ ನಿರೀಕ್ಷೆಯಾಗಿದ್ದ ವಂದೇ ಭಾರತ್ ರೈಲು ಇತ್ತೀಚೆಗೆ ಹಾಸನ ಜಿಲ್ಲೆಯ ಸಕಲೇಶಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ಮಂಜುನಾಥ್ ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ರೈಲಿಗೆ ವಿಶೇಷ ಪೂಜೆ ಸಲ್ಲಿಸಿ ಅಭೂತಪೂರ್ವ ಸ್ವಾಗತ ಕೋರಿದರು. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಚರಿಸುವ ಈ ರೈಲು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಶಿರಾಡಿ ಘಾಟ್ ಮಾರ್ಗವಾಗಿ ಹಾಸನ ಜಿಲ್ಲೆಗೆ ಪ್ರಾಯೋಗಿಕ ಸಂಚಾರ ನಡೆಸಿ ಹಾಸನ ಜಿಲ್ಲೆಯ ಸಕಲೇಶ್ಪುರ ರೈಲ್ವೆ ನಿಲ್ದಾಣಕ್ಕೆ ಯಶಸ್ವಿ ಪ್ರಯಾಣ ಬೆಳೆಸಿದ ವಂದೇ ಭಾರತ್ ರೈಲನ್ನು ಕಂಡು ಜಿಲ್ಲೆಯ ಜನ ಸಂತಸ ವ್ಯಕ್ತಪಡಿಸಿದ್ದಾರೆ. ಹಾಸನ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
4: ಆಕಾಶವಾಣಿ ಬೆಂಗಳೂರು.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1800-420-2233.

ಸ್ನೇಹಿತರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
4: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
6: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು: ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಕಾರ್ಯಪ್ರವೃತ್ತರಾಗಲು ದಕ್ಷಿಣ ರಾಜ್ಯಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಅಂಗೀಕಾರ. ನಕಲಿ ಔಷಧ ಜಾಲ ತಡೆಗೆ ಕೈಜೋಡಿಸುವಂತೆ ಸಾರ್ವಜನಿಕರಿಗೆ ಸಚಿವ ಯುಟಿ ಖಾದರ್ ಮನವಿ. ಸುಳಿವು ನೀಡಿದವರಿಗೆ ನಗದು ಬಹುಮಾನ ಘೋಷಣೆ. ಬಿಸಿಯೂಟ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ರಾಜ್ಯಗಳು ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಸಾಗುವ ಸಮಯ ಸನ್ನಿಹಿತವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿಂದು ನಡೆದ ದಕ್ಷಿಣ ವಲಯ ಮಂಡಳಿಯ 31ನೇ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾವೇರಿ, ಕೃಷ್ಣಾ, ತುಂಗಭದ್ರಾ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ರಾಜಕೀಯ ಗಡಿಗಳನ್ನು ಮೀರಿದ ಜೀವನಾಡಿಗಳಾಗಿದ್ದು, ಸಮಾನತೆ, ಪಾರದರ್ಶಕತೆ ಹಾಗೂ ಸಹಕಾರ ಎಂಬ ಮೂರು ತತ್ವಗಳ ಆಧಾರದ ಮೇಲೆ ಕರ್ನಾಟಕ ತನ್ನ ನೆರೆ ರಾಜ್ಯಗಳ ಹಕ್ಕುಗಳನ್ನು ಗೌರವಿಸುತ್ತಾ ಬಂದಿದೆ ಎಂದರು. ಇದೇ ವೇಳೆ ಮುಖ್ಯಮಂತ್ರಿ ದಕ್ಷಿಣ ರಾಜ್ಯಗಳಿಗೆ ನ್ಯಾಯಯುತ ತೆರಿಗೆ ಪಾಲು ಮತ್ತು ಕೇಂದ್ರ ಅನುದಾನ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದರು. ಕರ್ನಾಟಕ ಬಲಿಷ್ಠವಾದಾಗ ದಕ್ಷಿಣ ಭಾರತ ಹಾಗೂ ಇಡೀ ದೇಶ ಬಲಿಷ್ಠವಾಗುತ್ತದೆ. ಈ ಹಿನ್ನೆಲೆ ದಕ್ಷಿಣ ಭಾರತಕ್ಕೆ ದೊರೆಯಬೇಕಾದ ನ್ಯಾಯಯುತ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಬೇಕಾಗಿದೆ ಎಂದರು. ದೇಶದ ಒಟ್ಟು ಜನಸಂಖ್ಯೆಯ 20%ರಷ್ಟಿರುವ ದಕ್ಷಿಣದ ರಾಜ್ಯಗಳು ದೇಶದ ಜಿಡಿಪಿಗೆ 33%ರಷ್ಟು ಕೊಡುಗೆ ನೀಡುತ್ತಿವೆ. ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಚಾಲಕ ಶಕ್ತಿಯಾಗಿರುವ ಕರ್ನಾಟಕ ತಲಾ ಜಿಡಿಪಿ ಮತ್ತು ಸಾಫ್ಟ್ವೇರ್ ರಫ್ತಿನಲ್ಲಿ ಮುಂಚೂಣಿಯಲ್ಲಿದ್ದು, ಇಂತಹ ಪ್ರಗತಿಪರ ರಾಜ್ಯಗಳಿಗೆ ದಂಡ ವಿಧಿಸದೆ ಪ್ರೋತ್ಸಾಹ ನೀಡಬೇಕಾಗಿದೆ ಎಂದರು. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಕರ್ನಾಟಕದ ತೆರಿಗೆ ಪಾಲು ಕಡಿತಗೊಂಡು ರಾಜ್ಯಕ್ಕೆ ಸುಮಾರು 65,000 ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ತಿಳಿಸಿದರು. ವಿಧಾನಸಭೆಯಲ್ಲಿಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2026ಕ್ಕೆ ವಿಧಾನಸಭೆಯಲ್ಲಿ ಅಂಗೀಕಾರ ದೊರೆತಿದೆ. ಈ ವಿಧೇಯಕಗಳನ್ನು ಗ್ರೇಟರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮಂಡಿಸಿ ಸದನದ ಅಂಗೀಕಾರ ಪಡೆದರು. ವಿಧಾನಸಭೆ ಕಲಾಪ ಇಂದು ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವಾಗಿ ಆಡಳಿತ ಹಾಗೂ ವಿರೋಧ ಪಕ್ಷಗಳ ನಡುವಿನ ಗದ್ದಲಕ್ಕೆ ಸಾಕ್ಷಿಯಾಯಿತು ಹಾಗೂ ಕೆಲಕಾಲ ಕಲಾಪವನ್ನು ಮುಂದೂಡಲಾಗಿತ್ತು. ವಿಧೇಯಕಗಳ ಮಂಡನೆಯ ನಂತರ ನಿಯಮ 69ರ ಅಡಿಯಲ್ಲಿ ನಡೆದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ಎಎಸ್ ಪೊನ್ನಣ್ಣ, ರಾಜ್ಯ ಸರ್ಕಾರ ಈಗಾಗಲೇ ಕಸ್ತೂರಿ ರಂಗನ ವರದಿಯನ್ನು ತಿರಸ್ಕರಿಸಿದೆ, ಆದರೆ ಕೇಂದ್ರ ಸರ್ಕಾರ ಈ ವರದಿ ಅನುಷ್ಠಾನಗೊಳಿಸುವ ತನ್ನ ಅಧಿಸೂಚನೆಯನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. ಇದೇ ರೀತಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಸದಸ್ಯರಾದ ಎಚ್ಡಿ ತಮ್ಮಯ್ಯ ಹಾಗೂ ಡಿಟಿ ರಾಜೇಗೌಡ ಕಸ್ತೂರಿ ರಂಗನ ವರದಿ ರಾಜ್ಯದ ಪಶ್ಚಿಮಘಟ್ಟ ಪ್ರದೇಶದ ಜನರಿಗೆ ಅಪಾಯಕಾರಿಯಾಗಿದೆ ಎಂದು ತಿಳಿಸಿ ಕೇಂದ್ರ ಸರ್ಕಾರ ತನ್ನ ಅಧಿಸೂಚನೆ ವಾಪಸ್ ಪಡೆಯುವಂತೆ ಒತ್ತಾಯಿಸಿದರು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ರಾಜ್ಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಳೆಯಾಗದೇ ಇರುವುದರಿಂದ ಮೋಡ ಬಿತ್ತನೆ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ. ಮೋಡ ಬಿತ್ತನೆ ಮಾಡುವ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದರು. ಬರ ಪರಿಸ್ಥಿತಿಯ ಚರ್ಚೆ ನಂತರ ಗಮನ ಸೆಳೆಯುವ ಸೂಚನೆ ಕಲಾಪ ನಡೆದು ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ನಾಳೆಗೆ ಮುಂದೂಡಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಆರೋಪದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಕಪ್ಪುಪಟ್ಟಿ ಧರಿಸಿ ನಡೆಸಿದ ಪ್ರತಿಭಟನೆಯಿಂದ ವಿಧಾನ ಪರಿಷತ್ ಕಲಾಪದ 6ನೇ ದಿನವೂ ಗದ್ದಲಕ್ಕೆ ಸಾಕ್ಷಿಯಾಯಿತು. ಧರಣಿ ಹಿಂತೆಗೆದುಕೊಳ್ಳುವಂತೆ, ಸಾರ್ವಜನಿಕ ಸಮಸ್ಯೆಗಳ ಚರ್ಚೆಗೆ ಅವಕಾಶ ನೀಡುವಂತೆ ಸಭಾಪತಿ ಸಲೀಂ ಅಹಮದ್, ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದರೂ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದರು. ಈ ಗದ್ದಲದ ನಡುವೆ ಸಭಾಪತಿಗಳು ಶೂನ್ಯ ವೇಳೆ ಹಾಗೂ ಪ್ರಶ್ನೋತ್ತರ ಕಲಾಪಗಳನ್ನು ನಡೆಸಿದರು. ರಾಯಚೂರು ನಗರ ಮಧ್ಯಭಾಗದಲ್ಲಿರುವ ಜಿಲ್ಲಾ ಕಾರಾಗೃಹವನ್ನು ಹೊರವಲಯದ ಬಿಜನಗೇರ ಗ್ರಾಮದ 19 ಎಕರೆ ಜಮೀನಿಗೆ ಸ್ಥಳಾಂತರಿಸಲು 90 ಕೋಟಿ ರೂಪಾಯಿಗಳ ಅಂದಾಜು ಪಟ್ಟಿ ಸಿದ್ದಪಡಿಸಲಾಗಿದ್ದು 2026-27ನೇ ಸಾಲಿನಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಚಿವ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದರು. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು, ಬೆಂಗಳೂರಿನ ಚಿಕ್ಕಲಸಂದ್ರ ಕೆರೆ ಹಾಗೂ ರಾಜಕಾಲುವೆ ಒತ್ತುವರಿಯನ್ನು ಕಂದಾಯ ಇಲಾಖೆಯಿಂದ ತೆರವುಗೊಳಿಸಿ ತಂತಿ ಬೇಲಿ ಅಳವಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಕಾಂಗ್ರೆಸ್ ಸದಸ್ಯ ಐವನ್ ಡಿಸೋಜ್ ಅವರು, ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆ ಗುಂಡಿನ ದಾಳಿಗೆ ಮೃತಪಟ್ಟವರ ಕುಟುಂಬಸ್ಥರಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಹಾಗೂ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಬೇಕೆಂದು ಆಗ್ರಹಿಸಿದರು. ನರ್ಸಿಂಗ್ ಹಾಗೂ ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜುಗಳ ಅಕ್ರಮ ಅನುಮೋದನೆ ಪರಿಶೀಲನಾ ಜಂಟಿ ಸಮಿತಿಯ ಅವಧಿಯನ್ನು ಮುಂದಿನ 12 ತಿಂಗಳವರೆಗೆ ವಿಸ್ತರಿಸುವ ಪ್ರಸ್ತಾವನೆಗೆ ಸಹಮತ ಕೋರಿ ಪ್ರಸ್ತಾಪವನ್ನು ಸದಸ್ಯ ಎಸ್ವಿ ಸುಂಕನೂರ ಮಂಡಿಸಿದರು. ರಾಜ್ಯದಲ್ಲಿ ನಕಲಿ ಮತ್ತು ಕಳಪೆ ಔಷಧಿಗಳ ಮಾರಾಟ ಹಾಗೂ ಪೂರೈಕೆಯನ್ನು ತಡೆಯಲು ಸಾರ್ವಜನಿಕರು ಮಾಹಿತಿ ನೀಡಬೇಕೆಂದು ಆರೋಗ್ಯ ಸಚಿವ ಯುಟಿ ಖಾದರ್ ಮನವಿ ಮಾಡಿದ್ದಾರೆ. ವಿಶ್ವಾಸಾರ್ಹ ಮಾಹಿತಿ ನೀಡುವ ಸಾರ್ವಜನಿಕರಿಗೆ 10,000 ರೂಪಾಯಿಗಳಿಂದ 50,000 ರೂಪಾಯಿಗಳವರೆಗೆ ನಗದು ಬಹುಮಾನ ನೀಡುವುದಾಗಿ ಘೋಷಿಸಲಾಗಿದ್ದು, ರಾಮನಗರದಲ್ಲಿ 5 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧ ಜಾಲ ಪತ್ತೆಯಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಸಿಬ್ಬಂದಿ ಕೊರತೆ ಇರುವುದರಿಂದ ಈ ಅಕ್ರಮ ಜಾಲ ನಿರ್ಮೂಲನೆಗೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದಿರುವ ಅವರು, 1902 ಸಹಾಯವಾಣಿ ಅಥವಾ ಇಲಾಖೆಯ ಕ್ಯೂಆರ್ ಕೋಡ್ ಮೂಲಕ ಮಾಹಿತಿ ನೀಡಬಹುದು ಹಾಗೂ ಮಾಹಿತಿ ನೀಡಿದವರ ಗುರುತನ್ನು ಗೌಪ್ಯವಿಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕನಿಷ್ಠ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ರಾಜ್ಯದ ಅಕ್ಷರ ದಾಸೋಹ ಬಿಸಿಯೂಟ ನೌಕರರ ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಸದಾ ಬದ್ಧವಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ತಮ್ಮನ್ನು ಭೇಟಿಯಾದ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಸಂಘಟನೆಯ ನಿಯೋಗದೊಂದಿಗೆ ಚರ್ಚಿಸಿದ ಸಚಿವರು, ಕನಿಷ್ಠ ವೇತನ ಪರಿಷ್ಕರಣೆಗಾಗಿ ರಚಿಸಲಾಗಿರುವ ಸಚಿವ ಸಂಪುಟದ ಉಪಸಮಿತಿಯಲ್ಲಿ ತಾವೂ ಸದಸ್ಯರಾಗಿದ್ದು, ನೌಕರರ ಶ್ರಮದ ಕುರಿತು ಸರ್ಕಾರಕ್ಕೆ ಸಂಪೂರ್ಣ ಸಹಾನುಭೂತಿ ಇದೆ ಎಂದರು. ಸರ್ಕಾರದ ನಿಯಮಾವಳಿಗಳ ಚೌಕಟ್ಟಿನಲ್ಲಿ ಅಗತ್ಯವಿರುವ ಎಲ್ಲ ನೆರವು ಹಾಗೂ ಬೆಂಬಲವನ್ನು ಒದಗಿಸುವುದಾಗಿ ಅವರು ಭರವಸೆ ನೀಡಿದರು. ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿತ್ರದುರ್ಗದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ದೇವರಾಜ ಅರಸು ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದರು. ರಾಮನಗರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಮಾತನಾಡಿ, ಜೀತ ಪದ್ಧತಿ, ಉಳುವವನೇ ಭೂಮಿಯ ಒಡೆಯ ಸೇರಿದಂತೆ ಹಲವು ಸಮಾಜ ಸುಧಾರಣೆ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಸಮಾನತೆಯನ್ನು ಕಲ್ಪಿಸುವಲ್ಲಿ ದೇವರಾಜ ಅರಸು ಅವರ ಕೊಡುಗೆ ಅಪಾರ ಎಂದು ಬಣ್ಣಿಸಿದರು. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಹೊಸ ಆಯಾಮ ನೀಡಿದ, ಹಿಂದುಳಿದ ವರ್ಗಗಳ ಸಬಲೀಕರಣಕ್ಕೆ ಬಲ ತುಂಬಿದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಕೊಡುಗೆ ಸ್ಮರಣೀಯ ಎಂದು ಬಾಗಲಕೋಟೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡಗೆ ಹೇಳಿದ್ದಾರೆ. ಬಡವರ ಹಿಂದುಳಿದವರ ಅಭಿವೃದ್ಧಿಗೆ ಶ್ರಮಿಸಿದ ಧೀಮಂತ ನಾಯಕ ಡಿ ದೇವರಾಜ ಅರಸು ಅವರು ರಾಜ್ಯದ ಅಭಿವೃದ್ಧಿಗೆ ನೀಡಿದ ಕೊಡುಗೆ ಅಪಾರವಾಗಿದ್ದು, ಅವರು ಕಂಡ ಕನಸನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಹೇಳಿದ್ದಾರೆ. ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸದ್ಭಾವನಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಜಾತಿ, ಧರ್ಮ, ಪ್ರದೇಶ, ಮತ ಅಥವಾ ಭಾಷೆಯ ಭೇದ ಭಾವವಿಲ್ಲದೆ ದೇಶದ ಎಲ್ಲರೂ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂಬ ಸದ್ಭಾವನಾ ದಿನಾಚರಣೆಯ ಪ್ರತಿಜ್ಞಾವಿಧಿಯನ್ನು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಬೋಧಿಸಿದರು. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಭಾರತದಲ್ಲಿ ಎಲ್ಲ ಸಮುದಾಯಗಳ ನಡುವೆ ಪರಸ್ಪರ ಗೌರವ ಮತ್ತು ವಿಶ್ವಾಸವನ್ನು ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದರು. ಪಿಎಂ ಕಿಸಾನ್ ಯೋಜನೆಯಡಿ ಮುಂದಿನ ಕಂತಿನ ನೆರವು ಪಡೆಯಲು ಅರ್ಹ ರೈತರು ಬಯೋಮೆಟ್ರಿಕ್ ಅಥವಾ ಫೇಸ್ ಆಧಾರಿತ ಇಕೆವೈಸಿ ಪೂರ್ಣಗೊಳಿಸುವುದನ್ನು ಕೇಂದ್ರ ಸರ್ಕಾರ ಕಡ್ಡಾಯಗೊಳಿಸಿದೆ. ಪಾರದರ್ಶಕತೆ ಕಾಯ್ದುಕೊಳ್ಳಲು ಹಾಗೂ ನಕಲಿ ಮತ್ತು ಮೃತ ಫಲಾನುಭವಿಗಳನ್ನು ಯೋಜನೆಯಿಂದ ಕೈಬಿಡಲು ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಆಧಾರ್ ಒಟಿಪಿ ಆಧಾರಿತ ಇಕೆವೈಸಿ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಲಾಗಿದೆ. ಇನ್ನು ಮುಂದೆ ಬಯೋಮೆಟ್ರಿಕ್ ಅಥವಾ ಮುಖ ದೃಢೀಕರಣ ಆಧಾರಿತ ಇಕೆವೈಸಿ ಮಾತ್ರ ಮಾನ್ಯವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀರಿನ ಹಂಚಿಕೆಯಿಂದ ನೀರಿನ ಸಹಕಾರದತ್ತ ಕಾರ್ಯಪ್ರವೃತ್ತವಾಗಲು ದಕ್ಷಿಣ ರಾಜ್ಯಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಅಂಗೀಕಾರ. ನಕಲಿ ಔಷಧ ಜಾಲ ತಡೆಗೆ ಕೈಜೋಡಿಸುವಂತೆ ಸಾರ್ವಜನಿಕರಿಗೆ ಸಚಿವ ಯುಟಿ ಖಾದರ್ ಮನವಿ. ಸುಳಿವು ನೀಡಿದವರಿಗೆ ನಗದು ಬಹುಮಾನ ಘೋಷಣೆ. ಬಿಸಿಯೂಟ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ಧ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ

0: ಹೆಚ್ಚಿಸುವುದು, ಪರಿಸರ ವ್ಯವಸ್ಥೆಯ ಸೇವೆಗಳನ್ನು ಸುಧಾರಿಸುವುದು, ಹವಾಮಾನ ಬದಲಾವಣೆಯನ್ನು ಎದುರಿಸುವ ಸಾಮರ್ಥ್ಯವನ್ನು ಬಲಪಡಿಸುವುದು ಹಾಗೂ ಕೃಷಿ ಉತ್ಪಾದಕತೆ ಮತ್ತು ರೈತರ ಜೀವನೋಪಾಯವನ್ನು ದೀರ್ಘಕಾಲಿಕವಾಗಿ ಖಚಿತಪಡಿಸಿಕೊಳ್ಳುವುದು ಈ ಪುನರುತ್ಪಾದಕ ಕೃಷಿಯ ಮುಖ್ಯ ಉದ್ದೇಶಗಳಾಗಿದೆ. ಸಾಂಪ್ರದಾಯಿಕ ಸುಸ್ಥಿರ ಕೃಷಿ ವಿಧಾನಗಳು ಈಗಿರುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡಿಕೊಳ್ಳುವುದರ ಮೇಲೆ ಹೆಚ್ಚು ಗಮನ ಹರಿಸುವುದಾದರೆ, ಆದರೆ ಪುನಶ್ಚೇತನ ಕೃಷಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಕೃತಿಯ ಮೂಲ ಬಂಡವಾಳಗಳನ್ನು ಮರುನಿರ್ಮಿಸುವುದರ ಮೇಲೆ ಹೆಚ್ಚು ಒತ್ತು ನೀಡುತ್ತದೆ. ಇದರಲ್ಲಿ ಮುಖ್ಯವಾಗಿ ಮಣ್ಣಿನಲ್ಲಿರತಕ್ಕಂಥ ಸಾವಯವ ಪದಾರ್ಥಗಳ ಪ್ರಮಾಣವನ್ನು ಹೆಚ್ಚಿಸುವುದು, ಜನಸಂಪನ್ಮೂಲಗಳನ್ನು ಸಂರಕ್ಷಿಸಿ ಪುನರ್ಜೀವನಗೊಳಿಸುವುದು, ಮರಗಳ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸತಕ್ಕಂಥದ್ದು ಹಾಗೂ ಪ್ರಾಕೃತಿಕ ಜೈವಿಕ ಕ್ರಿಯೆಗಳನ್ನು ಪುನರ್ ಸಕ್ರಿಯಗೊಳಿಸುವುದು ಈ ಪುನರುತ್ಪಾದಕ ಕೃಷಿಯ ಮುಖ್ಯ ಗುರಿಗಳಾಗಿವೆ. ಈ ರೀತಿಯಾಗಿ ಪುನಶ್ಚೇತನ ಕೃಷಿ ಕೇವಲ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದಲ್ಲ, ಮಣ್ಣು, ನೀರು, ಮರಗಳು ಮತ್ತು ಜೀವ ವೈವಿಧ್ಯದಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಪುನಃ ಬಲಪಡಿಸುವ ಮೂಲಕ ಪರಿಸರ ಸಂರಕ್ಷಣೆ, ಹವಾಮಾನ ಸ್ಥೈರ್ಯ ಹಾಗೂ ರೈತರ ಸುಸ್ಥಿರ ಜೀವನೋಪಾಯವನ್ನು ಖಚಿತಪಡಿಸಿಕೊಳ್ಳುವ ಒಂದು ಕೃಷಿ ವಿಧಾನವಾಗಿದೆ ಅಂತ ಹೇಳ್ಬೋದು ಮೇಡಮ್.
1: ಸರ್, ನಮ್ಮ ಭಾರತದಲ್ಲಿ ಕಾಫಿ ಕೃಷಿಗೆ ಪುನಶ್ಚೇತನ ಕೃಷಿ ಹೇಗೆ ಅನ್ವಯವಾಗುತ್ತೆ?
0: ಒಳ್ಳೆಯ ಪ್ರಶ್ನೆ. ಭಾರತದಲ್ಲಿ ಕಾಫಿಯನ್ನ ಸಾಂಪ್ರದಾಯಿಕವಾಗಿ ನೆರಳು ಆಧಾರಿತ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಬೆಳೆಯಲಾಗುತ್ತದೆ. ವಿಶೇಷವಾಗಿ ಪಶ್ಚಿಮಘಟ್ಟ ಮತ್ತು ಪೂರ್ವಘಟ್ಟ ಪ್ರದೇಶಗಳಲ್ಲಿ ಕಾಫಿ ತೋಟಗಳು ವಿವಿಧ ಸ್ಥಳೀಯ ಮತ್ತು ಆರ್ಥಿಕವಾಗಿ ಉಪಯುಕ್ತ ಮರಗಳ ಬಹುಹಂತದ ನೆರಳಿನಲ್ಲಿ ಬೆಳೀತಾ ಇದ್ದೀವಿ. ಈ ಕಾಫಿ ಕೃಷಿ ಅರಣ್ಯ ಪದ್ಧತಿಗಳು ಇಂಗಾಲದ ಸಂರಕ್ಷಣೆ, ಸೂಕ್ಷ್ಮ ಹವಾಮಾನ ನಿಯಂತ್ರಣ, ಜೀವ ವೈವಿಧ್ಯತೆ ಸಂರಕ್ಷಣೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹಾಗೂ ಹೆಚ್ಚುವರಿ ಆದಾಯದಂತಹ ಅನೇಕ ಪರಿಸರ ಸೇವೆಗಳನ್ನು ಒದಗಿಸುತ್ತದೆ. ಆದ್ದರಿಂದ ಭಾರತದಲ್ಲಿ ಈಗಾಗಲೇ ಇರುವ ಪರಿಸರ ಸ್ನೇಹಿ ಕಾಫಿ ಪದ್ಧತಿಗಳು ಪುನಶ್ಚೇತನ ಕಾಫಿ ಕೃಷಿಗಳ ಮೂಲಕ ಮತ್ತಷ್ಟು ಬಲಪಡಿಸಿಕೊಳ್ಳುವಂಥದ್ದನ್ನು ನಾವು ಹೇಳಬಹುದು ಮೇಡಮ್.
1: ಈಗ ನಮ್ಮ ಭಾರತದಲ್ಲಿ ಕಾಫಿ ಕೃಷಿ ಪುನಶ್ಚೇತನ ಕೃಷಿಗೆ ಏಕೆ ಸೂಕ್ತವಾಗಿ ಇದೆ ಅಂತ ನಾವು ಇದು ಮಾಡಬಹುದು?
0: ಖಂಡಿತವಾಗ್ಲೂ ಭಾರತದ ಕಾಫಿ ತೋಟಗಳು ನಾನು ಆವಾಗಲೇ ಹೇಳಿದ ಹಾಗೆ ಪರಿಸರ ಸ್ನೇಹಿ ಮತ್ತು ಜೀವ ವೈವಿಧ್ಯದಿಂದ ಸಮೃದ್ಧವಾದ ಕೃಷಿ ವ್ಯವಸ್ಥೆಗಳೆಂದು ಗುರುತಿಸಲ್ಪಟ್ಟಿವೆ. ಕಾಫಿಯನ್ನು ಸಾಮಾನ್ಯವಾಗಿ ಮರಗಳ ಅಡಿಯಲ್ಲಿ ಬೆಳೆಯುವುದರಿಂದ ತೋಟಗಳಲ್ಲಿ ಸಂಕೀರ್ಣವಾದ ಕೃಷಿ ಅರಣ್ಯ ಪರಿಸರ ನಿರ್ಮಾಣವಾಗುತ್ತದೆ. ಈ ವ್ಯವಸ್ಥೆಗಳು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ಜೊತೆಗೆ ಮಣ್ಣು ಮತ್ತು ನೀರನ್ನು ಕಾಪಾಡುತ್ತದೆ. ತೋಟದ ಉಷ್ಣಾಂಶವನ್ನು ನಿಯಂತ್ರಿಸಿ ಮತ್ತು ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಉದಾಹರಣೆ ನೋಡುವುದಾದರೆ ಭಾರತದ ನೆರಳಿನಲ್ಲಿ ಬೆಳೆಯುವ ಕಾಫಿ ವ್ಯವಸ್ಥೆಗಳು ಪ್ರತಿಯೊಂದು ಹೆಕ್ಟರಿಗೆ ಸುಮಾರು 140-220 ಟನ್ಗಳಷ್ಟು ಇಂಗಾಲವನ್ನು ಸಂಗ್ರಹಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಪಶ್ಚಿಮಘಟ್ಟದ ಕಾಫಿ ತೋಟಗಳು ಪಕ್ಷಿಗಳು, ಸಸ್ತನಿಗಳು ಮತ್ತು ಮಣ್ಣಿನ ಸೂಕ್ಷ್ಮ ಜೀವಿಗಳು ಸೇರಿದಂತೆ ಅಪಾರ ಜೀವ ವೈವಿಧ್ಯತೆಗೆ ಆಶ್ರಯವನ್ನು ನೀಡತಕ್ಕಂಥದ್ದಾಗಿದೆ. ಹೀಗಾಗಿ ಕಾಫಿ ಕೃಷಿ ಅರಣ್ಯ ವ್ಯವಸ್ಥೆಗಳು ಪ್ರಕೃತಿಗೆ ಅನುಕೂಲಕರವಾದ ಕೃಷಿ ಮಾದರಿಯಾಗಿದ್ದು ಪುನಶ್ಚೇತನ ಕಾಫಿ ಕೃಷಿಯ ಮೂಲಕ ಅದರ ಪರಿಸರ ಮತ್ತು ಆರ್ಥಿಕ ಪ್ರಯೋಜನಗಳನ್ನು ಮತ್ತಷ್ಟು ಈ ಪುನರುತ್ಪಾದಕ ಕೃಷಿ ಮುಖಾಂತರ ಹೆಚ್ಚು ಮಾಡಬಹುದಾಗಿದೆ.
1: ಸರಿ ಸರ್, ಈ ನಮ್ಮ ಕಾಫಿ ಕೃಷಿ ಅರಣ್ಯ ವ್ಯವಸ್ಥೆಗಳು ಒದಗಿಸುವಂತಹ ಪ್ರಮುಖ ಪರಿಸರ ಸೇವೆಗಳು ಯಾವುವು ಸರ್?
0: ಇದು ಅತಿ ಉತ್ತಮವಾದಂತಹ ಪ್ರಶ್ನೆ ಮೇಡಮ್. ಕಾಫಿ ಕೃಷಿ ಅರಣ್ಯ ವ್ಯವಸ್ಥೆಗಳು ಅನೇಕ ಪರಿಸರ ಸ್ನೇಹಿ ಮತ್ತು ಪರಿಕರ ಸೇವೆಗಳನ್ನು ಒದಗಿಸುತ್ತದೆ. ಅವುಗಳಲ್ಲಿ ನೋಡುವುದಾದರೆ ಮುಖ್ಯವಾಗಿ ಇಂಗಾಲದ ಸಂಗ್ರಹಣೆ ಅಥವಾ ನಾವು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಅಂತ ಹೇಳ್ತೀವಿ, ಸೂಕ್ಷ್ಮ ಹವಾಮಾನ ನಿಯಂತ್ರಣ ಮೈಕ್ರೋ ಕ್ಲೈಮೇಟ್ ರೆಗ್ಯುಲೇಷನ್, ಜೀವ ವೈವಿಧ್ಯ ಸಂರಕ್ಷಣೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಪೋಷಕಾಂಶಗಳ ಮರುಬಳಕೆ, ಪರಾಗಸ್ಪರ್ಶಕ್ಕೆ ನೆರವು ನೀಡತಕ್ಕಂಥದ್ದು, ನೈಸರ್ಗಿಕ ಕೀಟಗಳ ನಿರ್ವಹಣೆ, ರೈತರಿಗೆ ಹೆಚ್ಚುವರಿ ಆದಾಯಕ್ಕೆ ಅನುಕೂಲವಾಗತಕ್ಕಂಥ ಅವಕಾಶಗಳು, ಇತ್ತಿತ್ತಲಾಗಿ ಸುಸ್ಥಿರ ಕ್ರಮಗಳಿಂದ ಬೆಳೆದಂಥ ಬೆಳೆಗಳಿಗೆ ಹೆಚ್ಚು ಬೇಡಿಕೆ ಇದೆ. ಮುಖ್ಯವಾಗಿ ಕಾಫಿಯಲ್ಲಿ ನೋಡೋದಾದರೆ ಯುರೋಪ್ ದೇಶಗಳಲ್ಲಿ ಇತ್ತೀಚೆಗೆ ಕಂಡಂಥ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್ನಲ್ಲಿ EUDR ಯುರೋಪಿಯನ್ ಡಿಫಾರೆಸ್ಟೇಷನ್ ರೆಗ್ಯುಲೇಷನ್ ಆ್ಯಕ್ಟ್, ಅಂದರೆ ನಾವು ಅರಣ್ಯ ನಾಶ

0: ಮಾಡಿ ಯಾವುದೇ ಕೃಷಿ ಉತ್ಪನ್ನಗಳನ್ನು ಬೆಳೆದ್ರೆ ಆ ದೇಶಕ್ಕೆ ನಾವು ರಫ್ತು ಮಾಡಲಿಕ್ಕಾಗಲ್ಲ. ಕಾಫಿ ಮುಖ್ಯವಾಗಿ ರಫ್ತು ಬೆಳೆ, ಇದನ್ನು ನಾವು ಸುಲಭವಾಗಿ ನಾವು ಕಂಪ್ಲೈ ಮಾಡಬಹುದು, ಅದರ ಆ ರೆಗ್ಯುಲೇಷನ್ಗೆ ನಾವು ಸುಲಭವಾಗಿ ಹೊಂದುಗಿಸ್ಕೊಳ್ತಕ್ಕಂಥ ಕೂಡ ಲಾಭ ಇದೆ. ಈ ಎಲ್ಲ ಕಾರಣಗಳಿಂದ ನೆರಳಿನಲ್ಲಿ ಬೆಳೆಯತಕ್ಕಂಥ ಕಾಫಿ ವ್ಯವಸ್ಥೆಗಳು ಪರಿಸರ ಮತ್ತು ಆರ್ಥಿಕ ಎರಡು ದೃಷ್ಟಿಯಿಂದ ಬಹಳ ಮಹತ್ವವಾಗಿದೆ.
1: ಸರಿ ಸರ್. ಸರ್, ನಮ್ಮ ಭಾರತ ದೇಶದಲ್ಲಿ ಈ ಕಾಫಿ ಪುನಶ್ಚೇತನವಾಗಬೇಕಂದ್ರೆ ಕಾಫಿ ಕೃಷಿ ಏಕೆ ಅಗತ್ಯವಾಗಿ ಬೇಕು?
0: ಇದು ಒಂದು ಉತ್ತಮವಾದಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ನಾವು ಭಾರತದ ಕಾಫಿ ವ್ಯವಸ್ಥೆಗಳು ಪರಿಸರ ಸ್ನೇಹಿ, ಜೀವ ವೈವಿಧ್ಯತೆ ಸಮೃದ್ಧವಾಗಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸವಾಲುಗಳು, ಅವುಗಳ ಸುಸ್ಥಿರತೆ ಮತ್ತು ದೀರ್ಘಕಾಲಿಕ ಉತ್ಪಾದನೆಗೆ ಅಪಾಯನ ಉಂಟು ಮಾಡತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಹವಾಮಾನ ವೈಪರೀತ್ಯತೆ ಅಥವಾ ಕ್ಲೈಮೇಟ್ ವೇರಿಯಬಿಲಿಟಿ ಅಂತ ಹೇಳ್ತೀವಿ, ಅನಿಯಮಿತ ಮಳೆ, ದೀರ್ಘಕಾಲಿಕ ಬರ, ಹೂ ಬಿಡುವುದರ ಸಮಯದಲ್ಲಿ ಮಳೆ ಬಾರದೇ ಇರತಕ್ಕಂಥದ್ದು, ಹಾಗೂ ಹೆಚ್ಚುತ್ತಿರುವ ತಾಪಮಾನಗಳು ಕಾಫಿ ಗಿಡಗಳ ಹೂ ಬಿಡುವಿಕೆ, ಕಾಯಿ ಬೆಳವಣಿಗೆ, ಕಾಫಿ ಗುಣಮಟ್ಟದ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತವೆ. ಆದ್ದರಿಂದ ಉತ್ಪಾದನೆ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಎರಡನೇದು ವಿಚಾರ ನಾವು ಹೇಳಬೇಕಾದ್ರೆ ನೆರಳಿನ ಮರಗಳನ್ನ ಕಡಿಮೆ ಮಾಡಿ, ಥಿನ್ನಿಂಗ್ ಆಫ್ ದಿ ಸೇಡ್ ಟ್ರೀಸ್ ಅಂತ ಹೇಳ್ತೀವಿ ನಾವು, ನೆರಳಿನ ಮರಗಳನ್ನು ಕಡಿಮೆ ಮಾಡ್ತಾ ಇದ್ರೆ ಬೆಳೆಗಾರ ಬಂಧುಗಳು ಅಲ್ಪಾವಧಿಯ ಇಳುವರಿ ಹೆಚ್ಚಿನ ಮಾಡತಕ್ಕಂಥ ಉದ್ದೇಶದಿಂದ ಸ್ಥಳೀಯ ಮರಗಳನ್ನು ಕಡಿದ್ಬಿಟ್ಟು ತೆರಳುಗೊಳಿಸಿ ಒಂದೇ ಸಿಲ್ವರ್ ಓಕು ಅಥವಾ ಒಂದೇ ತರನಾದಂಥ ಮರಗಳನ್ನು ಹಾಕ್ತಾ ಇದ್ದಾರೆ. ಇದರಿಂದ ಜೀವ ವೈವಿಧ್ಯತೆ, ಇಂಗಾಲದ ಸಂಗ್ರಹಣಾ ಸಾಮರ್ಥ್ಯ, ಮಣ್ಣಿನ ಪೋಷಕಾಂಶಗಳ ಉಳಿದುಕೊಳ್ಳುವ ಸಾಮರ್ಥ್ಯ, ಹವಾಮಾನ ಬದಲಾವಣೆ ತಗ್ಗಿಸುವ ಸಾಮರ್ಥ್ಯನೂ ಕೂಡ ಕುಂಠಿತವಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತೊಂದು, ಮಣ್ಣಿನಲ್ಲಿ ಇರತಕ್ಕಂಥ ಸಾವಯವ ಪದಾರ್ಥಗಳು ಕೂಡ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾದ ವಿಷಯ, ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಕೂಡ ಹೆಚ್ಚಾಗ್ತಾ ಇದೆ. ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಪುನಶ್ಚೇತನ ಕೃಷಿ ಒಂದು ಅಡಿಪಾಯ ಅಂತ ನಾವು ಹೇಳ್ಬೋದು ಮೇಡಮ್.
1: ಸರಿ ಸರ್. ಈ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ, ಅಂದ್ರೆ ಪುನಶ್ಚೇತನವಾಗಬೇಕಂದ್ರೆ ಮುಖ್ಯವಾಗಿ ಕಾಫಿ ಕೃಷಿಯಲ್ಲಿ ಅತ್ಯಂತ ಪ್ರಮುಖವಾಗಿ ಪದ್ಧತಿಗಳನ್ನ ನಾವು ನೋಡ್ತೀವಿ, ಆ ಪದ್ಧತಿಗಳು ಯಾವ ಸ್ವಲ್ಪ ತಿಳಿಸ್ಕೊಡಿ ಸರ್.
0: ಖಂಡಿತವಾಗಿಲೂ, ಅತ್ಯಂತ ಪ್ರಮುಖ ಪದ್ಧತಿಗಳಲ್ಲಿ ಒಂದು ಅಂತಂದ್ರೆ ಜೀವ ವೈವಿಧ್ಯ ಮತ್ತು ಬಹು ಹಂತದ ನೆರಳಿನ ಮರಗಳನ್ನ ಕಾಪಾಡುವುದಾಗಿದೆ. ನೆರಳು ನಿರ್ವಹಣೆ ಪುನಶ್ಚೇತನ ಕಾಫಿಯ ಒಂದು ಆಧಾರ ಸ್ತಂಭವಾಗಿದೆ ಅಂತ ನಾವು ಹೇಳ್ಬೋದು. ವಿವಿಧ ಜಾತಿಯ ನೆರಳಿನ ಮರಗಳನ್ನ ತೋಟದಲ್ಲಿ ಇಟ್ಕೊಳ್ಳುವುದರಿಂದ ಸೂಕ್ಷ್ಮ ಹವಾಮಾನ ನಿಯಂತ್ರಣವಾಗುತ್ತದೆ, ಇಂಗಾಲ ಸಂಗ್ರಹಣಾ ಸಾಮರ್ಥ್ಯನು ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದ ರೈತರು ಸ್ಥಳೀಯ ನೆರಳಿನ ಮರಗಳನ್ನು ಉಳಿಸುವುದರ ಜೊತೆಗೆ ವಿವಿಧ ಜಾತಿಯ ಮರಗಳನ್ನು ಕೂಡ ನಾವು ಬೆಳೀಲಿಕ್ಕೆ ಉತ್ತೇಜನವನ್ನು ಕೊಡ್ತಾ ಇರ್ತೀವಿ.
1: ಈ ಸ್ಥಳೀಯ ಮರಗಳು ಅಂತ ಹೇಳಿದ್ರೆ, ಈ ಸ್ಥಳೀಯ ಮರಗಳು ಮತ್ತೆ ಮಿಶ್ರ ನೆರಳು ಮರಗಳು ಉತ್ತಮವಾಗಿ ತೋರಿಸುವ ರೀತಿಯಲ್ಲಿ ನಮಗೆ ಸಾಕ್ಷ್ಯ ಏನಾದರೂ ಇದೇನಾ?
0: ಖಂಡಿತವಾಗಿಲೂ ಹೌದು. ನಾವು ಸಂಶೋಧನೆ ಪ್ರಕಾರ ಸ್ಥಳೀಯ ಮತ್ತು ಮಿತ್ರ ಜಾತಿಯ ನೆರಳ ವ್ಯವಸ್ಥೆಗಳು ಸಿಲ್ವರ್ ಓಕ್ನಂತ ವಿದೇಶಿಯ ನೆರಳಿನ ಮರಗಳ ಪ್ರಾಬಲ್ಯವಿರುವ ವ್ಯವಸ್ಥೆಗಳಿಗಿಂತ ಹೆಚ್ಚಿನ ಜೈವಿಕ ದ್ರವ್ಯರಾಶಿ, ಅಂದ್ರೆ ನಾವು ಬಯೋಮಾಸ್ ಅಂತ ಹೇಳ್ತೀವಲ್ಲ, ಅದು ಮತ್ತು ಇಂಗಾಲದ ಸಂಗ್ರಹಣೆ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ನಾ ಆವಾಗಲೇ ಹೇಳಿದಾಗೆ ಸರಾಸರಿ ಸಣ್ಣ ಒಂದು ಫಾರೆಸ್ಟ್ ವ್ಯವಸ್ಥೆಗಿಂತನೂ ಕೂಡ ಈ ಸ್ಥಳೀಯ ಮತ್ತು ಮಿಶ್ರ ಜಾತಿ ಮರಗಳಿದ್ದರೆ ಇಂಗಾಲದ ಸಂಗ್ರಹಣೆ ಮತ್ತು ಜೈವಿಕ ವೈವಿಧ್ಯತೆಗೆ ಹೆಚ್ಚು ಅನುಕೂಲವಾಗುತ್ತೆ. ಬೇರೆ ಬರೇ ಒಂದೇ ತರನಾದಂಥ ಸಿಲ್ವರ್ ಓಕ್ನಂಥ ವಿದೇಶಿ ಮರಗಳ ಇರತಕ್ಕಂಥ ವ್ಯವಸ್ಥೆಗಿಂತನೂ ಕೂಡ ಸ್ಥಳೀಯ ಮತ್ತು ಮಿಶ್ರ ಮರಗಳು ಇರೋದ್ರಿಂದ ಹೆಚ್ಚಿನ ಒಂದು ಸೂಕ್ಷ್ಮ ಪರಿಸರ ವ್ಯವಸ್ಥೆ ಹೆಚ್ಚಾಗಿ ಕಾಫಿಯ ಸ್ಥಿರತೆ ಉತ್ಪಾದನೆಯಲ್ಲಿ ಸ್ಥಿರತೆಯನ್ನು ನಾವು ಕಂಡ್ಕೋಬಹುದು.
1: ಕಾಫಿ ಬೆಳೆಯೋದಕ್ಕೆ ರೈತರು ಮಣ್ಣಿನ ಸಾವಯವ ಪದಾರ್ಥಗಳನ್ನ ಕೆಲವು ಟೈಮಲ್ಲಿ ಬಳಸಬೇಕಾಗುತ್ತೆ. ಅದು ಯಾವ ರೀತಿ ಸಾವಯವ ಪದಾರ್ಥವನ್ನು ಹೇಗೆ ಹೆಚ್ಚಿಸಬಹುದು ಸರ್?
0: ಇದು ಒಂದು ಉತ್ತಮವಾದಂತಹ ಪ್ರಶ್ನೆ ಅಂತ ಹೇಳ್ತೀನಿ ಮೇಡಮ್. ಆರೋಗ್ಯಕರ ಮಣ್ಣು ಪುನಶ್ಚೇತನ ಕಾಫಿ ಕೃಷಿಗೆ ಮೂಲಾಧಾರವಾಗಿದೆ. ರೈತರು ಮಣ್ಣಿನ ಸಾವಯವ ಪದಾರ್ಥಗಳನ್ನು ಹೆಚ್ಚಿಸಲು ಕೆಲವೊಂದಿಷ್ಟು ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ. ಮೊದಲನೇದಾಗಿ ಮಣ್ಣಿನ ಹೊದಿಕೆ ಅಥವಾ ಮಲ್ಚಿಂಗ್ ಅಂತ ಹೇಳ್ತೀವಿ, ಕೃಷಿ ಅವಶೇಷಗಳ ಮರುಬಳಕೆ ಮಾಡುವುದಾಗಿರ್ಬೋದು, ಕಾಂಪೋಸ್ಟ್ ಬಳಕೆ, ಎರೆಹುಳು ಗೊಬ್ಬರಗಳ ಬಳಕೆ, ಬಿದ್ದ ಎಲೆಗಳನ್ನು ಮರಳಿ ಮಣ್ಣಿಗೆ ಸೇರಿಸತಕ್ಕಂಥ ಕ್ರಮಗಳಾಗಿರ್ಬೋದು, ಕಾಫಿ ಪಲ್ಪನ್ನು ಮರು ಬಳಕೆ ಆಗಿರ್ಬೋದು, ಕತ್ತರಿಸಿದ ರಂಬೆ ಮತ್ತು ಇತರ ಅವಶೇಷಗಳನ್ನು ಸಮರ್ಪಕವಾಗಿ ಬಳಸುವುದರ ಮುಖಾಂತರ ಮಣ್ಣಿನ ಫಲವತ್ತತೆ ಹೆಚ್ಚಬಹುದು. ಒಂದು ಮಾತನ್ನು ಹೇಳ್ಬೋದು, ಕೃಷಿ ಅವಶೇಷಗಳು ತ್ಯಾಜ್ಯವನ್ನು ನೋಡದೆ ಸಂಪನ್ಮೂಲವೆಂದು ಪರಿಗಣಿಸುವುದರ ಮುಖಾಂತರ ನಾವು ಮಣ್ಣಿನ ಸಾವಯವ ಪದಾರ್ಥವನ್ನು ಹೆಚ್ಚು ಮಾಡಬಹುದಾಗಿದೆ.
1: ಈಗ ನಮ್ಮ ರೈತರು ಮಣ್ಣಿನ ಸಾವಯವ ಪದಾರ್ಥಗಳನ್ನು ಯಾವ ರೀತಿ ಹೆಚ್ಚಿಸ್ಕೋಬಹುದು ಅಂತ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ಈ ಕಾಫಿ

0: ತೋಟದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗೆ ಯಾವ ಕ್ರಮಗಳನ್ನು ನಾವು ಕೈಗೊಳ್ಬಹುದು ಸರ್?
1: ಸಾಮಾನ್ಯವಾಗಿ ನೀವು ಕಾಫಿ ಬೆಳೀತಕ್ಕಂಥ ಪ್ರದೇಶಗಳನ್ನು ನೋಡೋದಾದ್ರೆ ಪಶ್ಚಿಮ ಮತ್ತು ಪೂರ್ವ ಘಟ್ಟ ಪ್ರದೇಶಗಳ ಗುಡ್ಡಗಾಡುಗಳಲ್ಲಿ ಕಾಫಿಯನ್ನು ಬೆಳೆಯಲಾಗ್ತಿದೆ. ಇದು ಇಳಿಜಾರಿನಲ್ಲಿ ಬೆಳೆಯೋದ್ರಿಂದ ಮಣ್ಣು ಕೊಚ್ಚನೆ ಹೆಚ್ಚಾಗ್ತಾ ಇರುತ್ತೆ. ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ಇಳಿಜಾರಿಗೆ ಅಡ್ಡಲಾಗಿ ಬಾಹ್ಯರೇಖೆ ಆಧಾರಿತ ನಾಟಿ ಅಥವಾ ನಾವು ಕಂಟ್ರೋಲ್ ಪ್ಲಾಂಟಿಂಗ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ, ಕಂಟ್ರೋಲ್ ಪ್ಲಾಂಟಿಂಗ್ ಮಾಡೋದಾಗಿರ್ಬೋದು, ಕ್ರಿಡಲ್ ಪಿಟ್ಸ್ ಅಥವಾ ತೊಟ್ಟಿಲು ಗುಂಡಿಗಳನ್ನು ತೊಡೋದಾಗಿರ್ಬೋದು, ಮಣ್ಣಿನ ಮುಚ್ಚಗತೆ ಅಥವಾ ಕವರ್ ಡಿಗ್ಗಿಂಗು, ಸೂಕ್ತ ಒಳಚರಂಡಿ ಕಾಲುವೆಗಳು, ಕೃಷಿ ಹೊಂಡಗಳು, ನೆಲ ಮುಚ್ಚುವ ಬೆಳೆಗಳು ಅಥವಾ ಕವರ್ ಕ್ರಾಪ್ಸ್, ಈ ಎಲ್ಲ ಕ್ರಮಗಳನ್ನು ಅಳವಡಿಸಿದ ಮುಖಾಂತರ ನೀರಿನ ಹರಿವನ್ನು ಕಡಿಮೆ ಮಾಡಿ ನೀರು ಮಣ್ಣಿನೊಳಗೆ ಹೀರಿಕೊಳ್ಳುವುದನ್ನು ಹೆಚ್ಚಿಸೋದಲ್ಲದೆ ಮಣ್ಣಿನನ್ನು ಕೂಡ ನಾವು ಸಂರಕ್ಷಣೆ ಮಾಡಲಿಕ್ಕೆ ಅನುಕೂಲವಾಗುತ್ತದೆ.
0: ಈ ಕ್ರಮಗಳ ಜೊತೆಗೆ ಕಾಫಿ ಕೃಷಿಗೆ ಹವಾಮಾನ ಸ್ಥಿರತೆಯನ್ನು ಹೆಚ್ಚಿಸಲು ನೀರಾವರಿ ಹೇಗೆ ಸಹಾಯ ಮಾಡುತ್ತದೆ ಸರ್?
1: ಖಂಡಿತವಾಗಲೂ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಬರ ಪರಿಸ್ಥಿತಿಯನ್ನು ಎದುರಿಸಲು ನೀರಾವರಿ ಅಂತಕ್ಕಂಥದ್ದು ಒಂದು ಬಹಳ ಮುಖ್ಯ. ರೈತರು ಮಳೆ ನೀರನ್ನು ಕೊಯ್ಲು ಮಾಡೋದರ ಜೊತೆಗೆ ತುಂತುರು ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ಅಂತ ಹೇಳ್ತೀವಲ್ಲ, ಮೈಕ್ರೋ ಸ್ಪ್ರಿಂಕ್ಲರ್ ಮತ್ತು ಹನಿ ನೀರಾವರಿ ವ್ಯವಸ್ಥೆಗಳನ್ನು ಬಳಸಬಹುದು. ಮುಖ್ಯವಾಗಿ ಕಾಫಿಯನ್ನು ಮಳೆ ಆಶ್ರಿತ ಬೆಳೆಯಾಗಿ ಬೆಳೀತಾ ಇದ್ರೂ ಕೂಡ ಹೂ ಬಿಡತಕ್ಕಂಥ ಸಮಯದಲ್ಲಿ ಅಂದರೆ ನಾವು ಬ್ಲಾಸಮ್ ಮತ್ತು ಬ್ಯಾಕಿಂಗ್ ಇದು ಬರಗಾಲಕ್ಕೆ ಅನುಗುಣವಾಗಿ ಬರತಕ್ಕಂಥದ್ದು ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ, ಆ ತಿಂಗಳಲ್ಲಿ ಮಳೆ ಆರ್ತಕ್ಕಂಥ ಸಂಭವನೀಯತೆ ಕಡಿಮೆ ಇರುತ್ತೆ. ಅಂಥ ಸಮಯದಲ್ಲಿ ಹೂ ಬಿಡಲಿಕ್ಕೆ ಮತ್ತು ಹಿಮ್ಮಳೆಯಾಗಿ ಹೂ ಚೆನ್ನಾಗಿ ಕಟ್ಟಲಿಕ್ಕೆ ಈ ಹಂತಗಳಲ್ಲಿ ನೀರಾವರಿ ಕೊಡೋದ್ರಿಂದ ನಾವು ಇಳುವರಿಯನ್ನು ಡಬಲ್ ಮಾಡಬಹುದು ಅಂತ ಹೇಳ್ಬೋದು. ಆದ ದೃಷ್ಟಿಕೋನದಲ್ಲಿ ಹವಾಮಾನ ಏರ್ಪಡೆದನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಂದ್ರೆ ನೀರಾವರಿ ವ್ಯವಸ್ಥೆ ಬಹಳ ಮುಖ್ಯವಾಗಿದೆ.
0: ಸರ್, ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಬೆಳೆ ವೈವಿಧ್ಯೀಕರಣ ಎಂದ್ರೆ ಏನು, ಹಾಗೆ ಅದು ನಮಗೆ ಏಕೆ ಮುಖ್ಯವಾಗಿ ಬೇಕಾಗುತ್ತೆ?
1: ಖಂಡಿತವಾಗಿಯೂ ಬೆಳೆ ವೈವಿಧ್ಯೀಕರಣ ಅಂದ್ರೆ ಕಾಫಿ ಒಟ್ಟಿಗೆ ವಿವಿಧ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಮತ್ತು ಸಂಬಂಧಿತ ಕೃಷಿ ಚಟುವಟಿಕೆಗಳನ್ನು ಸಂಯೋಜಿಸುವುದು. ಕಾಫಿ ತೋಟಗಳಲ್ಲಿ ಉದಾಹರಣೆಗೆ ಕಾಳುಮೆಣಸು, ಕಿತ್ತಳೆ, ಅವಕೇಡು ಅಥವಾ ಬೆಣ್ಣೆಹಣ್ಣು ಅಂತ ಹೇಳ್ತೀವಿ, ಬಾಳೆ, ಏಲಕ್ಕಿ, ವಿವಿಧ ಮಸಾಲೆ ಪದಾರ್ಥಗಳನ್ನು ನಾವು ಬೆಳೀತಕ್ಕಂಥದ್ದು, ಜೊತೆಗೆ ಸೂಕ್ತವಾದ ಪಶುಸಂಗೋಪನಾ ಚಟುವಟಿಕೆಗಳನ್ನು ಕೂಡ ಕೈಗೊಳ್ಬೋದು. ಇದರಿಂದ ಏನಾಗುತ್ತೆ, ಬರೀ ಒಂದೇ ಬೆಳೆ ಬೆಳೆಯೋದ್ರಿಂದ ನಾವು ವರ್ಷದಲ್ಲಿ ಆದಾಯವನ್ನು ಒಂದೇ ಬಾರಿ ನಿರೀಕ್ಷಿಸಬಹುದು. ಕಾಫಿಯೊಟ್ಟಿಗೆ ಸಮಗ್ರತೆ ಇದ್ದರೆ ನಮಗೆ ಪ್ರತಿ ತಿಂಗಳೂ ಕೂಡ ಆದಾಯದ ಮೂಲ ಇರುತ್ತೆ. ಅಂದ್ರೆ ಇನ್ಕಮ್ ಸ್ಪ್ರೆಡಿಂಗ್ ಥ್ರೋಡ್ ದಿ ಇಯರ್ ಅಂತ ಹೇಳ್ತೀವಿ. ಇಫ್ ಯು ಡಿಪೆಂಡ್ ಆನ್ ಓನ್ಲಿ ಕಾಫಿ ಮತ್ತು ಕಾಳು ಮೆಣಸಾದ್ರೆ ನಮಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಾತ್ರ ನಾವು ಹಣದವನ್ನ ನೋಡಬಹುದು. ಅದರ ಅಲ್ಲದೇ ಈ ಸಮಗ್ರವಾದಿ ವೈವಿಧ್ಯತೆ ಇದ್ರೆ ಪ್ರತಿ ತಿಂಗಳು ಕೂಡ ನಾವು ಆದಾಯನ ತಗೊಳ್ಳಕ್ಕೆ ಅನುಕೂಲವಾಗುತ್ತೆ.
0: ಅಂದ್ರೆ ಅದರೊಟ್ಟಿಗೆ ಬೇರೇನು ನಾವು ಇದು ಮಾಡಬಹುದು ಅಂತ.
1: ಖಂಡಿತವಾಗ್ಲಿ.
0: ಈಗ ರೈತರು ಹೊರಗಿನಿಂದ ಖರೀದಿಸುವ ಕೃಷಿ ಅಂದ್ರೆ ಇನ್ಪುಟ್ಸ್ ಮೇಲಿನ ಅವಲಂಬನೆಯನ್ನು ಹೇಗೆ ಕಡಿಮೆ ಮಾಡಬಹುದು ಸರ್?
1: ಖಂಡಿತವಾದಂತ ಉತ್ತಮ ಪ್ರಶ್ನೆ. ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ರೈತರು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದ್ರೆ ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಈ ಪದ್ಧತಿಯನ್ನು ಅನುಸರಿಸುವ ಮುಖಾಂತರ ಸಾವಯವ ಜೈವಿಕ ಸಂಪನ್ಮೂಲಗಳ ಜೊತೆಗೆ ಮಣ್ಣು ಪರೀಕ್ಷೆ ಆಧಾರಿತ ಸ್ಥಳೀಯ ಅಗತ್ಯಕ್ಕಿಂತ ಅನುಕೂಲಕ್ಕಂತೆ ಕಡಿಮೆ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಬಳಸಬಹುದು. ರಸಗೊಬ್ಬರಗಳ ಪರ್ಯಾಯವಾಗಿ ಕಾಂಪೋಸ್ಟು, ಎರೆಹುಳು ಗೊಬ್ಬರ, ಜೈವಿಕ ಗೊಬ್ಬರ, ನಾನು ಆಗಲೇ ಕವರ್ ಕ್ರಾಪ್ಸು, ಕೃಷಿ ಅವಶೇಷಗಳನ್ನು ಮರುಬಳಕೆ ಮಾಡುವುದರ ಮುಖಾಂತರ ನಾವು ಹೊರಗಿನಿಂದ ತರತಕ್ಕಂಥ ಪದಾರ್ಥಗಳ ಮೇಲೆ ಅವಲಂಬನೆಯನ್ನು ಖಂಡಿತವಾಗಲೂ ಈ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ತುಂಬ ನಾವು ಕಡಿಮೆ ಮಾಡಬಹುದು.
0: ಹಾಗೆ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಸಮಗ್ರ ಸಸ್ಯ ಆರೋಗ್ಯ ಹೇಗೆ ನಿರ್ವಹಣೆ ನಾವು ಇದು ಮಾಡಬಹುದು?
1: ಖಂಡಿತವಾಗಿ ಇದು ಒಂದು ಉತ್ತಮವಾದಂತಹ ಅಂಶ ಅಂತ ಹೇಳಬಹುದು. ಸಮಗ್ರ ಸಸ್ಯ ಆರೋಗ್ಯ ನಿರ್ವಹಣೆ ಅಥವಾ ಇಂಟಿಗ್ರೇಟೆಡ್ ಪ್ಲಾಂಟ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಕಾಫಿ ಗಿಡಗಳನ್ನ ಆರೋಗ್ಯಕರವಾಗಿ ಕಾಪಾಡಿಕೊಳ್ಳುವುದರ ಜೊತೆಗೆ ಅನಗತ್ಯ ಕೀಟನಾಶಕಗಳ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕಾಗುತ್ತೆ. ಉದಾಹರಣೆಗೆ ಕೀಟ ಮತ್ತು ರೋಗ ನಿರೋಧಕ ಸಹಿಷ್ಣು ತಳಿಗಳ ಬಳಕೆ, ಜೈವಿಕ ನಿಯಂತ್ರಣ, ಪರಿಸರ ಸ್ನೇಹಿ ಕೀಟಗಳ ನಿರ್ವಹಣೆ, ಕೀಟಗಳ ನಿಯಂತ್ರಣಕ್ಕೆ ಅಗತ್ಯ ಇರತಕ್ಕಂಥ ಅಗ್ದಿ ಅನಿವಾರ್ಯ ಇದ್ದಾಗ ಮಾತ್ರ ಕೀಟನಾಶಕಗಳ ಬಳಕೆಯನ್ನು ಬಳಸಿದರೆ ಇದು ಕಡಿಮೆ. ಉದಾಹರಣೆಗೆ ಇತ್ತೀಚೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯಿಂದ CCRI ಸುರಕ್ಷಾ ಅಂತಕ್ಕಂಥದ್ದು ಅರೇಬಿಕಾ ಕಾಫಿಯಲ್ಲಿ ಬರತಕ್ಕಂಥ ಬಿಳಿ ಕಾಂಡ ಕೊರಕಕ್ಕೆ ರೆಸಿಸ್ಟೆಂಟ್ ವೆರೈಟಿ ಆಗಿರ್ಬೋದು, ಇಂಥ ಬೆಳೆಗಳನ್ನು ಬೆಳೆಯೋದ್ರಿಂದ ತಳಿಗಳನ್ನು ಉಪಯೋಗಿಸೋದ್ರಿಂದ ನಾವು ಹೊರಗಿನಿಂದ ಅಥವಾ ಎಕ್ಸ್ಟರ್ನಲ್ ಇನ್ಪುಟ್ಸ್ ಕೆಮಿಕಲ್ ಕಂಟ್ರೋಲಿಂದ ನಾವು ಕಡಿಮೆ ಮಾಡಬಹುದು.
0: ಈಗ ನಮ್ ಕಾಫಿ ರೈತರಿಗೆ ಪುನಶ್ಚೇತನ ಕೃಷಿ ಮಾಡಬೇಕು ಅಂದ್ರೆ

0: ದೊರಿಬೇಕು ಅಂದ್ರೆ ಅದರ ಆರ್ಥಿಕ ಪ್ರಯೋಜನಗಳೇನಾದ್ರೂ ಇದಾವ ಸರ್?
1: ಖಂಡಿತವಾಗ್ಲು. ಪುನಶ್ಚೇತನ ಕಾಫಿ ಕೃಷಿಯು ರೈತರಿಗೆ ಹಲವು ಆರ್ಥಿಕ ಪ್ರಯೋಗಗಳನ್ನು ನೀಡಬಹುದು. ಉದಾಹರಣೆಗೆ ಹೇಳೋದಾದ್ರೆ ಹೆಚ್ಚು ಸ್ಥಿರವಾದ ಉತ್ಪಾದನೆ ಅಂದ್ರೆ ಲಾಂಗ್ ಟರ್ಮ್ ಸಸ್ಟೈನಬಲ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ವಿವಿಧ ಮೂಲಗಳ ಆದಾಯದಿಂದ ಡೈವರ್ಸಿಫಿಕೇಶನ್ ಮಾಡೋದ್ರಿಂದ ಬೇರೆ ಬೇರೆ ಬೆಳೆಗಳಿಂದ ಆದಾಯನೂ ಬರುತ್ತೆ, ಹೊರಗಿನ ಇನ್ಪುಟ್ಲಿಂದ ಅವಲಂಬನೆ ಕಡಿಮೆ ಮಾಡಬಹುದು, ಕೃಷಿ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಆಗುತ್ತೆ, ಹವಾಮಾನ ಅಪಾಯಗಳನ್ನು ಸಮಗ್ರವಾಗಿ ನಿರ್ವಹಿಸಬಹುದು, ತೋಟದ ದೀರ್ಘಕಾಲಿಕ ಆರ್ಥಿಕ ಸ್ಥಿರತೆಯನ್ನು ನಾವು ಕಂಡುಕೋಬಹುದಾಗಿದೆ ಈ ಒಂದು ಪುನಶ್ಚೇತನ ಕಾಫಿ ಕೃಷಿಯಿಂದ.
0: ಈ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಏನಾದರೂ ಸಾಮಾಜಿಕ ಪ್ರಯೋಜನಗಳೇನಾದರೂ ಇದಾವ ಸರ್?
1: ಖಂಡಿತವಾಗ್ಲು. ಪುನಶ್ಚೇತನ ಕಾಫಿ ಕೃಷಿಯು ಕಾಫಿ ತೋಟಗಳನ್ನು ಹೆಚ್ಚು ಸ್ಥಿರ ಮತ್ತು ಆರ್ಥಿಕವಾಗಿ ಸದೃಢವಾಗಿಸುವ ಮೂಲಕ ಸಣ್ಣ ರೈತರಿಗೆ ಜೀವನೋಪಾಯನ ಬಲಪಡಿಸಬಹುದು ಅಂತಲೇ ಹೇಳ್ಬೋದು. ಭಾರತದಲ್ಲಿ ಬಹುತೇಕ ಕಾಫಿ ತೋಟಗಳು ಸಣ್ಣ ರೈತರ ಒಂದು ಒಡೆತನದಲ್ಲಿದೆ. ಈ ಎಲ್ಲ ಸಾಮಾಜಿಕ ಅಂಶಗಳ ಮುಖಾಂತರ ಮುಖ್ಯವಾಗಿ ನಾನು ಆವಾಗಲೇ ಹೇಳಿದ ಹಾಗೆ ಯುಡಿಆರ್ ಅಂತೇಳಿ ಐರೋಪ್ಯ ದೇಶದಲ್ಲಿ ಅರಣ್ಯ ನಾಶ ಮಾಡಿ ಯಾವುದೇ ಪದಾರ್ಥನ ಎಕ್ಸ್ಪೋರ್ಟ್ ಮಾಡಿದ್ರೆ ಆಗೋದಿಲ್ಲ, ಈ ಒಂದು ನಾವು ಅರಣ್ಯ ವ್ಯವಸ್ಥೆಯಲ್ಲಿ ಕಾಫಿ ಬೆಳೀತಕ್ಕಂಥದನ್ನ ಪ್ರೂಫ್ ಮಾಡಿದ್ರೆ ನಮ್ಮ ಕಾಫಿಗೆ ಹೆಚ್ಚು ಬೆಲೆಯನ್ನು ಕೂಡ ಪಡೀಲಿಕ್ಕೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಇದೆ
0: ಸರ್. ಈ ನಮ್ಮ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಆಧಾರ ಸ್ತಂಭಗಳು ಅಂತ ಇರುತ್ತೆ, ಆ ಆಧಾರ ಸ್ತಂಭಗಳು ಯಾವುವು ಅಂತ ನಮ್ಗೆ ತಿಳಿಸ್ಕೊಡ್ತೀರಾ?
1: ಮುಖ್ಯವಾಗಿ ಪುನಶ್ಚೇತನ ಕಾಫಿ ಕೃಷಿಗೆ ಮೂರು ಪ್ರಮುಖ ಆಧಾರ ಸ್ತಂಭಗಳು ನಾವು ಇದೆ ಅಂತ ಹೇಳಬಹುದು. ಮುಖ್ಯವಾಗಿ ಮೊದಲನೇದು ಪರಿಸರ ಪುನಶ್ಚೇತನ, ಎರಡನೇದಾಗಿ ಆರ್ಥಿಕ ಸದೃಢತೆ, ಮೂರನೇದಾಗಿ ಸಾಮಾಜಿಕ ಸ್ಥಿರತೆ ಅಂತಕ್ಕಂಥದ್ದು ಇವು ಮುಖ್ಯ ಮೂರು ಪಿಲ್ಲರ್ಸ್ ಆಫ್ ರೀಜನರೇಟಿವ್ ಅಗ್ರಿಕಲ್ಚರ್ ಅಂತ ಹೇಳ್ಬಹುದು.
0: ಅಂದ್ರೆ ಈ ಸ್ತಂಭಗಳನ್ನ ನಾವು ಮುಖ್ಯವಾಗಿ ಅಲ್ಲಿ ನಾವು ಇದು ಮಾಡಬೇಕಾಗುತ್ತೆ.
1: ಹೌದು.
0: ಸರಿ, ಈ ನಮ್ಮ ದೇಶದಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಪುನಶ್ಚೇತನ ಕಾಫಿ ಕೃಷಿಗೆ ಯಾವ ವಿಷಯಕ್ಕೆ ನಾವು ಹೆಚ್ಚಿನ ಆದ್ಯತೆಯನ್ನ ಕೊಡಬಹುದು ಸರ್?
1: ಖಂಡಿತವಾಗಿ ಪುನಶ್ಚೇತನ ಕಾಫಿ ಕೃಷಿಯಲ್ಲಿ ಮುಖ್ಯವಾಗಿ ಸ್ಥಳೀಯ ಮತ್ತು ವೈವಿಧ್ಯತೆಯ ನೆರಳನ್ನ ಕಾಪಾಡುವುದು, ಮಣ್ಣಿನ ಸಾವಯವ ಇಂಗಾಲ ಮತ್ತು ಮಣ್ಣಿನ ಜೈವಿಕ ಆರೋಗ್ಯವನ್ನ ಪುನಶ್ಚೇತನಗೊಳಿಸುವ ಕಡೆಗೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡೋದ್ರೊಟ್ಟಿಗೆ ನಾನು ಆವಾಗಲೇ ಹೇಳಿದಾಗೆ ಹವಾಮಾನ ಕ್ಲೈಮೇಟ್ ಸ್ಮಾರ್ಟ್ ಇರಿಗೇಷನ್ ಪದ್ಧತಿ ಒಳಗೆ ಅಳವಡಿಸಿಕೊಳ್ಳೋದ್ರೊಟ್ಟಿಗೆ ಬೆಳೆ ವೈವಿಧ್ಯೀಕರಣದ ನಾನು ಉತ್ತೇಜನ ಮಾಡಬೇಕಾಗತ್ತೆ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಸಮಗ್ರ ಸಸ್ಯ ಆರೋಗ್ಯ ನಿರ್ವಹಣೆ, ಅನಗತ್ಯ ಹೊರಗಿನ ಒಳಸುರಿಗಳ ಕಡಿಮೆ ಮಾಡುವುದರ ಅಂದರೆ ಎಕ್ಸ್ಟರ್ನಲ್ ಇನ್ಪುಟ್ಸ್ ಕಡಿಮೆ ಮಾಡುವುದು, ಇಂಗಾಲದ ಸಂಗ್ರಹಣೆ ಹೆಚ್ಚಿಸಿ ಹಸಿರುಮನೆ ಅನಿಲಗಳ ಹೊರಸೂರಿಸಿಕೆಯನ್ನು ಕೂಡ ನಾವು ಕಡಿಮೆ ಮಾಡಬೇಕಾಗುತ್ತೆ. ಇವನ್ನೆಲ್ಲ ಮಾಡುವುದರಿಂದ ರೈತರ ಜೀವನೋಪಾಯ ಮತ್ತು ಹವಾಮಾನ ಸ್ಥಿರತೆಯನ್ನು ಕೂಡ ನಾವು ಈ ಪುನಶ್ಚೇತನ ಕಾಫಿಯಿಂದ ಸುಧಾರಿಸಬಹುದು.
0: ಸುಧಾರಿಸಬಹುದು ಸರ್. ಈಗ ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಇರುವಂತ ಎಲ್ಲಾ ಕಾಫಿ ರೈತರಿಗೆ ನಿಮ್ಮ ಅಂತಿಮ ಅಂದ್ರೆ ನಿಮ್ಮ ಕೊನೆಯ ಸಂದೇಶ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ?
1: ಖಂಡಿತವಾಗ್ಲು. ಭಾರತೀಯ ಕಾಫಿ ಕೃಷಿಗೆ ಈಗಾಗಲೇ ಒಂದು ಬಲವಾದ ಪರಿಸರ ಆಧಾರವಿದೆ, ಏಕೆಂದ್ರೆ ನಮ್ಮ ದೇಶದಲ್ಲಿ ಕಾಫಿಯನ್ನ ಸಾಂಪ್ರದಾಯಿಕವಾಗಿ ನೆರಳು ಆಧಾರಿತ ಕೃಷಿ ಅರಣ್ಯ ಪದ್ಧತಿಯಲ್ಲಿ ಬೆಳೀತಾ ಇರ್ತೀವಿ. ಆದರೆ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯತೆ, ಮಣ್ಣಿನ ಗುಣಮಟ್ಟದ ಕುಸಿತ, ನೆರಳಿನ ಮರಗಳ ಕಡಿಮೆ ಆಗ್ತಕ್ಕಂಥದ್ದು, ಈ ಒಂದು ಸ್ಥಿರತೆಯನ್ನ ಪುನಶ್ಚೇತನ ಕಾಫಿ ಮುಖಾಂತರ ನಾವು ಪುನಃಸ್ಥಾಪಿಸಬಹುದಾಗಿದೆ. ಆದ್ದರಿಂದ ಪುನಶ್ಚೇತನ ಕಾಫಿ ಕೃಷಿ ಒಂದು ಕೇವಲ ಸುಸ್ಥಿರ ಆಯ್ಕೆಯಲ್ಲ, ಇದು ಭಾರತೀಯ ಕಾಫಿಯ ಭವಿಷ್ಯವನ್ನ ಸುಸ್ಥಿರಗೊಳಿಸುವ, ಕಾಫಿ ರೈತರ ಜೀವನೋಪಾಯವನ್ನ ಸುಧಾರಿಸುವ ಹಾಗೂ ಭಾರತದ ಹವಾಮಾನ ಮತ್ತು ಜೀವ ವೈವಿಧ್ಯತೆಯ ಗುರಿಗಳಿಗೆ ಉತ್ತಮವಾದಂಥ ಕೊಡುಗೆ ನೀಡುವ ಒಂದು ಕಾರ್ಯದ ತಂತ್ರವಾಗಿದೆ ಅಂತ ನಾನು ಹೇಳ್ಬೋದು. ನಮ್ಮ ಸಂದೇಶ ಸ್ಪಷ್ಟವಾಗೈತಿ, ಆರೋಗ್ಯಕರ ಮಣ್ಣು, ಜೀವ ವೈವಿಧ್ಯಮಯ ನೆರಳಿನ ಮರಗಳು, ಸುರಕ್ಷಿತ ನೀರು, ಹವಾಮಾನ ಬದಲಾವಣೆಯನ್ನು ಎದುರಿಸಬಲ್ಲ ರೈತರು, ಇವೇ ಭಾರತೀಯ ಕೃಷಿಯ ಉಜ್ವಲ ಭವಿಷ್ಯದ ಆಧಾರ ಸ್ತಂಭ ಅಂತ ಹೇಳ್ಬೋದು. ಇದನ್ನೆಲ್ಲ ನಾವು ಯಶಸ್ವಿ ಆಗಬೇಕಂದ್ರೆ ನಾವು ಪುನಶ್ಚೇತನ ಕಾಫಿ ಕೃಷಿಗಳಿಗೆ ನಾವು ಹೆಜ್ಜೆಯನ್ನು ಹಾಕಬೇಕಂತಕ್ಕಂಥದ್ದು ನನ್ನ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೆಳೆಗಾರ ಬಂಧುಗಳಿಗೆ.
0: ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ಪುನಶ್ಚೇತನ ಕಾಫಿ ಕೃಷಿ ಬಗ್ಗೆ ತುಂಬಾ ಅತ್ಯಂತ ಅಮೂಲ್ಯವಾದ ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ರಿ. ಹಾಗೆ ಕೆಲವು ರೈತರು ಇರ್ತಾರೆ, ನಾವು ಕೂಡ ಕಾಫಿ ಬೆಳೆ ಬೆಳಿಬೇಕು ಮತ್ತೆ ಕಾಫಿನ ಯಾವ ರೀತಿ ನಾವು ಪುನಶ್ಚೇತನಗೊಳಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಪಡಿಬೇಕು ಅನ್ನೋರು ಇರ್ತಾರೆ, ಅಂತವ್ರಿಗೆ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ನಿಮ್ಮ ಫೋನ್ ಸಂಖ್ಯೆನ ತಿಳಿಸ್ಕೊಡಿ ಸರ್.
1: ಖಂಡಿತವಾಗ್ಲು ಮೇಡಮ್. ಮೊದಲನೇದಾಗಿ ನಾನು ಆಕಾಶವಾಣಿಗೂ ಕೂಡ ಒಂದು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಇರ್ತೀನಿ. ಬೆಳೆಗಾರರ ಬಂಧುಗಳಿಗೆ ಅಥವಾ ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ದೂರವಾಣಿಗೆ ತಾವು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ ಈ ಥರ ಇದೆ, 9538304543. ಮತ್ತೊಮ್ಮೆ ಹೇಳ್ತೀನಿ, ನಂದು ಮೊಬೈಲ್ ನಂಬರ್ 9538304543.
0: ಕೇಳುಗರೆ, ಇಲ್ಲಿಯವರೆಗೆ ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು ಈ ವಿಷಯ ಕುರಿತು ಮಾಹಿತಿ ನೀಡಿದವರು ಬಾಳೆಹೊನ್ನೂರಿನಲ್ಲಿರುವ ಕಾಫಿ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರುದ್ರೇಗೌಡ ಸರ್ ಅವರು. ಸರ್, ಇಲ್ಲಿವರೆಗೆ ನಮಗೆ ಒಳ್ಳೆ ಮಾಹಿತಿಯನ್ನ ನೀಡಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
1: ನಾನು ಕೂಡ ನಮ್ಮ ಕಾಫಿ ಮಂಡಳಿಯ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಆಕಾಶವಾಣಿಗೆ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ.
0: ನಮಸ್ಕಾರ ಸರ್.

0: ಜನಪದ ಸಂಗೀತದಲ್ಲಿ ಇದುವರೆಗೂ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕೃಷಿರಂಗ ಪ್ರಸಾರವಾಯಿತು. ನಾಳೆ ಕೃಷಿರಂಗದಲ್ಲಿ ಕೇಳಿ. ಬರಗಾಲದಲ್ಲಿ ರೈತನ ಕೈ ಹಿಡಿಯುವ ಎಣ್ಣೆಕಾಳು ಬೆಳೆಗಳು ಮತ್ತು ಬರಗಾಲದ ಸಂದರ್ಭದಲ್ಲಿ ಯಾವ ರೀತಿಯ ಕೃಷಿ ಕ್ರಮಗಳನ್ನು ಅನುಸರಿಸಬೇಕು, ಈ ಕುರಿತು ಡಾಕ್ಟರ್ ಯಮನೂರು ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಜ್ಗೌಡ. ನಂತರ ಬೆಂಗಳೂರಿನ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು ಪ್ರಸಾರವಾಗಲಿವೆ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ದೆಹಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಬಲಪ್ರಯೋಗ ಆರೋಪ, 5 ಸದಸ್ಯರ ಉನ್ನತ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಮತ್ತು ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ತ್ರೀಸಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಬಲಪ್ರಯೋಗ ಆರೋಪಗಳ ಕುರಿತು ಪರಿಶೀಲಿಸಲು ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಆರ್ ಸುಭಾಷ್ ರೆಡ್ಡಿ ನೇತೃತ್ವದಲ್ಲಿ 5 ಸದಸ್ಯರ ಉನ್ನತ ಸಮಿತಿಯನ್ನು ಸರ್ವೋಚ್ಚ ನ್ಯಾಯಾಲಯ ರಚಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಯಲ್ಮಾ ಬಾಗ್ಚಿ ಮತ್ತು ವಿ ಮೋಹನ ಅವರಿದ್ದ ನ್ಯಾಯಪೀಠ ಸಮಿತಿಯು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ರವಿಶಂಕರ್ ಝಾ, ದೆಹಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಾಲಿಂದರ್ ಕೌರ್, ಸಿಬಿಐ ಮಾಜಿ ನಿರ್ದೇಶಕ ರಿಷಿ ಕುಮಾರ್ ಶುಕ್ಲಾ ಮತ್ತು ಮೇಘಾಲಯ ನಿವೃತ್ತ ಡಿಜಿಪಿ ಎಲ್ಆರ್ ಬಿಷ್ಣೋಯ್ ಅವರನ್ನು ಒಳಗೊಂಡಿದೆ ಎಂದು ತಿಳಿಸಿದೆ. ಕಳೆದ ಜುಲೈ 20ರಂದು ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದಲ್ಲಿ ನಡೆದ ಸಂಸತ್ ಚಲೋ ಪ್ರತಿಭಟನೆಯು ಹಿಂಸಾತ್ಮಕ ಘರ್ಷಣೆಗೆ ಕಾರಣವಾಯಿತು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ಸೇರಿದಂತೆ ಅನೇಕ ಜನರು ಗಾಯಗೊಂಡರು. ಭಾರತ ಜಪಾನ್ ರಕ್ಷಣಾ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿದರು. ಸಮುದ್ರ ಭದ್ರತೆಯನ್ನು ಬಲಪಡಿಸುವುದು, ಮೇಕ್ ಇನ್ ಇಂಡಿಯಾ ಉಪಕ್ರಮ ಬಲಿಷ್ಠಗೊಳಿಸುವುದು, ರಕ್ಷಣಾ ತಂತ್ರಜ್ಞಾನ ಮತ್ತು ಕಾರ್ಯತಂತ್ರದ ವಿಶ್ವಾಸವನ್ನು ವಿಸ್ತರಿಸುವ ಕುರಿತು ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ಇದೇ ವೇಳೆ ಕಡಲ ಭದ್ರತಾ ಸಹಕಾರದ ಕುರಿತಾದ ಒಪ್ಪಂದಕ್ಕೆ ಉಭಯ ಸಚಿವರು ಸಹಿ ಹಾಕಿದರು. ನಂತರ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಜಪಾನ್ನ ಕೊಮಾಟ್ಮೋಟೋ ಪ್ರದೇಶದಲ್ಲಿ ಇತ್ತೀಚೆಗೆ ವಿನಾಶಕಾರಿ ಭೂಕಂಪ ಸಂಭವಿಸಿದ್ದು ಈ ಪ್ರದೇಶದ ಜನರೊಂದಿಗೆ ಭಾರತ ಸರ್ಕಾರವಿದೆ. ಈ ಕಷ್ಟದ ಸಮಯದಲ್ಲಿ ಅಗತ್ಯವಿರುವ ಸಹಾಯ, ಪರಿಹಾರ ಅಥವಾ ಬೆಂಬಲವನ್ನು ಒದಗಿಸಲು ಭಾರತ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಭಾರತ ಜಪಾನ್ ಸಂಬಂಧವು ಪ್ರಜಾಪ್ರಭುತ್ವ ಮೌಲ್ಯಗಳು, ಪರಸ್ಪರ ಗೌರವ ಮತ್ತು ದೀರ್ಘಕಾಲದ ನಾಗರಿಕ ಸಂಪರ್ಕದಲ್ಲಿ ಬೇರೂರಿದೆ. ಮುಂದಿನ ವರ್ಷ 2 ರಾಷ್ಟಗಳು ರಾಜತಾಂತ್ರಿಕ ಸಂಬಂಧಗಳ 75 ವರ್ಷಗಳನ್ನು ಆಚರಿಸಲಿವೆ ಎಂದು ಅವರು ಹೇಳಿದರು. ಉಭಯ ದೇಶಗಳ ನಡುವಿನ ಸ್ನೇಹವು ಸ್ಥಿರತೆ, ಸ್ಥಿತಿಸ್ಥಾಪಕತ್ವ ಮತ್ತು ನಿಯಮ ಆಧಾರಿತ ಕ್ರಮದ ಮೂಲಾಧಾರವಾಗಿದೆ. ಇದು 2 ರಾಷ್ಟಗಳಿಗೆ ಮಾತ್ರವಲ್ಲದೆ ವಿಶಾಲವಾದ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೂ ಸಹ ಪ್ರಮುಖವಾಗಿದೆ. ಏಷ್ಯಾದ 2 ಪ್ರಮುಖ ಪ್ರಜಾಪ್ರಭುತ್ವ ರಾಷ್ಟಗಳಾಗಿ ಭಾರತ ಮತ್ತು ಜಪಾನ್ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿ ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿ ಹೊಂದಿವೆ ಎಂದು ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದರು. ಭಾರತ ಸಿಂಗಾಪುರ ಸಚಿವರ ದುಂಡು ಮೇಜಿನ 4ನೇ ಸುತ್ತಿನ ಸಭೆ ಇಂದು ಸಿಂಗಾಪುರದಲ್ಲಿ ನಡೆಯಿತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೇಂದ್ರ ವಾಣಿಜ್ಯ, ಕೈಗಾರಿಕೆ, ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಸಭೆಯಲ್ಲಿ ಭಾಗವಹಿಸಿದ್ದರು. ಡಿಜಿಟಲ್ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿ, ಕೃತಕ ಬುದ್ದಿಮತ್ತೆ, ಆಡಳಿತ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ಕಾರ್ಯತಂತ್ರದ ಮತ್ತು ಉದಯೋನ್ಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸಚಿವರು ಚರ್ಚೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉತ್ಪಾದನೆ, ಫಿನ್ಟೆಕ್, ಡಿಜಿಟಲೀಕರಣ, ಆರೋಗ್ಯ ರಕ್ಷಣೆ ಮತ್ತು ಸುಸ್ಥಿರತೆಯಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆಗಳು ನಡೆಯಿತು ಎಂದು ತಿಳಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಮಹಾರಾಷ್ಟದ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ನಡೆಯಲಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಸ್ಥಿತಿಸ್ಥಾಪಕ ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ವಿಷಯವಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ನೆಟ್ವರ್ಕ್, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ವೇದಿಕೆ ಒದಗಿಸುತ್ತದೆ. ಬ್ರಿಕ್ಸ್ ದೇಶಗಳು ಮತ್ತು ವಿಶಾಲವಾದ ಜಾಗತಿಕ ದಕ್ಷಿಣದಲ್ಲಿ ಡಿಜಿಟಲ್ ರೂಪಾಂತರ ಬೆಂಬಲಿಸಲು ಪ್ರಾಯೋಗಿಕ ಸಹಕಾರವನ್ನು ಮುಂದುವರಿಸುವುದು ಮತ್ತು ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದರ ಮೇಲೆ ಚರ್ಚೆಗಳು ಕೇಂದ್ರೀಕರಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಉತ್ತರಾಖಂಡದ ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಆಡಳಿತ ಅಕಾಡೆಮಿಯಲ್ಲಿ 2024ನೇ ಬ್ಯಾಚ್ನ ಐಎಎಸ್ ತರಬೇತಿ ಅಧಿಕಾರಿಗಳಿಗೆ ನೀಡುತ್ತಿರುವ ಎರಡನೇ ಹಂತದ ತರಬೇತಿಯ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಿವಿಲ್ ಸೇವೆಗಳಲ್ಲಿ ವ್ಯಕ್ತಿತ್ವ ಮತ್ತು ಪ್ರಾಮಾಣಿಕತೆ ಅತ್ಯಂತ ಮುಖ್ಯವಾಗಿದ್ದು, ಕಠಿಣ ಸಂದರ್ಭಗಳಲ್ಲಿಯೂ ನೈತಿಕವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವೇ ನಿಜವಾದ ನಾಯಕತ್ವದ ಮಾನದಂಡ ಎಂದು ಹೇಳಿದರು. ಯುವ ಅಧಿಕಾರಿಗಳು ಟೀಕೆಗಳಿಗೆ ವಿಚಲಿತರಾಗದೆ ಜನಕಲ್ಯಾಣ ಹಾಗೂ ಸಾರ್ವಜನಿಕ ಸೇವೆಗೆ ಸಮರ್ಪಿತರಾಗಿ ಕಾರ್ಯನಿರ್ವಹಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದರು. ರಾಷ್ಟೀಯ ಪರೀಕ್ಷಾ ಕೇಂದ್ರವನ್ನು ಪುನರ್ರಚಿಸುವುದು ಮತ್ತು ಜಾಗತಿಕ ಮಾನದಂಡಗಳ ಪೂರೈಕೆ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪರೀಕ್ಷಾ ಸೌಲಭ್ಯಗಳನ್ನು ಬಲಪಡಿಸುವ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಅವರೊಂದಿಗೆ ನವದೆಹಲಿಯಲ್ಲಿ ಇಂದು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ ಸಚಿವ ಪ್ರಹ್ಲಾದ್ ಜೋಶಿ, ಸಭೆಯಲ್ಲಿ ಗುಣಮಟ್ಟದ ಭರವಸೆಯನ್ನು ಬೆಂಬಲಿಸುವ, ಗ್ರಾಹಕರ ರಕ್ಷಣೆಯನ್ನು ಬಲಪಡಿಸುವ ಹಾಗೂ ಉತ್ಪನ್ನಗಳ ಗುಣಮಟ್ಟ ಮತ್ತು ಸುರಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ದೃಢವಾದ ಭವಿಷ್ಯಕ್ಕೆ ಸಿದ್ದವಾದ ಪರೀಕ್ಷಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಒತ್ತು ನೀಡಲಾಗಿದೆ. ಪರೀಕ್ಷಾ ಮೂಲಸೌಕರ್ಯವನ್ನು ಆಧುನೀಕರಿಸುವುದು, ತಾಂತ್ರಿಕ ಸಾಮರ್ಥ್ಯ ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಮತ್ತು ಜಾರ್ಖಂಡ್ ಸಿಬ್ಬಂದಿ ನೇಮಕಾತಿ ಆಯೋಗ ನಡೆಸಿದ ಹಲವಾರು ಪರೀಕ್ಷೆಗಳನ್ನು ರದ್ದುಪಡಿಸಿದ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಜಾರ್ಖಂಡ್ ಹೈಕೋರ್ಟ್ ತಡೆಯೊಡ್ಡಿದೆ. ಈ ತಡೆಯಿಂದಾಗಿ ಈಗಾಗಲೇ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ, ಅತಂತ್ರ ಸ್ಥಿತಿ ಅನುಭವಿಸುತ್ತಿದ್ದ ಅಭ್ಯರ್ಥಿಗಳು ನಿರಾಳರಾಗಿದ್ದಾರೆ. ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ಪರೀಕ್ಷೆಗಳನ್ನು ರದ್ದುಪಡಿಸಿರುವುದು ಸ್ವಾಭಾವಿಕ ನ್ಯಾಯದ ವಿರುದ್ಧ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈಗಾಗಲೇ ನಡೆದ 22 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಪಡಿಸಿದ ಜಾರ್ಖಂಡ್ ಸರ್ಕಾರದ ನಿರ್ಧಾರದ ವಿರುದ್ಧ 4 ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ವಂದೇ ಮಾತರಂ ಗೀತೆಯನ್ನು ಪೂರ್ಣ ಹಾಡುವ ಬದಲು ಕೇವಲ 2 ಚರಣಗಳನ್ನು ಹಾಡುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ನಿರ್ಧಾರವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟೀಕಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿರ್ಧಾರವು ಸಂಸತ್ತು

ಜಾರಿಗೆ ತಂದ ಕಾನೂನಿಗೆ ವಿರುದ್ಧವಾಗಿದೆ ಮತ್ತು ಇದು ರಾಷ್ಟ್ರ ವಿರೋಧಿಯಾಗಿದೆ. ಓಲೈಕೆಗಾಗಿ 1937ರಲ್ಲಿ ಕಾಂಗ್ರೆಸ್ ವಂದೇ ಮಾತರಂ ಅನ್ನು ಎರಡು ಭಾಗಗಳಾಗಿ ವಿಂಗಡಿಸಿತ್ತು ಎಂದು ಆರೋಪಿಸಿದರು. ವಂದೇ ಮಾತರಂ ಗೀತೆಯ 150ನೇ ವಾರ್ಷಿಕೋತ್ಸವದಂದು ಕೇಂದ್ರ ಸರ್ಕಾರ ಈ ಐತಿಹಾಸಿಕ ತಪ್ಪನ್ನು ಸರಿಪಡಿಸಿ ಪೂರ್ಣ ಗೀತೆಗೆ ಕಾನೂನು ಮಾನ್ಯತೆ ನೀಡಿದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಮತ್ತೊಮ್ಮೆ ಓಲೈಕೆ ಹಾದಿಯನ್ನು ಅನುಸರಿಸುತ್ತಿದೆ ಎಂದು ದೂರಿದರು. ಈ ಕುರಿತು ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್, ಕಾಂಗ್ರೆಸ್ ಪಕ್ಷ 1937ರಿಂದ 30 ವರ್ಷಗಳಿಗೂ ಹೆಚ್ಚು ಕಾಲ ವಂದೇ ಮಾತರಂ ಹಾಡುತ್ತಿದೆ. ಇದು ಕಾಂಗ್ರೆಸ್ಗೆ ಭಾವನಾತ್ಮಕವಾಗಿದೆ, ಆದರೆ ಬಿಜೆಪಿಗೆ ರಾಜಕೀಯವಾಗಿದೆ ಎಂದು ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾರತದ ತ್ರಿಜಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಜಪಾನ್ನ ರಿನ್ ಇವಾನಗ ಮತ್ತು ಕಿ ನಕನಿಶಿ ಅವರನ್ನು ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಮುಂದಿನ ಹಂತಕ್ಕೆ ಲಗ್ಗೆಯಿಟ್ಟಿದ್ದಾರೆ. ನೆದರ್ಲ್ಯಾಂಡ್ನ ಆಮ್ಸ್ಟೆಲ್ ವೀನ್ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಬಲಪ್ರಯೋಗ ಆರೋಪ, 5 ಸದಸ್ಯರ ಉನ್ನತ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ಮತ್ತು ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ತ್ರಿಜಾ ಜಾಲಿ ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಎಸ್ ಶಾಂತರಾಜು. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮಂಜುನಾಥ್ ನಾಯಕ್. ವಿಧಾನಸಭೆಯ ಇಂದಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಸದನದಲ್ಲಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಸಚಿವ ನಾಗೇಂದ್ರ ಒಬ್ಬರಿಂದ ಸದನದ 224 ಸದಸ್ಯರ ಅಮೂಲ್ಯ ಸಮಯ ಅಪವ್ಯಯವಾಗುತ್ತಿದೆ ಎಂದರು. ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ವಿರುದ್ದ 37 ಪ್ರಕರಣಗಳಿವೆ. ಆದರೆ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರು ಸಚಿವ ನಾಗೇಂದ್ರ ವಿರುದ್ದ ಯಾವುದೇ ಪ್ರಕರಣ ಇಲ್ಲ ಎಂದು ಹೇಳುವ ಮೂಲಕ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದರು. ನಾಗೇಂದ್ರ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವವರೆಗೂ ಹೋರಾಟ ನಡೆಸುವುದಾಗಿ ಪ್ರತಿಪಕ್ಷ ನಾಯಕ ಅಶೋಕ ಹೇಳಿದರು. ಪ್ರತಿಪಕ್ಷ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಸಭಾಧ್ಯಕ್ಷರ ಮುಂದಿನ ಬಾವಿಗೆ ಇಳಿದು ಘೋಷಣೆ ಕೂಗಿ ಪ್ರತಿಭಟನೆ ಮುಂದುವರೆಸಿದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆ ಹಾಗೂ ಘೋಷಣೆಗಳ ನಡುವೆಯೇ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಪ್ರಶ್ನೋತ್ತರ ಕಲಾಪ ನಡೆಸಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅತಿಥಿ ಉಪನ್ಯಾಸಕರುಗಳ ಗೌರವ ಸಂಭಾವನೆಯನ್ನು 12,000 ರೂಪಾಯಿಗಳಿಂದ 14,000 ರೂಪಾಯಿಗಳಿಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ವಿಧಾನಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಮಧು ಬಂಗಾರಪ್ಪ, ಅತಿಥಿ ಶಿಕ್ಷಕರಿಗೆ ವಾರದಲ್ಲಿ 10 ಗಂಟೆಗಳ ಕಾಲ ಕಾರ್ಯಭಾರ ನಿಗದಿ ಮಾಡಲಾಗಿದೆ ಎಂದರು. ಬಾಗೇಪಳ್ಳಿ ಶಾಸಕ ಸುಬ್ಬಾರೆಡ್ಡಿ ಎಸ್ಎನ್ ಪ್ರಶ್ನೆಗೆ ಉತ್ತರಿಸಿದ ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ, ರಾಜ್ಯದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ 540, ಪರಿಶಿಷ್ಟ ವರ್ಗಕ್ಕೆ 155 ಹಾಗೂ ಹಿಂದುಳಿದ ವರ್ಗಗಳಿಗೆ 179 ಸೇರಿದಂತೆ ಒಟ್ಟು 874 ವಸತಿ ಶಾಲೆ ಮತ್ತು ಕಾಲೇಜುಗಳು ಮಂಜೂರಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ವಿಧಾನಸಭೆ ಸದಸ್ಯ ಪ್ರಸಾದ್ ಅಬ್ಬಯ್ಯ ಅವರ ಪ್ರಶ್ನೆಗೆ ಉತ್ತರಿಸಿದ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ, ರಾಜ್ಯಾದ್ಯಂತ 120 ಪಾಲಿಟೆಕ್ನಿಕ್ ಕಾಲೇಜುಗಳಿದ್ದು ಅವುಗಳಲ್ಲಿ 72,500 ಅಧಿಕ ಸೀಟುಗಳು ಲಭ್ಯವಿದ್ದು ಪ್ರತಿ ವರ್ಷ 46,146 ಸೀಟುಗಳು ಭರ್ತಿಯಾಗುತ್ತಿವೆ. 25,000 ಅಧಿಕ ಸೀಟುಗಳು ಖಾಲಿ ಇರುತ್ತವೆ ಎಂದು ಮಾಹಿತಿ ನೀಡಿದರು. ವಿಧಾನಸಭೆಯ ಶೂನ್ಯ ವೇಳೆಯಲ್ಲಿ ನಕಲಿ ಔಷಧಿಗಳಿಗೆ ಕಡಿವಾಣ ಹಾಕುವ ಕುರಿತ ವಿಷಯ ಮುನ್ನೆಲೆಗೆ ಬಂತು. ಆಡಳಿತ ಪಕ್ಷದ ಸದಸ್ಯ ಡಾ ಎನ್ಟಿ ಶ್ರೀನಿವಾಸ್ ಶೂನ್ಯ ವೇಳೆಯಲ್ಲಿ ನಕಲಿ ಔಷಧಿಗಳ ಕುರಿತು ಪ್ರಸ್ತಾಪಿಸಿ ಜೀವರಕ್ಷಕ ಔಷಧಿಗಳ ನಕಲಿ ಬ್ರ್ಯಾಂಡ್ಗಳು

ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಜನಸಾಮಾನ್ಯರ ಜೀವಕ್ಕೆ ಮಾರಕವಾದ ನಕಲಿ ಔಷಧಗಳನ್ನು ಯಾವುದೇ ಕಾರಣಕ್ಕೂ ಮಾರುಕಟ್ಟೆಗೆ ಬರದಂತೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಪಕ್ಷ ಸದಸ್ಯರ ಘೋಷಣೆ ಹಾಗೂ ಪ್ರತಿಭಟನೆಯ ನಡುವೆಯೇ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕಲಾಪ ಮುಗಿಸಿದ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಬಳಿಕ ಮಾತನಾಡಿ, ಕಳೆದ 4 ದಿನಗಳಿಂದ ಪ್ರತಿಭಟನೆ ಮುಂದುವರೆದಿದ್ದು ಸದಸ್ಯರು ತಮ್ಮ ತಮ್ಮ ಆಸನಗಳಿಗೆ ತೆರಳಿ ಬರ ಪರಿಸ್ಥಿತಿಯ ವಿಷಯದ ಬಗ್ಗೆ ಚರ್ಚೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸಚಿವ ನಾಗೇಂದ್ರ ಒಬ್ಬರಿಂದ ಸದನದ ಸಮಯ ವ್ಯರ್ಥವಾಗುತ್ತಿದೆ, ಸಚಿವರಿಂದ ರಾಜೀನಾಮೆ ಪಡೆದು ಸದನ ಸುಗಮವಾಗಿ ನಡೆಯುವಂತೆ ಮಾಡಬೇಕು, ರಾಜ್ಯಾದ್ಯಂತ ಭೀಕರ ಬರಗಾಲವಿದ್ದು ಈ ಬಗ್ಗೆ ಸರ್ಕಾರ ಗಂಭೀರವಾಗಿಲ್ಲ ಎಂದು ಆರೋಪಿಸಿದರು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅವರು ಪ್ರತಿಭಟನಾ ನಿರತ ಸದಸ್ಯರು ತಮ್ಮ ಆಸನಕ್ಕೆ ಆಗಮಿಸಿ ಸದನ ಸರಾಗವಾಗಿ ನಡೆಯಲು ಅನುವು ಮಾಡಿಕೊಡಬೇಕು ಎಂದು ಪುನಃ ಮನವಿ ಮಾಡಿದರು. ಸದಸ್ಯರು ಸಭಾಧ್ಯಕ್ಷರ ಮನವಿಗೆ ಸ್ಪಂದಿಸದೆ ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮುಂದುವರೆಸಿದ್ದರಿಂದ ಸಭಾಧ್ಯಕ್ಷರು ಸದನವನ್ನು ಅರ್ಧ ಗಂಟೆಗಳ ಕಾಲ ಮುಂದೂಡಿದರು. ಭೋಜನ ವಿರಾಮದ ನಂತರ ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷದ ಸದಸ್ಯರು ಧರಣಿ ಮುಂದುವರೆಸಿದರು. ತಮ್ಮ ತಮ್ಮ ಆಸನದ ಜಾಗದಲ್ಲಿ ನಿಂತುಕೊಂಡು ಪ್ರತಿಭಟನೆ ಮುಂದುವರೆಸಿದ ಪ್ರತಿಪಕ್ಷದ ಸದಸ್ಯರು ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಮತ್ತೊಮ್ಮೆ ಘೋಷಣೆ ಕೂಗಿದರು. ಪ್ರತಿಪಕ್ಷಗಳ ಘೋಷಣೆಗಳ ನಡುವೆಯೇ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಮಂಡಿಸಿ ಸದನದ ಅಂಗೀಕಾರ ಪಡೆದರು. ಇದೇ ವೇಳೆ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕ 2026 ವಿಧಾನಸಭೆಯಲ್ಲಿ ಅಂಗೀಕಾರ ನೀಡಲಾಯಿತು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ವಿಧೇಯಕಗಳನ್ನು ಮಂಡಿಸಿ ಸದನದ ಅಂಗೀಕಾರ ಪಡೆದರು. ವಿಧೇಯಕ ಮಂಡನೆಯ ನಂತರ ನಿಯಮ 69 ಅಡಿಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ಎಎಸ್ ಪೊನ್ನಣ್ಣ, ರಾಜ್ಯದ ಜನತೆಗೆ ಮಾರಕವಾದ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸಬೇಕು. ರಾಜ್ಯ ಸರ್ಕಾರ ಈಗಾಗಲೇ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸಿದೆ. ಆದರೆ ಕೇಂದ್ರ ಸರ್ಕಾರದ ಪರಿಸರ ಮತ್ತು ಜೈವಿಕ ಇಲಾಖೆ ಕಸ್ತೂರಿ ರಂಗನ್ ವರದಿ ಅನುಷ್ಠಾನಗೊಳಿಸುವ ಸಂಬಂಧ 2026 ಜುಲೈ 27 ಅಧಿಸೂಚನೆ ಹೊರಡಿಸಿರುವುದು ರಾಜ್ಯದ ಪಶ್ಚಿಮ ಘಟ್ಟದ ಪ್ರದೇಶದ ಜನತೆಗೆ ಅಪಾಯಕಾರಿ ನಿರ್ಧಾರವಾಗಿದೆ. ಕೇಂದ್ರ ಸರ್ಕಾರ ಈ ಅಧಿಸೂಚನೆ ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಆಡಳಿತ ಪಕ್ಷದ ಸದಸ್ಯ ಎಚ್ಡಿ ತಮ್ಮಯ್ಯ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಕಸ್ತೂರಿ ರಂಗನ್ ವರದಿ ಶಿಫಾರಸುಗಳ ಅನುಷ್ಠಾನ ಸಂಬಂಧ ಕೇಂದ್ರ ಪರಿಸರ ಹಾಗೂ ಜೈವಿಕ ಇಲಾಖೆ ಹೊರಡಿಸಿರುವ ಅಧಿಸೂಚನೆ ರಾಜ್ಯದ ಜನತೆಗೆ ಮಾರಕವಾಗಲಿದೆ. ಕೇಂದ್ರ ಸರ್ಕಾರ ಕೂಡಲೇ ಅಧಿಸೂಚನೆಯನ್ನು ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದರು. ಆಡಳಿತ ಪಕ್ಷದ ಸದಸ್ಯ ಡಿಟಿ ರಾಜೇಗೌಡ ಅವರು ಮಾತನಾಡಿ, ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದ ಜನತೆಗೆ ಮಾರಕವಾದ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಸಹಿತ 10 ಜಿಲ್ಲೆಗಳು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಗೆ ಬರುತ್ತಿದ್ದು ಕಸ್ತೂರಿ ರಂಗನ್ ವರದಿ ಶಿಫಾರಸುಗಳನ್ನು ಅನುಷ್ಠಾನ ಮಾಡಿದರೆ ಈ ಜಿಲ್ಲೆಯ ಜನರಿಗೆ ತೊಂದರೆಯಾಗಲಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಕಸ್ತೂರಿ ರಂಗನ್ ವರದಿ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಿದೆ ಎಂದರು. ಪ್ರತಿಪಕ್ಷ ಸದಸ್ಯರ ಪ್ರತಿಭಟನೆಯ ನಡುವೆ ನಿಯಮ 60 ಅಡಿಯಲ್ಲಿ ಬರ ಪರಿಸ್ಥಿತಿಯ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ಯುವಿ ಬಣಕಾರ, ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ರೈತರು ತೀವ್ರ ಸಂಕಷ್ಟ ಸ್ಥಿತಿ ಅನುಭವಿಸುತ್ತಿದ್ದಾರೆ. ಜಾನುವಾರುಗಳಿಗೂ ಮೇವು ಇಲ್ಲದೆ ತೊಂದರೆಯಾಗಿದೆ. ಕುಡಿಯುವ ನೀರಿಗೂ ಸಮಸ್ಯೆಯಾಗಿದೆ. ಸರ್ಕಾರ ಬರ ಪರಿಸ್ಥಿತಿ ಎದುರಿಸಲು ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದರು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಆಡಳಿತ ಪಕ್ಷದ ಸದಸ್ಯ ಅಲ್ಲಮಪ್ರಭು ಪಾಟೀಲ್, ಬರ ಪರಿಸ್ಥಿತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೀವ್ರ ಸಮಸ್ಯೆ ಎದುರಾಗಿದೆ. ಭೀಮಾ ನದಿಯಲ್ಲಿ ಕಲುಷಿತ ನೀರು ಹರಿಯುತ್ತಿರುವುದರಿಂದ ಕೃಷಿ ಚಟುವಟಿಕೆಗೆ ಅಥವಾ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆಯಾಗಿದೆ ಎಂದರು. ರಾಜ್ಯ ಸರ್ಕಾರ ಬರಸ್ಥಿತಿ ಎದುರಿಸಲು ರೈತರ ನೆರವಿಗೆ ಬರಬೇಕು ಹಾಗೂ ಬರ ಪರಿಸ್ಥಿತಿ ಎದುರಿಸಲು ವಿಧಾನಸಭಾ ಕ್ಷೇತ್ರವಾರು ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಆಡಳಿತ ಪಕ್ಷದ ಸದಸ್ಯ ಎನ್ಎಚ್ ಕೋನರೆಡ್ಡಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಜ್ಯದಲ್ಲಿ ಉದ್ಭವಿಸಿರುವ ಭೀಕರ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ಮೋಡ ಬಿತ್ತನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಎಲ್ಲಾ ಕಡೆ ನೀರಿನ ಸಮಸ್ಯೆ ಎದುರಿಸಲು ಮೋಡ ಬಿತ್ತನೆ ಮಾಡುವ ಮೂಲಕ ಸಮಸ್ಯೆಗೆ ಕೂಡದೇ ಪರಿಹಾರ ಒದಗಿಸಬೇಕು ಎಂದರು. ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ, ರಾಜ್ಯದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಳೆಯಾಗದೇ ಇರುವುದರಿಂದ ಈ ಸಮಸ್ಯೆಗೆ ಪರಿಹಾರವಾಗಿ ಮೋಡ ಬಿತ್ತನೆ ಮಾಡಲು ಸರ್ಕಾರ ಚಿಂತಿಸಿದೆ. ಮೋಡ ಬಿತ್ತನೆ ಮಾಡುವ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಎಂದು ಸಚಿವರು ಹೇಳಿದರು.
ಮಳೆಯ ಅಭಾವದಿಂದ ತತ್ತರಿಸುತ್ತಿರುವ ಪ್ರದೇಶಗಳಲ್ಲಿ ಆದಷ್ಟು ಶೀಘ್ರವಾಗಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಬರ ಪರಿಸ್ಥಿತಿಯ ಚರ್ಚೆ ನಂತರ ಗಮನ ಸೆಳೆಯುವ ಸೂಚನೆ ನಡೆಯಿತು. ಗಮನ ಸೆಳೆಯುವ ಸೂಚನೆ ನಂತರ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು ನಾಳೆಗೆ ಮುಂದೂಡಿದರು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಆರ್ಎಚ್ ಜಯಪ್ರಕಾಶ್. ವಿಧಾನ ಪರಿಷತ್ತಿನ ಆರನೇ ದಿನದ ಕಲಾಪದಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಆಡಳಿತ ಹಾಗೂ ಪ್ರತಿಪಕ್ಷದ ಸದಸ್ಯರು ನಡೆಸಿದ ಗದ್ದಲ ಮುಂದುವರಿಯಿತು. ಕಲಾಪ ಆರಂಭಗೊಂಡ ಕೂಡಲೇ ಎದ್ದು ನಿಂತು ಕಪ್ಪು ಪಟ್ಟಿ ಹಿಡಿದು ಪ್ರತಿಭಟನೆಗೆ ಮುಂದಾಗುತ್ತಿದ್ದ ಬಿಜೆಪಿ ಜೆಡಿಎಸ್ ಸದಸ್ಯರನ್ನು ನೋಡಿದ ಸಭಾಪತಿ ಸಲೀಂ ಅಹಮದ್ ಅವರು, ಪ್ರತಿಪಕ್ಷಗಳು ಪ್ರತಿಭಟನೆ ಹಿಂತೆಗೆದುಕೊಂಡು ಪ್ರಶ್ನೋತ್ತರ ಶೂನ್ಯ ವೇಳೆ ಇನ್ನಿತರ ಕಲಾಪಗಳನ್ನು ನಡೆಸಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ಕಳೆದ 4 ದಿನಗಳಿಂದ ಪ್ರತಿಪಕ್ಷಗಳ ಪ್ರತಿಭಟನೆಯಿಂದ ಸುಗಮವಾಗಿ ಕಲಾಪವನ್ನು ನಡೆಸಲಾಗುತ್ತಿಲ್ಲ. ರಾಜ್ಯದಲ್ಲಿ ಬರ ಇನ್ನಿತರ ಹಲವು ಸಮಸ್ಯೆಗಳಿವೆ. ಅದರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಎಂದು ವಿನಂತಿಸಿದರು. ನಿನ್ನೆಯಿಂದ ಸಾಹಿತ್ಯ ಕ್ಷೇತ್ರದವರು, ಸ್ನೇಹಿತರು ಸೇರಿದಂತೆ 100+ ಮಂದಿ ಕರೆ ಮಾಡಿ ಸುಗಮವಾಗಿ ಸದನವನ್ನು ನಡೆಸಲು ಮನವಿ ಮಾಡಿದ್ದಾರೆ. ಪ್ರಶ್ನೋತ್ತರ ಇನ್ನಿತರ ಕಲಾಪಗಳಿಗೆ ಅವಕಾಶ ಕೊಡಿ. ಎಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ನೀಡಲು ಸಂಬಂಧಪಟ್ಟ ಸಚಿವರಿದ್ದಾರೆ ಎಂದು ಸಭಾಪತಿಗಳು ವಿನಂತಿಸಿದರು. ಇದನ್ನು ಒಪ್ಪದ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಭ್ರಷ್ಟಾಚಾರ ನಡೆಸಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಬಂದಿರುವ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಇದಕ್ಕೆ ಸರ್ಕಾರ ಏಕೆ ಅಡ್ಡಿಯಾಗುತ್ತಿದೆ ಎಂದು ಪ್ರಶ್ನಿಸಿದರು. ಸಚಿವ ನಾಗೇಂದ್ರ ರಾಜೀನಾಮೆ ನೀಡಿದರೆ ಪ್ರತಿಪಕ್ಷಗಳ ಸದಸ್ಯರು ಎಲ್ಲ ವಿಷಯಗಳ ಬಗ್ಗೆ ಸರ್ಕಾರದ ಜೊತೆ ಚರ್ಚೆ ನಡೆಸಲು ಸಿದ್ಧರಿದ್ದಾರೆ ಎಂದಾಗ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು, ದೇಶದ ಹಲವು ರಾಜ್ಯಗಳಲ್ಲಿರುವ ಬಿಜೆಪಿ ಸರ್ಕಾರಗಳಲ್ಲಿ ಆರೋಪಿಗಳಿದ್ದಾರೆ, ಅವರು ರಾಜೀನಾಮೆ ಕೊಟ್ಟಿದ್ದಾರೆಯೇ ಎಂದು ತರಾಟೆಗೆ ತೆಗೆದುಕೊಂಡರು. ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ, ಬರ ಸೇರಿ ಹಲವು ಗಂಭೀರ ವಿಚಾರಗಳಿದ್ದು ಆ ಕುರಿತು ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ವಿನಂತಿಸಿದರು. ಇದೇ ವಿಚಾರವಾಗಿ ಆಡಳಿತ ಪ್ರತಿಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿ ಗದ್ದಲ ಉಂಟಾಯಿತು. ಬಿಜೆಪಿ ಜೆಡಿಎಸ್ ಸದಸ್ಯರು ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಕಪ್ಪು ಪಟ್ಟಿ ಹಿಡಿದು ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆ ನಡುವೆ ಸಭಾಪತಿ ಸಲೀಂ ಅಹಮದ್ ಅವರು ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಕಾಂಗ್ರೆಸ್ ಸದಸ್ಯ ಭೋಸರಾಜ್ ಅವರ ಪ್ರಶ್ನೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಉತ್ತರ ನೀಡಿದ ಸಚಿವ ಶರಣಪ್ರಕಾಶ್ ಪಾಟೀಲ್, ರಾಯಚೂರಿನ ಹೃದಯ ಭಾಗದ ಜಿಲ್ಲಾ ಕಾರಾಗೃಹವನ್ನು ನಗರದ ಹೊರಭಾಗಕ್ಕೆ ಸ್ಥಳಾಂತರಿಸಲಾಗುವುದು ಎಂದರು. ರಾಯಚೂರಿನ ಹೊರವಲಯದ ಬಿಜನಗೇರ ಗ್ರಾಮದ 19.5 ಎಕರೆ ಜಮೀನನ್ನು ನೂತನ ಜಿಲ್ಲಾ ಕಾರ್ಯಗೃಹ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮಂಜೂರು ಮಾಡಿದೆ ಎಂದು ಮಾಹಿತಿ ನೀಡಿದರು. 2026-27 ಸಾಲಿನ ಆಯವ್ಯಯದಲ್ಲಿ ಮಂಗಳೂರು ಜಿಲ್ಲಾ ಕೇಂದ್ರ ಕಾರಾಗೃಹದ 2ನೇ ಹಂತದ ಕಾಮಗಾರಿಯನ್ನು ಮತ್ತು ರಾಯಚೂರು ಜಿಲ್ಲಾ ಕಾರಾಗೃಹಗಳ ನಿರ್ಮಾಣ ಕಾರ್ಯಾಗಾರವನ್ನು ಪ್ರಸಕ್ತ ಸಾಲಿನಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಲಾಯಿತು. ರಾಯಚೂರು ಜಿಲ್ಲೆಯ ಬಿಜನಗೆರ ಗ್ರಾಮದ ಸರ್ವೆ ಸಂಖ್ಯೆ 30 ಮಂಜೂರಾಗಿರುವ 19.5 ಎಕರೆ ಜಮೀನಿನಲ್ಲಿ 500 ಬಂದಿಗಳ ಸಾಮರ್ಥ್ಯದ ನೂತನ ಜಿಲ್ಲಾ ಕಾರಾಗೃಹ ನಿರ್ಮಾಣಕ್ಕಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ನಿಗಮ 90 ಕೋಟಿ ರೂಪಾಯಿಗಳ ಸಮಗ್ರ ಅಂದಾಜು ಪಟ್ಟಿಯನ್ನು ಪಡೆಯಲಾಗಿದೆ ಎಂದು ಹೇಳಿದರು. ಕಾಂಗ್ರೆಸ್ ಸದಸ್ಯೆ ಆರತಿ ಕೃಷ್ಣ ಅವರ ಪ್ರಶ್ನೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪರವಾಗಿ ಉತ್ತರ ನೀಡಿದ ಸಚಿವ ಶರಣಪ್ರಕಾಶ್ ಪಾಟೀಲ್, ಬೆಂಗಳೂರಿನ ಪದ್ಮನಾಭನಗರ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕಲಸಂದ್ರ ಕೆರೆ ಹಾಗೂ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಕಂದಾಯ ಇಲಾಖೆಯಿಂದ ಕೈಗೊಂಡು ತಂತಿ ಬೇಲಿ ಅಳವಡಿಸಿ ಒತ್ತುವರಿಯಾಗದಂತೆ ತಡೆಯಲಾಗಿದೆ ಎಂದು ತಿಳಿಸಿದರು. ಚಿಕ್ಕಲಸಂದ್ರ ಕೆರೆಯು ಕೆರೆಯ ಸ್ವರೂಪ ಕಳೆದುಕೊಂಡು ಬೇರೆಯೇ ಪ್ರದೇಶವಾಗಿದೆ. ಯಾವುದೇ ನಿರ್ವಹಣೆ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವತಿಯಿಂದಾಗಲಿ ಅಥವಾ ಹಿಂದಿನ ಬಿಬಿಎಂಪಿ ವತಿಯಿಂದಾಗಲಿ ಕೈಗೊಂಡಿರುವುದಿಲ್ಲ. ಮನೆ ಮನೆಗಳಿಂದ ಆಟೋ ಟಿಪ್ಪರ್ಗಳಲ್ಲಿ ಸಂಗ್ರಹವಾಗುವ ಹಸಿ ಕಸವನ್ನು ಕಾಂಪ್ಯಾಕ್ಟರ್ ವಾಹನಕ್ಕೆ ವರ್ಗಾಯಿಸಲು ಸ್ಥಳದ ಅಭಾವವಿರುವುದರಿಂದ ಚಿಕ್ಕಲಸಂದ್ರ ಕೆರೆಯ ಬದಿಯ ರಸ್ತೆಯನ್ನು ತಾತ್ಕಾಲಿಕವಾಗಿ ಬಳಕೆ ಮಾಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಬಳಿಕ ಸಭಾಪತಿ ಸಲೀಂ ಅಹಮದ್ ಶೂನ್ಯ ವೇಳೆ ಕಲಾಪ ಕೈಗೆತ್ತಿಕೊಂಡರು. ಈ ವೇಳೆ ಕಾಂಗ್ರೆಸ್ ಸದಸ್ಯ ಐವನ್ ಡಿಸೋಜಾ, ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಮೃತಪಟ್ಟ 3 ಮೃತರ ಅವಲಂಬಿತರಿಗೆ ತಲಾ 1 ಕೋಟಿ ರೂಪಾಯಿ ನೀಡಬೇಕು ಮತ್ತು ಪ್ರಕರಣಗಳ ಸತ್ಯಾಂಶ ಬಯಲಿಗೆ ನ್ಯಾಯಾಂಗ ತನಿಖೆ ಜೊತೆ ವಿಶೇಷ ತನಿಖಾ ತಂಡ ಎಸ್ಐಟಿ ರಚಿಸುವಂತೆ ಪ್ರಸ್ತಾಪಿಸಿದರು. ಬಳಿಕ ಸದಸ್ಯ ಎಸ್ವಿ ಸುಂಕನೂರ,
ರಾಜ್ಯದಲ್ಲಿ 2021-21 ಸಾಲಿನಲ್ಲಿ ಹೊಸದಾಗಿ ನರ್ಸಿಂಗ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸಸ್ ಕಾಲೇಜುಗಳಿಗೆ ಮೂಲ ಸೌಕರ್ಯಗಳಿಲ್ಲದಿದ್ದರೂ ಅನುಮತಿ ನೀಡಿ ಭಾರತೀಯ ನರ್ಸಿಂಗ್ ಮಂಡಳಿ ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿರುವ ವಿಷಯವನ್ನು ಪರಿಶೀಲಿಸಿ ವರದಿಯನ್ನು ಸಲ್ಲಿಸಲು ರಚಿಸಲಾಗಿರುವ ವಿಶೇಷ ಜಂಟಿ ಸದನ ಸಮಿತಿಯ ಅವಧಿಯನ್ನು ಮುಂದಿನ 1 ವರ್ಷಗಳವರೆಗೆ ಮುಂದೂಡಿ ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ ಎನ್ನುವ ಪ್ರಸ್ತಾವನೆಗೆ ಸದನದ ಸಹಮತ ಕೋರಿ ಪ್ರಸ್ತಾಪವನ್ನು ಮಂಡಿಸಿದರು. ಬಳಿಕ ಗಮನ ಸೆಳೆಯುವ ಸೂಚನೆಗಳಲ್ಲಿ ಸದಸ್ಯ ಬಿಎಸ್ ಶಿವಣ್ಣ, ರಾಜ್ಯದಲ್ಲಿ ಬಿಪಿಎಲ್ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಅಥವಾ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಲ್ಯಾಪ್ಟಾಪ್ ಒದಗಿಸಿ ಸರ್ಕಾರಿ ಕಾಲೇಜುಗಳಲ್ಲಿ

0: ಡಿಜಿಟಲ್ ಸೌಲಭ್ಯ ಕಲ್ಪಿಸುವ ಕುರಿತು ಸದನದ ಗಮನ ಸೆಳೆದರು. ಬಳಿಕ ಸದನವನ್ನು ಸಭಾಪತಿ ಸಲೀಂ ಅಹಮದ್ ಅವರು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ಬಳಿಕ ಆರಂಭವಾದ ಕಲಾಪದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆ ವಿಷಯ ಮತ್ತೊಮ್ಮೆ ಪ್ರಸ್ತಾಪವಾಯಿತು. ಸಭಾಪತಿಗಳು ತಮ್ಮ ಕೊಠಡಿಯಲ್ಲಿ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರನ್ನು ಕರೆಸಿಕೊಂಡು ಸಭೆ ನಡೆಸಿ ದೇವರಾಜು ಅರಸು ಅವರ 111ನೇ ಜನ್ಮದಿನದ ಕುರಿತು ಚರ್ಚೆ ನಡೆಸಬೇಕಾಗಿದೆ, ಹಾಗಾಗಿ ಪ್ರತಿಭಟನೆ ಹಿಂತೆಗೆದುಕೊಳ್ಳುವಂತೆ ಮನವಿ ಮಾಡಿದರು. ಇದಕ್ಕೆ ಒಪ್ಪಿದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ದೇವರಾಜು ಅರಸು ಅವರ ಚರ್ಚೆಗೆ ಸೀಮಿತವಾಗಿ ಪ್ರತಿಭಟನೆ ಹಿಂತೆಗೆದುಕೊಳ್ಳುವುದಾಗಿ ಹೇಳಿ ಕಲಾಪಕ್ಕೆ ಆಗಮಿಸಿದರು. ಬಳಿಕ ಆರಂಭಗೊಂಡ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯ ರಘು ಮಾತನಾಡಿ, ಉಳುವವನೇ ಭೂಮಿಯ ಒಡೆಯ ಎಂಬ ಕ್ರಾಂತಿಕಾರಕ ಸುಧಾರಣೆಯನ್ನು ತಂದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಹೆಸರು ಶಾಶ್ವತವಾಗಿ ಉಳಿಸಲು ವಸ್ತು ಸಂಗ್ರಹಾಲಯ ಮಾಡಬೇಕು, ಇಲ್ಲವೇ ರಾಜಕೀಯ ತರಬೇತಿ ಕೇಂದ್ರ ಆರಂಭಿಸಬೇಕು ಎಂದು ಹೇಳಿದರು. ಹಿರಿಯ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ತಲೆ ಮೇಲೆ ಮಲ ಹೊರುವ ಪದ್ಧತಿಯನ್ನು ದೇಶದಲ್ಲಿ ಮೊದಲ ಬಾರಿಗೆ ದೇವರಾಜು ಅರಸು ಅವರು ನಿಷೇಧಿಸಿದರು. ಅವರು ಬಡತನ ನಿರ್ಮೂಲನೆಗಲ್ಲ, ತ್ರಿಶಂಕು ಸ್ಥಿತಿಯಲ್ಲಿದ್ದ ಹಿಂದುಳಿದ ವರ್ಗದವರಿಗೆ ಬದುಕಲು ಅವಕಾಶ ಮಾಡಿಕೊಡಲು ಮೀಸಲು ಜಾರಿಗೆ ತಂದರು ಎಂದು ಬಣ್ಣಿಸಿದರು. ಬಳಿಕ ಸಭಾಪತಿ ಸಲೀಂ ಅಹಮದ್, ಉಪಸಭಾಪತಿ ಉಮಾಶ್ರೀ, ಪರಿಷತ್ ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ, ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಸದಸ್ಯರು ದೇವರಾಜು ಅರಸು ಅವರ ಸಾಧನೆ ಮತ್ತು ಸೇವೆಯನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದರು. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು.
1: ಆಕಾಶವಾಣಿ ಬೆಂಗಳೂರು.

ಕಾರ್ಯಕ್ರಮ ಸಿರಿಗಂಧ. ಹಬ್ಬ ಎಂದರೆ ಕೇವಲ ಹೊಸ ಬಟ್ಟೆ, ಸಿಹಿ ತಿಂಡಿ, ಅಲಂಕಾರವಲ್ಲ. ಹಬ್ಬ ಎಂದರೆ ಕುಟುಂಬದವರ ಜೊತೆ ಸಂತೋಷ ಹಂಚಿಕೊಳ್ಳುವುದು, ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ನೆನಪಿಸಿಕೊಳ್ಳುವುದು ಹಾಗೂ ಎಲ್ಲರಲ್ಲೂ ಪ್ರೀತಿ ಮತ್ತು ಒಗ್ಗಟ್ಟನ್ನು ಬೆಳೆಸೋದು. ಹಾಗಾಗಿ ಇವುಗಳಿಗೆಲ್ಲ ತಯಾರಿ ಬಹಳ ಮುಖ್ಯ. ಈ ಹೊತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಹಬ್ಬಗಳ ತಯಾರಿಗಳ ಬಗ್ಗೆ ಮಾತಾಡ್ತಾ ಸುಮಧುರ ಗೀತೆಗಳ ಪ್ರಸಾರ ಮಾಡುತ್ತಾ ಸಾಗೋಣ. ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿಬರಲಿದೆ ಹೇಮಂತ್ ಹಾಗೂ ನಂದಿತಾ ಅವರ ಸ್ವರದಲ್ಲಿ ಹೊಸ ಪ್ರೇಮ ಪುರಾಣ ಚಿತ್ರದ ಹಾಡು. ವಿ ಮನೋಹರ್ ಅವರ ಗೀತರಚನೆಗೆ ಸಂಗೀತ ಸಂಯೋಜನೆ ಮಾಡಿದವರು ರಾಜೇಶ್ ರಾಮನಾಥ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಹಬ್ಬಗಳ ತಯಾರಿ. ಎಸ್, ಹಬ್ಬ ಬರುವ ಮುನ್ನ ನಮ್ಮ ಮನೆಗಳಲ್ಲಿ ಒಂದು ರೀತಿಯ ಸಂಭ್ರಮ ಶುರುವಾಗುತ್ತದೆ. ಮನೆ ಸ್ವಚ್ಛಗೊಳಿಸುವುದು, ಅಲಂಕಾರ ಮಾಡುವುದು, ಬಟ್ಟೆ ಖರೀದಿಸುವುದು, ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸುವುದು, ಸಿಹಿ ತಿಂಡಿಗಳನ್ನು ತಯಾರಿಸುವುದು, ಹೀಗೆ ಹಲವಾರು ಕೆಲಸಗಳು ನಡೆಯುತ್ತಿರುತ್ತದೆ. ಆದರೆ ಈ ಎಲ್ಲ ತಯಾರಿಯನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಹಬ್ಬದ ಸಂಭ್ರಮ ಇನ್ನಷ್ಟು ಸುಂದರವಾಗಿರ್ತದೆ ಅಲ್ವಾ?

ಹಬ್ಬದ ತಯಾರಿ ಬಗ್ಗೆ ಇನ್ನೊಂದಷ್ಟು ಮಾತನಾಡುವ ಗೀತೆಯ ನಂತರ. ಇದೀಗ ಕೇಳಿ ಮುಂಜಾನೆ ಚಿತ್ರದ ಹಾಡು, ಆಕಾಶ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ.

ಹಬ್ಬದ ತಯಾರಿ ಯಾವಾಗ ಆರಂಭಿಸಬೇಕು? ಹಬ್ಬದ ಹಿಂದಿನ ದಿನವೇ ಎಲ್ಲ ಕೆಲಸಗಳನ್ನು ಮಾಡಲು ಪ್ರಯತ್ನಿಸಿದರೆ ಒತ್ತಡ ಹೆಚ್ಚಾಗ್ತದೆ. ಆದ್ದರಿಂದ ಕೆಲವು ದಿನಗಳ ಮುಂಚೆಯೇ ತಯಾರಿ ಆರಂಭಿಸುವುದು ಉತ್ತಮ. ಮೊದಲಿಗೆ ಮಾಡಬೇಕಾದದ್ದು ಮನೆಯ ಸ್ವಚ್ಛತೆ. ಮನೆ ಸ್ವಚ್ಛವಾಗಿದ್ದರೆ ಹಬ್ಬದ ದಿನ ಮನಸ್ಸಿಗೂ ಒಂದು ರೀತಿಯ ಸಂತೋಷ. ಹಾಗೆ ಹಬ್ಬ ಎಂದರೆ ಖರೀದಿಯೂ ಒಂದು ಪ್ರಮುಖ ಭಾಗವಾಗಿರುತ್ತದೆ. ಹೊಸ ಬಟ್ಟೆ, ಪೂಜಾ ಸಾಮಗ್ರಿಗಳು, ಅಡುಗೆಗೆ ಬೇಕಾದ ವಸ್ತುಗಳು, ಹಣ್ಣು ಹೂವುಗಳು ಮುಂತಾದವುಗಳನ್ನು ಖರೀದಿಸುತ್ತೇವೆ. ಆದರೆ ಹಬ್ಬದ ಖರೀದಿಯಲ್ಲಿ ಒಂದು ವಿಷಯ ನೆನಪಿಟ್ಕೊಳ್ಬೇಕಾಗ್ತದೆ, ಅಗತ್ಯವಿರುವುದನ್ನು ಮಾತ್ರ ಖರೀದಿಸೋಣ. ಹಬ್ಬಕ್ಕಾಗಿ ಹೆಚ್ಚು ಖರ್ಚು ಮಾಡಿ ನಂತರ ಆರ್ಥಿಕ ಒತ್ತಡಕ್ಕೆ ಒಳಗಾಗುವುದು ಬೇಡ. ಮೊದಲೇ ಒಂದು ಬಜೆಟ್ ಮಾಡಿಕೊಂಡು ಅದರೊಳಗೆ ಖರೀದಿ ಮಾಡಿದರೆ ಹಬ್ಬದ ಸಂತೋಷ ಖರ್ಚು ನಿಯಂತ್ರಣದಲ್ಲಿರುತ್ತದೆ. ಹಾಗೆ ಸ್ಥಳೀಯ ವ್ಯಾಪಾರಿಗಳಿಂದ ಖರೀದಿ ಮಾಡುವ ಮೂಲಕ ಸುತ್ತಮುತ್ತಲಿನ ಸಣ್ಣ ವ್ಯಾಪಾರಿಗಳಿಗೂ ಸಹಾಯವಾಗುತ್ತದೆ. ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದೀಗ ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳಿ ಕೊಕ್ಕೋ ಕೋಳಿ ಕೋತಿ ಚಿತ್ರದ ಹಾಡು, ಕಾರ್ತಿಕ್ ಹಾಗೂ ಸುನೀತಾ ಅವರ ಸ್ವರದಲ್ಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಹಬ್ಬಗಳ ತಯಾರಿ ಅಂದರೆ ಅಡುಗೆ ಮತ್ತು ಸಿಹಿ ತಿಂಡಿಗಳ ತಯಾರಿಯು ಒಂದು ಪ್ರಮುಖ ಭಾಗವಾಗಿರುತ್ತದೆ. ಎಲ್ಲರೂ ಸೇರಿ ಅಡುಗೆ ಮಾಡುವಾಗ ಕುಟುಂಬದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅಡುಗೆ ಮಾಡುವಾಗ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಸಾಧ್ಯವಾದಷ್ಟು ಆರೋಗ್ಯದ ಪದಾರ್ಥಗಳನ್ನಷ್ಟೇ ಬಳಸಬೇಕು. ಆಹಾರವನ್ನು ವ್ಯರ್ಥ ಮಾಡದೆ ಅಗತ್ಯವಿರುವಷ್ಟು ಮಾತ್ರ ತಯಾರಿಸಿ ಅಗತ್ಯವಿರುವವರಿಗೆ ಹಂಚಬೇಕು. ಸಿರಿಗಂಧ ಕಾರ್ಯಕ್ರಮದಲ್ಲಿ ಕೇಳಿ ಕಾರ್ತಿಕ್ ಹಾಗೂ ಕಾರ್ತಿಕ್ ಅವರ ಸ್ವರದಲ್ಲಿ ತೂಫಾನ್ ಚಿತ್ರದಾಗಿದ್ದೆ. ಇನ್ನು ಮುಂದೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಹಬ್ಬದ ತಯಾರಿ ಜೊತೆಗೆ ಪರಿಸರ ಸ್ನೇಹಿ ಹಬ್ಬ ಸಹ ಬಹಳ ಮುಖ್ಯ. ಹಬ್ಬ ನಮ್ಮ ಸಂತೋಷಕ್ಕಾಗಿ, ಆದರೆ ನಮ್ಮ ಸಂತೋಷದಿಂದ ಪರಿಸರಕ್ಕೆ ಹಾನಿಯಾಗಬಾರದು. ಪ್ಲಾಸ್ಟಿಕ್ ಅಲಂಕಾರಗಳ ಬದಲು ಬಟ್ಟೆ, ಕಾಗದ, ಹೂವು, ಎಲೆಗಳು ಮತ್ತು ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಬಳಸಬೇಕು. ಹಬ್ಬದ ನಂತರ ಸಾಕಷ್ಟು ಕಸ ಉಳಿಯದಂತೆ ನೋಡಿಕೊಳ್ಳಬೇಕು. ಹಾಗೆ ಕುಟುಂಬದೊಂದಿಗೆ ಹಬ್ಬ. ಇಂದಿನ ಜೀವನದಲ್ಲಿ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಹೀಗಾಗಿ ಹಬ್ಬದ ದಿನ ಕುಟುಂಬದವರ ಜೊತೆ ಸಮಯ ಕಳೆಯುವುದು ಸಹ ಬಹಳ ಮುಖ್ಯ. ಮಕ್ಕಳಿಗೆ ನಮ್ಮ ಹಬ್ಬಗಳ ಹಿನ್ನೆಲೆ ಮತ್ತು ಸಂಪ್ರದಾಯಗಳನ್ನು ತಿಳಿಸಿದರೆ ಮುಂದಿನ ಪೀಳಿಗೆಗೂ ನಮ್ಮ ಸಂಸ್ಕೃತಿ ಪರಿಚಯವಾಗುತ್ತೆ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಗೌರಿಪುತ್ರ ಚಿತ್ರದು ಮೇಘನಾ ಕುಲಕರ್ಣಿಯವರ ಸ್ವರದಲ್ಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹಬ್ಬಗಳ ತಯಾರಿ ಜೊತೆಗೆ ಸುರಕ್ಷಿತವಾಗಿ ಹಬ್ಬ ಆಚರಿಸೋಣ. ಹಬ್ಬದ ಸಂದರ್ಭದಲ್ಲಿ ಸುರಕ್ಷತೆ ಬಗ್ಗೆ ಹೆಚ್ಚು ಗಮನ ಕೊಡೋಣ. ಹಬ್ಬ ಎಂದರೆ ಪ್ರೀತಿ, ಸಂತೋಷ, ಹಂಚಿಕೆ, ಒಗ್ಗಟ್ಟು ಮತ್ತು ಸಂಸ್ಕೃತಿ. ಆದ್ದರಿಂದ ಹಬ್ಬವನ್ನು ಆಡಂಬರಕ್ಕಿಂತ, ಆತ್ಮೀಯತೆಯಿಂದ, ಖರ್ಚಿಗಿಂತ, ವ್ಯರ್ಥಕ್ಕಿಂತ ಸಂತೋಷದಿಂದ ಹಂಚಿಕೊಳ್ಳುವ ಮನಸ್ಸಿನಿಂದ ಆಚರಿಸೋಣ ಅಂತ ಹೇಳ್ತಾ ಸಿರಿಗಂಧ ಕಾರ್ಯಕ್ರಮದ ಕೊನೆಯ ಎರಡು ಗೀತೆ ಇದೀಗ

ಸಮಯ 9:15 ಇನ್ನು ಮುಂದೆ ಕೇಳಿ ರಾಜೇಶ್ವರಿ ಸಾದರ್ ಮತ್ತು ಕವಿತಾ ಸಾದರ್ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಮಲ್ಲಿಗೆ ಕಂಪನ್ನು, ರಚನೆ HS ವೆಂಕಟೇಶ್ ಮೂರ್ತಿ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕನ್ನಡ ಭಾರತಿ ಕೇಳುಗರೆ, ಇಂದಿನ ಕನ್ನಡ ಭಾರತಿಯಲ್ಲಿ ಮೊದಲಿಗೆ ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್. ನಂತರ
2: ಶರಣರು ಕಟ್ಟಿದ ದೇಹವೆಂಬ ದೇವಾಲಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜಿನದತ್ತ ಹಡಗಲಿ.
1: ಮೊದಲಿಗೆ ಕೇಳೋಣ ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ ಈ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಪಿಜಿ ಕೆಂಪಣ್ಣವರ್.
3: ಸಾಹಿತ್ಯವು ಸಮಾಜದ ಪ್ರತಿಬಿಂಬವೂ ಹೌದು, ಗತಿಬಿಂಬವೂ ಹೌದು. ಅದಕ್ಕೆಂದೇ ಕಾಲಕಾಲಕ್ಕೆ ಜನರ ಅಭಿರುಚಿಗೆ ತಕ್ಕಂತೆ ಸಾಹಿತ್ಯದ ಶೈಲಿ ಪ್ರಕಾರಗಳು ಸಹ ಬದಲಾಗುವುದು ನೈಜ ಸಾಹಿತ್ಯದ ಲಕ್ಷಣಗಳಲ್ಲಿ ಒಂದು ಎಂಬ ಮಾತನ್ನು ಅಲ್ಲಗಳೆಯಲಿಕ್ಕಾಗದು. ಅದಕ್ಕೆಂದೇ ಸಾಹಿತ್ಯಗಳನ್ನು ಸಮಾಜದ ಆಗುಹೋಗುಗಳ ನಿರ್ಣಾಯಕರೆಂದು ಕರೆಯುತ್ತಾರೆ. ಆಯಾ ಕಾಲದ ಬರಹಗಾರರು ತಮ್ಮ ಪ್ರದೇಶದ ಜನರ ತವಕ ತಲ್ಲಣಗಳನ್ನು, ನೋವು ನಲಿವುಗಳನ್ನು ತಮ್ಮ ಬರಹಗಳಲ್ಲಿ ಹಿಡಿದಿಡುತ್ತಾರೆ. ತಾನು ಕಣ್ಣಾರೆ ಕಂಡ, ಉಂಡ, ಕೇಳಿದ, ಓದಿದ ವಿವಿಧ ಪ್ರಸಂಗಗಳಿಗೆ ಅಕ್ಷರ ರೂಪವನ್ನು ಕೊಡುವ ಬರಹಗಾರನು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ವಾಸ್ತವ ಸಂಗತಿಗಳನ್ನು ಪ್ರತಿಬಿಂಬಿಸಿ ಅಂದಂದಿನ ಸಾಮಾಜಿಕ ಸ್ಥಿತಿಗತಿಗಳನ್ನು ಮನವರಿಕೆ ಮಾಡಿಕೊಡುವನು. ಸಹೃದಯರಿಗೆ ಹಿತವನ್ನು ನೀಡುತ್ತಲೇ ಅವರ ಮಡಪಟ್ಟಲದಲ್ಲಿ ಐತಿಹಾಸಿಕ, ಸಾಮಾಜಿಕ ಹಾಗೂ ರಾಷ್ಟೀಯ ಪ್ರಜ್ಞೆಯನ್ನು ಮೂಡಿಸುವಲ್ಲಿಯೂ ಸಹ ಯಶಸ್ಸನ್ನು ಪಡೆಯುವುದು ನಿಜವಾದ ಲೇಖಕನ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಭಾರತೀಯ ಸಾಹಿತ್ಯವನ್ನು ಗಮನಿಸಿದಾಗ ವಿದೇಶಿಗರ ದಬ್ಬಾಳಿಕೆ, ಶೋಷಣೆಗಳನ್ನು ನೂರಾರು ವರ್ಷಗಳವರೆಗೆ ಸಹಿಸಿಕೊಂಡ ಭಾರತೀಯರು ದೇಶಪ್ರೇಮವನ್ನು ಬೆಳೆಸಿಕೊಂಡು ಶೋಷಣೆಯ ವಿರುದ್ದ ಹೋರಾಡಿದ ಪ್ರಸಂಗಗಳೇ ಅಂದಿನ ಲೇಖಕರ ಕಾದಂಬರಿಗಳಿಗೆ ವಸ್ತುವಾದುದು ಸಹಜ. ಈ ದೃಷ್ಟಿಯಲ್ಲಿ ಬಂಕಿಂಚಂದ್ರರ ಬಂಗಾಳಿ ಭಾಷೆಯ ಆನಂದಮಠ, ಹಿಂದಿ ಭಾಷೆಯ ಪ್ರೇಮಚಂದ್ರರ ಕರ್ಮಭೂಮಿ, ಯಶಪಾಲ್ ಅವರ ದಾದಾ ಕಾಮ್ರೇಡ್ ಹಾಗೂ ಝೂಟಾ ಸಚ್, ಮನ್ಮಥನಾಥ್ ಗುಪ್ತಾ ಅವರ ಜಾಗರಣ್ ಮುಂತಾದ ಕೃತಿಗಳಲ್ಲಿ ಹೋರಾಟದ ಸನ್ನಿವೇಶಗಳು ಶೋಷಣೆಯ ವಿರುದ್ದ ಕೆಚ್ಚು ಕಂಡುಬರುತ್ತದೆ. ಬಂಗಾಳಿ, ತಮಿಳು, ತೆಲುಗು, ಹಿಂದಿ, ಮರಾಠಿಯಂತಹ ಭಾರತದ ಹಲವಾರು ಭಾಷೆಗಳಲ್ಲಿ ಸ್ವಾತಂತ್ರ್ಯದ ಹೋರಾಟವನ್ನು ಚಿತ್ರಿಸುವ ನೂರಾರು ಕಾದಂಬರಿಗಳು ಸೃಷ್ಟಿಯಾದಂತೆಯೇ ಕನ್ನಡದಲ್ಲೂ ಕೂಡ ಈ ತರಹದ ಕೃತಿಗಳು ಬರಲು ಕಾರಣವಾಯಿತು. ಈ ನಿಟ್ಟಲ್ಲಿ ಶಿವರಾಮ ಕಾರಂತರ ಔದಾರ್ಯದ ಉರುಳಲ್ಲಿ ತರಾಸು ಅವರ ರಕ್ತ ತರ್ಪಣ, ಅನಕ್ರ ಅವರ ಅಮರ ಅಗಸ್ಟ್, ನಿರಂಜನರ ಚಿರಸ್ಮರಣೆ ನೆನಪಿನಲ್ಲಿ ಉಳಿಯುವಂತಹ ಕಾದಂಬರಿಗಳು. ಮಿರ್ಜಿ ಅಣ್ಣಾರಾಯರು ರಾಷ್ಟ್ರಪುರುಷ, ಪ್ರತಿ ಸರ್ಕಾರ ಹಾಗೂ ಸಿದ್ದಚಕ್ರ ಎಂಬ ಮೂರು ಸ್ವಾತಂತ್ರ್ಯ ಚಳವಳಿಯ ಕಥಾನಕವುಳ್ಳ ಕಾದಂಬರಿಗಳನ್ನು ನೀಡಿದ್ದಾರೆ. ಮಿರ್ಜಿ ಅಣ್ಣಾರಾಯರು ಮೂಲತಃ ಸೃಜನಶೀಲ ಬರಹಗಾರರು, ನಿಷ್ಠಾವಂತ ಶಿಕ್ಷಕರು. ಚಳವಳಿಯ ಕುರಿತು ಮೂರು ಕಾದಂಬರಿಗಳನ್ನು ಬರೆದಂತೆಯೇ ಸಾಮಾಜಿಕ ಹಾಗೂ ಧಾರ್ಮಿಕ ಅಂಶಗಳನ್ನು ಒಳಗೊಂಡ ನಿಸರ್ಗ, ರಾಮಣ್ಣ ಮಾಸ್ತರರು, ಅಶೋಕ ಚಕ್ರ, ಶ್ರೇಯಾಂಶ, ಸಾಮ್ರಾಟ ಶ್ರೇಣೀಕ, ಎರಡು ಹೆಜ್ಜೆ, ಹದಗೆಟ್ಟಹಳ್ಳಿ, ಚಾವುಂಡರಾಯ, ಭಸ್ಮಾಸುರ ಹಾಗೂ ಸಿದ್ದಚಕ್ರ ಎಂಬ ಭಿನ್ನ ಭಿನ್ನ ಕಥಾನಕಗಳನ್ನು ಒಳಗೊಂಡ 12 ಕಾದಂಬರಿಗಳನ್ನು ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಇದರೊಂದಿಗೆ 3 ಕಥಾಸಂಕಲನಗಳು, 5 ಚಿಕ್ಕ ಮಕ್ಕಳ ಕೃತಿಗಳು, 8 ವ್ಯಕ್ತಿ ಚಿತ್ರಣಗಳು, 5 ವಿಮರ್ಶಾ ಕೃತಿಗಳು, 9 ಸಂಶೋಧನಾ ಮತ್ತು ಸಂಪಾದನಾ ಕೃತಿಗಳು, 4 ಅನುವಾದಿತ ಕೃತಿಗಳು ಹಾಗೂ 138 ಲೇಖನಗಳನ್ನು ಬರೆದುದು ಅಚ್ಚರಿ ಮೂಡಿಸುವಂತಹದು. ಅಣ್ಣಾರಾಯರು ಬರೆದ ಒಟ್ಟು ಪುಟಗಳ ಸಂಖ್ಯೆಯೇ 10,526 ಎಂದರೆ ಅವರ ಶ್ರಮಶಕ್ತಿ ಲೇಖನೆಯ ಹರಿತ ಮನವರಿಕೆಯಾಗುತ್ತದೆ. ಮಿರ್ಜಿ ಅಣ್ಣಾರಾಯರ ಒಟ್ಟು ಕಾದಂಬರಿಗಳನ್ನು ಅಲ್ಲಿನ ವಸ್ತುವಿಗೆ ಅನುಗುಣವಾಗಿ ಸಾಮಾಜಿಕ, ಸ್ವಾತಂತ್ರ್ಯ ಹೋರಾಟಪರ ಹಾಗೂ ಐತಿಹಾಸಿಕ ಕಾದಂಬರಿಗಳು ಎಂಬುದಾಗಿ ವರ್ಗೀಕರಿಸಿಕೊಂಡು ಅವುಗಳ ವೈಶಿಷ್ಟ್ಯತೆಯನ್ನು ಗುರುತಿಸಬಹುದಾಗಿದೆ. ಇತ್ತ ಉತ್ತರ ಕರ್ನಾಟಕದಲ್ಲಿ 1945 ರಚನೆಗೊಂಡ ಮಿರ್ಜಿ ಅಣ್ಣಾರಾಯರ ನಿಸರ್ಗ ಕೃತಿಯೂ ಸಹ ಸಾಮಾಜಿಕ ಕಾದಂಬರಿಗಳ ಸಾಲಿನಲ್ಲಿ ಮಹತ್ವದ ಸ್ಥಾನವನ್ನು ಗಿಟ್ಟಿಸಿಕೊಂಡಿತು. ಕಾರಂತರ ಕಾದಂಬರಿಗಳು ಆ ಕಡೆಯ ಕರಾವಳಿಯ ಜೀವನಕ್ಕೆ ಕನ್ನಡಿ ಹಿಡಿದಂತೆ ಕುವೆಂಪುರವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮಲೆನಾಡಿನ ಸಂಸ್ಕೃತಿ ಭಾಷೆ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸಿತು. ಅದೇ ಮಾದರಿಯಲ್ಲಿ ಅಣ್ಣಾರಾಯರ ನಿಸರ್ಗವು ಕನ್ನಡ ನಾಡಿನ ಉತ್ತರದ ಗಡಿ, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಉತ್ತರದ ಹಳ್ಳಿಯ ಸಂಸ್ಕೃತಿಯನ್ನು ಚೆನ್ನಾಗಿ ಹಿಡಿದಿಡುವಲ್ಲಿ ಸಫಲವಾಯಿತು. ಸೇಡ್ಬಾಳ ಸುತ್ತಮುತ್ತಲಿನ ದೈನಂದಿನ ಜನಜೀವನ, ಬಳಕೆಯಲ್ಲಿರುವ ಭಾಷೆ ಸಂಪ್ರದಾಯಗಳನ್ನು ಬಳಸಿಕೊಂಡು ರಚನೆಗೊಂಡದ್ದರಿಂದ ಬೆಳಗಾವಿ ಜಿಲ್ಲೆಯ ಉತ್ತರದ ತುದಿಯಲ್ಲಿರುವ ಹಳ್ಳಿಗಳ ಜನಜೀವನ, ಅದರಲ್ಲೂ ಜೈನ ಸಮಾಜದ ಚಿತ್ರ ಈ ಕಾದಂಬರಿಯಲ್ಲಿ ಮೊದಲ ಸಲ ಬಂದದ್ದು ಅದರ ಹೆಚ್ಚಿನ ವೈಶಿಷ್ಟ್ಯವಾಗಿದೆ ಎಂಬ ರಂಶ್ರೀ ಮುಗೊಳಿಯವರ ಮೆಚ್ಚುನುಡಿಗೆ ಕಾರಣವಾಯಿತು. ಅದಕ್ಕೆಂದು ವಿಮರ್ಶಕರು ನಿಸರ್ಗ ಕಾದಂಬರಿಯನ್ನು ಥಾಮಸ್ ಹಾರ್ಡಿಯ ವೆಸೆಕ್ಸ್, ಜಾರ್ಜ್ ವಾಷಿಂಗ್ಟನ್ ಅವರ ದಿ ಗ್ರ್ಯಾಂಡಿಸಿಮಸ್ ಮುಂತಾದ ಸಮಕಾಲೀನ ಕಾದಂಬರಿಗಳೊಂದಿಗೆ ತುಲನೆ ಮಾಡಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಆಯಾ ಸ್ಥಳದ ಆಚರಣೆ, ಸಂಪ್ರದಾಯ, ಸಂಸ್ಕಾರ, ಭಾಷೆ ಇತ್ಯಾದಿ ಈ ನಿಟ್ಟಿನಲ್ಲಿ ಸಾಹಿತ್ಯಕ್ಕೆ ನೈಜತೆ ಜೀವಂತಿಕೆ ಬರುವುದೇ ಪ್ರಾದೇಶಿಕತೆಯಿಂದ ಎಂಬ ವಿದ್ವಾಂಸರ ಮಾತನ್ನು ಒಪ್ಪಲೇಬೇಕು. ಸ್ವಾತಂತ್ರ್ಯ ಪೂರ್ವದ ಗ್ರಾಮೀಣ ಪರಿಸರದಲ್ಲಿ ಬಳಕೆಯಲ್ಲಿದ್ದ ಬಾಲ್ಯ ವಿವಾಹ, ಉಡುಕಿ ಪದ್ಧತಿ, ಪುರುಷರಿಗೆ ಎರಡು ಮೂರು ಮರುಮದುವೆಯಾಗುವ ಮುಕ್ತತೆ, ಮನಸ್ಸಿಲ್ಲದಿದ್ದರೂ ಹಿರಿಯರ ಮಾತಿಗೆ ಓಗೊಟ್ಟು ವಿವಾಹ ಬಂಧನಕ್ಕೆ ಒಳಗಾಗುವ ಹೆಣ್ಣು, ಅತ್ತೆ ಮಾವ ಹಾಗೂ ಪತಿಯ ಮಾತಿಗೆ ಮರುಮಾತನಾಡದೆ ಸಂಕಟಕ್ಕೆ ಒಳಗಾಗುವ ಹೆಣ್ಣಿನ ತುಡಿತ ಮಿಡಿತಗಳು ಈ ಕೃತಿಯಲ್ಲಿ ಯಥಾವತ್ತಾಗಿ ಬಂದಿವೆ. ಬಾಲ್ಯ ವಿವಾಹಕ್ಕೆ ತಲೆಗೊಟ್ಟ ತಾರ ಹಿರಿಯರ ಇಚ್ಛೆಯಂತೆ ಗಂಡ ಭರಮನ ಮನೆಗೆ ಬಂದದ್ದು, ಬದುಕು ನರಕ ಸದೃಶವಾದುದು, ಅತ್ತೆ ಚಿಮ್ಮವ್ವ ಮಗನಿಗೆ ಮಂಗಸೂಳಿಯ ಹುಡುಗಿಯೊಂದಿಗೆ ಮರುಮದುವೆ ಮಾಡಿದ್ದು, ಇತ್ತ ಅನಂತನ ಗತಿಯೂ ಸಹ ಅದೇ ತೆರನಾದುದು ವಿಧಿಯ ವಿಲಾಸ. ಸೋದರ ಮಾವನ ಮಗನಾದ ಅನಂತನನ್ನೇ ಮದುವೆಯಾಗಿದ್ದರೆ ದುರಂತ ತಪ್ಪಬಹುದಿತ್ತಲ್ಲ ಎಂಬ ವಿಚಾರವೂ ಸಹ ಓದುಗರಲ್ಲಿ ಮೂಡಿಸುವ ಈ ದುರಂತ ಕಾದಂಬರಿಗೆ ತಾರಾ ಹಾಗೂ ಅನಂತ ಎಂಬವರೇ ನಾಯಕ ನಾಯಕಿಯರು. ನಿಸರ್ಗ ಕಾದಂಬರಿಯ ವೈಶಿಷ್ಟ್ಯ ಇರುವುದೇ ಪ್ರಾದೇಶಿಕ ಭಾಷೆ ಹಾಗೂ ಸಂಪ್ರದಾಯಗಳಿಗೆ ಮಣೆ ಹಾಕಿದ್ದುದರಲ್ಲಿ. ಗಡಿ ಭಾಗದ ಈ ಹಳ್ಳಿಗಳಲ್ಲಿ ಸಹಜವಾಗಿ ಮರಾಠಿ ಮಿಶ್ರಿತ ಭಾಷೆ ಬಳಕೆಯಲ್ಲಿದೆ. ಮಹಾರಾಷ್ಟದೊಂದಿಗಿನ ವೈವಾಹಿಕ ಸಂಪರ್ಕ, ವ್ಯವಹಾರಗಳು ಪದಗಳ ಕೊಡುಕೊಳ್ಳುವಿಕೆಗೆ ಕಾರಣವಾಗಿವೆ. ಮತ್ತೆಲ್ಲಿ ಹೋಗಲಿ, ಮಳಿಗೆಗೆ ಕುಳ್ಳ ಬಡಿಕ ಹೋಗ್ತಾನು, ನಾ ಹೋದ ಮ್ಯಾಲೆ ಅವ್ವ ಯಾನಂತೇಳು, ಊರ್ ತಣ್ಣಗಿರ್ಲಿ ಅಂತ ಬ್ಯಾನಿ ಬ್ಯಾಡ, ಬ್ಯಾಸರಿಕಿ ಬ್ಯಾಡ, ಎಲ್ಲ ಲಗಮವ ತಾಯಿ ಉಡ್ಯಾಗ ಬದುಕಾವರಪ್ಪ ನಾವು, ಇತ್ಯಾದಿ ದೇಶೀಯ ಮಾತುಗಳೇ ನಿಸರ್ಗದ ಚೆಲುವನ್ನು ಹೆಚ್ಚಿಸಲು ಸಾಧ್ಯವಾಗಿದೆ. ನಿತ್ಯವೂ ತಾವು ಕಂಡ ಅನುಭವಗಳಿಗೆ ಕನ್ನಡಿ ಹಿರಿದಿದ್ದೇನೆಂಬ ಅಣ್ಣಾರಾಯರ ಮಾತನ್ನು ಅಲ್ಲಗಳೆಯಲಿಕ್ಕಾಗದು. ಈ ನಿಟ್ಟಿನಲ್ಲಿ ನಿಸರ್ಗ ಕಾದಂಬರಿಯ ವೈಶಿಷ್ಟ್ಯತೆಯನ್ನು ಹೀಗೆ ಹಿಡಿದಿಡಬಹುದು. ಪ್ರಾದೇಶಿಕ ಭಾಷೆಗಳಲ್ಲಿ ರಚಿತವಾದ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದು. ಸಮಕಾಲೀನ ಆಚರಣೆ, ಸಂಪ್ರದಾಯ, ಮೋಡಿ ಮಾಟ ಇತ್ಯಾದಿಗಳನ್ನು ಯಥಾವತ್ತಾಗಿ ಕಥೆಗೆ ಭಂಗಬಾರದಂತೆ ಹಿಡಿದಟ್ಟ ರೀತಿ. ಪುರುಷ ಪ್ರಾಧಾನ್ಯತೆ, ಮರುಮದುವೆ ಅವಕಾಶ, ಸ್ತ್ರೀ ಶೋಷಣೆ ಇತ್ಯಾದಿ ಅಂಶಗಳ ಮೇಲೆ ಬೆಳಕು ಚೆಲ್ಲಿದ್ದು, ಆಡು ಭಾಷೆಯ ನುಡಿಗಟ್ಟುಗಳನ್ನು ಗಾದೆ ಮಾತುಗಳನ್ನು ಸೊಗಸಾಗಿ ಬಳಸಿದ್ದು ಈ ಕಾದಂಬರಿಯ ಹದಗಾರಿಕೆಗೆ ಮುಖ್ಯ ಕಾರಣವಾಗಿದೆ. ಇನ್ನೊಂದು ಕಾದಂಬರಿ ಅಶೋಕ ಚಕ್ರ. ನಿಸರ್ಗವು ಪ್ರಾದೇಶಿಕ ಭಾಷೆ, ಸಾಮಾಜಿಕ ಸ್ಥಿತಿಗತಿಗಳಿಗೆ ಕನ್ನಡಿ ಹಿಡಿದು ಶ್ರೇಷ್ಠತೆಯನ್ನು ಪಡೆದಂತೆಯೇ ಅಶೋಕ ಚಕ್ರವು ಹಳ್ಳಿಯ ಕೃಷಿ ಬದುಕಿನ ಕಣ್ಣೀರ ಕಥೆಯನ್ನು ಚಿತ್ರಿಸುವ ವಿನೂತನ ಕಾದಂಬರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವತಃ ಅಣ್ಣಾರಾಯರು ಕೃಷಿಕರಾದುದರಿಂದ ಕೃಷಿಗೆ ಸಂಬಂಧಿಸಿದ ತಮ್ಮ ಅನುಭವಗಳನ್ನು, ರೈತರ ಗೋಳನ್ನು ಯಥಾವತ್ತಾಗಿ ಹಿಡಿದಿಡಲು ಸಾಧ್ಯವಾಗಿದೆ. ಬಾವಣ್ಣ ಮತ್ತು ಪದ್ಮಾವತಿ ಇಲ್ಲಿನ ಪ್ರಮುಖ ಪಾತ್ರಗಳಾದರೂ ಬಾವಣ್ಣ ತನ್ನ ಲಂಪಡತನ, ಉದಾಸೀನ ಬುದ್ಧಿಯಿಂದ ಓದರಿಂದ ದೂರ ಸರಿದರೆ ಪದ್ಮಾವತಿಯೇ ಮುಖ್ಯ ಪಾತ್ರವಾಗಿ ಎದ್ದು ಕಾಣುತ್ತಾಳೆ. ಅಲ್ಲಲ್ಲಿ ಬರುವ ಪಾತ್ರಗಳು ಈ ಕಥೆಗೆ ಪೂರಕವಾಗಿ ಬಂದು ವ್ಯಕ್ತಿಯ ಅಸಮರ್ಥತೆಗಳು ಸುಶಕ್ತಿಗಳನ್ನು ದುರ್ಬಲಗೊಳಿಸಿ ಪ್ರಯೋಜನಕ್ಕೆ ಬಾರದಂತೆ ಮಾಡುವ ರೀತಿಯಲ್ಲಿ ದುಶಕ್ತಿ ಹಾಗೂ ಸುಶಕ್ತಿಗಳ ಹೋರಾಟದ ಚಿತ್ರಣವನ್ನು ಇಲ್ಲಿ ಕಾಣುವಂತಾಗಿದೆ. ಅಡ್ಡದಾರಿ ಹಿಡಿದ ಗಂಡ ಬಾವಣ್ಣನನ್ನು ಸನ್ಮಾರ್ಗಕ್ಕೆ ಮರಳಿ ತರುವ ಪದ್ಮಾವತಿ ಹೋರಾಟ ವ್ಯರ್ಥವಾಗಿ ಗಂಡನೇ ಹೋದ ಮೇಲೆ ಆ ಹೊಲ ಮನಿ ತಗೊಂಡು ನನಗೇನಾಗಬೇಕಾಗಿದೆ ಎಂಬ ನಿರ್ಧಾರ ತಾಳಿದ್ದು ಅವಳ ಆತ್ಮಸಾಕ್ಷಿಗೆ ಉದಾಹರಣೆಯಾಗಿದೆ. ಇಲ್ಲಿಯೂ ಸಹ ಆಡು ಭಾಷೆ ಹದಗಾರಿಕೆ, ಕೃಷಿ ಜೀವನದ ನೋವು ನಲಿವುಗಳು ಬಹಳ ನವಿರಾಗಿ ಬಂದು ಗ್ರಾಮ ಸಂಸ್ಕೃತಿಯ ಗ್ರಹಿಕೆಗೆ ಸೂಕ್ತ ವೇದಿಕೆಯನ್ನು ಕಾಣುವಂತಾಗಿದೆ. ಮತ್ತೊಂದು ಕಾದಂಬರಿ ರಾಮಣ್ಣ ಮಾಸ್ತರರು. ಆಂಗ್ಲರೊಂದಿಗೆ ನಡೆದ ದ್ವಿತೀಯ ಮಹಾಯುದ್ಧದ ಸಂದರ್ಭ ಇಲ್ಲಿನದು. ಚಿಕ್ಕೂರು ಎಂಬಲ್ಲಿ ಶಿಕ್ಷಕರಾಗಿದ್ದ ರಾಮಣ್ಣ ಮಾಸ್ತರರೇ ಇದರ ನಾಯಕ. ಸಂಬಳವಿಲ್ಲದೆ ಹೋರಾಟಕ್ಕಿಳಿದ ಶಿಕ್ಷಕರ ಪರವಾಗಿ ನಿಂತ ರಾಮಣ್ಣ ಪಡುವ ಕಷ್ಟ, ಜಮೀನ್ದಾರರ ದರ್ಬಾರ, ಆತನ ಮಡದಿ ಸಾಹುಕಾರನ ಬಳಿಗೆ ಬೀಳದೆ ಪಾರದ ರೀತಿ, ಕೊನೆಗೆ ಸಂಪು ಮುಗಿದು ನೆಮ್ಮದಿಯತ್ತ ಸಾಗಿದ ರೀತಿ, ಹೊಸ ರಾಷ್ಟ ಕಟ್ಟುವ ಹುಮ್ಮಸ್ಸುಗಳೇ ಇಲ್ಲಿನ ಕಥಾವಸ್ತುವಾದ್ದರಿಂದ ಮುನ್ನುಡಿ ಬರೆದ ಸಸ ಮಾಳ್ವಾಡ್ ಅವರು ಹೇಳುವಂತೆ ಇದೊಂದು ಚಿಕ್ಕ ಮಹಾಕಾವ್ಯವೇ ಎಂಬ ಅಂಶವು ಮನಸ್ಸಿನಲ್ಲಿ ಉಳಿಯುವಂತೆ ರಚನೆಗೊಂಡಿದೆ. ಇನ್ನೊಂದು ಕಾದಂಬರಿ ಶ್ರೇಯಾಂಶ. ಸಮಕಾಲೀನ ಸಮಾಜ ಸಾಹಿತ್ಯದ ಧೋರಣೆಗಳನ್ನು ಒಳಗೊಂಡ 600 ಪುಟಗಳಿಗೂ ಮಿಕ್ಕಿದ ಈ ಕಾದಂಬರಿ ಅಣ್ಣಾರಾಯರು ಕಂಡ ಆದರ್ಶ, ಅವರ ಬಾಳ ಗುರಿಯ ಚಿತ್ರಣವೇ ಆಗಿದೆ. ಕೃತಿಕಾರರು ಒಂದಿಲ್ಲೊಂದು ರೀತಿಯಲ್ಲಿ ಅಲ್ಲಿನ ಪಾತ್ರವಾಗಿ ಬಿಡುತ್ತಾನೆಂಬುದಕ್ಕೆ ಈ ಕೃತಿ ಸಾಕ್ಷಿಯಾಗಿದೆ. ಅಪ್ಪ ಬಾಳನ್ನ ಕೃಷಿ ಕಾಯಕವನ್ನು ಒಪ್ಪದ ಶ್ರೇಯಾಂಶನು ನಾಟಕದ ಗೀಳಿಗೆ ಒಳಗಾಗಿ ಕೈ ಹಿಡಿದ ಲಕ್ಷ್ಮಿಯನ್ನು ಕಡೆಗಾಣಿಸಿ ಹಾಳಾದ ಚಿತ್ರಣವು ಸಹಜವಾಗಿ ಬರುವುದರಿಂದ ಓದುಗರಿಗೆ ಅಂದಿನ ಸಾಮಾಜಿಕ ಆಗುಹೋಗುಗಳನ್ನು ತಿಳಿಸುವಲ್ಲಿ ಕಾದಂಬರಿಯು ಸಫಲವಾಗುತ್ತದೆ. ಇನ್ನೊಂದು ಕಾದಂಬರಿ 2 ಹೆಜ್ಜೆ. ಶಿಕ್ಷಕರನ್ನೇ ಕಥೆಯ ನಾಯಕರಾಗಿ ಚಿತ್ರಿಸಿದ ಅಣ್ಣಾರಾಯರ 2ನೇ ಕಾದಂಬರಿ ಇದು. ದೇಶಕ್ಕೆ ಸ್ವಾತಂತ್ರ್ಯ ದೊರೆತು ಜನರ ಸರ್ವಾಂಗೀಣ ಅಭಿವೃದ್ದಿಗಾಗಿ ನೆಹರು ಅವರು ಕೈಕೊಂಡ ಪಂಚವಾರ್ಷಿಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ತನ್ನ ಹೂವಳ್ಳಿಯನ್ನು ಮದ್ಯಪಾನ ಮುಕ್ತ ಗ್ರಾಮವಾಗಿಸುವ, ಕುಟುಂಬ ಯೋಜನೆಯನ್ನು ಅನುಷ್ಠಾನಗೊಳಿಸುವ, ಕುಗ್ರಾಮವನ್ನು ಆದರ್ಶ ಗ್ರಾಮವನ್ನಾಗಿಸುವ ಕನಸನ್ನು ಶಿವಪ್ಪ ಮಾಸ್ತರರು ಕಾರ್ಯರೂಪಕ್ಕೆ ತರಲು ಮಾಡಿದ ಚಿತ್ರಣವೇ ಇಲ್ಲಿ ಅಡಗಿದೆ. ಒಂದು ರೀತಿಯಲ್ಲಿ ಅಣ್ಣಾರಾಯರೇ ಶಿವಪ್ಪ ಮಾಸ್ತರ ರೂಪದಲ್ಲಿ ಕಂಡುಬರುತ್ತಾರೆ. ಹದಗೆಟ್ಟ ಹಳ್ಳಿ ಎಂಬ ಇನ್ನೊಂದು ಕಾದಂಬರಿಯು ಸ್ವಾತಂತ್ರ್ಯ ದೊರೆತ ನಂತರದ ದಿನಮಾನಗಳಲ್ಲಿ ನಮ್ಮ ದೇಶದ ಹಳ್ಳಿಗಳಲ್ಲಿ ಹೆಚ್ಚಿದ ದುರಾಚಾರ, ಅನ್ಯಾಯ, ಅನೀತಿಗಳು ಗ್ರಾಮೀಣ ಬದುಕಿಗೆ ಹೇಗೆ ಕೊಳ್ಳೆಯಿಟ್ಟವು ಎಂಬುದನ್ನು ತಿಳಿಸುತ್ತಲೇ ಹದಗೆಟ್ಟ ಹಳ್ಳಿಗಳನ್ನು ಯಾವ ರೀತಿ ಸುಧಾರಿಸಬಹುದೆಂಬ ದಿಕ್ಸೂಚಿಯನ್ನು ನೀಡುವಲ್ಲಿ ಈ ಕೃತಿಯು ಸಫಲವಾಗಿದೆ. ಸಿದ್ಧಚಕ್ರ ಎಂಬ ಇನ್ನೊಂದು ಕಾದಂಬರಿ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಪ್ರಾರಂಭವಾದ ಚಲೇಜಾವ್ ಚಳವಳಿ, ಕೊನೆಗೊಂಡ 2ನೇ ಮಹಾಯುದ್ದ, ದೇಶಕ್ಕೆ ಸ್ವಾತಂತ್ರ್ಯ ದೊರೆತದ್ದು, ಭೂ ಸುಧಾರಣಾ ಕಾಯ್ದೆ ಜಾರಿಗೆ ಬಂದುದು ಇತ್ಯಾದಿ ರಾಜಕೀಯ ಆಗುಹೋಗುಗಳನ್ನೇ ವಸ್ತುವಾಗಿಸಿಕೊಂಡು ಪ್ರಜಾಪ್ರಭುತ್ವದ ಮಹತ್ವವನ್ನು ಜಾಗೃತಗೊಳಿಸುವ ಈ ಕೃತಿ ಇದಾಗಿದೆ. ಸರ್ಕಾರದ ಹೊಸ ಯೋಜನೆಗಳನ್ನು ಹೊಸಕಿ ಹಾಕುವ ದುಷ್ಟಶಕ್ತಿಗಳು ದೇಶಕ್ಕೆ ಹೇಗೆ ಮಾರಕ ಆಗಬಲ್ಲವು ಎಂಬುದನ್ನು ಸಹ ಎತ್ತಿ ತೋರುತ್ತದೆ. ರಾಷ್ಟ್ರಪುರುಷ ಅನ್ನುವಂತಹ ಮತ್ತೊಂದು ಕಾದಂಬರಿ ನಾಡಿಗೆ ಸ್ವಾತಂತ್ರ್ಯ ತಂದುಕೊಡುವ ಹಂಬಲದಿಂದ ಆಂದೋಲನಗಳಲ್ಲಿ ಭಾಗವಹಿಸಿ ಹಲವು ಸಂಕಟಕ್ಕೆ ಒಳಗಾಗಿಯೂ ಕೂಡ ತನ್ನ ರಾಷ್ಟ್ರಪ್ರೇಮ ಮೆರೆದ ಅಜಿತನಂತಹ ಇಲ್ಲಿಯ ನಾಯಕ ಯುವಕರಿಗೆ ಮಾದರಿಯಾಗಿದ್ದಾನೆ. ದೇಶ ಸೇವೆಯೇ ಈಚೆ ಸೇವೆ ಎಂಬ ಮನೋಭಾವವನ್ನು ಮೂಡಿಸುವ ಈ ಕೃತಿ ಅಣ್ಣಾರಾಯರ ಮಹತ್ವದ ಕೃತ್ಯಗಳಲ್ಲಿ ಒಂದು ಎನಿಸುತ್ತದೆ. ಪ್ರತಿ ಸರ್ಕಾರ ಮತ್ತು ಭಸ್ಮಾಸುರ ಎಂಬ 2 ಕಿರು ಕಾದಂಬರಿಗಳು ಸಹ ರಾಷ್ಟೀಯ ಪ್ರಜ್ಞೆಯನ್ನು ಬಡಿದೆಬ್ಬಿಸುವ ಮಹತ್ವದ ಕೃತಿಗಳಾಗಿವೆ. ಪ್ರತಿ ಸರ್ಕಾರ ಎಂಬ ಕೃತಿಯು ಚಲೇಜಾವ್ ಚಳವಳಿಯ ನೈಜ ಚಿತ್ರಣವನ್ನು ಕೊಡುವುದರ ಮೂಲಕ ನಮ್ಮ ಅಂದಿನ ಯುವ ಸಮುದಾಯವು ನಾಡಹಿತಕ್ಕೆ ನೀಡಿದ ತ್ಯಾಗ ಬಲಿದಾನಗಳನ್ನು ಯಥಾವತ್ತಾಗಿ ಕಟ್ಟಿಕೊಡುತ್ತದೆ. ಇಂದಿನ ಯುವಕರಲ್ಲಿ ದೇಶಭಕ್ತಿ ಭಾವೈಕ್ಯತೆಯು ಅವಶ್ಯ ಎಂಬ ಅಂಶವನ್ನೂ ಸಹ ಈ ಕೃತಿಯು ಎತ್ತಿ ಹಿಡಿಯುತ್ತದೆ. ಅಣ್ಣಾರಾಯರ ಒಟ್ಟು ಕಾದಂಬರಿಗಳ ವೈಶಿಷ್ಟ್ಯತೆಗಳನ್ನು ಹೀಗೆ ನಾವು ಪಟ್ಟಿ ಮಾಡಬಹುದು. ಸಾಮಾಜಿಕ ಕಾದಂಬರಿಗಳಲ್ಲಿ ದೇಶೀಯ ಭಾಷೆಯನ್ನು ಹದವಾಗಿ ಬೆಳೆಸಿದ್ದು, ಪ್ರಾದೇಶಿಕ ಭಾಷೆಗೆ ಒಳ್ಳೆಯ ನೆಲೆಗಟ್ಟನ್ನು ಒದಗಿಸಿದ್ದು, ಸಾಮಾಜಿಕ ಪಿಡುಗುಗಳ ನಿವಾರಣೆಯತ್ತ ಓದುಗರ ಮನವನ್ನು ಹೊರಳಿಸಲು ಯತ್ನಿಸಿದ್ದು, ಶಿಕ್ಷಕರಿಂದಲೇ ನಾಡ ಕಲ್ಯಾಣ ಸಾಧ್ಯವಾಗಬಲ್ಲದು ಎಂಬುದನ್ನು ತಮ್ಮ ಕಾದಂಬರಿಗಳಲ್ಲಿ ಎತ್ತಿ ತೋರಿದ್ದು, ಮಹಾತ್ಮ ಗಾಂಧೀಜಿಯವರ ಕನಸುಗಳನ್ನು ಸಾಕಾರಗೊಳಿಸುವ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದು, ಹಳ್ಳಿಗರ ಬದುಕನ್ನು ಬದಲಿಸಿ ಸರ್ವೋದಯದ ಕನಸು ಬಿತ್ತಲು ಯತ್ನಿಸಿದ್ದು, ಐತಿಹಾಸಿಕ ಘಟನೆಗಳಿಗೆ ಶಬ್ದರೂಪ ನೀಡಿ ಅಂದಿನ ಚಿತ್ರಣಗಳನ್ನು ರಥವತ್ತಾಗಿ ಓದುಗರಿಗೆ ನೀಡಿದ್ದು, ದೇಶೀಯ ಹಾಗೂ ಶಿಷ್ಟ ಭಾಷೆಗಳ ಬಳಕೆಯಲ್ಲಿ ಸೈ ಎನಿಸಿದ್ದು ಇವೆಲ್ಲ ಅಣ್ಣಾರಾಯರ ಒಂದು ನಿಜವಾದ ಭಾಷಾ ಶೈಲಿಗೆ ಸ್ಪಷ್ಟ ಉದಾಹರಣೆಯಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಾವು ಹೇಳಬಹುದು.
2: ಮಿರ್ಜಿ ಅಣ್ಣಾರಾಯರ ಕಾದಂಬರಿಗಳಲ್ಲಿನ ವೈಶಿಷ್ಟ್ಯ ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಪಿಜಿ ಕೆಂಪಣ್ಣವರ್. ಈಗ ಕೇಳೋಣ ಶರಣರು ಕಟ್ಟಿದ ದೇಹವೆಂಬ ದೇವಾಲಯ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಜಿನದತ್ತ ಹಡಗಲಿ.
4: ಪ್ರಪಂಚ ಒಂದು ರಂಗಭೂಮಿ. ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಪಾತ್ರವನ್ನ ಅಭಿನಯಿಸುತ್ತಾನೆ. ಇದು ಶೇಕ್ಸ್ಪಿಯರ್ನ ಅಭಿಪ್ರಾಯ. ನಿಜ, ಮನುಷ್ಯ ಭುವಿಗೆ ಅಡಿ ಇಟ್ಟಾಗಿನಿಂದಲೇ ಅವನ ಅಭಿನಯ ಪ್ರಾರಂಭವಾಗುತ್ತದೆ. ಅವನು ಇಹಲೋಕವನ್ನ ತ್ಯಜಿಸುವವರೆಗೂ ಅಭಿನಯ ನಡೆದೇ ಇರುತ್ತದೆ. ಹುಟ್ಟು ಸಾವುಗಳ ಮಧ್ಯದ ಕಾಲಘಟ್ಟದಲ್ಲಿಯ ಅಭಿನಯ ಹೇಗಿರಬೇಕೆಂಬುದು ಮುಖ್ಯವಾಗಿರುತ್ತದೆ. ಮನುಷ್ಯನ ಉದ್ಧಾರಕ್ಕೆ ಹೃದಯವೂ ಇದೆ, ಹೊಟ್ಟೆಯೂ ಇದೆ. ಪ್ರತಿಯೊಬ್ಬರೂ ಕಾಯಕ ಮಾಡುವುದು ಕನಕದಾಸರು ಹೇಳಿದ ಹಾಗೆ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಎಂಬುದಾಗಿದೆ. ತಿನ್ನುವುದಕ್ಕಾಗಿ ಬದುಕುವವರಿಗಿಂತ ಬದುಕುವುದಕ್ಕಾಗಿ ತಿನ್ನುವವರು ಶ್ರೇಷ್ಠರು. ಶರೀರ ಮಾಧ್ಯಂ ಕಲು ಧರ್ಮ ಸಾಧನಂ, ಧರ್ಮ ಕಾರ್ಯ ಮಾಡುವುದಕ್ಕಾಗಿ ದೇಹ ಬೇಕು. ಈ ದೇಹ ದೇಹೋ ದೇವಾಲಯ ಪ್ರೋಕ್ತಃ ಎನ್ನುವ ಹಾಗೆ ಈ ದೇಹ ದೇವರ ಮನೆಯಾಗಿದೆ. ಅಂತೆಯೇ ಬಸವಣ್ಣನವರು, ಉಳ್ಳವರು ಶಿವಾಲಯ ಮಾಡಿಹರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎಂದು ಸಾರಿದ್ದಾನೆ. ದೇಹಕ್ಕೆ ನಾಶವಿದೆ, ದೇಹದ ಒಳಗಡೆ ಇರುವ ಆತ್ಮನಿಗೆ ಸಾವಿಲ್ಲ, ಅದು ನಿರಂತರವಾಗಿ ಚಲಿಸುವಂತಹದ್ದೇ ಆಗಿದೆ. ಶರೀರಕ್ಕಿಂತ ಹೃದಯಕ್ಕೆ ಪ್ರಾಶಸ್ತ್ಯ ಜಾಸ್ತಿ. ಆ ಹೃದಯದಲ್ಲಿ ಶಾಂತಿ, ಸಮಾಧಾನ, ಆನಂದ, ನೆಮ್ಮದಿಗಳನ್ನು ತುಂಬಿಕೊಂಡಾಗ ಅಲ್ಲಿಂದ ಶುದ್ಧವಾದ ಭಾವನೆಗಳು ಹೊರಹೊಮ್ಮುತ್ತವೆ. ಹೃದಯದ ಒಳಗಡೆ ಪರಮಾತ್ಮನ ಪ್ರತಿಬಿಂಬವನ್ನು ಇಟ್ಟುಕೊಂಡು ಸದಾಕಾಲ ಆ ದೇವರ ವಿಚಾರಗಳನ್ನೇ ತುಂಬಿಕೊಂಡು ಆನಂದ ಪಡುವುದನ್ನು ಬಿಟ್ಟು ಇವತ್ತು ನಾವು ಕಾಮ, ಕ್ರೋಧ, ಮದ, ಮತ್ಸರಗಳೆಂಬ ಹೊಲಸನ್ನು ತುಂಬಿಕೊಂಡಿದ್ದೇವೆ. ಹಾಗಾಗಿ ಮನಸ್ಸಿನ ಶಾಂತಿಯನ್ನು ಕಳೆದುಕೊಂಡಿದ್ದೇವೆ. ಮನದ ಶಾಂತಿಗಾಗಿ ಪಾಪದ ಕಾರ್ಯಗಳನ್ನು ಬಿಡಬೇಕು. ಮಹಾಭಾರತವು ಕೂಡ ಇದನ್ನೇ ಸಾರುತ್ತದೆ. ಜ್ಞಾನಂ ಉತ್ಪದ್ಯತೆ ಪುಂಸಾಂ ಕ್ಷಯಾತ್ ಪಾಪಶ್ಯ ಕರ್ಮಣಃ ಯಥಾದರ್ಶ ತಲಪ್ರಖ್ಯೆ ಪಶ್ಯತ್ಯಾತ್ ಆತ್ಮ ಆತ್ಮನಿ. ಅಂದರೆ ಕೆಟ್ಟ ಕೆಲಸಗಳನ್ನು ಬಿಟ್ಟಷ್ಟು ಜ್ಞಾನದ ಪ್ರಾಪ್ತಿಯಾಗುತ್ತದೆ. ಆವಾಗ ಯಾವ ರೀತಿ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡುತ್ತೇವೆಯೋ ಅದೇ ರೀತಿಯಲ್ಲಿ ನಮ್ಮ ಅಂತರಂಗದಲ್ಲಿಯೇ ಪರಮಾತ್ಮನನ್ನು ನೋಡುವ ಭಾಗ್ಯ ದೊರೆಯುತ್ತದೆ. ಇದೇ ಮನಸ್ಸಿನ ನೆಮ್ಮದಿಗೆ ಕಾರಣವಾಗಿ ಆನಂದ ಪಡುವುದಕ್ಕೆ ಮೂಲಬೇರಾಗುತ್ತದೆ. ಎಲ್ಲರೊಡನೆ ಕೂಡಿ ಬಾಳುವುದನ್ನು ಅರ್ಥೈಸಿಕೊಂಡಾಗ ಸುಖ ಶಾಂತಿ ನಮ್ಮದಾಗುತ್ತದೆ. ಮನಸ್ಸಿನ ನೆಮ್ಮದಿ ಕದಡುವುದಕ್ಕೆ ಕಾರಣಗಳು ಬೇಕಾದಷ್ಟು ಇರುತ್ತವೆ. ಅವುಗಳಲ್ಲಿ ಮುಖ್ಯವಾಗಿರುವಂಥದ್ದು ಇಂದ್ರಿಯ ಆಶೆಗಳು. ಇದನ್ನೇ ವಚನಕಾರ ಅಲ್ಲಮ ಪ್ರಭು ತಮ್ಮ ಒಂದು ವಚನದಲ್ಲಿ ಹೇಳಿದ್ದು, ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮನಿಲ್ಲಯ್ಯ, ಅದರ ಇಚ್ಛೆಯ ನರಿದು ಹೊಡೆಯದಿದ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ದೇಹವನ್ನ ತುಂಬಿದ ಬಂಡಿಗೆ ಹೋಲಿಸಿದ ಅಲ್ಲಮಪ್ರಭು, ಇದರೊಳಗೆ ಎಲುಬು ರಕ್ತ ಮಾಂಸಗಳಿಂದ ತುಂಬಿದ ಬಂಡೆ, ಇದನ್ನ ಮುನ್ನಡೆಸಬೇಕು ಎಂದು ಹೋಗುವವರು 5 ಜನ ಮನುಷ್ಯರು. ಆ 5 ಜನ ಯಾರೆಂದು ಅವಲೋಕಿಸಿದರೆ ಕಣ್ಣು, ಕಿವಿ, ಮೂಗು, ನಾಲಿಕೆ, ಚರ್ಮಗಳೆಂಬ 5 ಇಂದ್ರಿಯಗಳು. ಇವು ಒಂದಕ್ಕೊಂದು ಸಮ ಇಲ್ಲ, ಒಂದೊಂದರದು ಒಂದೊಂದು ಬಗೆ. ಅವುಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಅವುಗಳನ್ನು ಸ್ವೇಚ್ಛಾಚಾರಕ್ಕೆ ಬಿಡದೆ ಹತೋಟಿಯಲ್ಲಿ ಇಟ್ಟುಕೊಂಡು ಮುನ್ನಡೆಸಬೇಕು. ಅಕಸ್ಮಾತ್ ಅವುಗಳನ್ನು ಸ್ವತಂತ್ರವಾಗಿ ಬಿಟ್ಟಿದ್ದೇಯಾದರೆ ಅದರ ಅಚ್ಚು, ಅಂದರೆ 2 ಗಾಲಿಗಳನ್ನು ಸೇರಿಸುವ ಕಬ್ಬಿಣದ ಪಟ್ಟಿ, ಅದು ಮುರಿದು ಬಂಡಿ ಕಪ್ಪರಿಸಿಕೊಂಡು ನೆಲಕ್ಕೆ ಬೀಳುವುದು ಶತಸಿದ್ಧ. ಅಂತೆಯೇ ದೇಹವೆಂಬ ಬಂಡಿ ಸರಿಯಾದ ರೀತಿಯಲ್ಲಿ ಮುನ್ನಡೆಯಲು ಇಂದ್ರಿಯಗಳ ಹತೋಟೆ ಬಹಳ ಮುಖ್ಯ ಎಂದು ಎಚ್ಚರಿಸಿದ್ದಾರೆ ಅಲ್ಲಮಪ್ರಭು. ಹಾಗಾದರೆ ದೇಹವೆಂಬ ಈ ಬಂಡಿ ಸರಿಯಾದ ಮಾರ್ಗದಲ್ಲಿ ಮುನ್ನಡೆಯಬೇಕಾದರೆ ಏನು ಮಾಡಬೇಕು? ಈ ಮನುಷ್ಯ ಭವವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂಬುದನ್ನು ಜೇಡರ ದಾಶಿಮಯ್ಯನವರು ಒಂದು ವಚನದಲ್ಲಿ ಹೇಳಿದ್ದು ಹೀಗಿದೆ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ, ಕಡೆಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡಣಮೆ ಕಡೆಗೀಲು ಕಾಣ ರಾಮನಾಥ. ಚಕ್ಕಡಿ ಅಥವಾ ಬಂಡಿ ಮುನ್ನಡೆಯಬೇಕಾದರೆ ಗಾಲಿಗಳು ಬೇಕು. ಗಾಲಿಗಳು ಬೀಳದಂತೆ ಮುನ್ನಡೆಯಬೇಕಾದರೆ ಅಚ್ಚು, ಅಚ್ಚಿನ ಕೊನೆಯಲ್ಲಿ ಇರುವ ಕೀಲುಗಳು ಅವಶ್ಯಕ. ಅಕಸ್ಮಾತ್ ಕೀಲುಗಳು ಇಲ್ಲದೆ ಹೋದರೆ ಸ್ವಲ್ಪ ದೂರದವರೆಗೆ ಚಲಿಸಿದ ಬಂಡಿಯ ಗಾಲಿಗಳು ಹೊರಗೆ ಬಂದು ಬಂಡಿ ಕಪ್ಪರಿಸಿಕೊಂಡು ನೆಲಕ್ಕೆ ಉರುಳುತ್ತದೆ. ಅದೇ ರೀತಿ ಈ ದೇಹವನ್ನು ಬಂಡಿಗೆ ಹೋಲಿಸಿರುವ ವಚನಕಾರ, ಇದು ಅಹಂಕಾರದಿಂದ ಮೆರೆದಾಡುವ ಬಂಡಿ. ದೇಹವೆಂಬ ಈ ಬಂಡಿಯ ಅಹಂಕಾರ ಅಳಿಯಬೇಕಾದರೆ ಇದರ ಅಹಂಕಾರಕ್ಕೆ ಕಾರಣವಾಗಿರುವ ಇಂದ್ರಿಯ ಆಸೆಗಳಿಗೆ, ಅರಿಷಡ್ ವರ್ಗಗಳಿಗೆ, ಎಲ್ಲಕ್ಕೂ ಮಿಗಿಲಾಗಿ ಇವುಗಳನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ಮನಸ್ಸು ಎನ್ನುವ ಸಾರಥಿಗೆ ಕಡಿವಾಣವನ್ನು ಹಾಕಲೇಬೇಕು. ಯಾವ ಕಡಿವಾಣವೆಂದರೆ ಶಿವಭಕ್ತರ ಹಿರಿಯರ ಒಳ್ಳೊಳ್ಳೆಯ ಮಾತುಗಳ ಮೂಲಕ ದಂಡಿಸಿ ದರ್ಪವನ್ನು ಇಳಿಸಬಹುದು ಎಂಬ ಮಾತನ್ನ ಬಹಳ ಮಾರ್ಮಿಕವಾಗಿ ಬಂಡಿಯ ದೃಷ್ಟಾಂತದ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಬಸವಣ್ಣನವರು ವಿಕಳನಾದೆನು ಪಂಚೇಂದ್ರಿಯ ಧಾತುವಿನಿಂದ, ಮತಿಗೆಟ್ಟೆನು ಮನದ ವಿಕಾರದಿಂದ, ಧೃತಿಗೆಟ್ಟೆನು ಕಾಯಕ ವಿಕಾರದಿಂದ, ಶರಣು ಹೊಕ್ಕೆನು ಕೂಡಲ ಸಂಗಮ ದೇವಯ್ಯ ಎಂದು ಹೇಳುವುದರ ಮುಖಾಂತರ ಪಂಚೇಂದ್ರಿಯಗಳು ಬಯಸುವ ರಾಗವಿಲಾಸಗಳಿಂದ ಕಾಂತಿಯನ್ನ ಕಳೆದುಕೊಂಡಿದ್ದೇನೆ, ಕುಹಕ ಹಾಗೂ ಕೆಟ್ಟ ಆಲೋಚನೆಗಳಿಂದ ಬುದ್ಧಿಹೀನನಾಗಿದ್ದೇನೆ, ಕಾಯದ ದುಷ್ಟ ಕಾರ್ಯಗಳಿಂದ ಗಟ್ಟಿತನವನ್ನ ದೃಢತೆಯನ್ನ ಕಳೆದುಕೊಂಡಿದ್ದೇನೆ, ನೀನು ನನ್ನನ್ನು ರಕ್ಷಿಸಬೇಕಾದ ಅಗತ್ಯವಿದೆ ಕೂಡಲ ಸಂಗಮದೇವ, ನಾನು ನಿನಗೆ ಶರಣು ಬಂದಿದ್ದೇನೆ, ದಯವಿಟ್ಟು ನನ್ನ ಮನದಲ್ಲಿ ತುಂಬಿರುವ ಅಹಂಕಾರದ ವಿಚಾರಗಳನ್ನು ಸರಿಪಡಿಸು ಎಂದು ಅರಿಕೆ ಮಾಡಿಕೊಂಡಿದ್ದನ್ನು ಕಾಣುತ್ತೇವೆ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತ ಸುಖಿ, ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಕೀಳು ಮನಂಗೊಂಡು ಸುಳಿವಾತ ದುಃಖಿ ಎಂಬುದು ವಚನಕಾರ ಆದಯ್ಯನ ಮಾತೂ ಕೂಡ ಇದನ್ನೇ ಸಮರ್ಥಿಸುತ್ತದೆ. ದೇಹವೇ ದೇಗುಲ ಎಂದಾಗ ದೇಹದ ಬಗ್ಗೆ ಮೂಡುವ ಭಾವನೆ ಭಿನ್ನವಾಗಿರುತ್ತದೆ. ಆದರೆ ಅಕ್ಕ ಮಹಾದೇವಿಯ ಈ ವಚನವನ್ನು ಓದಿದಾಗ ದೇಹದ ಬಗ್ಗೆ ಒಂದು ರೀತಿಯ ಜಿಗುಪ್ಸೆ ಮೂಡದೇ ಇರದು. ಅಮೇಧ್ಯದ ಮಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ, ಸುಡಲೀ ದೇಹವ ಒಡಲು ವಿಡಿದು ಕೆಡದಿರು, ಚೆನ್ನ ಮಲ್ಲಿಕಾರ್ಜುನನನ್ನು ಅರಿದು ಮರುಳೆ. ಈ ಒಡಲು ಅಥವಾ ದೇಹ ಎನ್ನುವುದು ಮಲ ಅಥವಾ ಹೇಸಿಕೆಯಿಂದ ತುಂಬಿದ ಮಡಿಕೆಯಾಗಿದೆ, ಮೂತ್ರದ ಕುಡಿಕೆಯಾಗಿದೆ, ಎಲುವುಗಳಿಂದ ನಿರ್ಮಾಣಗೊಂಡ ಹಂದಿರವಾಗಿದೆ, ರಕ್ತ ಮಾಂಸ ಕೀವುಗಳಿಂದ ತುಂಬಿ ದುರ್ವಾಸನೆಯನ್ನ ಬೀರುವ ಪಾತ್ರೆಯಾಗಿದೆ. ಹಾಗಾಗಿ ಈ ದೇಹದ ಮೇಲೆ ಅತಿಯಾದ ಮೋಹವನ್ನು ತಾಳಿ ಕೆಡಲಿಕ್ಕೆ ಹೋಗಬೇಡ, ಇದಕ್ಕೆ ಬದಲಾಗಿ ಚೆನ್ನ ಮಲ್ಲಿಕಾರ್ಜುನನನ್ನು ಅರಿಯಬೇಕು ಮರುಳೇ ಎಂದು ಎಚ್ಚರಿಸಿದ್ದಾರೆ. ಹಾಗಾದರೆ ಈ ರೀತಿ ಇರುವ ದೇಹವನ್ನು ಕಾಪಾಡಿಕೊಳ್ಳುವುದು ಹೇಗೆ, ಇಂದ್ರಿಯ ಆಸೆ ಆಮಿಷಗಳಿಂದ ಮುಕ್ತಗೊಳಿಸಬೇಕಾದದ್ದು ಹೇಗೆ ಎನ್ನುವುದನ್ನು ಅಲ್ಲಮ ಪ್ರಭುಗಳು ಈ ರೀತಿ ಹೇಳುತ್ತಾರೆ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ, ಅಗಿದು ಕಳೆದನಯ್ಯ ಭ್ರಾಂತಿಯ ಬೇರ, ಒಡೆದು ಸಂಸಾರದ ಹೆಂಟೆಯ ಬಿಗಿದು ಬಿತ್ತಿದನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿಯಾರೆಂದು, ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಲು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸೊಲಹಿದೆನು ಕಾಣ ಗುಹೇಶ್ವರ. ಒಳ್ಳೆಯ ಬೆಳೆಯನ್ನ ಪಡೆಯುವುದಕ್ಕಾಗಿ ರೈತನು ಮೊದಲು ತನ್ನ ತೋಟ ಅಥವಾ ಹೊಲವನ್ನು ಗುದ್ದಲಿಯ ಮೂಲಕ ಹದಗೊಳಿಸುತ್ತಾನೆ. ಹೀಗೆ ಹದಗೊಳಿಸಿದ ಭೂಮಿಯಲ್ಲಿ ಬೀಜ ಬಿತ್ತಿ ಹುಲುಸಾದ ಬೆಳೆ ಬಂದಾಗ ಬೆಳೆಯ ಜೊತೆ ಜೊತೆಯಲ್ಲಿಯೇ ಬೆಳೆದ ಕಳೆಯನ್ನು ಕಿತ್ತು ಬೀಸಾಕುತ್ತಾನೆ. ಕಾಲುವೆಯ ಮೂಲಕ ನೀರು ಹಾಯಿಸುತ್ತಾನೆ. ಸಮೃದ್ಧವಾದ ಬೆಳೆಯನ್ನು ಹೊಲಕ್ಕೆ ನುಗ್ಗಿ ದನಗಳು ಹಾಳು ಮಾಡಬಾರದೆಂದು ಸುತ್ತಲೂ ಬೇಲಿಯನ್ನು ಹಾಕುತ್ತಾನೆ. ಆದರೆ ಎಚ್ಚರದಿಂದ ಕಾಯುವ ರೈತ ಇಲ್ಲದೇ ಹೋದರೆ ತುಡುಗು ದನಗಳು ನುಗ್ಗಿ ಹಾಳು ಮಾಡುತ್ತವೆ. ಈ ಕಾರಣದಿಂದ ಸದಾಕಾಲ ಎಚ್ಚರವಿದ್ದು ಬೆಳೆಯನ್ನು ಕಾಯುತ್ತಾನೆ. ಈ ತತ್ವದ ಹಿನ್ನೆಲೆಯಲ್ಲಿ ಅಲ್ಲಮ ಪ್ರಭುಗಳು ತಾವು ಯಾವ ರೀತಿಯಲ್ಲಿ ಬ್ರಹ್ಮಜ್ಞಾನವನ್ನು ಪಡೆದೆ ಎಂಬ ವಿಚಾರವನ್ನು ಈ ಉಪಮೆಯ ಮೂಲಕ ಹೇಳಿದ್ದಾರೆ. ಅದು ಹೇಗೆಂದರೆ, ದೇಹ ಎಂಬುದು ತೋಟ, ಈ ತೋಟವನ್ನು ಮನಸ್ಸು ಎಂಬ ಗುದ್ದಲಿಯಿಂದ ಅಗೆದು ಭ್ರಾಂತಿ ಅಥವಾ ಭ್ರಮೆ ಎಂಬ ಕಳೆಯ ಬೇರುಗಳು ತಮ್ಮ ಬ್ರಹ್ಮಜ್ಞಾನದ ಬೆಳವಣಿಗೆಗೆ ಆತಂಕವನ್ನು ತೊಂದರೆಯನ್ನು ಉಂಟು ಮಾಡಬಾರದೆಂದು ಕಿತ್ತು ಒಗೆದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೇಹದಲ್ಲಿರುವ ಪಂಚೇಂದ್ರಿಯಗಳಿಂದ ವಿಕಲ್ಪ ವಿಚಾರಗಳು ಉಂಟಾಗಿ ಅರಿಷಡ್ ವರ್ಗಗಳಿಗೆ ಪ್ರೇರಣೆಯಾಗಬಾರದೆಂದು ಸಾರಥಿಯಾಗಿರುವ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಬಯಸಿದ್ದಾರೆ. ಅಂತೆಯೇ ಈ ದೇಹವನ್ನು ಬ್ರಹ್ಮಬೀಜವನ್ನು ಬಿತ್ತುವ ತೋಟ ಮಾಡಿ ಮನಸ್ಸೆಂಬ ಗುದ್ದಲಿಯ ಮೂಲಕ ಕೆಟ್ಟ ವಿಚಾರ ಆಲೋಚನೆಗಳೆಂಬ ಭ್ರಾಂತಿಯನ್ನು ಬೇರು ಸಹಿತ ಕಿತ್ತುಹಾಕಿ ಬದುಕೆಂಬ ಸಂಸಾರದ ಆಸೆ ಆಮಿಷಗಳೆಂಬ ಹೆಂಟೆಗಳನ್ನು ಕುಟ್ಟಿ ಪುಡಿ ಮಾಡಿ ಮನದ ಆಳವೆಂಬ ಭೂಮಿಯಲ್ಲಿ ಬ್ರಹ್ಮಜ್ಞಾನವೆಂಬ ಬೀಜಗಳನ್ನು ಬಿತ್ತಿದೆನು ಎಂದು ಹೇಳಿ ಅದಕ್ಕೆ ಇಡೀ ಬ್ರಹ್ಮಾಂಡವನ್ನೇ ಬಾವಿಯನ್ನಾಗಿ ಮಾಡಿಕೊಂಡು ಅಲ್ಲಿ ಸಿಗುವ ಜ್ಞಾನ ಎಂಬ ನೀರನ್ನು ಸಂಗ್ರಹಿಸಿ ಉಸಿರನ್ನೇ ರಾಟಾಳ ಮಾಡಿಕೊಂಡು ಒಳ್ಳೊಳ್ಳೆ ವಿಚಾರಗಳನ್ನು ನೀರೆರೆದು ಬೆಳೆಸಿದೆ. ಇಂತಹ ಸಂದರ್ಭದಲ್ಲಿ ಆ ಪಂಚೇಂದ್ರಿಯಗಳು ಆಕ್ರಮಣ ಮಾಡಿ ಹದಗೆಡಿಸಿ ಬೆಳೆಯನ್ನು ನಾಶ ಮಾಡಬಾರದೆಂದು ಸಮತೆ ಸೈರಣೆ ಎಂಬ ಬೇಲಿಯನ್ನು ಹಾಕಿ ಸಾಧನೆಯು ನಾಶವಾಗದಂತೆ ರಕ್ಷಣೆಯನ್ನು ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ಸದಾಕಾಲ ಎಚ್ಚರವಿದ್ದು ಆ ಬ್ರಹ್ಮಜ್ಞಾನದ ಬೆಳೆಯನ್ನು ನಾನು ಕಾದಿದ್ದೇನೆ ಎಂದು ಹೇಳುತ್ತಾರೆ. ಬ್ರಹ್ಮಜ್ಞಾನವನ್ನು ಪಡೆಯುವುದು ಅಷ್ಟು ಸುಲಭದ ಕೆಲಸವಲ್ಲ, ಅನೇಕ ಸಂಕಷ್ಟಗಳನ್ನು ಅನುಭವಿಸಿ ಪಡೆಯುವಂಥದ್ದು ಎಂಬುದನ್ನು ರೈತ ಬೆಳೆಯ ದೃಷ್ಟಾಂತದ ಮೂಲಕ ವಿವರಿಸಿದ್ದಾರೆ. ಇದನ್ನೇ ಬಸವಣ್ಣನವರು ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಅಳಸದಂತಿರಿಸು ಕೂಡಲ ಸಂಗಮದೇವ ಎಂದು ಹೇಳಿದ್ದಾರೆ. ಕುಂಟ, ಕುರುಡ, ಕಿವುಡನನ್ನಾಗಿ ಮಾಡು ಎನ್ನುವುದರ ತಾತ್ಪರ್ಯವೂ ಕೂಡ ಇಂದ್ರಿಯ ಆಸೆಗಳಿಗೆ ಈಡಾಗಿ ನಮ್ಮ ಅಸ್ತಿತ್ವ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ಸದಾಕಾಲ ಶರಣರ ಪಾದಗಳಲ್ಲಿಯೇ ಮನಸ್ಸು ಕೇಂದ್ರೀಕರಣಗೊಳ್ಳಬೇಕು, ಬೇರೆ ವಿಷಯ ಸುಖಗಳ ಕಡೆಗೆ ಅದು ಜಗ್ಗಬಾರದು ಎಂದು ಹೇಳಿದ್ದನ್ನು ಕಾಣುತ್ತೇವೆ. ಸಂಸ್ಕೃತ ಸುಭಾಷಿತವೊಂದು ಹೀಗೆ ಹೇಳುತ್ತದೆ: ಜೀಯತಾಂ ದುರ್ಜಯ ದೇಹೆ ರಿಪವಶ್ಚ ಸ್ಕೂರಾದಯ ಜಿತೇಶು ನನು ಲೋಕಾಯಂ ತೇಷು ಕೃತ್ಸ್ನತಯ ಜಿತಃ. ಅಂದರೆ ನಮ್ಮ ಶರೀರದಲ್ಲಿಯೇ ಅಡಕವಾಗಿರುವ ಪರಮಶತ್ರುಗಳೂ ಆಗಿರುವ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳೆಂಬ ಪಂಚೇಂದ್ರಿಯಗಳನ್ನು ಮೊದಲು ಗೆಲ್ಲಬೇಕು. ಅವುಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ದೇ ಆದರೆ ಇಡೀ ಪ್ರಪಂಚವನ್ನೇ ಗೆದ್ದ ಹಾಗೆ ಎಂಬುದಾಗಿದೆ. ನಿಜ, ಬಾಹ್ಯ ಶತ್ರುಗಳನ್ನು ನೇರವಾಗಿ ಎದುರಿಸಿ ನಾವು ಗೆಲ್ಲಬಹುದು, ಆದರೆ ನಮ್ಮ ಅಂತರಂಗದಲ್ಲಿ ಹುದುಗಿರುವ ಈ ಶತ್ರುಗಳನ್ನು ಗೆಲ್ಲುವುದು ಸುಲಭದ ಮಾತಲ್ಲ. ಇಂದ್ರಿಯ ಆಶೆಗಳನ್ನು ಸುಡುವುದೇ ತಪಸ್ಸು ಎನಿಸಿಕೊಳ್ಳುತ್ತದೆ. ಇಂದ್ರಿಯ ದೌರ್ಬಲ್ಯಗಳು ಮನುಷ್ಯನನ್ನು ಅಧೋಗತಿಗೆ ತಳ್ಳುತ್ತವೆ. ಹಾಗಾಗಿ ಅವುಗಳ ಆಕ್ರಮಣ ನಮ್ಮ ಮನಸ್ಸಿನ ಮೇಲೆ ಆಗದಂತೆ ತಡೆಗಟ್ಟುವುದು ಮುಖ್ಯವಾಗಿದೆ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾಮನ ಬಾಣಕ್ಕೆ ಬಲಿಯಾಗಿ ಭೂಮಿಯ ಮೇಲೆ ಬಿದ್ದಿದ್ದ ಪರಾಕ್ರಮಶಾಲಿ ರಾವಣನನ್ನು ಕಂಡು ಅವನ ಹೆಂಡತಿ ಮಂಡೋದರಿಯ ಪರಿತಾಪ ಹೀಗಿದೆ: ಇಂದ್ರಿಯಾಣಿ ಪುರಾಜಿತ್ವಾಜಿತಂ ತ್ರಿಭುವನಂ ತ್ವಯ ಸ್ಮರದ್ವಿರಿವ ತದ್ವೈರಂ ಇಂದ್ರಿಯ ಐರೇವ ನಿರ್ಜಿತಃ. ಅಂದರೆ ಈ ಹಿಂದೆ ಇಂದ್ರಿಯ ಆಶೆಗಳನ್ನೆಲ್ಲ ಗೆದ್ದು ಮೂರು ಲೋಕಕ್ಕೂ ಶೂರನಾಗಿದ್ದಿ, ಪತಿಯಾಗಿದ್ದಿ, ಆದರೆ ಈಗ ಅಂದು ಸೋತಿದ್ದ ಆ ಇಂದ್ರಿಯಗಳೆಲ್ಲ ಸೇರಿ ತಮ್ಮ ವೈರವನ್ನು ನೆನಪಿಸಿಕೊಂಡವೇನೋ ಎನ್ನುವ ರೀತಿಯಲ್ಲಿ ನಿನ್ನನ್ನು ಪರಾಭವಗೊಳಿಸಿ ಭೂಮಿಯ ಮೇಲೆ ಮಲಗಿಸಿವೆ ಎಂಬುದಾಗಿದೆ. ಮಹಾನ್ ಧರ್ಮಾತ್ಮನಾಗಿದ್ದ ರಾವಣ ಕಠೋರವಾದ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸಿಕೊಂಡಿದ್ದ. ತಪ ಎಂದರೆ ಸುಡುವುದು ಎಂಬ ಅರ್ಥವಿದೆ. ಸಕಲ ಇಂದ್ರಿಯ ಆಶೆಗಳನ್ನು ಸುಟ್ಟು ಯಶಸ್ಸು ಪಡೆದಿದ್ದ ರಾವಣ ತುಂಬಾ ಬಲಶಾಲಿಯೂ ಆಗಿದ್ದ. ತನ್ನಲ್ಲಿರುವ ಒಳ್ಳೆಯ ಗುಣಗಳಿಂದ ಮೂರೂ ಲೋಕಗಳ ಮನಸ್ಸನ್ನು ಗೆದ್ದಿದ್ದ. ಇಂತಹ ಪರಾಕ್ರಮಿಯಾಗಿದ್ದ ರಾವಣ ಇಂದ್ರಿಯಗಳ ಮೋಹಕ್ಕೆ ಈಡಾಗಿ ಸೀತೆಯನ್ನು ಅಪಹರಿಸಿ ಕೆಟ್ಟ ಹೆಸರನ್ನು ಪಡೆದು ರಾಮನಿಂದ ಹತನಾದ. ಮನುಷ್ಯ ಎತ್ತರಕ್ಕೆ ಏರಬೇಕಾದರೆ ಸಾಕಷ್ಟು ಶ್ರಮ ಪಡಬೇಕಾಗುತ್ತದೆ, ಆದರೆ ಎತ್ತರದಿಂದ ಕೆಳಗೆ ಬೀಳಲು ಅಲ್ಪ ಕಾರಣವಾದರೂ ಸಾಕು, ಹೇಳ ಹೆಸರಿಲ್ಲದಂತೆ ನಾಶವಾಗುತ್ತಾನೆ. ರಾವಣನ ಪ್ರಾರಂಭದ ಗೆಲುವಿಗೂ ಕೊನೆಯ ಸೋಲಿಗೂ ಇಂದ್ರಿಯಗಳೇ ಕಾರಣ. ಇಂದ್ರಿಯಗಳಿಗೆ ಮನುಷ್ಯನನ್ನು ಎತ್ತರಕ್ಕೆ ಒಯ್ಯುವ ಹಾಗೆ ಕೆಳಗೆ ತಳ್ಳುವ ಎರಡೂ ಗುಣಗಳು ಇವೆ. ಅವುಗಳ ಬಳಕೆ ದುರ್ಬಳಕೆ ಎರಡೂ ಮನುಷ್ಯನ ಕೈಯಲ್ಲಿ ಇವೆ. ದುರ್ಬಳಕೆ ಮಾಡಿಕೊಂಡಾಗ ಕೆಳಗೆ ಬೀಳುತ್ತೇವೆ, ಸದ್ಬಳಕೆ ಮಾಡಿಕೊಂಡಾಗ ಊರ್ಧ್ವಗಾಮಿಯಾಗುತ್ತೇವೆ. ದೇಹವೆಂಬುದು ದೇಗುಲವಾಗಬೇಕಾದರೆ ಇಂದ್ರಿಯ ಆಶೆಗಳನ್ನು ಅರಿಷಡ್ ವರ್ಗಗಳನ್ನು ಗೆಲ್ಲುವ ಮನಸ್ಸು ನಮ್ಮದಾಗಬೇಕು. ಮನಸ್ಸು ಗಟ್ಟಿಗೊಳ್ಳಬೇಕಾದರೆ, ಜೀವನದಲ್ಲಿ ಪರಿವರ್ತನೆ ಬಯಸುವುದಾದರೆ ಆಗಾಗ ಉತ್ಕೃಷ್ಟ ಗ್ರಂಥಗಳ ಅಧ್ಯಯನ ಮಾಡಬೇಕು. ಮಹಾತ್ಮರ ಆದರ್ಶ ಪುಣ್ಯಪುರುಷರ ಸಂಪರ್ಕ ಹಾಗೂ ಅವರ ಮಾತುಗಳನ್ನು ಅರಿತು ನಡೆಯಬೇಕು. ನಮ್ಮ ಅಸ್ತಿತ್ವವನ್ನು ನಾವು ಕಂಡುಕೊಳ್ಳಬೇಕು. ಅಂದಾಗ ಬದುಕಿಗೊಂದು ಬೆಲೆ ಗೌರವ ಸಿಗಲು ಸಾಧ್ಯ.
2: ಇದುವರೆಗೆ ಶರಣರು ಕಟ್ಟಿದ ದೇಹವೆಂಬ ದೇವಾಲಯ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಜಿನದತ್ತ ಹಡಗಲಿ. ಕನ್ನಡ ಭಾರತಿ ಇಲ್ಲಿಗೆ ಸಂಪನ್ನವಾಯಿತು. ಪ್ರಸ್ತುತಿ ಕುಮಾರ್ ಫಕೀರೇಶ್ ಅಗಡಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್. ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ. ವೇಷ ಬೇರೆ, ಭಾಷೆ ಬೇರೆ, ಆದರೆ ನಾವೆಲ್ಲ ಭಾರತೀಯರು.
1: ವೈವಿಧ್ಯ ನಮ್ಮ ದೇಶದ ಹಿರಿಮೆ. ನಾವೆಲ್ಲ ಒಂದು ಎಂಬ ಒಗ್ಗಟ್ಟಿನ ಭಾವ ಭಾರತೀಯರಾದ ನಮ್ಮೆಲ್ಲರನ್ನೂ ಬಲಗೊಳಿಸಲಿ, ಬೆಳೆಸಲಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಸಂಚಿಕೆ ಕಾರ್ಯಕ್ರಮದ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ರಮ್ಯಾ ಬೀಡುಬೈಲ್ ಅವರಿದ್ದಾರೆ. ಇವರು ಪ್ಲಾಸ್ಟಿಕ್ ಸರ್ಜನ್ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜನ್ ಕೂಡ ಹೌದು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಈಗ ನಾವು ಕಣ್ಣು ದಾನ, ರಕ್ತದಾನ, ಇನ್ನು ಬೇರೆ ಬೇರೆ ಅಂಗಗಳ ದಾನದ ಬಗ್ಗೆ ಭಾಳಷ್ಟು ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ನಮಗೆ ಈ ಒಂದು ಅಂಶದ ಕಡೆ ಹೆಚ್ಚಿಗೆ ಗಮನ ಕೊಡೋಕ್ಕಾಗಿಲ್ಲ ಅಂತ ಅನ್ಬೋದು. ಏನಂತಂದರೆ ಚರ್ಮದಾನ. ಈ ಚರ್ಮದಾನದ ಬಗ್ಗೆ ಬಹುಶಃ ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಒಂದೇನೆಂದರೆ ಪ್ಲಾಸ್ಟಿಕ್ ಸರ್ಜರಿ ಆಗುವಾಗ ಚರ್ಮವನ್ನು ಎಲ್ಲೋ ತೆಗೆದು ಇಲ್ಲಿ ಹಾಕ್ತಾರೆ ಅಂಥೇಳಿ, ಬಟ್ ದಾನ ಮಾಡಬೇಕಂತಂದರೆ ಇನ್ನೊಬ್ಬರ ಒಂದು ಅಗತ್ಯತೆ ಇಲ್ಲಿ ಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಕೊಡಿ ಮೇಡಮ್. ಈ ದಾನ, ಚರ್ಮದಾನ ಅಂತನೋ ಈ ಒಂದು ಕಲ್ಪನೆ ಯಾವಾಗ ಹುಟ್ಟಿತು, ಇದರ ಒಂದು ಅಗತ್ಯತೆ ಹೇಗೆ?
2: ಚರ್ಮದಾನ ಅಂದರೆ ಮರಣಾಂತರ ದಾನ ಮಾಡುವ ಚರ್ಮವನ್ನು ಚರ್ಮದಾನ ಅಂತ ಕರೀತೇವೆ. ಸೊ ಇದು ಈಗ ಬೇರೆ ಅಂಗಗಳ ದಾನದಂತೆ ಇದು ಕೂಡ ಒಂದು ಶ್ರೇಷ್ಠ ದಾನ. ಯಾರು ಮಾಡ್ಬೋದು ಇದನ್ನ? 18 ವರ್ಷದ ಮೇಲಿನವರು ಯಾರಾದರೂ ಮಾಡ್ಬೋದು. ಬಟ್ ಈಗ ದಾನ ಮಾಡುವವರದ್ದು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಕೆಲವೊಂದು ವೈರಲ್ ಡಿಸೀಸಸ್, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, HIV, ಏಡ್ಸ್, ಸಿಫಿಲಿಸ್, ಮತ್ತೆ ರಕ್ತ ನಂಜಿನಿಂದ ತೀರ್ಕೊಂಡವರು, ಇಂಥವ್ರು ಮಾಡ್ಲಿಕ್ಕಾಗಲ್ಲ. ಇದು ಬಿಟ್ಟರೆ ಬೇರೆ ಯಾರಾದರೂ, ಈಗ ಕೆಲವೊಂದು ಚರ್ಮ ರೋಗ ಇರುವವರು ಕೂಡ ಮಾಡ್ಲಿಕ್ಕಾಗಲ್ಲ. ಇದು ಬಿಟ್ಟರೆ ಬೇರೆ ಯಾರಾದರೂ ಮಾಡ್ಬೋದು. ಈಗ 100 ವರ್ಷದವರು ಮಾಡ್ಬೋದು, 110 ವರ್ಷದವರು ಮಾಡ್ಬೋದು. ಸೊ 18 ವರ್ಷದ ಮೇಲಿನವರು ಯಾರಾದರೂ ಮಾಡ್ಬೋದು.
1: ಈಗ 100 ವರ್ಷದವರು ಮಾಡ್ಬೋದು ಅಂತಂದ್ರೆ ಇದು ಬಹಳ ಆಶ್ಚರ್ಯದ ವಿಷಯ ಆಯಿತು. ಚರ್ಮ ತುಂಬಾ ಆರೋಗ್ಯಕರವಾಗಿರ್ಬೇಕು, ಫಳಫಳ ಹೊಳಿತಾ ಇರಬೇಕು ಅಂತಂತೇಳಿ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಈಗ ತುಂಬಾ ವಯಸ್ಸಾದವರ ಚರ್ಮ ಅದು ಏನ್ ಕೆಲ್ಸಕ್ಕೆ ಬರುತ್ತೆ ಅಂದ್ರೆ ಆ ವಯಸ್ಸಿನವರಿಗೆ ಅದು ಉಪಯೋಗ ಬರುತ್ತಾ?
2: ಏನಿಲ್ಲ, ಈಗ ವಯಸ್ಸಿನ ಪ್ರಕಾರ ಚರ್ಮವನ್ನು ಹಾಕೋದು ಹಾಗೆ ಮಾಡೋದಿಲ್ಲ. ಈಗ ಯಾರಿಗ ಅದನ್ನ ಉಪಯೋಗಿಸ್ತೇವೆ, ಈಗ ಸುಟ್ಟು ಬಂದಿರ್ತಾರೆ ಎಷ್ಟೋ ಜನ, ಒಂದು ಇಡೀ ದೇಹವನ್ನು 100% ಅಂತ ತಗೊಂಡ್ರೆ, 100% ಅಂತ ತಗೊಂಡ್ರೆ, ಒಂದು 30-40% ಹೆಚ್ಚು ಸುಟ್ಟು ಬಂದಾಗ ಈಗ ಆ ಮನುಷ್ಯನ ದೇಹದಲ್ಲೇ, ಆ ರೋಗಿಯ ದೇಹದಲ್ಲೇ ಚರ್ಮ ಇರುವುದಿಲ್ಲ ತಗೊಂಡು ಇಲ್ಲಿಗೆ ಹಾಕ್ಲಿಕ್ಕೆ. ಈಗ ಅದು ಗಾಯದ ತೀವ್ರತೆ ಮೇಲೆ ಹೊಂದಿದೆ, ಅಂದ್ರೆ ಗಾಯ ತುಂಬಾ ಆಳವಾಗಿದ್ರೆ ಅದನ್ನ ತೆಗೆದು, ಆ ಗಾಯದ ಭಾಗವನ್ನು ತೆಗೆದು ಈ ದಾನ ಮಾಡಿರುವ ಚರ್ಮವನ್ನು ಅದರ ಮೇಲೆ ಹಾಕ್ತೇವೆ. ಸೊ ಇದೊಂದು ಟೆಂಪರರಿ ಡ್ರೆಸ್ಸಿಂಗ್ ಆಗಿ ವರ್ಕ್ ಆಗುತ್ತೆ. ಈಗ ಯಾವುದೇ ಗಾಯ ಇದ್ದಾಗ ಅಲ್ಲಿನ ನೀರಿನ ಅಂಶ ಮತ್ತೆ ಪ್ರೋಟೀನ್ ಅಂಶ, ಹೀಗೆ ತುಂಬಾ ಅಗತ್ಯವಾದ ಅಂಶಗಳು ಆರಿ ಹೋಗ್ತವೆ. ಸೊ ಇದನ್ನ ತಡೆಗಟ್ಟಿಸೋದು ಇದು
1: ಚರ್ಮದಾನದಿಂದ,
2: ಚರ್ಮ ಅಂದ್ರೆ ಚರ್ಮದಾನ ಮಾಡಿದ ಚರ್ಮದಿಂದ
1: ಸರಿಯಾಗುತ್ತೆ,
2: ಕಮ್ಮಿ ಆಗುತ್ತೆ. ಇದು ತನ್ನತಾನೇ ಒಂದು 3-4 ವಾರದಲ್ಲಿ ರಿಜೆಕ್ಟ್ ಆಗುತ್ತೆ. ಬಟ್ ಅಲ್ಲಿ ತನಕ ಅದು ಮಾಡೋ ಕೆಲಸಗಳಿದೆ ಅಲ್ಲ, ಅದು ತುಂಬಾ ಅಗತ್ಯವಾಗಿರೋದು. ಅದರಿಂದ ಮಾರ್ಟಾಲಿಟಿ ರೇಟ್ ಕೂಡ ತುಂಬಾ ಕಮ್ಮಿ ಆಗುತ್ತೆ
1: ಅಲ್ವಾ? ಓಹೋ, ಈಗ ಸುಟ್ಟ ಗಾಯಗಳಿಂದ ಅದು ಬಹಳಷ್ಟು ಹೆಚ್ಚಿನ ಪ್ರತಿಶತ ಸುಟ್ಟು ಗಾಯ ಇದ್ರೆ ಮನುಷ್ಯ ಬದುಕುಳಿಯೋದು ತುಂಬಾನೇ ಕಠಿಣ ಅಂತ ಹೇಳ್ತಾರೆ. ಎಷ್ಟು ಯಾವ ಪ್ರತಿಶತದಲ್ಲಿ ಅದು ಆಗಿದ್ರೆ ಮನುಷ್ಯ ಬದುಕ್ತಾನೆ ಅದರ ಬಗ್ಗೆ?
2: ಅಂದ್ರೆ ಹಾಗೆ ಒಂದು ಬ್ಲಾಂಕೆಟ್ ಟರ್ಮ್ ಅಥವಾ ಪರ್ಸೆಂಟೇಜ್ ಕೊಡ್ಲಿಕ್ಕೆ ಆಗಲ್ಲ. ಅದು ಆ ಮನುಷ್ಯನ ಕೋಮಾರ್ಬಿಡಿಟೀಸ್, ಅಂದ್ರೆ ಅವನಿಗೆ BP ಶುಗರ್ ಇದೆಯಾ, ಅವನ ಏಜ್ ಎಷ್ಟು, ಮತ್ತೆ ಎಷ್ಟು ಆಳವಾಗಿ ಬರ್ನ್ಸ್ ಆಗಿದೆ, ಅದು ಎಲೆಕ್ಟ್ರಿಕಲ್ ಬರ್ನ್ಸ್ ಆದ್ರೆ ಅದ್ರದ್ದು ಕಥೆನೆ ಬೇರೆ. ಸೊ ಅದೆಲ್ಲವೂ ಅದಕ್ಕೆ ಮ್ಯಾಟರ್ ಆಗುತ್ತೆ. ಸೊ ನಾನು 20%, 30% ಅಂತ ಈಗ ಬ್ಲಾಂಕೆಟ್ ಆಗಿ ಹೇಳಲಿಕ್ಕಾಗಲ್ಲ.
1: ಒಂದು 20% ಸುಟ್ಟಿದೆ ಆ ಮನುಷ್ಯನಿಗೆ, ಅವನು ಅಪಾಯದಿಂದ ಪಾರಾದ ಅಂತ ಹೇಳಲಿಕ್ಕೆ ಸಾಧ್ಯವಾ?
2: ಅದು ಸೂಪರ್ಫಿಷಿಯಲ್ ಆಗಿದ್ರೆ, ಮತ್ತೆ ಅದು ಬೇರೆ ಏನು ಆರ್ಗನ್ ಇನ್ವಾಲ್ವ್ಮೆಂಟ್ ಅಥವಾ ಬೇರೆ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಹೌದು ನಾವು ಹೇಳ್ಬೋದು.
1: ಕೈ ಕಾಲು ಅಲ್ಲೆಲ್ಲ ಆದ್ರೆ ತೊಂದರೆ ಇಲ್ಲ.

0: ಅದೇ ಒಂದು ಕಿಡ್ನಿಯ ಭಾಗ,
1: ಹೌದು,
0: ಹೃದಯದ ಭಾಗ,
1: ಹೊಟ್ಟೆ ಒಳಗೆ ಡೀಪ್ ಆಗಿ ಎಲೆಕ್ಟ್ರಿಕಲ್ ಬರ್ನ್ಸ್ ಆದ್ರೆ ಅದ್ರದ್ದು ಇದೇ ಬೇರೆ
0: ಆಗುತ್ತೆ. ಎಲೆಕ್ಟ್ರಿಕಲ್ ಬರ್ನ್ ಅಂತಂದಾಗ ತುಂಬಾ ಆಳವಾಗಿ ಅದರ ಪರಿಣಾಮ
1: ಆಳವಾಗಿ ಹೋಗುತ್ತೆ, ಅದು ಒಳಗಿನ ಒಳಗೆ ಹೋಗುತ್ತೆ, ಮತ್ತೆ ಅದರದ್ದು ಡೆಪ್ತ್ ಆಫ್ ಇಂಜುರಿ ತುಂಬಾ ಹೈ ಇರುತ್ತೆ
0: ಅಲ್ವಾ. ಈಗ ಚರ್ಮದಾನ ವಿಷಯಕ್ಕೆ ಬರೋಣ. ಅನೇಕ ಸಂದರ್ಭದಲ್ಲಿ ತಾವು ಎಲ್ಲಾ ಸವಾಲುಗಳನ್ನು ಮೆಟ್ಟಿ ನಿಂತು ವಯಸ್ಸಾದವರ ಚರ್ಮವನ್ನು ಕೂಡ ಬಳಸಲಿಕ್ಕೆ ಸಾಧ್ಯವಿದೆ ಅಂತನ್ನೋದನ್ನು ಮಾಡಿದ್ದೀರಿ ನೀವು. ಈ ಚರ್ಮದಾನಕ್ಕೆ ಮುಂದೆ ಬರಬೇಕು ಅಂತಂದರೆ, ಈಗ ಒಂದು ದೇಹದಾನ ಮಾಡಿಬಿಟ್ಟಿರ್ತಾರೆ, ಅಲ್ಲಿ ಏನಾರು ಮಾಡ್ಕೊಳ್ಳಿ ನೀವು ಅಂತಂತೇಳಿ ಇಡೀ ದೇಹವನ್ನು ಕೊಟ್ಬಿಡ್ತಾರೆ. ಆ ಸಂದರ್ಭದಲ್ಲಿ ದೇಹದಾನ ಮಾಡಿದ್ದ ದೇಹದಿಂದ ಚರ್ಮವನ್ನು ಬಳಸೋ ಸಾಧ್ಯತೆ ಇದೆಯಾ? ಅಕಸ್ಮಾತ್ ಅದು ವಿದ್ಯಾರ್ಥಿಗಳಿಗೆ ಬರೀ ಪಾಠ ಹೇಳೋಕ್ಕಷ್ಟೇ ಸೀಮಿತವಾಗಿಟ್ಟಿರ್ತಾರಾ, ಅಲ್ಲಿ ಚರ್ಮ ಕೆಲಸಕ್ಕೆ ಬರ್ತಾ ಅಥವಾ ಬೇರೆ ಏನಾದರೂ ಅವ್ರು ಬಳಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಉದಾಹರಣೆ ಎಲುಬು, ಅದನ್ನು ಕೂಡ ಬಳಸ್ತಾರ ಹೇಗೆ ಅಂತ?
1: ದೇಹ ಬೇರೆ ಇದು ಅಂಗಗಳ ಅಥವಾ ಬೇರೆ ಆರ್ಗನ್ಸ್ ಡೊನೇಟ್ ಮಾಡಿದ್ರು ಚರ್ಮವನ್ನು ತೆಗೆದು
0: ಅಗತ್ಯತೆ ಇದ್ರೆ ಅದನ್ನು ಬಳಸಬಹುದು.
1: ಹೌದು, ಬಳಸಬಹುದು. ಅಂದ್ರೆ ಇದು ಎಲ್ಲಿಂದ ತೆಗಿತೇವೆ ನಾವು? ಎರಡು ತೊಡೆಗಳು, ಕಾಲ್ಗಳು, ಮತ್ತೆ ಬೆನ್ನಿನ ಹಿಂದಿನ ಭಾಗ. ಸೊ ಇಲ್ಲಿಂದ ತೆಗೆಯೋದು. ಸೊ ಆರ್ಗನ್ ಡೊನೇಷನ್ ಮಾಡಿದ್ದಕ್ಕೂ ಇದಕ್ಕೂ ಅಂದ್ರೆ ಮಾಡಬಾರ್ದು ಅಂತ
0: ಏನಿಲ್ಲ. ಅಂದ್ರೆ ಈಗ ದೇಹದಾನ ಅಂತಂದ್ರೆ ಆ ದೇಹದ ಅದು ಸುಮಾರು ದಿನಗಳ ತನಕ ಅದನ್ನ ಇಟ್ಟಿರ್ತಾರೆ ನಿಜ, ಆದ್ರೆ ಅಲ್ಲಿ ಚರ್ಮ ಕೆಲಸಕ್ಕೆ ಬರಲ್ಲ, ಅದಕ್ಕೆ ಏನು ಅಗತ್ಯತೆಗಳಿವೆ? ಇಂತಿಷ್ಟು ಮನುಷ್ಯನ ಇಡಿಯಾದ ದೇಹದಾನ ಮಾಡಿದ ಸಂದರ್ಭದಲ್ಲಿ ಆಗಲಿ ಅಥವಾ ವಯಸ್ಸಾದಂತ ಮರಣ ಆದ ನಂತರ ಎಷ್ಟು ಅವಧಿ ಬೇಕು?
1: ಮರಣಾಂತರ 6 ಗಂಟೆ ಒಳಗೆ,
0: ಅಲ್ಲಿ 6 ಗಂಟೆ ಅವಧಿನಲ್ಲಿ ಚರ್ಮವನ್ನು ಬಳಸ್ಕೋಬಹುದು ನಾವು.
1: ಮತ್ತೆ ಇದಕ್ಕೆ ಆಸ್ಪತ್ರೆಗೆ ಕೊಂಡೊಯ್ಯೋದು ಇದೆಲ್ಲ ಬೇಡ. ಸೊ ಟೀಮ್ಸ್ ಇದೆ ಅದಕ್ಕೆ ಅಂತಾನೆ. ಈಗ ಇಡೀ ಇಂಡಿಯಾದಲ್ಲಿ ಒಂದು 20-22 ಸ್ಕಿನ್ ಬ್ಯಾಂಕ್ ಗಳಿವೆ. ನೀವು ಅವ್ರಿಗೆ ಕರೆ ಮಾಡಿದ್ರೆ ಅವ್ರು ಇಡೀ ಟೀಮ್ ಕರ್ಕೊಂಡು ಬರ್ತಾರೆ. ಸೊ ಹೇಗೆ ಐ ಡೊನೇಷನ್ ಮಾಡ್ತಾರ ಹಾಗೆ ಇದು ಕೂಡ ಅವರೇ ಬಂದು ತಗೊಂಡು ಹೋಗ್ತಾರೆ.
0: ಅಲ್ಲಿಂದ ಬೇಕಾದ್ರೆ ಚರ್ಮ ಬೇಕಾಗಿರೋ ಸ್ಥಳಕ್ಕೆ ಅದನ್ನ ಸಾಗಿಸಬಹುದು. ಈಗ ಹೇಗೆ ರಕ್ತವನ್ನ ಸಂಗ್ರಹ ಮಾಡ್ತಾರೆ ಹಂಗೆ ಚರ್ಮವನ್ನ ಚರ್ಮ ಬ್ಯಾಂಕ್ ನಲ್ಲಿ ಸಂಗ್ರಹ ಮಾಡಬಹುದಾ?
1: ಈಗ ಬೇರೆ ಆರ್ಗನ್ಸ್ ನಂತೆ ತಕ್ಷಣ ಉಪಯೋಗಿಸಬೇಕಾಗಿಲ್ಲ ಇದು. ಸೊ ಇದನ್ನ ಪ್ರಿಸರ್ವ್ ಮಾಡ್ತೇವೆ ನಾವು. ಪ್ರಿಸರ್ವ್ ಮಾಡಿ 5 ವರ್ಷ ತನಕ ಕೂಡ ಉಪಯೋಗಿಸಬಹುದು. ಸೊ ಅಷ್ಟು ಬರ್ನ್ಸ್ ವಿಕ್ಟಿಮ್ ಕೂಡ ಇರ್ತಾರೆ, 5 ವರ್ಷ ತನಕ ಕಾಯ್ಬೇಕಾಗಿಲ್ಲ. ಸೊ ಅಷ್ಟು ನೀಡ್ ಕೂಡ ಇದೆ.
0: ಅದರ ರಕ್ಷಣೆ ಅಂತಂದ್ರೆ ಅದು ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದ್ರೆ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ.
1: ಗ್ಲಿಸರಾಲ್ ಸೊಲ್ಯೂಷನ್ ಅಂತ ಇದೆ, ಅದರಲ್ಲಿ ಪ್ರಿಸರ್ವ್ ಮಾಡೋದು.
0: ಅಂತ ಚರ್ಮ ತುಂಬಾ ತಡವಾಗಿ ಇದ್ದಂತಹ ಚರ್ಮವನ್ನು ಬಳಸಲಿಕ್ಕೆ ಹೋದಾಗ ನೀವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀರಿ ಎಲ್ಲೋ ಒಂದ್ ಕಡೆ ಬೇಕಾಗಿರುತ್ತದೆ, ಅದು ತುರ್ತಾಗಿ ತಂದಿರೋ ಚರ್ಮ ನಿಮಗೆ ಅನುಕೂಲಕರನೋ ಅಥವಾ ತಡವಾಗಿ ಬಂದಂತಹ ಚರ್ಮನು ಕೂಡ ಪ್ಲಾಸ್ಟಿಕ್ ಸರ್ಜರಿ ಮಾಡಕ್ಕೆ ಬಳಕೆಗೆ ಬರುತ್ತೆ ಹೇಗೆ?
1: ಅದೆರಡು ಒಂದೇ ಪ್ರೋಸೆಸ್ ಅಲ್ಲಿ ಹೋಗಿರುತ್ತೆ, ಎರಡು ಒಂದೇ ರೀತಿ
0: ನಿಮ್ಗೇನು ಡಿಫ್ರೆನ್ಸ್ ಮಾಡಲ್ಲ. ಅದಕ್ಕೆ ಅಂದ್ರೆ ಈಗ ವಯಸ್ಸಾದಂಥವ್ರು ಹರೆಯದಲ್ಲಿ ಯಾರೋ ಮರಣ ಹೊಂದಿರ್ತಾರೆ, ಅವ್ರ ಚರ್ಮ ಬಳಕೆಗೆ ತುಂಬಾ ಇನ್ನು ಸೂಕ್ತವಾಗಿ ಅನ್ಸುತ್ತಾ?
1: ಹಾಗೇನಿಲ್ಲ, ಅದೇ ಅದು
0: ಚರ್ಮಕ್ಕೆ ಏನೋ ಯಾವುದೇ ಇಲ್ಲ,
1: ಯಾವುದೇ ಆಗ್ಲಿ
0: 18 ವರ್ಷ ನಂತರ.
1: ಹೌದು, ಯಾವುದೇ ಆಗ್ಲಿ, ಯಾರಿಗೆ ಆಗ್ಲಿ,
0: ಚಿಕ್ಕ ಮಕ್ಕಳು ಸಾವಾದಾಗ ಅವರಿಗೂ ಚರ್ಮ ಇರುತ್ತಲ್ಲ, ಆ ಚರ್ಮವನ್ನು ಯಾಕೆ ಬಳಸಲ್ಲ?
1: ಅದು ಪ್ರೋಟೋಕಾಲ್.
0: ಹಂಗೆ, ಸರಿ ಸರಿ ಸರಿ ಸರಿ, ಗೊತ್ತಾಯ್ತು. ಈಗ ಅಂದ್ರೆ ಚರ್ಮದಾನದ
1: ಚಿಕ್ಕ ಸಣ್ಣದೇ ಬರುತ್ತೆ, ಹೆಚ್ಚು ಬರುವುದಿಲ್ಲ. ಇಡೀ ಬಾಡಿ ಸರ್ಫೇಸ್ ಏರಿಯಾ ನೋಡಿದ್ರೆ ಹೆಚ್ಚು ಬರುವುದಿಲ್ಲ.
0: ಏನು ಇದರಲ್ಲಿ ಕಾನೂನಿನ ಅಥವಾ ಪ್ರೋಟೋಕಾಲ್ ಅಂತ ಹೇಳಿದ್ರಲ್ಲ, ಏನು ಇರುತ್ತೆ ಸಮಸ್ಯೆಗಳು ಅಂತ ಹೇಳಿ. ದಾನದ ಸಂದರ್ಭದಲ್ಲಿ ಹೇಗೆ ಆಗಬಹುದು? ಈಗ ನೇತ್ರದಾನ ಅಂತಂದಾಗ ಸತ್ತ ವ್ಯಕ್ತಿಯ ನೇತ್ರವನ್ನು ತೆಗಿತಾರೆ, ಅದು ಸಾವಾದಂತಹ ದೇಹದಿಂದ ಇಂತಿಷ್ಟು ಅವಧಿನಲ್ಲಿ ಆ ಚರ್ಮವನ್ನು ತೆಗೆದು ಕಲೆಕ್ಟ್ ಮಾಡಿ ಇಟ್ಕೋಬಹುದು. ಆದರೆ ಒಂದು ನಂಬಿಕೆ, ವೈದ್ಯಕೀಯ ಚಿಕಿತ್ಸೆಯಲ್ಲಿ ಎಲ್ಲವೂ ಸಾಧ್ಯತೆ ಇದೆ, ಎಲ್ಲವನ್ನು ದಾನವಾಗಿ ಕೊಡಬಹುದು ಅಂತನ್ನೋದು. ಯಾವುದು ಕೂಡ ಮನುಷ್ಯನ ಇಡೀ ದೇಹ ಸತ್ತು ಅಂದರೆ ಮಣ್ಣಲ್ಲಿ ಸೇರೋ ಬದಲು ಅದು ದೇಹ ದಾನ ಮಾಡಿದಾಗ ಅದು ಯಾವುದಕ್ಕಾದರೂ ಬರಲಿ. ಮೇಲಾಗಿ ಇಲ್ಲಿ ತಾವು ಹೇಳಿದ್ದು ಬಹಳ ಆಸಕ್ತಿದಾಯಕ ವಿಷಯ ಏನಂದ್ರೆ 5 ವರ್ಷ ತನಕ ಅದನ್ನ ಕಾಯ್ದಿಟ್ಕೋಬಹುದು.
1: ಅಂದ್ರೆ ಇದರಲ್ಲಿ ಚರ್ಮದಾನ ಮಾಡಬಹುದು ಅಂತ
0: ವಿಷಯನೇ ಸ್ವಲ್ಪ ಗೊತ್ತಿಲ್ಲ.
1: ಮತ್ತೆ ಇವತ್ತಿಗೂ ಕೂಡ ನಿಮಗೆ ಮಾಡೋ ಮನ್ಸಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಅವ್ರ ಹತ್ರ ಸ್ಕಿನ್ ಬ್ಯಾಂಕ್ ಇದೆ. ಸೊ ಅವ್ರದೇ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಯು ಕ್ಯಾನ್ ಪ್ಲೆಡ್ಜ್ ಯೋರ್ ಸ್ಕಿನ್, ನೀವು ನಿಮ್ಮ ಸ್ಕಿನ್ ಅನ್ನು ಪ್ಲೆಡ್ಜ್ ಮಾಡಬಹುದು. ಸೊ ಮರಣಾಂತರ ಈಗ ನೀವು ಆ ಪ್ಲೆಡ್ಜ್ ಮೊದಲೇ ಮೊದಲೇ
0: ದಾನ ಮಾಡೋದು, ಈಗ ನೇತ್ರದಾನ ಮಾಡ್ತೀವಿ ನಾವು ಅಂತಂದಾಗ ಚರ್ಮದಾನನೂ ಮಾಡ್ತೀವಿ ಅಂತ
1: ಪ್ಲೆಡ್ಜ್
0: ಮಾಡಬಹುದು.
1: ಇವತ್ತೇ ಮಾಡಬಹುದು, ಅದು ಮೊದಲೇ
0: ದೇಹದಾನ ಮಾಡ್ತೀವಿ ಅಂದಾಗ ಅದನ್ನು
1: ಮಾಡಬಹುದು. ಈಗ ಅದು ಮಾಡದೇ ಇದ್ರು ಮರಣಾಂತರ ನಿಮ್ಮ ಸುತ್ತಮುತ್ತ ಅಂದ್ರೆ ನಿಮ್ಮ
0: ಸಂಬಂಧಿಕರು
1: ಒಪ್ಪಿಗೆ ಕೊಟ್ಟರೆ ಅದನ್ನ ತಗೋಬಹುದು.
0: ಈಗ ಈ ವೈಶಿಷ್ಟ್ಯತೆ ಏನು ಮೇಡಮ್? ಈಗ ಈ ರೀತಿಯಾಗಿ ಈ ಚರ್ಮದಾನಕ್ಕೂ ಒಂದು ಮಹತ್ವ ಇದೆ, ಪ್ಲಾಸ್ಟಿಕ್ ಸರ್ಜರಿ

0: ಟೈಮ್ನಲ್ಲಿ ಇವರಿಗೆ ತುಂಬ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿ ಹೇಳೋದು ಒಂದಾಯಿತು. ಇದರ ಒಂದು ಜಾಗತಿಕವಾಗಿ ಈ ಬಗ್ಗೆ ಒಂದು ಅಗತ್ಯತೆಯನ್ನು ಹೇಗೆ ಮನಗಾಣಲಾಯಿತು, ಜಾಗತಿಕವಾಗಿ ಇದರ ಚರ್ಚೆ ಶುರುವಾಯಿತು, ಯಾವ ಕಾರಣಕ್ಕಾಗಿ ಈ ಒಂದು ವಿಷಯ ಮುನ್ನೆಲೆಗೆ ಬಂತು ಅಂತ?
1: ಅದೇ, ಈಗ ಒಂದು ಸುಟ್ಟ ರೋಗಿಗೆ ಬೇಕಾದಷ್ಟು ಚರ್ಮ ಇರುವುದಿಲ್ಲ. ಅದೇ ಅದನ್ನ ಹೀಗೆ ಬಿಟ್ಟರೆ ನೀರಿನಾಂಶ ಆಗಲಿ, ಸೋಂಕು ಬರೋದಾಗಲಿ, ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ, ಪೇಷಂಟ್ನ ಮರಣ ಹತ್ತಿರ ಬರ್ತಾ ಹೋಗುತ್ತೆ. ಸೊ ಆದಷ್ಟು ಬೇಗ, ಇದನ್ನ ಅಲೋಗ್ರಾಫ್ಟಿಂಗ್ ಅಂತ ಕರಿತೇವೆ, ಆದಷ್ಟು ಬೇಗ ಅದನ್ನ ಸುಟ್ಟ ಗಾಯ, ಈಗ ಆಳವಾಗಿರೋ ಗಾಯವನ್ನು ಕ್ಲೀನ್ ಮಾಡಿ ಈ ದಾನ ಮಾಡಿದ ಚರ್ಮವನ್ನು ಅದನ್ನು ಅದಕ್ಕೆ ಹಾಕಿದರೆ ಅದೊಂದು ಟೆಂಪರರಿ ಡ್ರೆಸ್ಸಿಂಗ್ ಆಗಿ ಉಳ್ಕೊಳ್ಳುತ್ತೆ. ಅಂದರೆ ಅದನ್ನು ಅಲ್ಲಿ ಆಗೋ ವಾಟರ್ ಇವ್ಯಾಪರೇಷನ್ ಅಥವಾ ಅದೆಲ್ಲವನ್ನು ಕಮ್ಮಿ ಮಾಡುತ್ತೆ, ಮತ್ತೆ ಕೆಳಗಿಂದ ಗಾಯ ಹೀಲ್ ಆಗ್ತಾ ಹೋಗುತ್ತೆ.
0: ಈ ಬಗ್ಗೆ ಜಾಗತಿಕವಾಗಿ ಒಂದು ಪ್ರಚಾರ, ಈಗ ನೇತ್ರದಾನದ ಪಾಕ್ಷಿಕ ಅಂತ ಮಾಡ್ತಾರೆ, ಅದರ ಒಂದು ಪ್ರಚಾರ ಮಾಡ್ತಾರೆ, ಆ ಬಗ್ಗೆ ಅರಿವನ್ನು ಕೊಡ್ತಾರೆ. ಈ ಚರ್ಮದಾನದ ಅರಿವು ಅಂತನೋದು ಕೊಡಬೇಕಂತಂದಾಗ ಏನಾದರೂ ಒಂದು ವಿಶಿಷ್ಟ ದಿನಗಳ ಆಚರಣೆ ಏನಾದ್ರು ಇದೆಯಾ?
1: ಅದೇ, ಈಗ ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ 2000, ಈಗ ನ್ಯಾಷನಲ್ ಪ್ಲಾಸ್ಟಿಕ್ ಸರ್ಜರಿ ಡೇ 2011 ಇಲ್ಲಿ ಶುರು ಆಗಿದೆ ಇಂಡಿಯಾದಲ್ಲಿ. ಸೊ ಇಂಡಿಯಾದ ಪ್ಲಾಸ್ಟಿಕ್ ಸರ್ಜನ್ಸೇ ಅದನ್ನ ಮುಂದಿಟ್ಟು ಈಗ ಅದು ವರ್ಲ್ಡ್ ನವರು ಆಕ್ಸೆಪ್ಟ್ ಮಾಡಿದ್ದಾರೆ. 2021 ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ July 15
0: ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಅಂಗವಾಗಿ ಒಂದಿಷ್ಟು ಪ್ರಚಾರ, ಒಂದಿಷ್ಟು ಈ ಬಗ್ಗೆ ತಿಳುವಳಿಕೆಯನ್ನ ಜನರಿಗೆ ಕೊಡೋ ಪ್ರಯತ್ನ ಆಗುತ್ತೆ ಅಲ್ವಾ? ಅಂದ್ರೆ ಯಾವುದೇ ಆಗಲಿ ಒಂದು ಇಂತಿಷ್ಟು ಪ್ರಚಾರ ಆದರೆ ಜನರಿಗೆ ಗೊತ್ತಾಗುತ್ತೆ. ಈಗ ನಾವು ಆಕಾಶವಾಣಿ ಮಾಧ್ಯಮದ ಮೂಲಕವಾಗಿ ಈ ಬಗ್ಗೆ ಒಂದು ಜಾಗೃತಿಯನ್ನು ಕೊಡ್ತಾ ಇದ್ದೇವೆ, ತಿಳ್ಕೊಂಡಿರ್ಬೇಕು ಅಂಥೇಳಿ. ಹೇಗೆ ಚರ್ಮವನ್ನು ಕೊಡಬಹುದು, ಮತ್ತು ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಮಾತಾಡ್ತಾ ಹೋದಂಗೆ ಒಂದು ತುಂಡಾದ ಬೆರಳನ್ನು ಹೇಗೆ ತರಬೇಕು, ಎಷ್ಟು ತಾಸಲ್ಲಿ ತರಬೇಕು, 6 ತರಬೇಕು, ಇವೆಲ್ಲ ಅಂಶಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಅಲ್ವಾ? ಆ ಬಗ್ಗೆ ತಿಳುವಳಿಕೆ ಈಗ ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ತಿಳುವಳಿಕೆ ಇಲ್ಲ, ಈ ಬಗ್ಗೆ ಗೊತ್ತೇ ಇರಲ್ಲ. ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನಂದ್ರೆ ಈ ಸೌಂದರ್ಯಕ್ಕಾಗಿ ಅಷ್ಟೇ ಅದು ಸೀಮಿತ ಅಂತಾರೆ. ಆದ್ರೆ ಬಹಳ ಒಂದು ಅದರ ಅಗತ್ಯತೆ ತುಂಬಾ ವಿಸ್ತಾರವಾಗಿದೆ. ಎಲ್ಲೆಲ್ಲಿ ಏನೇನು ಬಳಕೆ ಆಗತ್ತೆ ಅದು ಸ್ವಲ್ಪ ಹೇಳಿ.
1: ಸೊ ಈಗ ನಾವು ಮೇಲಿಂದ ಕೆಳಗೆ ನೋಡಿದ್ರೆ ಈಗ ಹುಟ್ಟಿನಿಂದ ಬರುವಂತ ಕೆಲವೊಂದು ಪ್ರಾಬ್ಲಮ್ಸ್, ಕ್ರೇನಿಯೋಸಿನೋಸ್ಟ್ರೋಸಿಸ್ ಅಂದ್ರೆ ಈ ತಲೆದು ಮೂಳೆಗಳು ಮೊದಲೇ ಅಂಡ್ಕೊಳ್ಳುತ್ತವೆ. ಸೊ ಅದಕ್ಕೆ ಬೇಕಾಗಿರೋ ಸರ್ಜರೀಸ್, ಕಿವಿ ಇಲ್ಲದೆ ಹುಟ್ಟುತ್ತಾರೆ ಕೆಲವರು, ಕಿವಿಯನ್ನ ಮಾಡೋದು ನೋಡ್ಲಿಕ್ಕಷ್ಟೇ, ಇದರಿಂದ ಕಿವಿ ಕೇಳೋದು ಹೆಚ್ಚಾಗ
0: ಸೌಂದರ್ಯದಲ್ಲಿ ಬರುತ್ತದು. ಹೌದು, ಆರ್ಗನ್ ಟೈಪ್ ಫಿಕ್ಸ್ ಮಾಡ್ಬಿಡೋದು.
1: ಹೌದು, ಮತ್ತೆ ಕ್ಲೆಫ್ಟ್ ಪ್ಯಾಲೆಟ್, ಸೀಳು ತುಟಿ, ಈ ಆಪರೇಷನ್ಸ್ ಎಲ್ಲ ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡೋದು. ಈ ಮುಖದ್ದು ಎಲುಬುಗಳು ಮುರಿದ್ರೆ ಅದರದ್ದು ಆಪರೇಷನ್ ಫಿಕ್ಸ್ ಮಾಡೋದು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡ್ತಾರೆ. ಎಲ್ಲೇ ಕ್ಯಾನ್ಸರ್ ಆದ್ರೂ, ಈಗ ಮುಖದಲ್ಲಿ ಕ್ಯಾನ್ಸರ್ ಆಗ್ಲಿ, ಚರ್ಮದಲ್ಲಿ ಎಲ್ಲೇ ಕ್ಯಾನ್ಸರ್ ಆದ್ರೂ ಇದನ್ನ ತೆಗೆಯೋದು, ಮತ್ತೆ ಅದಕ್ಕೆ ಕವರ್ ಕೊಡೋದು, ಇದು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡೋದು.
0: ಅಪಘಾತ ಸಂದರ್ಭಗಳಲ್ಲಿ
1: ಅಪಘಾತ, ಹೌದು ಅದು ಕೂಡ. ಮತ್ತೆ ಬೇರೆ ಯಾವ್ದೇ ಅಪಘಾತ ಆದಾಗ ಎಲ್ಲಾದ್ರೂ, ಈಗ ಬೆರಳಾಗ್ಲಿ, ಕೈಯಾಗ್ಲಿ, ಕಾಲಾಗ್ಲಿ, ಇದನ್ನ ಜೋಡಣೆ ಮಾಡೋದು, ಅಥವಾ ಅಲ್ಲಿ ಚರ್ಮ ಮಾಂಸದ ಏನಾದ್ರು ಕೊರತೆ ಬಂದ್ರೆ ಅದನ್ನ ಮುಚ್ಚೋದು, ಇದೆಲ್ಲವೂ ಪ್ಲಾಸ್ಟಿಕ್ ಸರ್ಜರಿ ಅಂಡರ್ ಬರುತ್ತೆ. ಸೊ ಇದು ಪ್ಲಾಸ್ಟಿಕ್ ಅಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ.
0: ಹೌದು, ರೀಕನ್ಸ್ಟ್ರಕ್ಟಿವ್, ಮತ್ತೆ
1: ರೀಕನ್ಸ್ಟ್ರಕ್ಷನ್
0: ಅಂದ್ರೆ ಮತ್ತೆ ಈಗ ಮುರಿದು ಹೋದಂತದನ್ನ ಸರಿಪಡಿಸೋದು ಮತ್ತೆ ವಾಪಸ್ ಅಂತ. ಬಿಲ್ಡಿಂಗ್ ಬಿತ್ತು ಅಂದ್ರೆ ಅದನ್ನ ಹೇಗೆ ಸರಿ ಕಟ್ಟಿಬಿಡ್ತೀವಿ ವಾಪಸ್ಸು. ಸೊ ಆ ರೀತಿ ಕಟ್ಟುವ ಕೆಲಸ ಆಗತ್ತೆ.
1: ಮನುಷ್ಯ
0: ನರಗಳ ಜೋಡಣೆ, ಮನುಷ್ಯ ಹೇಗಿದಾನೋ ಹಾಗೇನೆ ಕಾಣುವ ಹಂಗೆ ಮಾಡುವಂತ ಸಾಧ್ಯತೆಗಳು ಇವೆ ಅಂತ. ಮತ್ತೆ ಇದಕ್ಕಾಗಿ ಅಪಘಾತಗಳು ಆಗೋ ಸಂದರ್ಭದಲ್ಲಿ ತುರ್ತಾಗಿ ಚರ್ಮ ಬೇಕಾಗಿರುತ್ತದೆ, ಸುಟ್ಟ ಗಾಯದ ಸಂದರ್ಭದಲ್ಲಿ ಕೂಡ ಚರ್ಮ ಬೇಕಾಗಿರುತ್ತದೆ, ಇನ್ನೇನೇನೋ ಸಾಧ್ಯತೆ ಬೇಕಾಗಿರುತ್ತದೆ. ಈಗ ಒಂದಿಷ್ಟು ಚರ್ಮವನ್ನ ಸೌಂದರ್ಯಕ್ಕಾಗಿ ಒಂದೇನೋ ತೆಗಿತಾರೆ ಅನ್ಕೊಳ್ಳೋಣ, ತೆಗೆದು ಬಿಸಾಕ್ಬಿಡ್ತಾರೆ ಅನ್ಕೊಳ್ಳೋಣ, ಆ ಚರ್ಮವನ್ನ ದಾನವಾಗಿ ಕೊಡ್ಬೋದಾ? ಈಗ ಉದಾಹರಣೆ ಬೊಜ್ಜು.
1: ಅದರ್ ಈಗ ಬೊಜ್ಜಲ್ಲಿ, ಹೌದು, ಈಗ ಅಬ್ಡೋಮಿನೋಪ್ಲಾಸ್ಟಿ ಅಂತ ಕರಿತೇವೆ. ಸೊ ಅದರಲ್ಲೂ ಸ್ವಲ್ಪ ಚರ್ಮ ಬರುತ್ತೆ, ಬಟ್ ಅದೆಲ್ಲ ಚಿಕ್ಕ ಚಿಕ್ಕ, ಅದರಿಂದ ನಾವು
0: ಅಲ್ಲ ಈ ಚಿಕ್ಕ ಚಿಕ್ಕ ಸೇರಿಸಿ ಅದು ದೊಡ್ಡದಾಗತ್ತಲ್ಲ, ಇಂತಿಷ್ಟು ಜನರ ಕಡೆಯಿಂದ ಶೇಖರಣೆ ಮಾಡಿ ಅದು ಇಷ್ಟು ಚರ್ಮ ಆಗ್ಬೋದಲ್ಲ,
1: ಹಾಗೆ ಇನ್ನು ಮಾಡಿ
0: ಬ್ಯಾಂಕಲ್ಲಿ ಮಾಡಕ್ ಬರಲ್ಲ ಆ ತರ ಅಲ್ಲ. ಅಂದರೆ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕೊಡೋದಂತಲ್ಲ, ಹೆಚ್ಚಿನ ಭಾಗ ಒಬ್ಬನೇ ವ್ಯಕ್ತಿಯಿಂದ ತೆಗೆದಿದ್ದು. ಒಂದೊಂದು ಕಡೆ ಅದನ್ನು ನೀವು ವರ್ಗೀಕರಣ ಮಾಡಿ ಕ್ಲಾಸಿಫಿಕೇಶನ್ ಮಾಡಿ ಇಟ್ಬಿಡ್ತೀರಾ, ಈ ವಯಸ್ಸಿನವ್ರ ಚರ್ಮ ಇದು, ಇದು ಇವ್ರದ್ದು, ಇದನ್ನೆಲ್ಲ ಬರುತ್ತೆ,
1: ಯಾರಿಂದ ಬಂದಿರೋದು ಅಂತ ಅಲ್ಲಿ ಗೊತ್ತಾಗುತ್ತೆ ನಮಗೆ, ಐಡೆಂಟಿಫಿಕೇಶನ್ ಮಾರ್ಕರ್ ಇರುತ್ತೆ. ಬಟ್
0: ಹೆಸರು ಡಿಸ್ಕ್ಲೋಸ್ ಮಾಡಲ್ಲ ಯಾರ್ದು ಆಗಿದೆ ಅಂತ.
1: ಬಟ್ ಇದು ಯಾರಿಗೆ ಹಾಕ್ತೇವ ಅದು
0: ಗೊತ್ತಾಗಲ್ಲ. ಇದು ಈಗ ಚರ್ಮದಾನದ ಮಹತ್ವದ ಬಗ್ಗೆ ಜನರಿಗೆ ತಿಳುವಳಿಕೆ ಆಗಿದೆಯಾ ನಿಮ್ಮ ಪ್ರಕಾರ, ಏನನ್ಸುತ್ತೆ?
1: ಇನ್ನೂ ಅದು ಹೆಚ್ಚು ಜನರಿಗೆ ತಿಳುವಳಿಕೆ ಇಲ್ಲ. ಈಗ ನಿಮ್ಮ ಮನೆಯಲ್ಲೇ ನೋಡಿ, ಕೇಳಿದ್ರೆ ಗೊತ್ತಿರ್ಲಿಕ್ಕಿಲ್ಲ ಅವರಿಗೆ. ಸೊ ನಾವೆಲ್ಲರೂ ಇದ್ರ ಬಗ್ಗೆ
0: ಮಾತಾಡಬೇಕು. ಈಗ ಮೇಡಮ್ ಸ್ವಲ್ಪ ಚರ್ಮ ಬೇಕಾಗಿರ್ತದೆ, ಉದಾಹರಣೆ ಏನೋ ಒಂದು ಒಂದು ಸ್ವಲ್ಪ ಗಾಯ ಆಗಿದೆ ಅನ್ಕೋಣ, ಆ ಗಾಯದ ಭಾಗವನ್ನು ತೆಗೆದಿರ್ತೀವಿ, ಸರಿ ಏನೋ ಆಪರೇಷನ್ ಮಾಡಿರ್ತಾರೆ, ಅಲ್ಲಿ ಸ್ವಲ್ಪ ಚರ್ಮ ಬೇಕಾಗಿರ್ತದೆ, ಅದನ್ನು ಅವರ ದೇಹದಿಂದನೇ ಎಲ್ಲೋ ಒಂದು ಕಡೆ ತೆಗೆದು ಮಾಡ್ತೀರಿ, ಒಂದು ತೆಗಿಯೋಕ್ಕಾಗ ತೆಗೆದ್ರೆ ಇನ್ನೊಂದು ಕಡೆ ಅದು ಕುರುಪಾಗತ್ತೆ, ಅದರದ್ದು ಬ್ಯೂಟಿನೆಸ್ ಹೋಗುತ್ತೆ ಅಂತಂದಾಗ, ಆವಾಗ ಅಷ್ಟೇ ಚರ್ಮವನ್ನು ತಗೊಂಡು ಕಸಿ ಮಾಡಿ ಹೊಂದಾಣಿಕೆ ಮಾಡೋಕ್ಕಾಗತ್ತಾ ದಾನವಾದಿಗೆ ಪಡೆದಂಥದ್ದನ್ನು?
1: ಇಲ್ಲ, ಅದು ಏನಂದರೆ ಈ ದಾನ ಮಾಡಿದ ಚರ್ಮವನ್ನು ಹಾಕಿದ್ರು ಕೂಡ ಅದು ಮೂರ್ನಾಲ್ಕು ವಾರದಲ್ಲಿ ರಿಜೆಕ್ಟ್ ಆಗುತ್ತೆ, ಆಟೋಮೆಟಿಕ್ ರಿಜೆಕ್ಟ್ ಆಗುತ್ತೆ. ಬಟ್ ಅಲ್ಲಿಯ ತನಕ ಕೊಡೋ ಪ್ರೊಟೆಕ್ಷನ್ ಇದೆ ಅಲ್ಲ, ಅದು ಇಂಪಾರ್ಟೆಂಟ್. ಸೊ ಅದು ಈ ಬರ್ನ್ಸ್ ವಿಕ್ಟಿಮ್ಸಿಗೆ, ಇದು ಸುಟ್ಟು ಗಾಯಗೊಂಡ ರೋಗಿಗಳಿಗೆ ಇಂಪಾರ್ಟೆಂಟ್. ಯಾಕೆ, ಒಂದು ದೇಹದ ಅರ್ಧ ಭಾಗ ಸುಟ್ಟಾಗ ನೀವು ಅದನ್ನು ಕವರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಚರ್ಮ ಇದೆ ಅಲ್ಲ, ನಮಗೆ ಅದು ಹೊರಗಿನ ಪದರದ ಹಾಗೆ ಫುಲ್ ಇಡೀ ದೇಹಕ್ಕೆ ಅದು ಕವರ್ ಮಾಡುತ್ತೆ. ಸೊ ನೀವು ಇನ್ನೊಂದು ಕಡೆಯಿಂದಲೂ ತಗೊಂಡ್ರೆ ಅಲ್ಲಿ ಕೂಡ ಗಾಯ ಆಗುತ್ತೆ, ಆವಾಗ ಇದು ಬಳುವಳಿಕೆ ಮಾಡಬಹುದು.
0: ಚರ್ಮದಾನವಾಗಿ ಪಡೆದಂತದ್ದನ್ನ ಮಾಡ್ಲಿಕ್ಕೆ ಬರುತ್ತೆ
1: ಸಣ್ಣ ಸಣ್ಣ ಗಾಯಗಳಿಗೆ,
0: ಅಲ್ಲಲ್ಲಿ ಅವರ ದೇಹದಲ್ಲೇ ತಗೊಂಡು ಮಾಡ್ತಾರೆ.
1: ಮತ್ತೆ ಅದು ಅಲ್ಲಿ ಎಲ್ಲಿ ತಗೊಂಡಿರ್ತೇವ ಅಲ್ಲಿ ಕೂಡ ಬೆಳೆಯುತ್ತೆ, ಅದು
0: ಬೆಳೆಯುತ್ತೆ. ಅಲ್ವಾ,
1: ಈಗ ನಿಮಗೆ ಒಂದು ಚರ್ಮದಾನ ಮಾಡುವವರ ಅಥವಾ ರಿಲೇಟಿವ್ಸಿಗೆ ಡೌಟ್ ಆಗ್ಬಹುದು, ಇದು ಸ್ವಲ್ಪ ಕುರುಪಾದ್ರೆ, ಡಿಫಾರ್ಮಿಟಿ ಆದ್ರೆ ದಾನ ಮಾಡಿದ ದೇಹಕ್ಕೆ. ಸೊ ಇದು ನಾವು ಎಲ್ಲಿಂದ ತಗೋತೇವೆ, ಕಾಣದೇ ಇರೋ ಜಾಗದಿಂದ
0: ತಗೊಳ್ತೀರಿ,
1: ತೊಡೆಗಳಿಂದ, ಬೆನ್ನಿನ ಹಿಂದಿನ ಭಾಗದಿಂದ, ಮುಖ ಆಗಲಿ, ಎದೆಯಿಂದ ಆಗಲಿ, ಕೈ ಆಗಲಿ, ಕೈಯಿಂದ ಎಲ್ಲ ಹೆಚ್ಚು ತಗೊಳ್ಳೋದು.
0: ಅದೇ ಅವರವರ ದೇಹದಿಂದನೇ ಚರ್ಮವನ್ನು ತೆಗೆದಾಗ ಜೈವಿಕವಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ ಅನ್ಕೋಬಹುದು. ಇನ್ನೊಂದು, ದೇಹದಿಂದ ಪಡೆದಂತಹ ಚರ್ಮಕ್ಕೆ ಅನೇಕ ಸವಾಲುಗಳಿವೆ, ಸರಿಯಾದ ಪರೀಕ್ಷೆಗಳನ್ನು ಮಾಡಿ ಅದು ಹೊಂದಾಣಿಕೆ ಆಗುತ್ತೋ ಅಲ್ಲ ಅಂತ ನೋಡ್ಬೇಕಾಗತ್ತೆ.
1: ಇಲ್ಲ, ಈಗ ಬೇರೆ ಆರ್ಗನ್ ಡೊನೇಷನ್ ಮಾಡಿದಾಗ ಹೇಗೆ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಇಂಪಾರ್ಟೆಂಟ್, ಎಚ್ ಎಲ್ ಎ ಟೈಪಿಂಗ್ ಹೇಗೆ ಇಂಪಾರ್ಟೆಂಟ್ ಇದೆಯಾ, ಹಾಗೆ ಚರ್ಮದಾನದಲ್ಲಿ ಇಲ್ಲ. ಸೊ ಬ್ಲಡ್ ಗ್ರೂಪ್ ಮ್ಯಾಚ್ ಆಗದೆ ಇದ್ರೂ ನಡೆಯುತ್ತೆ, ಎಚ್ ಎಲ್ ಎ ಟೈಪಿಂಗ್ ಆಗದೆ ಇದ್ರು. ಸೊ ಇದೆಲ್ಲ ಚೆಕ್ ಮಾಡೋದಿಲ್ಲ. ಒಂದೇ ಏನು ಇಂಪಾರ್ಟೆಂಟ್, ಇನ್ಫೆಕ್ಷನ್ ಇರಬಾರ್ದು ಮತ್ತೆ ರೋಗಗಳಿರಬಾರ್ದು, ಈಗ ವೈರಲ್ ಇನ್ಫೆಕ್ಷನ್ಸ್ ಇರಬಾರ್ದು.
0: ಅಂದ್ರೆ ದಾನವಾಗಿ ಪಡೆದಂತಹ ಚರ್ಮದ ಒಂದು ಲಕ್ಷಣಗಳನ್ನ ಅಲ್ಲಿ ಫಿಕ್ಸ್ ಮಾಡಿಟ್ಟಿರ್ತಾರ ಈಗ,
1: ಅದೆಲ್ಲ ಈಗ
0: ಗೊತ್ತಾಗಲ್ಲ.
1: ಅಲ್ಲಿ ಹಾರ್ವೆಸ್ಟ್ ಮಾಡುವಾಗ್ಲೇ ಬ್ಲಡ್ ಕೂಡ ತಗೊಂಡು, ರಕ್ತ ಕೂಡ ತಗೊಂಡು ಅದನ್ನ ಚೆಕ್ ಮಾಡ್ತೇವೆ. ಸೊ ಅವರಿಗೆ ಏನಾದ್ರೂ ಸ್ಕಿನ್ ಇನ್ಫೆಕ್ಷನ್ ಇದೆಯಾ ಅಥವಾ ಬ್ಲಡ್ ಇನ್ಫೆಕ್ಷನ್ ಇದೆಯಾ, ಯಾವ್ದಾದ್ರೂ ವೈರಲ್ ಡಿಸೀಸಸ್ ಇದೆಯಾ, ಎಲ್ಲವನ್ನು ಚೆಕ್ ಮಾಡಿ ಕ್ಲಿಯರ್ ಆದಾಗ ಅದನ್ನ ರೆಡಿ ಫಾರ್ ಗ್ರಾಫ್ಟಿಂಗ್ ಅಂತ ಇಡೋದು.
0: ಇದು ಚರ್ಮದಾನದ ಬಗ್ಗೆ ನಾವು ಸ್ವಲ್ಪ ಹೊಸ ವಿಷಯನೇ ತಿಳ್ಕೊಂಡಿದ್ದೀವಿ. ಜನರಿಗೆ ಈ ಬಗ್ಗೆ ಪ್ರಜ್ಞೆ ಬರಬೇಕು, ತಿಳ್ಕೊಂಡಿರ್ಬೇಕು. ಒಟ್ಟು ಪ್ಲಾಸ್ಟಿಕ್ ಸರ್ಜರಿ ಅಂತಂದಾಗ ಅದು ಅನೇಕ ವಿಷಯಗಳಿವೆ ಅದರಲ್ಲಿ, ಆ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು. ಮತ್ತು ದಾನವಾಗಿ ಪಡೆದಾಗ ಕಾನೂನಾತ್ಮಕವಾಗಿ ಯಾವುದೇ ಅಡೆತಡೆಗಳು ಇಲ್ಲಾರದ ಹಾಗೆ, ಈವನ್ ಇವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ, ಈಗ ತಾವು ಹೇಳಿದಂಗೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಕೂಡ ಅದರದ್ದು ಬ್ಯಾಂಕ್ ಇದೆ ಅಂತ ಹೇಳಿ ಹೇಳಿದ್ರಿ. ಇದು ಇನ್ನೂ ಎಲ್ಲ ಕಡೆಯೂ ಗೊತ್ತಾಗಲಿ, ಹೇಗೆ ರಕ್ತದ ಬ್ಯಾಂಕ್ಗಳು, ರಕ್ತನಿಧಿ, ಬ್ಲಡ್ ಬ್ಯಾಂಕ್ಗಳು ಎಲ್ಲ ಕಡೆ ಇವೆ, ಹಾಗೆ ಚರ್ಮದಾನದ ಒಂದು ವ್ಯವಸ್ಥೆ, ಒಂದು ಶೇಖರಣೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ತಾವು ಹೇಳಿದಂಗೆ 5 ವರ್ಷದ ತನಕ ಉಪಯೋಗ ಮಾಡಬೇಕಂದಾಗ ಎಲ್ಲಿಂದ ಎಲ್ಲಿಂದಾದರೂ ಸಾಕಿಸ್ಬೋದು.
1: ಹೌದು,
0: ಜನರ ಸಮಸ್ಯೆ, ಅವರ ಒಂದು ಸಮಸ್ಯೆ ನಿವಾರಣೆಗೆ ಇದು ಒಂದು ಸಹಾಯಕಾರಿ ಅಂಶ ಅಂತ ಹೇಳ್ಬೋದು.
1: ಈಗ ದೇಶದಲ್ಲಿರೋ 20 ಬ್ಯಾಂಕ್ಗಳು ಇಡೀ ದೇಶಕ್ಕೆ
0: ಸಪ್ಲೈ ಮಾಡ್ತಾರೆ.
1: ಅದಕ್ಕೆ ಆದಷ್ಟು ಚರ್ಮದಾನ ಮಾಡಿದ್ರೆ ಒಳ್ಳೇದು.
0: ನಮ್ಮಲ್ಲಿ ಅದು ಮತ್ತೆ ಅಗೇನ್ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೇ ಈ ಒಂದು ಚರ್ಮ ದಾನವಾಗಿ ಪಡೆದಂತಹ ಚರ್ಮದ ಕಸಿ ಆಗತ್ತಾ, ಅದು ಹೆಂಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಂದ್ರೆ ಬೇರೆ ಬೇರೆ ಜಿಲ್ಲಾ ಸ್ಥಳದಲ್ಲಿ ಈ ರೀತಿ ಚರ್ಮ ದಾನವಾಗಿ ಪಡೆದ ಚರ್ಮವನ್ನ ಮಾಡಬಹುದಾ?
1: ಮಾಡಬಹುದು, ಅಂದ್ರೆ ಅದನ್ನ ಸರಿಯಾಗಿ ಪ್ರೊಸೆಸ್ ಮಾಡಿ ಪ್ರಿಸರ್ವ್ ಮಾಡಿದ್ರೆ
0: ಅದನ್ನ ಎಲ್ಲಾದರೂ
1: ಯೂಸ್ ಮಾಡಬಹುದು
0: ಮತ್ತೆ ಅಲ್ಲಿ ತಜ್ಞ ವೈದ್ಯರು ಇರಬೇಕು.
1: ಹೌದು, ಉಪಯೋಗಿಸೋರು ಇರಬೇಕು,
0: ಸರ್ಜನ್ಸ್ ಪ್ರಾಕ್ಟಿಸ್ ಸರ್ಜನ್ಸ್ ಮಾಡಬಹುದು ಅಂತ. ಈ ಬಗ್ಗೆ ಒಂದು ಕೋರ್ಸ್ ಈಗ ಎಂ ಬಿ ಬಿ ಎಸ್ ಮಾಡಿದ್ಮೇಲೆ ತಾವು ಓದ್ತಿರಲ್ಲ ಸ್ಪೆಷಲೈಸೇಷನ್, ಸಾಕಷ್ಟು ಅವಕಾಶಗಳಿವೆಯಾ ಓದ್ಲಿಕ್ಕೆ?
1: ಇದೆ, ಕಾಂಪಿಟೇಷನ್ ಇದೆ.
0: ಇದೆ
1: ಅಂದ್ರೆ ಎಂ ಬಿ ಬಿ ಎಸ್ ಮಾಡಿ

0: ಯಾವ್ಯಾವ ವಿಷಯಗಳನ್ನು ಹೇಗೆ ವೈದ್ಯರು ಅದನ್ನು ಡೀಲ್ ಮಾಡ್ತಿರ್ತಾರೆ ಅದರ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕು. ಈ ಮಾಹಿತಿ ತುಂಬ ಅಗತ್ಯ ಅಂತ ಅನಿಸ್ತು. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ.
2: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್. ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.

ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳಿ ಅನುರಾಧಾ ಪೌಡೋಲ್ ಅವರ ಸ್ವರದಲ್ಲಿ ದಿಲ್ ಹೈಕೆ ಮಾನ್ತಾ ಹೈ ಚಿತ್ರದ ಹಾಡು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಗೀತ ಚಂದ್ರಿಕೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ. 6:30 ಚಿಂತನ ಗೀತಾ ಶ್ರೀನಿವಾಸವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಸಾರವಾಗಲಿದೆ ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆ. 6:50 ಕೇಳಿ ರೈತರಿಗೆ ಸಲಹೆ. 7:15 ಸ್ಮಿತಾ ವಸಂತ್ ಹಾಡಿರುವ ಭಾವಗೀತೆಗಳು ಮೂಡಿಬರಲಿದೆ. 7:45 and 8:30 ಚಿತ್ರಗೀತೆಗಳನ್ನು ಕೇಳುವಿರಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ಕದಂ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 9:30 ಗಾನಗಂಗೆ. 10:30 ಕೇಳಿ ಸುನಹರೆ ಪಲ್. 11:00 ಸವಿ ನೆನಪು ಪ್ರಸಾರವಾಗಲಿದೆ. ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರದಲ್ಲಿ ಶ್ರೀರಂಗ ವಿಠಲ ಭಜನಾ ಮಂಡಳಿಯವರು ಪ್ರಸ್ತುತಪಡಿಸುವ ಸಂಗೀತ ವೈವಿಧ್ಯ ವರ ಮಹಾಲಕ್ಷ್ಮಿ. 12:35 ಆರೋಗ್ಯ ಸಂಚಿಕೆಯಲ್ಲಿ ತೊನ್ನು ಅಥವಾ ವಿಟಿಲಿಗೋ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ಶ್ರೇಯಾ ಆರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುತ್ತಾರೆ ಸುಜಾತಾ ಎಫ್ ತಳವಾರ್. ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪಿಎಂ ಮತ್ಸ್ಯ ಸಂಪದ ಯೋಜನೆ ಆಕಾಶವಾಣಿ. ಮಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. ನಾಳೆ ಸಂಜೆ 5:30 ಕೇಳಿ ಗಿರ್ಮಿಟ. 6:15 ಕನ್ನಡ ರತ್ನಭಂಡಾರ. 6:30 ಅವಲೋಕನ. 6:51 ಕೃಷಿರಂಗದಲ್ಲಿ ಬರಗಾಲದಲ್ಲಿ ರೈತನ ಕೈ ಹಿಡಿಯುವ ಎಣ್ಣೆಕಾಳು ಬೆಳೆಗಳು ಮತ್ತು ಬರಗಾಲದ ಸಂದರ್ಭದಲ್ಲಿ ಯಾವ ರೀತಿಯ ಕೃಷಿ ಕ್ರಮಗಳನ್ನು ಅನುಸರಿಸಬೇಕು, ಈ ಕುರಿತು ಡಾಕ್ಟರ್ ಯಮನೂರು ಅವರೊಡನೆ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಕೂಡ. ಅನಂತರ ಬೆಂಗಳೂರಿನ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು ಮೂಡಿಬರಲಿದೆ. 7:45 ವಿಧಾನಮಂಡಲದಲ್ಲಿ ಇಂದು. 8:00 ಸಿರಿಗಂಧ. 9:15 ರತ್ನಶಾಸ್ತ್ರಿ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶಿಲ್ಪಾ ಶಶಿಧರ್ ಪಿ ರಮಾ ಚಂದ್ರಿಕಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

0: finish in Pool D, and that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ಎಂ ತರಂಗಾಂತರ 490.1 meter ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. 603 kHz DRM ತರಂಗಾಂತರಗಳಲ್ಲಿ ದೆಹಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:25. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಆರಂಭವಾಗುವುದು. ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.

ಇನ್ನು ಮುಂದೆ ಮೆಜೆಸ್ಟಿಕ್ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಗೆ ಧ್ವನಿ ನೀಡಿದ್ದಾರೆ ರಾಜೇಶ್ ಹಾಗೂ ಅನುರಾಧ ಪೋಡ್ವಾಲ್. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಸಂಯೋಜನೆ ಸಾಧು ಕೋಕಿಲಾ ಅವರದು.

ಮುಂದಿನ ಗೀತೆ ಲಾಲಿ ಹಾಡು ಚಿತ್ರದ್ದು. ಗೀತೆಗೆ ಧ್ವನಿ ನೀಡಿದ್ದಾರೆ ಶಂಕರ್ ಮಹಾದೇವನ್ ಹಾಗೂ ನಂದಿತಾ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಾಧು ಕೋಕಿಲ.

ಮೊದಲ ಸಲ ಚಿತ್ರದ ಗೀತೆಯನ್ನ ಆಲಿಸಿ. ಧ್ವನಿ ರಾಜೇಶ್ ಕೃಷ್ಣನ್ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು.

ಇನ್ನು ಮುಂದೆ ಕೇಳಿ ಜಾಕಿ ಚಿತ್ರದ ಗೀತೆಯನ್ನ. ಧ್ವನಿಗಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಗೀತೆಗೆ ಸಾಹಿತ್ಯ ಯೋಗರಾಜ್ ಭಟ್ ಅವರದು, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರದು.

ಸೌಂದರ್ಯ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡುತ್ತಿದ್ದೇವೆ. ಧ್ವನಿಗಳು ಸೋನು ನಿಗಮ್ ಹಾಗೂ ಚಿತ್ರ. ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದು.

ಮುಂದಿನ ಗೀತೆ ಹೃದಯ ಹಾಡಿತು ಚಿತ್ರದ್ದು. ಧ್ವನಿಗಳು ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರದು. ಸಾಹಿತ್ಯ ಜಿ ಉದಯಶಂಕರ್ ಅವರದು. ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು.

ಮುಂದಿನ ಗೀತೆ ಹೃದಯ ಬಂಧನ ಚಿತ್ರದ್ದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದು.

ಇನ್ನು ಮುಂದೆ ಕೇಳಿ ಬಾಡದ ಹೂ ಚಿತ್ರದ ಗೀತೆ. ಧ್ವನಿಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರದು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅಶ್ವಥ್ ವೈದಿ.

ಚಿತ್ರಗೀತೆಗಳನ್ನ ಕೇಳಿದಿರಿ. ನೆರವು ಮಧು ದೇಶ್ಮುಖ್, ಪ್ರಸ್ತುತಿ ಅನಿಲ್ ಕುಮಾರ್ ಎಚ್ಎನ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಸದರಾಣಿ ನಡೆ ನಡೆ ನಮ್ಮ ಮನೆಗೆ ವರ ಮಹಾಲಕ್ಷ್ಮಿ ನಡೆ ನಡೆ ನಮ್ಮ ಮನೆಗೆ ತಾವರೆ ಕಮಲದಲ್ಲಿ ನಲಸಿಂಹ ಲಕ್ಷ್ಮಿ ತಾವರೆ ಕಮಲದಲ್ಲಿ ನಲಸಿಂಹ ಲಕ್ಷ್ಮಿ ಅಡಿಗಡಿಗೆ ರಘುವೆ ವೈಕುಂಠವಾಸಿ ಅಡಿಗಡಿಗೆ ರಘುವೆ ವೈಕುಂಠವಾಸಿ ನಡೆ ನಡೆ ನಮ್ಮ ಮನೆಗೆ ವರ ಮಹಾಲಕ್ಷ್ಮಿ ನಡೆ ನಡೆ

0: ಒಂದು ನಾಡಗೀತೆ, ಹಾಡುವವರು ಆರ್ ರಮ್ಯ, ರಚನೆಕಾರರು ಚನ್ನವೀರ ಕಣವಿ ಅವರದ್ದು.
1: ವಿಶ್ವ ವಿನೂತ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ. ವಿಶ್ವ ವಿನೂತನ ವಿದ್ಯಾ ಚೇತ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ.

ಪವಿತ್ರಿತ ಕ್ಷೇತ್ರ ಮನೋಹಾರಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಗಂಗಾ ಕದಂಬಾ ರಾಷ್ಟ್ರಕೂಟ ಬಲ ಚಾಳುಕ್ಯ ಹೊಯ್ಸಳ ಬಲ್ಲಾಳ ಗಂಗಾ ಕದಂಬಾ ರಾಷ್ಟ್ರಕೂಟ ಬಲ ಚಾಣುಕ್ಯ ಹೊಯ್ಸರ ಬಲ್ಲಾಳ ಹಕ್ಕ ಬುಕ್ಕ ಪುಲಿಕೇಶಿ ವಿಕ್ರಮನ ಚನ್ನಮ್ಮಾಜಿಯ ವೀರಶ್ರೀ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತೀ ತ್ಯಾಗ ಬುಗ ಸಮಯೋಗ

ಜ್ಞಾನದ ಕಲೆ ಐಸಿರಿ ಸಾರೋದಯ ದಾರಾ ನಗರಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವೋದಯ ಸಂಸ್ಕಾರಿ ಜಯ ಭಾರತಿ ಅರಿವೇ ಗುರುವಿನ ಜ್ಯೋತಿರ್ಲಿಂಗ.

0: ವಿಶ್ವ ಭಾರತಿಗೆ ಕನ್ನಡ ಧಾರತಿ ಮೊಳಗಲಿ ಮಂಗಳ ಜಯ ಭೇರಿ, ಮೊಳಗಲಿ ಮಂಗಳ ಜಯ ಭೇರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ, ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ, ಜಯ ಭಾರತಿ ಜಯ ಭಾರತಿ ಜಯ ಭಾರತಿ.
1: ಈಗ ಇನ್ನೊಂದು ಭಕ್ತಿಗೀತೆಯನ್ನು ಕೇಳೋಣ. ಹಾಡುವವರು ಎನ್ ಐಶ್ವರ್ಯ ಹಾಗೂ ಎ ರೂಪಿಣಿ.
0: ಫಲದಾಯಕ ನೀನೇ.

0: ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ.
1: ಈಗ ಒಂದು ಭಾವಗೀತೆಯನ್ನು ಕೇಳೋಣ. ಹಾಡುತ್ತಿರುವವರು ಸುಪ್ರಿಯಾ ಕೆಪಿ.
2: ಅಮ್ಮ.

ಬಾಯ ಒರೆಸುತ್ತ ಬೆಣ್ಣೆ ಒರೆಸಿದ ಕೈಯ, ಬೆಣ್ಣೆ ಒರೆಸಿದ ಕೈಯ ಬೆನ್ನ ಹಿಂದೆ ಮರೆಸುತ್ತ. ಅಮ್ಮ ನಾನು ನಾನು ನಾನು ಅಮ್ಮ ನಾನು ದೇವರಾಣಿ, ಬೆಣ್ಣೆ ಕದಿಲ್ಲಮ್ಮ ಅಮ್ಮ ನಾನು ದೇವರಾಣಿ, ಬೆಣ್ಣೆ ಕದಿಲ್ಲಮ್ಮ. ಎತ್ತಿದ ಕೈಯ ಕಡಗೋಲನ್ನು, ಎತ್ತಿದ ಕೈಯ ಕಡಗೋಲನ್ನು ಮುಲೆಯಲಿಟ್ಟು ನಕ್ಕಳು ಗೋಪಿ, ಮುಲೆಯಲಿಟ್ಟು ನಕ್ಕಳು ಗೋಪಿ

0: ಲೋಹದಲ್ಲಿರೋ ತುಂಗ ನಿಲುಕಿನ ನಿತ್ಯ ಹರಿದ್ವರ್ಣವನದ ತೇಗ ಗಂಡ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
1: ಈಗ ಇನ್ನೊಂದು ಭಾವಗೀತೆ ಹಾಡ್ತಾ ಇದ್ದಾಳೆ, ತನ್ನ ಧ್ವನಿಯ ಮೂಲಕ ಮುರುಳಿಯನ್ನ ಕರೆಯುತ್ತಿದ್ದಾಳೆ.

0: ಇದುವರೆಗೆ ಕಾರ್ಯಕ್ರಮ ವೈವಿಧ್ಯವನ್ನು ನಡೆಸಿಕೊಟ್ಟವರು ಶಿವಮೊಗ್ಗದ ಡಿವಿಎಸ್ ಪಾಲಿಟೆಕ್ನಿಕ್ನ ವಿದ್ಯಾರ್ಥಿನಿಯರು ಸಹಕ ಸಿ ಮಾಲ್ತೇಶ್, ನಿರೂಪಣೆ ತೇಜಸ್ವಿನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.
1: ಇದುವರೆಗೆ ಕಾರ್ಯಕ್ರಮ ವೈವಿಧ್ಯವನ್ನು ನಡೆಸಿಕೊಟ್ಟವರು ಶಿವಮೊಗ್ಗದ ಡಿವಿಎಸ್ ಪಾಲಿಟೆಕ್ನಿಕ್ನ ವಿದ್ಯಾರ್ಥಿನಿಯರು.
2: ಕೆಳಗ್ರೆ ಆರ್ ಶುಭ ಇವರೊಂದಿಗೆ ಮಾತನಾಡ್ತಾ ಇವರ ಬಹುಮುಖ ಪ್ರತಿಭೆಯ ಪರಿಚಯವನ್ನು ಮಾಡಿಕೊಳ್ತಾ ಇವರ ಇಷ್ಟದ ಕೆಲವು ಗೀತೆಗಳನ್ನು ಇವರಿಂದಲೇ ಕೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಶೋಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲ ಕೇಳುಗರ ಪರವಾಗಿ
3: ಧನ್ಯವಾದಗಳು.
2: ನಿಮ್ಮ ಒಂದು ಪರಿಚಯ.
3: ಗಿಳಿಯ ಬಣ್ಣ ಹಸಿರು, ಹಸಿರೆ ನನ್ನ ಉಸಿರು, ಹಸಿರೆ ನನ್ನ ಉಸಿರು, ಅದೇ ನನ್ನ ಹೆಸರು, ಅದೇ ನನ್ನ ಹೆಸರು. ಶೋಭಾಹರ್ ಶೋಭಾಹರ್ ಶೋಭಾಹರ್, ನನ್ನ ಹೆಸರು ಶೋಭಾಹರ್ ಅಂತ. ನಾನು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ಹಿರೇಕೋಗಳೂರಿನಿಂದ ಬಂದಕಂತ ಹುಡುಗಿ.
2: ಮತ್ತೆ ನಿಮ್ಮ ಓದು
3: ಸರ್? ಹುಟ್ಟಿದ್ದು ಇಂಡಿಯಾದಲ್ಲಿ ಸರ್, ಬೆಳೆದಿದ್ದು ಕರ್ನಾಟಕದಲ್ಲಿ, ಈಗ ನೆಲೆಸಿರೋದು ಹಿರೇಕೋಗಲೂರಿನಲ್ಲಿ. ಪ್ರಾಥಮಿಕ ಶಾಲೆ ಓದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ರಾಮಘಟ್ಟದಲ್ಲಿ, ಪ್ರೌಢಶಾಲೆ ಓದಿದ್ದು ಶ್ರೀ ನೀಲಾಂಬಿಕಾ ಬಾಲಿಕಾ ಪ್ರೌಢಶಾಲೆ ಸಿರಿಗೆರೆಯಲ್ಲಿ, ಪದವಿ ಪೂರ್ವ ಶಿಕ್ಷಣ ಪಡೆದಿದ್ದು ಬಿ ಲಿಂಗಯ್ಯ ಸತಿ ಪದವಿ ಪೂರ್ವ ಕಾಲೇಜು ಸಿರಿಗೆರೆಯಲ್ಲಿ, ಡಿಇಡಿ ಪದವಿ ಪಡೆದಿದ್ದು ಶ್ರೀ ತರಳಬಾಳು ಜಗದ್ಗುರು ಶಿಕ್ಷಕರ ತರಬೇತಿ ಕೇಂದ್ರ ಸಿರಿಗೆರೆಯಲ್ಲಿ, ಬಿಎ ಪದವಿ ಪಡೆದಿದ್ದು ಸರ್ಕಾರಿ ಪ್ರದರ್ಜೆ ಕಾಲೇಜು ಸಂತೆಬೆನ್ನೂರಿನಲ್ಲಿ. ನಾವು ನೀವು ಭೇಟಿಯಾಗಿದ್ದು ಭದ್ರಾವತಿಯ ಆಕಾಶವಾಣಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ.
2: ಸರಿ, ಈಗ ನಿಮ್ಮ ಬಹುಮುಖ ಪ್ರತಿಭೆಯ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ನಿಮ್ಮ ತಂದೆ ತಾಯಿ ಸಹೋದರ ಸಹೋದರಿಯರು ಈ ಕುರಿತು
3: ಸರ್? ನನ್ನ ತಂದೆಯ ಹೆಸರು ರಾಜಪ್ಪ ಅಂತೇಳಿ, ನಮ್ಮ ತಾಯಿಯ ಹೆಸರು ಬಸಮ್ಮ ಅಂತೇಳಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ನನ್ನ ತಂದೆ ತಾಯಿ ತೀರ್ಕೊಂಡ್ರು. ಈಗ ನಮ್ಮ ಅಜ್ಜ ಅಜ್ಜಿ, ನಮ್ಮ ಅಮ್ಮನ ಅಪ್ಪ ಅಮ್ಮ, ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ, ಹಾಗೆ ನಮ್ಮ ತಂಗಿ ತಮ್ಮ, ಅವರ ನಡುವೆ ನಾನು ಇದ್ದೀನಿ ಸರ್. ಅವರೇ ನನ್ನ ಸಾಕಿ ಬೆಳೆಸಿ ಚೆನ್ನಾಗಿ ಓದಿಸಿ ಈಗ ಒಂದು ಕೆಲಸಕ್ಕೂ ಸಹ ನನ್ನ ಕಳಿಸ್ತಾ ಇದ್ದಾರೆ. ಈಗ ನನ್ನ ಸ್ವಂತ ತಮ್ಮನ ಹೆಸರು ಹರೀಶ್ ಎಚ್ಆರ್ ಅಂತೇಳಿ, ನನ್ನ ಅತ್ತೆಯ ಹೆಸರು ಶ್ರುತಿ ಹಾಗೂ ಶ್ವೇತಾ ಅಂತ. ಈಗ ಅವರ ನಡುವೆ ನಾನು ಸಹ ಬೆಳೀತಾ ಇದ್ದೀನಿ ಸರ್.
2: ಇಲ್ಲಿ ಅಜ್ಜಿ ಮನೆಯಲ್ಲಿದ್ದೆ ಬೆಳೀತಾ ಇದ್ದೀನಿ.
3: ಹಾ, ಅಜ್ಜಿ ಮನೆಯಲ್ಲಿ.
2: ಸರಿ, ಈಗ ನೀವು ಬಹುಮುಖ ಪ್ರತಿಭೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಕಾರ್ಯಕ್ರಮದ ಆರಂಭದಲ್ಲಿ.
3: ಹೌದು ಸರ್.
2: ಈಗ ನಿಮ್ಮ ಒಂದು ಪ್ರತಿಭೆಯಲ್ಲಿ ಅಂದ್ರೆ ನಿಮ್ಮ ಹವ್ಯಾಸಗಳಲ್ಲಿ ನೀವು ಸಂಗೀತ ಕ್ಷೇತ್ರದಲ್ಲೂ ಇದ್ದೀರಿ, ಅಂದ್ರೆ ನೀವು ವಚನ ಸಂಗೀತದಲ್ಲಿ ಒಂದು ಮಟ್ಟದ ಸಾಧನೆಯನ್ನ ಮಾಡಿದ್ದೀರಿ ಅಂತ ಹೇಳ್ಬೋದು. ಜೊತೆಗೆ ನೀವು ರಂಗಭೂಮಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀರಿ, ಸಾಹಿತ್ಯ ಚಟುವಟಿಕೆಗಳಲ್ಲೂ ನೀವು ಭಾಗವಹಿಸ್ತಾ ಇದ್ದೀರಿ, ನೀವು ಚುಟುಕುಗಳನ್ನ ಬರೆಯೋದು, ನಾಟಕಗಳನ್ನ ರಚಿಸೋದು ಇದರಲ್ಲೂ ಇದ್ದೀರಿ. ಈಗಾಗಲೇ ನೀವು ಚುಟುಕುಗಳನ್ನ ಬರೀತೀರಿ ಅನ್ಲಿಕ್ಕೆ ನಮ್ಗೆ ಒಂದು ಸಾಕ್ಷಿ ಸಿಗ್ಬಿಟ್ಟಿದೆ. ಈಗ ನೀವು ನಿಮ್ಮ ಪರಿಚಯವನ್ನು ನಿಮ್ಮ ಚುಟುಕುಗಳಿಂದಲೇ ಹೇಳ್ತಾ ಇದ್ದೀರಿ. ಆಮೇಲೆ ಜೊತೆಗೆ ನೀವು ಸಾರ್ವಜನಿಕ ಒಂದು ಸೇವೆನಲ್ಲೂ ಅದರಲ್ಲೂ ತೊಡ್ಕೊಂಡಿರ್ತೀರಿ. ಮತ್ತೆ ನೀವು ಭಾವಗೀತೆಗಳನ್ನ, ಜನಪದ ಗೀತೆಗಳನ್ನ, ಸೋಬಾನೆ ಗೀತೆ, ಲಾವಣಿಗಳು ಇದನ್ನೆಲ್ಲ ಆಡೋದು, ಏಕಪಾತ್ರ ಅಭಿನಯ ಮಾಡೋದು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಈ ಎಲ್ಲ ಚಟುವಟಿಕೆಗಳಲ್ಲೂ ಇರ್ತೀರಿ. ಸಾಕಷ್ಟು ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು, ಇರ್ತೀರಿ. ಸರಿ, ಈಗ ಶೋಭಾ ಅವರೇ, ನಿಮ್ಮ ಒಂದು ಚಟುವಟಿಕೆಗಳನ್ನ ನಾವು ಒಂದೊಂದಾಗಿ ಕೇಳ್ಬಿಡೋಣಂತೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನೀವು ಲಾವಣಿಗಳನ್ನ ಬಹಳ ಚೆನ್ನಾಗಿ ಹಾಡ್ತೀರಿ ಅಂತ ಕೇಳಿದ್ದೀನಿ.
3: ಹೌದು ಸರ್.
2: ಒಂದು ಲಾವಣಿ ನಮಗಾಗಿ, ನಮ್ಮ ಹುಡುಗರಿಗಾಗಿ.
3: ಗುಟುಕ ತಿಂದರೆ ಬಾಳು ಮೊಟಕ,

0: ಬಹಳ ಉತ್ತಮವಾದ ಲಾವಣಿಯನ್ನು ಕೇಳಿಸಿದ್ರಿ. ಕೆಟ್ಟ ಜಗ ವಿರುದ್ಧದ್ದು. ಆಮೇಲೆ ಇದನ್ನ ಬರೆದವ್ರು ಯಾರು? ಅದನ್ನ ನೀವೇ ಬರೆದ್ರು?
1: ಇದು ಸರ್ ನಮ್ಮ ಸಂಗೀತ ಸರ್ ಆಗಿರ್ತಕ್ಕಂತ ಸುರೇಶ್ ಕೇಸಾಪುರ ಅಂತ ಅವರೇ ಸಹ ಸ್ವಾರಚಿತ ಒಂದು ಲಾವಣಿ
0: ಸರ್. ಸರಿ ಸರಿ. ಮುಖ್ಯವಾಗಿ ಈಗ ನಿಮ್ಮ ಈ ಎಲ್ಲ ಪ್ರತಿಭೆ, ಈಗ ನೀವೇನು ಎಲ್ಲಾ ರಂಗಗಳಲ್ಲೂ ತೊಡ್ಕೊಂಡಿರ್ತೀರಿ, ಇದಕ್ಕೆಲ್ಲ ಏನ್ ಕಾರಣ ನೀವು ಹೇಳ್ತೀರಿ? ಯಾಕೆ ನಿಮ್ಗೆ ಇದ್ರಲ್ಲೆಲ್ಲ ತೊಡ್ಕೋಬೇಕು ಅನ್ಸುತ್ತೆ? ಸಾಮಾನ್ಯವಾಗಿ ಯಾಕೆ ಹೇಳ್ತೀನಿ ಅಂದ್ರೆ, ಹೆಣ್ಮಕ್ಳು ಏನಾದ್ರೂ ಒಂದು ಹೇಳಿದ್ರೆ ಅದ್ರಲ್ಲಿ ಅರ್ಧದಷ್ಟರಲ್ಲೂ ತೊಡ್ಕೊಂಡಿರಲ್ಲ ಅಲ್ವಾ? ನೀವು ಮುಂದೆ ನುಗ್ಗಿ ಇದ್ರಲ್ಲೆಲ್ಲ ಭಾಗವಹಿಸ್ತಾ ಇದ್ದೀರಿ, ಏನು ಇದಕ್ಕೆ?
1: ಸರ್ ಏನಂದ್ರೆ, ನಾನು ರಾಮಗಢದಲ್ಲಿ ನಾನು ಪ್ರಾಥಮಿಕ ಶಾಲೆ ಓದಂತ ಸಂದರ್ಭದಲ್ಲಿ ನನಗೆ ಓದ್ಬೇಕಾದ್ರೆ ನಾನು ಬಾವಿಯೊಳಗಿನ ಕಪ್ಪೆ ಅಂತಾರಲ್ಲ ಸರ್, ಆ ಹಳ್ಳಿ ಮಾತ್ರ ನಾನು ಸೀಮಿತ ಆಗಿದ್ದೆ. ನಿಜವಾಗ್ಲೂ ಪ್ರಪಂಚದ ಜ್ಞಾನನೂ ಸಹ ನನಗಿರ್ಲಿಲ್ಲ. ಆಗ ಚಿಕ್ಕ ಚಿಕ್ಕ ಡ್ರಾಮಾಗಳನ್ನ ನಮ್ಮ ಸರ್ಗಳು ಮೇಡಮ್ ಮಾಡಿಸಿದಾಗ ನಾನು ಮಾಡ್ತಾ ಇದ್ದೆ, ಅದು ಮುಗ್ದೋಯ್ತು ಸರ್. ಮತ್ತೆ ನೀಲಾಂಬಿಕಾ ಬಾಲಿಕಾ ಪ್ರೌಢಶಾಲೆ ಸೀರೆಗೆ ಆವಾಗ ಸಿರಿಗೆರೆ ನಾನು ಎಂಟ್ರಿ ಕೊಟ್ಟನೋ. ನಿಜವಾಗ್ಲೂ ಸಿರಿಗೆರೆ ಅಂತಕ್ಕಂಥ ಜೀವನದಲ್ಲಿ ತುಂಬಾ ಬದಲಾವಣೆ ಮಾಡ್ತೀವಿ ಸರ್. ಅಲ್ಲಿರ್ತಕ್ಕಂಥ ಚಟುವಟಿಕೆಗಳು ತುಂಬಾ ಗುರುಗಳು, ಸಂಗೀತ ಶಾಲೆಗಳನ್ನಾಗಿರ್ಬೋದು, ನಾಟಕ ರಂಗಗಳು, ಹೀಗೆ ಅನೇಕ ರೀತಿಯ ಚಟುವಟಿಕೆಗಳನ್ನ ಸಹ ಅಲ್ಲಿ ಮಾಡ್ತಾ ಇದ್ರು ಸರ್. ಆದ್ರೆ ಅವುಗಳನ್ನ ಬಳಸ್ಕೊಳ್ಳೋರು ತುಂಬಾ ಕಡಿಮೆ ಸರ್. ನಾನು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಇಲ್ಲೆಲ್ಲ ಅವಕಾಶ ಬರೀ ಒಂದೇ ಎಲ್ಲ ಇರಬಾರ್ದು, ಎಲ್ಲದರಲ್ಲಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಪ್ರತಿಯೊಂದು ಸಹ ನನ್ನ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ವಚನ ಸಂಗೀತ ಆಗಿರ್ಬೋದು, ಕಲಾಸಂಘ ಆಗಿರ್ಬೋದು, ಆಮೇಲೆ ಹೀಗೆ ಯಾವ್ಯಾವ ಆಕ್ಟಿವಿಟೀಸ್ ಅಲ್ಲಿ ಕಲಿಸ್ತಾರೆ ಪ್ರತಿಯೊಂದಕ್ಕೂ ನಾನು ಜಾಯ್ನ್ ಆದೆ ಸರ್. ಅಲ್ಲಿರ್ತಕ್ಕಂಥ ಸರ್ಗಳು ಅವರು ನನ್ನ ಕಲೆಯನ್ನು ಗುರುತಿಸಿ ನನಗೆ ಪ್ರತಿ ಹೆಜ್ಜೆಯಲ್ಲೂ ಸಹ ನನಗೆ ಪ್ರೋತ್ಸಾಹ ನೀಡಿದರು. ನಂತರ ಸಂತೆಬೆನ್ನೂರಿಗೆ ನಾನು ಯಾವ ರೀತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ಇದು ಚಿಕ್ಕದಾದಂಥ, ಇಲ್ಲಿ ಅಷ್ಟು ಇರುತ್ತೆ ಇಲ್ವೋ ಅಂತ ಅನ್ಕೊಂಡಿದ್ದೆ, ಎಲ್ಲರೂ ನನಗೆ ಪ್ರೋತ್ಸಾಹ ಕೊಡ್ತಾರೆ ಇಲ್ಲ ಅಂತ. ಇನ್ನೂ ಉತ್ತಮ ಮಟ್ಟದಲ್ಲಿ ನನಗೆ ಸಂತೆಬೆನ್ನೂರು ಸಹ ಪ್ರೋತ್ಸಾಹ ಸಿಕ್ತು. ಹೀಗೆ ತುಂಬಾ ಕಾರ್ಯಕ್ರಮಗಳು ಕೊಡೋದಿಕ್ಕೂ ಸಹ ಅದ ಪ್ರೋತ್ಸಾಹ. ನಿಜವಾಗ್ಲೂ ಸಂತೆಬೆನ್ನೂರು ಮತ್ತು ಸಿರಿಗೆರೆ ಅಂತಕ್ಕಂಥದ್ದು ನನ್ನ ಎರಡು ಕಣ್ಣುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವೆರಡು ಕಾಲೇಜು ಸಹ ನನಗೆ ತುಂಬಾನೇ ಮಾನ್ಯತೆಯನ್ನು ನೀಡಿ ಉತ್ತಮ ಮಟ್ಟದಲ್ಲಿ ಬೆಳೆಯೋಕೆ ಸಾಧ್ಯ ಆಯ್ತು. ಹಾಗಾಗಿ ನಾನು ಎಲ್ಲ ನಮ್ಮ ಸಿರಿಗೆರೆಯ ಎಲ್ಲ ಗುರುವರಿಯರಿಗೂ, ನನ್ನ ಶಾಲಾ ಎಲ್ಲ ಕಾಲೇಜಿನ ಸರ್ಗಳಿಗೂ ಸಹ ನನ್ನ ನಮನಗಳನ್ನ ಫಸ್ಟಿಗೆ ಅವ್ರಿಗೆ ತಿಳಿಸಕ್ಕೆ ಬಯಸ್ತೀನಿ ಸರ್.
0: ನಿಮ್ಮ ವಿದ್ಯಾರ್ಥಿ ಜೀವನವೇ ನಿಮ್ಮನ್ನ ರೂಪಿಸ್ತು ಅಂತ ನೀವು ಹೇಳ್ತೀರಿ?
1: ಹಾ ಸರ್, ನನ್ನ ವಿದ್ಯಾರ್ಥಿ ಜೀವನ ಅಂದ್ರೆ ನಮ್ಮ ಪೇರೆಂಟ್ಸ್ ಎಲ್ಲ ಓದ್ಬೇಕು, ಬರೀ ಓದು ಓದು ಓದು ಅಂತಾನೆ ಜಾಸ್ತಿ ಹೇಳ್ತಾ ಇದ್ರು ಸರ್. ಯಾರು ಸಹ ನನಗೆ ಅದ್ರ ಬಗ್ಗೆ ನಾನು ಯಾವ್ದಾದ್ರು ಆಕ್ಟಿವಿಟೀಸ್ ಹೋಗ್ತಿ ಅಂದ್ರೆ ಬೇಡ ಟೈಮ್ ವೇಸ್ಟ್ ಆಗುತ್ತೆ ಓದು ಓದು ಅಂತ ಬಹಳ ಇದು ಮಾಡ್ತಿದ್ರು. ನಾನು ಅವರಿಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಸಹ ಎಷ್ಟೋ ಸಲ ನಾನು ತುಂಬಾ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿದ್ದೀನಿ ಸರ್. ಯಾಕಂದ್ರೆ ಜೀವನದಲ್ಲಿ ಬರೀ ಓದೋದೇ ಇದ್ರೆ ಏನು ಮಾಡೋದಿಕ್ಕಾಗೋದಿಲ್ಲ ಸರ್. ಮುಂದೆ ನಾನು ಈಗ ಓದಿದ್ಮೇಲೆ ಕೆಲಸ ಸಿಗುತ್ತೋ ಇಲ್ಲೋ, ಇಂಥ ಆಕ್ಟಿವಿಟೀಸ್ ಇದ್ದಾಗ ಅದು ನನ್ನ ಜೀವನದಲ್ಲಿ ಒಳ್ಳೊಳ್ಳೆ ಬೆಳವಣಿಗೆ, ಮುಂದೆ ನಾನು ಇದರಲ್ಲೇ ನನ್ನ ಜೀವನ ಸಾಗಿಸುವಂತ ಮಟ್ಟದಲ್ಲಿ ಬೆಳಿಬಹುದು, ಅದರಲ್ಲೇ ನಾನು ಉತ್ತಮ ರೀತಿಯಲ್ಲಿ ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನೋ ಮಟ್ಟಿಗೆ ಈ ರೀತಿ ಬೆಳೆಯೋದಕ್ಕೆ ನನಗೆ ಸಾಧ್ಯ ಆಯ್ತು ಸರ್.
0: ಸರಿ, ಈಗ ನೀವು ಹೇಳಿದ್ರಿ ನಾನು ಅನೇಕ ಸ್ಪರ್ಧೆಗಳಲ್ಲೂ ಸಹ ಭಾಗವಹಿಸೋದು ನಾವಂತೂ ಮಾತು ಈಗ ಬಂತು. ನೀವು ಇದುವರೆಗೂ ಯಾವ್ಯಾವ ರೀತಿಯ ಸ್ಪರ್ಧೆಗಳಲ್ಲಿ ಎಲ್ಲೆಲ್ಲಿ ಭಾಗವಹಿಸಿದ್ದೀರಿ?
1: ಅಂದ್ರೆ ವಚನ ಗಾಯನ ಸ್ಪರ್ಧೆ ಸಿರಿಗೆರೆಯಲ್ಲೇ ತುಂಬಾ ಸಲ ಮಾಡಿದ್ರು ಸರ್. ಅದರಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಈಗ ತುಂಬಾ ಪಡ್ಕೊಂಡಿದ್ದೀನಿ ಸರ್. ಹಾಗೆ ದಾವಣಗೆರೆಯಲ್ಲೂ ಸಹ ವಚನ ಮೇಳ ಇತ್ತು ಸರ್, ವಚನ ಸಂಗೀತದ ಸಂಬಂಧಪಟ್ಟಂಗೆ, ಅದರಲ್ಲೂ ಸಹ ನಾನು ಭಾಗವಹಿಸಿದ್ದೀನಿ ಸರ್. ಹಾಗೆ ಅನೇಕ ರೀತಿಯ ಏಕಪಾತ್ರ ಅಭಿನಯ ಸ್ಪರ್ಧೆಗಳು, ಹಾಗೆ ತುಂಬಾ ಭಾವಗೀತೆ, ಜನಪದ ಗೀತೆ, ಆಮೇಲೆ ಸಂಗೀತಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮಗಳಲ್ಲಿ ದಾವಣಗೆರೆಯಲ್ಲೇ ತುಂಬಾ ಸಲ ಭಾಗವಹಿಸಿದ್ದೀನಿ ಸರ್.
0: ಈಗ ನೀವು ಹೇಳಿದ್ರೆ ನೀವು ಮುಖ್ಯವಾಗಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ತಗೊಂಡಿರೋದು ವಚನ ಗಾಯನದಲ್ಲಿ ಮತ್ತು ಏಕಪಾತ್ರಾಭಿನಯದಲ್ಲಿ ಅಂತ ಅಲ್ವಾ? ಸರಿ, ಹಾಗಾದ್ರೆ ನಿಮ್ಮ ಒಂದು ಕಂಠದಲ್ಲಿ ನಾವು ಒಂದು ವಚನವನ್ನ ಕೇಳ್ಬಿಡೋಣ. ಹಾಗಿದ್ರೆ ನೀವು ಎಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಹಾಡಿದ್ದು ಈ ವಚನ ಅಂತಲೂ ನಮ್ಗೆ ಹೇಳ್ಬೇಕು. ಹೇಳ್ತೀರಾ ಎಲ್ಲಿ ಗೆದ್ದಿದ್ರಿ ಇದನ್ನ ಹಾಡಿ?
1: ಸಿರಿಗೆರೆಯಲ್ಲಿ ಸರ್. ಸಿರಿಗೆರೆಯಲ್ಲಿ ವರ್ಷ ವರ್ಷ ಅದು ಶ್ರದ್ಧಾಂಜಲಿಯನ್ನ ಮಾಡ್ತಾರೆ ಸರ್. ಸೆಪ್ಟೆಂಬರ್ 24ರಂದು ಶ್ರದ್ಧಾಂಜಲಿ ಮಾಡ್ತಾರೆ. ಆಗ ಎಲ್ಲಾ ತಳಬಾಳು ಸ್ಕೂಲಿನ ಮಕ್ಕಳು ಅಲ್ಲಿ ಬಂದು ವಚನ ಸ್ಪರ್ಧೆಯಲ್ಲಿ ಭಾಗಿಸ್ತಾರೆ ಸರ್. ಆಗ ನಮ್ಮ ಕಾಲೇಜಿನಿಂದ ನಾನು ಸಹ ಭಾಗವಹಿಸಿ ಬಹುಮಾನವನ್ನ ಪಡೆದಿದ್ದೀನಿ ಸರ್.
0: ಈ ವಚನಕ್ಕಾಗಿ
1: ಈ ವಚನಕ್ಕಾಗಿ
0: ಕೇಳೋಣ ನಿಮ್ಮ ಬಹುಮಾನಿತ ವಚನ.
1: ಓಕೆ ಸರ್,
0: ಹೇಳಿ.

0: ನಿಮ್ಮಿಂದ ಒಂದು ಉತ್ತಮವಾದ ವಚನವನ್ನ ನಾವು ಕೇಳಿದ್ವಿ. ಹಿಂದೆ ಬಹುಮಾನ ಬಂದಿತ್ತು ಅಂತ ಹೇಳಿ, ಅನೇಕ ಕಡೆ ನೀವು ಇನ್ನೂ ಬೇರೆ ಬೇರೆ ವಚನಗಳನ್ನೆಲ್ಲ ಹಾಡಿ ಇದಕ್ಕೆಲ್ಲ ನೀವು ಪ್ರಶಸ್ತಿಗಳನ್ನು ತಗೊಂಡಿದ್ದೀರಿ. ನಿಮಗೆ ವಚನ ರಚನಾಕಾರರಲ್ಲಿ ಯಾರ ವಚನ ತುಂಬಾ ಸೇರುತ್ತೆ, ಅದು ಬಹಳ ಚೆನ್ನಾಗಿ ರಾಗಕ್ಕೆ ಮತ್ತು ಅದಕ್ಕೆ ಅರ್ಥಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅನ್ಸೋದು ಯಾರ್ದು?
1: ನನಗೆ ಬಸವಣ್ಣ ಅವರ ವಚನಗಳು ಅಂದ್ರೆ ಸರ್ ತುಂಬಾ ಇಷ್ಟ
0: ಸರ್. ಬರೆದಿರೋದು ಇಷ್ಟ ಆಗುತ್ತೆ ನಿಮಗೆ?
1: ಹೌದು ಸರ್.
0: ಈಗ ನಿಮ್ಮ ಕಂಠದಲ್ಲಿ ಒಂದು ಬಸವಣ್ಣನವರದು ಇನ್ನೊಂದು ವಚನ ಕೇಳೋಣ ನಾವು.
1: ಓಕೆ ಸರ್,
0: ಹೇಳಿ.

0: ಈ ವಚನವೂ ಸಹ ಭಾಳ ಚೆನ್ನಾಗಿ ಹಾಡಿದ್ರಿ. ಈಗ ನೀವು ಈ ಗೀತೆಗಳನ್ನೆಲ್ಲ ಕಲಿತು ಎಲ್ಲ ಮಾಡ್ತಿರಲ್ಲ, ಇದಲ್ದೇ ಈಗ ಒಂದು ರೀತಿಯ ಗೀತೆ ಕಲಿತರೆ ಎಲ್ಲ ರೀತಿಯ ಗೀತೆಗಳಲ್ಲೂ ನಮಗೆ ಒಂದು ರುಚಿ ಇರುತ್ತೆ, ಅದನ್ನೆಲ್ಲವನ್ನೂ ನಾವು ಹಾಡ್ತಿರ್ತೀವಿ. ನಿಮ್ಮ ಒಂದು ಹಿನ್ನೆಲೆಯಲ್ಲಿ, ನಿಮ್ಮ ಫ್ಯಾಮಿಲಿನಲ್ಲಿ, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮದಿಕ್ಕರು ದೊಡ್ಡವರು ಇವ್ರು ಯಾರಾದರೂ ಇದಾರ ಹಾಡುಗಾರಿಕೆಯಲ್ಲಿ?
1: ಇಲ್ಲ ಸರ್, ನಮ್ಮ ಫ್ಯಾಮಿಲಿಲಿ ಅಂದರೆ ನನ್ನನ್ನು ಬಿಟ್ಟರೆ ಇನ್ಯಾರು ಇಲ್ಲ ಸರ್. ಹಂಗಾಗಿ ನಮ್ಮ ತಮ್ಮ ತಂಗಿ ಅವರೆಲ್ಲ ಒಳ್ಳೊಳ್ಳೆ ಓದಿ ಈಗ ಜಾಬು ತಗೊಳೋ ಸ್ಟೇಜಲ್ಲಿ ಇದ್ದಾರೆ ಸರ್. ನಂದು ಇನ್ನು ಸಿ ಇ ಟಿ ಕಾಲ್ ಆಗಿಲ್ಲ, ಆದರೂ ನಮ್ಮನೆಯಲ್ಲಿ ಅಂತಿರ್ತಾರೆ ಅವರೇ ಜಾಸ್ತಿ ಆ ಆಕ್ಟಿವಿಟೀಸ್ ಎಲ್ಲ ಬರಲ್ಲೇ ಓದೋದಲ್ಲೇ ಇರ್ತಾರೆ ಸರ್. ಹಂಗಾಗಿ ಅವ್ರು ಇದರಲ್ಲೇ ಯಾವುದು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಸರ್ ಜಾಸ್ತಿ. ನಮ್ಮ ತಮ್ಮ ಕ್ರೀಡೆಯಲ್ಲಿ ತುಂಬ ಭಾಗವಹಿಸಿದ್ದಾನೆ ಸರ್, ಒಳ್ಳೊಳ್ಳೆ ಪ್ರೈಸಸ್ ತಗೊಂಡಿದ್ದಾನೆ, ಅದರಿಂದನೇ ಸಹ ಅವ್ನಿಗೆ ಜಾಬ್ ಆಯಿತು ಸರ್.
0: ಆತ ಕ್ರೀಡೆಗಳಲ್ಲಿ
1: ಸರ್ ಇಬ್ಬರಿಗೂ ಸರ್, ನಮ್ಮ ಅಪ್ಪ ಅಮ್ಮ ಇಲ್ಲದ್ರು ನಮ್ಮಿಬ್ಬರಿಗೆ ದೇವರು ಅನ್ನೋದು ಈ ಕಲೆಯನ್ನು ಕೊಟ್ಟು ತುಂಬಾ ಬೆಳೆಸೋದಕ್ಕೆ ಕಲೆ ತುಂಬಾ ಕಾರಣ ಆಗಿದೆ ಸರ್. ನಾವ್ ಯಾವತ್ತೂ ಸಹ ನಮ್ಮ ಅಪ್ಪ ಅಮ್ಮ ಇಲ್ಲ ಅಂತ ನಾವ್ ಯಾವತ್ತೂ ಇಲ್ಲ ಇಲ್ಲ ಸರ್.
0: ಆಗ್ಲಾರದ ರೀತಿನಲ್ಲಿ ಅಜ್ಜ ಅಜ್ಜಿ ಸಾಕಿದ್ದಾರೆ.
1: ಹಾ ಸರ್, ಅದು ಒಂದು, ಮತ್ತೆ ಅಜ್ಜ ಅಜ್ಜಿಗೂ ಧನ್ಯವಾದ ಹೇಳೋದ್ರ ಜೊತೆಗೆ ಸರ್, ಈ ಕಲೆ ಅನ್ನೋದು ನಿಜವಾಗ ನನಗೆ ಎಷ್ಟೋ ಮನಸ್ಸಿಗೆ ಸುಮ್ ಸುಮ್ನೆ ಇದ್ದಾಗ ಆಲೋಚನೆಗಳು ಬಂದು ನಮ್ಮ ಮನಸ್ಸನ್ನ ಕೆಡಿಸ್ತಾ ಇರುತ್ತೆ. ಈ ಆಕ್ಟಿವಿಟೀಸ್ ಅಲ್ಲಿ ನಾನು ಯಾವ ತೊಡಸ್ಕೊಂಡು ನನ್ನ ಮನಸ್ಸಿನ ಭಾರ ಎಲ್ಲ ಕಡಿಮೆ ಆಗಿ ನನಗೆಲ್ಲ ಇದಾರೆ ಅನ್ನೋ ಅಷ್ಟು ಭಾವನೆ ನನ್ ಬಲ್ಲಿತ್ತು ಸರ್. ಹಂಗಾಗಿ ಈ ಕಲೆಯಿಂದಾನೇ ನಾನು ಇಷ್ಟು ಜೋಶ್ ಆಗಿದ್ದೀನಿ, ಇಷ್ಟು ಧೈರ್ಯ ಬಂದಿದೆ ಅಂದ್ರೆ ಈ ಕಲೆನೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈ ಆಕ್ಟಿವಿಟೀಸ್ ಇಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಒಬ್ಬ ಮಾನಸಿಕವಾಗಿ ಕುಗ್ಗೋಗ್ತಿದ್ದೆ ಅನ್ನೋದ್ರಲ್ಲಿ ತಪ್ಪಿಲ್ಲ ಸರ್.
0: ಸರಿ, ಅಲ್ಲೇ ನಿಮ್ಮನ್ನ ಎತ್ತಿ ಹಿಡಿದಿದೆ ಅಂತ ನೀವು ಭಾವಿಸ್ತೀರಿ. ಸರಿ, ಈಗ ನೀವು ಈಗಾಗಲೇ ಮಾತಾಡ್ತಾ ಇನ್ನೊಂದು ಮಾತು ಹೇಳಿದ್ರಿ ನಮಗೆ, ನೀವು ಈ ಹಿಂದೆ ಏಕಪಾತ್ರಾಭಿನಯದಲ್ಲೂ ಸಹ ಪ್ರಶಸ್ತಿಗಳನ್ನ ಸಿದ್ದೀನಿ ಅನ್ನೋ ಮಾತನ್ನ ಹೇಳಿದ್ರಿ. ಯಾವ ಏಕಪಾತ್ರ ಅಭಿನಯದಲ್ಲಿ?
1: ಅದೇ ಸಿರಿಗೆರೆಯಲ್ಲಿ ಹಮ್ಮಿಕೊಂಡಂತ ಸ್ಪರ್ಧೆಯಲ್ಲೇ ಸರ್,
0: ಅಂದ್ರೆ ಕಾಲೇಜು ಮಟ್ಟದ
1: ಕಾಲೇಜು ಮಟ್ಟದಲ್ಲೇ ಅಂದ್ರೆ ಎಲ್ಲಾ ಶಾಲಾ ಕಾಲೇಜು ವತಿಯಿಂದ ನಡೀತದೆ ಸರ್. ಅದು ಆ ಸಂಸ್ಥೆಗೆ ಸಂಬಂಧಪಟ್ಟಿದ್ದು. ದುರ್ಯೋಧನ ಪಾರ್ಟ್ ಅಲ್ಲಿ ನಾನು ಭಾಗವಹಿಸಿದ್ದೆ ಸರ್.
0: ಓಹೋ, ಅದಕ್ಕೆ ನಿಮಗೆ ದುರ್ಯೋಧನ ತುಂಬಾ ಹಿಡಿಸ್ಬಿಡ್ತು
1: ಅಂದ್ರೆ ಸರ್, ಹೆಣ್ಮಕ್ಳು ಪಾರ್ಟ್ ರಕ್ತಾಕ್ಷಿ ಆ ತರ ಸಂಬಂಧ ಕಲಿಸ್ತೀವಿ ಅಂತ ಹೇಳಿದ್ರು. ಆದ್ರೂ ಸಹ ನನಗೆ ಏನೋ ಬಾಯ್ಸ್ ಅಂದ್ರೆ ದುರ್ಯೋಧನ ಪಾರ್ಟ್ ಮಾಡ್ಬೇಕು ಅಂತ ಆಸೆ ಆಯ್ತು ಸರ್.

0: ಮಾಡಿದ ತಪ್ಪುಗಳನ್ನೆಲ್ಲ ಮನ್ನಿಸುತ್ತ ಹೋದರಲ್ಲ ಆ ನನ್ನ ತಂದೆ ಧೃತರಾಷ್ಟ್ರ ದುರ್ದೈವವೇ. ಕೋಟಿ ಸಿಡಿಲುಗಳಿಗೂ ಪ್ರಬಲವಾದ ಪ್ರಸವನ ವೇದನೆಯನ್ನ ಸಹಿಸಿ ಕಣ್ಣಿದ್ದು ಕುರುಳಾದಳಲ್ಲ ಆ ನನ್ನ ತಾಯಿ ಗಾಂಧಾರಿಯ ದುರ್ಭವೇ. ಅಖಂಡ ಸಿಂಹಾಸನಾಧೀಶ್ವರನನ್ನ ಕೈ ಹಿಡಿದನೆಂಬ ಕೊಬ್ಬಿನ ಅಹಂಕಾರದಲ್ಲಿ ಪತಿಗೆ ಸೂಕ್ತ ಸಲಹೆಯನ್ನು ನೀಡದೆ ಹೋದಳಲ್ಲ ಆ ನನ್ನ ಪತ್ನಿ ಭಾನುಮತಿಯ ದುರ್ದೈವವೇ. ನಾನು ಮಾಡಿದ ತಪ್ಪುಗಳನ್ನೇ ಮಾಡುತ್ತಾ ಹೋದರಲ್ಲ ಆ ನನ್ನ ಸ್ನೇಹಿತ ಸಹೋದರರ ದುರ್ದೈವವೇ. ಇದೇನಿದು, ಯಾವ ಪವಿತ್ರವಾದ ಭೂಮಿಯಲ್ಲಿ ಗಂಗಾ ಮಾತೆ ರಭಸದಿಂದ ಹರಿಯುತ್ತಿದ್ದಳು ಆ ಭೂಮಿ ಇಂದು ಹರಳೆಣ್ಣೆಯಂತೆ ರಕ್ತದಂತೆ ಹೆಪ್ಪುಗಟ್ಟುತ್ತಿದೆಯಲ್ಲ. ಹೇ ಅದ್ದು ಕೈಗಳೇ, ಭೂತ ಪ್ರೇತ ಪಿಚಾಚಿಗಳೇ, ರಕ್ತವನ್ನ ಕುಡಿದು ಮಾಂಸವನ್ನ ತಿಂದು ಕೊಬ್ಬಿರುವಿರಲ್ಲ, ಈ ಗದಾದಂಡದಿಂದ ನಿಮಗೆ ಸರಿಯಾದ ಉತ್ತರ ನೀಡುವೆನು. ಹುಚ್ಚು ಹುಚ್ಚು, ಈ ಚಲದಂಕ ಮಲ್ಲ ಸುಯೋಧನನಿಗೆ ಹುಚ್ಚು ಹುಚ್ಚು, ನಿಷ್ಪಾಂಡ ಪೃಥ್ವಿಯನ್ನಾಗಿ ಮಾಡುವ ಹುಚ್ಚು ಹುಚ್ಚು ಹುಚ್ಚು.
1: ಈಗ ಶುಭವರೇ, ನೀವು ರಂಗ ಚಟುವಟಿಕೆಗಳಲ್ಲೂ ಭಾಗವಹಿಸಿದ್ದೀರಿ ಅಲ್ವೇ?
2: ಹೌದು ಸರ್.
1: ಹಾ, ಏನಿದು, ಯಾವ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀರಿ ನೀವು ರಂಗದ ಮೇಲೆ?
2: ರಂಗಕಲೆ ಬಗ್ಗೆ ಹೇಳ್ಬೇಕಂದ್ರೆ ಅದೇ ನಾನು ಹೇಳಿದೆ ಆಗ್ಲೇ ಹೇಳಿದಾಗೆ, ಸರ್ ಚಿಕ್ಕ ವಯಸ್ಸಿನಲ್ಲಿ ನಾನು ನಾಟಕಗಳು ಮಾಡ್ತಾ ಇದ್ದೆ ಅಂತ. ಅದಕ್ಕೆ ನನಗೆ ಬೇಸ್ ಸಿಕ್ಕಿದ್ದು ಅಂದರೆ ಸಿರಿಗೆರೆಯಲ್ಲಿ. ಸಿರಿಗೆರೆ ದೊಡ್ಡ ಮಟ್ಟದಲ್ಲಿ ರಂಗಭೂಮಿ ಅಂತ ಹೇಳಕ್ಕೇನ, ಅದು ಒಂದು ಕಲಾ ಸಂಘ ಅಂತೇಳಿ ಅವರು ನಿರ್ಮಿಸ್ಕೊಂಡಿದ್ರು. ಆಗ ನನಗೆ, ನಾನು ಮಿಡ್ಲ್ ಸ್ಕೂಲಲ್ಲಿ ಕಲ್ತಿರ್ತಕ್ಕಂಥ ಒಂದು ನಾಟಕ ಅಂತಕ್ಕಂಥದ್ದು ಈ ಒಂದು ಅವಕಾಶ ಸಿಗೋದಕ್ಕೆ ಕಾರಣ ಆಯಿತು. ಅದನ್ನು ನಾನು ಶಾಲಾ ವಾರ್ಷಿಕ ಸಮಾರಂಭದಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಕಲಾ ಸಂಘದ ಅಧ್ಯಕ್ಷರು ನಮ್ಮ ಗುರುಗಳವರು ಆ ನಾಟಕವನ್ನು ನೋಡಿ ನನ್ನ ಒಂದು ಅಭಿನಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ನನ್ನ ಕಲಾ ಸಂಘ ಆಯ್ಕೆ ಮಾಡಿಕೊಂಡ್ರು ಸರ್. ಹಾಗಾಗಿ ಅಲ್ಲಿಂದ ನಾನು ಯಾವುದೇ ನಾಟಕ ಆಗಿರ್ಬೋದು ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಮೊದಲಿಗೆ ಭಾಗವಹಿಸಿದೆ ಸರ್. ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ದೊಡ್ಡ ದೊಡ್ಡ ಪಾತ್ರಗಳು ಸಹ ಸಿಕ್ತು. ಸುಮಾರು 5-6 ವರ್ಷಗಳ ಕಾಲ ನಾನು ಕಲಾಂಗದಲ್ಲಿ ನಾಟಕಗಳನ್ನು ಅಭಿನಯ ಮಾಡ್ತಾ ಹೋದೆ ಸರ್.
1: ಈ ದೊಡ್ಡ ದೊಡ್ಡ ಪಾತ್ರಗಳು ಅಂದ್ರೆ ಯಾವ್ದದು?
2: ದೊಡ್ಡ ದೊಡ್ಡ ಪಾತ್ರ ಅಂದ್ರೆ ಸರ್, ಈಗ ಹೆಣ್ಮಕ್ಳಲ್ಲಿ ತುಂಬಾ ಬಾಯಸ ಜಾಸ್ತಿ ಇರ್ತದೆ ಸರ್ ನಾಟಕದಲ್ಲಿ. ನಮ್ಮ ಲಚ್ಚಸ್ಗಳೆಲ್ಲ ತುಂಬಿದ್ರು ಅಂದ್ರೆ ಹೆಣ್ಮಕ್ಳಿಗೆ ಚಿಕ್ಕ ಚಿಕ್ಕ ಪಾತ್ರಗಳು ಜಾಸ್ತಿ ಇದ್ವು. ಅದರಲ್ಲಿ ಒಂದು ದೊಡ್ಡ ಪಾತ್ರ ಇತ್ತು, ಹಾಗಾಗಿ ನನಗೆ ಒಬ್ಬ ಮುಸ್ಲಿಂ ಯುವತಿಯ ಪಾತ್ರ ಸರ್. ಅಂದ್ರೆ ಗುರುಗಳು ಎಲ್ಲಾ ಜಾತಿಯವರಿಗೂ ಸಹ ಒಂದು ಪ್ರಾಧಾನ್ಯ ತಿಂತಾರೆ ಅನ್ನೋದಕ್ಕೆ ಆ ಒಂದು ಸೀನ್ ಬರುತ್ತೆ ಸರ್ ನಾಟಕದಲ್ಲಿ, ಮಹಾಬೆಳಗು ಅಂತ ನಾಟಕ. ಆ ನಾಟಕದಲ್ಲಿ ಹಸನ್ ಮತ್ತು ರಜಿಯಾ ಅಂತ ಗಂಡ ಹೆಂಡತಿ, ಆ ಗಂಡ ಹೆಂಡತಿ ಪಾತ್ರ ಅಂತಕ್ಕಂಥದ್ದು ಅದು ತುಂಬಾ ದೊಡ್ಡದಾಗಿದೆ ಸರ್ ಆ ಪಾತ್ರ ಹೆಣ್ಮಕ್ಳಿಗೆ. ಆ ಹೆಣ್ಮಕ್ಳು ಆ ದೊಡ್ಡ ಪಾತ್ರವನ್ನು ನನಗೆ ಕೊಟ್ಟರು ಸರ್, ನಿಭಾಯಿಸೋ ಶಕ್ತಿ ಇದೆ ಅಂತೇಳಿ ನನಗೆ ಕೊಟ್ಟರು. ಅದು ಸುಮಾರು 3/4 ಗಂಟೆ ಡ್ರಾಮಾ ಆಗುತ್ತೆ ಸರ್ ಅದು.
1: ಈಗ ಅದರಲ್ಲಿ ನೀವು ದೊಡ್ಡ ಪಾತ್ರ ಅಂತ
2: ದೊಡ್ಡ ಪಾತ್ರ, ಹಾಗೆ ಬೇರೆ ಬೇರೆ ವಿಶ್ವಬಂಧು ಮರಳ ಸಿದ್ಧ ಆಗಿರ್ಬೋದು, ಹೀಗೆ ಅನೇಕ ನಾಟಕಗಳು ಮಾಡಿದ್ವಿ ಸರ್ ಚಿಕ್ಕ ಚಿಕ್ಕದಾಗಿ. ಅದರಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳು, ಆಮೇಲೆ ಪುಣ್ಯಕೋಟಿ ಎಂಬ ರೂಪಕವನ್ನು ಸಹ ನಾವು ಸಿರಿಗೆರೆಯಲ್ಲಿ 3 ಸಲ ಮಾಡಿ ಹೊರಗಡೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ದೀವಿ ಸರ್. ಅದರಲ್ಲೂ ಸಹ ನನಗೆ ಕರುವಿನ ಪಾತ್ರ, ಈಗ ಚಿಕ್ಕ ಚಿಕ್ಕ ಪಾತ್ರಗಳು, ಪುಣ್ಯಕೋಟಿ ರೂಪಕದಲ್ಲಿ ನನಗೆ ಕೊಟ್ಟರು ಸರ್.
1: ನಿಮಗೆ ಚಿಕ್ಕ ವಯಸ್ಸಿಂದಾನು ಒಂದು ಸಭೆಗಳ ಮುಂದೆ ನಿಂತ್ಕೊಬೇಕಾದ್ರೆ ನಿಮಗೆ ಈ ಸಭಾಕಂಪನ ಅವೆಲ್ಲ ಏನು ಆಗಲ್ಲ ಅಲ್ವಾ? ನೀವು ಧೈರ್ಯದಿಂದ ಅದರಲ್ಲಿ ಭಾಗವಹಿಸ್ಬಿಡ್ತೀರಿ.
2: ಇನ್ನೊಂದು ಹೇಳ್ಬೇಕಂದ್ರೆ ನನಗೆ ಮೈಕ್ ಸಿಕ್ಕರೆ ಹಬ್ಬ ಅಂತ ಹೇಳ್ತೀರಿ ಸರ್. ಎಲ್ಲ ಕಾಲೇಜಲ್ಲಿ ಶಾಲೆಯಲ್ಲೆಲ್ಲ ಮೈಕ್ ರಾಣಿ ಅಂತೇಳಿ ಬಿರಿದು ಕೊಟ್ಟಿದ್ರು.
1: ಜೊತೆಗೆ ಈಗ ನೀವು ನಿಮ್ಮ ನಾಟಕ ಚಟುವಟಿಕೆಗಳಿಗೆ ಮತ್ತೆ ಬಂದ್ರೆ, ರಂಗ ಚಟುವಟಿಕೆಗಳಿಗೆ, ಇದರಲ್ಲಿ ನೀವು ನಾಟಕಗಳನ್ನ ರಚನೆ
2: ಸಾಡಿದ್ದೀರಿ,
1: ನಾಟಕಗಳನ್ನ ಬರೆದಿದ್ದೀರಿ ಸರ್, ಹೇಳಿ ನಿಮ್ಮ ಈ ಚಟುವಟಿಕೆ ಕುರಿತು ನಮ್ಗೊಂಚೂರು ಪರಿಚಯ ಮಾಡಿಕೊಡಿ.
2: ಅದು ಸರ್, ನಾಟಕಗಳನ್ನ ಅದೇ ಹೇಳಿದ್ನಲ್ಲ, ಮಿಡ್ಲ್ ಸ್ಕೂಲಲ್ಲಿ ನಮ್ಮ ಸರ್ ನಾಟಕವನ್ನ ಮಾಡಿದಾಗ ಅವರು ನಕ್ರು, ನಸನಾಗಿ ಸ್ವಲ್ಪ ಡ್ರಾಮಾ ಮಾಡಿದ ತಕ್ಷಣ ನಕ್ರು. ಆಗ ನನ್ನ ನಗ್ ಬಂದ ತಕ್ಷಣ ತುಂಬಾ ಬೇಜಾರಾಯ್ತು ಸರ್, ಯಾಕಂದ್ರೆ ನಮಗೆ ಸ್ವಲ್ಪ ಮಟ್ಟಿಗೆ ಕಲ್ಸ್ಕೊಟ್ಟಿರು. ಮಿಡ್ಲ್ ಸ್ಕೂಲಲ್ಲಿ ಅಂದ್ರೆ ಅವ್ರಿಗೆ ಅಷ್ಟಿದಿರಲ್ಲ, ಇವ್ರು ಕಲಾ ಸಂಘದವರೆಲ್ಲ ಎಲ್ಲ ಬೆರ್ತಿರ್ತಾರಲ್ಲ, ಆಗ ಅವರು ಕೆಲವೊಂದು ಅಂಶ ಸೇರಿಸಿ ದೊಡ್ಡ ನಾಟಕವನ್ನ ಮಾಡಿದ್ರು. ಆಗ ನನಗೆ ಅನಿಸ್ತು ಸರ್, ನಾನೇ ಯಾಕೆ ನಾಟಕ ರಚನೆ ಮಾಡಬಾರ್ದು, ನಾನೇ ಯಾಕೆ ಶೀರ್ಷಿಕೆ ಇಡ್ಬೋದು, ಎಲ್ಲ ನಾಟಕ ಮಾಡಬೇಕಾದ ಒಂದು ಸರ್ವಲ್ಲಿ ಇದೇ ಅಲ್ವಾ, ಇಷ್ಟೇ ಅಲ್ವಾ ಅಂತ ಒಂದು ಎಲ್ಲ ಅನಿಸ್ತು. ಹಂಗಾಗಿ ನಾನು ಸಾಮಾಜಿಕವಾಗಿ ಜನಗಳಿಗೆ ಒಂದು ಜಾಗೃತಿ ಮೂಡಿಸೋ ಅಂತ ನಾಟಕಗಳನ್ನು, ಈಗ NSS ಕ್ಯಾಂಪ್ಗಳು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಹಾಡೇಳಿದ್ರೆ ಅವರು ಸರಿಯಾಗಿ ಆಲಿಸೋದಿಲ್ಲ, ಬೇರೆ ಏನೇ ಕಾರ್ಯಕ್ರಮ ಕೊಟ್ಟರು ಸರಿಯಾಗಿ ಆಲಿಸಿಲ್ಲ, ಅದೇ ಒಂದು ಡ್ರಾಮಾ ಮಾಡಿದರೆ ಹಳ್ಳಿ ಜನ ಬೇಗ ಗ್ರಹಿಸ್ತಾರೆ, ಅದನ್ನು ಅಳವಡಿಸ್ಕೊಳ್ತಾರೆ ಅಂತೇಳಿ ನಾನು ಅನೇಕ ಡ್ರಾಮಾಗಳನ್ನು ಹಳ್ಳಿ ಜನರಿಗೋಸ್ಕರನು ರಚಿಸಿದ್ದೀನಿ ಸರ್. ಹಾಗೆ ವೈಯಕ್ತಿಕವಾಗಿ ಜನ ಮೋಸ ಹೋಗ್ತಕ್ಕಂಥ ಎಷ್ಟೋ ಚಟುವಟಿಕೆಗಳು ಸಮಾಜದಲ್ಲಿ ನಡೀತಾ ಇದ್ದಾವೆ, ಅದ ಒಂದು ಪಟ್ಟಗೂ ಸಹ ನಾನು ನಾಟಕಗಳನ್ನು ರಚನೆ ಮಾಡಿದ್ದೀನಿ ಸರ್.
1: ಈಗ ನಿಮ್ಮ ಈ ನಾಟಕಗಳೆಲ್ಲ ಸಾಮಾನ್ಯವಾಗಿ ನೀವು ಅದನ್ನ ಬೇರೆಯವ್ರ ಕಲಿಸಿ ಅಥವಾ ನೀವೇ ಅಭಿನಯ ಮಾಡಿ ಇದನ್ನೆಲ್ಲ ಯಾವ ಸಂದರ್ಭದಲ್ಲಿ ಜನರನ್ನು ಇಟ್ಟಿದ್ದೀರಿ ನೀವು?
2: ಅಂದ್ರೆ ಸರ್, ಈಗ ಇದು ನಾಟಕಗಳು ಕೆಲವೊಂದು ಹೆಸರು ಹೇಳ್ತೀನಿ ಸರ್. ಈಗ ಹಳ್ಳಿ ಹುಡುಗಿ ಡಿಲ್ಲಿ ಕೆಲಸ ಅಂತೇಳಿ, ಹಳ್ಳಿ ಹುಡುಗಿ ಅಂದ್ರೆ ಏನೋ ಸಿಟಿ ಜನ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ನೋಡ್ತಾರೆ ಸರ್. ಆ ಹಳ್ಳಿ ಹುಡುಗಿ ತನ್ನ ಟ್ಯಾಲೆಂಟ್ ಇನ್ನು ಸಹ ತನ್ನ ಆಕ್ಟಿವಿಟೀಸ್ ಇಂದ ಯಾವ ರೀತಿ ಮುಂದ್ ಬರ್ಬೋದು ಅನ್ನೋ ಒಂದು ಇದು ಥೀಮ್ ಅನ್ನು ಇಟ್ಕೊಂಡು, ಆ ವಂಶವನ್ನು ಇಟ್ಕೊಂಡು ನಾನು ಒಂದು ನಾಟಕ ರಚನೆ ಮಾಡಿದೆ ಸರ್. ಅದನ್ನು ಸಹ ನಾನು ಹಳ್ಳಿ ಜನರ ನಡುವೆ ಸಹ ಈ ನಾಟಕ ಮಾಡಿಸಿದ್ದೀನಿ ಸರ್. SS ಕ್ಯಾಂಪ್ಗಳು ತುಂಬಾ ಊರುಗಳಿಗೆ ಹೋಗಿದ್ದೀವಿ.

0: ಟೂರ್ ಅಟೆಂಡ್ ಮಾಡಿದ್ದೀನಿ ಸರ್ ನಾನು. ಆ 8 ಟೂರಲ್ಲಿ ಸಹ ನಾಟಕವನ್ನು ಮಾಡಿಸಿದ್ದೀನಿ. ಆಮೇಲೆ ಅವಳೇ ನನ್ನ ಹೆಂಡತಿ ಅಂತೇಳಿ, ಆಮೇಲೆ ಮಿಲಿಟರಿ ಮದುವೆ ಅಂತೇಳಿ, ಆಮೇಲೆ ಆರೋಗ್ಯವೇ ಭಾಗ್ಯ ಅಂತೇಳಿ, ಈಗ ತುಂಬ ನಾಟಕಗಳನ್ನು ನಾನೇ ಓನಾಗಿ ಶೀರ್ಷಿಕೆಯನ್ನು ಇಟ್ಕೊಂಡು ನಾಟಕವನ್ನು ರಚನೆ ಮಾಡಿದ್ದೀನಿ ಸರ್. ನನಗೆ ಅನಿಸಿದ ಮಟ್ಟಿಗೆ ಆಮೇಲೆ ಕೆಟ್ಟ ಚಟಗಳ ಸಂಬಂಧಪಟ್ಟಾಗಿ ಹೇಳಿದ್ರಲ್ಲ ಅವನಿಗೆ ಹೇಳ್ದೆ ಸರ್, ಅದೇ ರೀತಿ ಕೆಟ್ಟ ಚಟಗಳ ಸಂಬಂಧಪಟ್ಟವಾಗೆ ನಾಟಕಗಳ ರಚನೆ ಮಾಡಿ ಜನಗಳಿಗೆ ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಸರ್.
1: ಇದನ್ನೆಲ್ಲ ನೀವು ಸಾಮಾನ್ಯವಾಗಿ NSS ನಲ್ಲಿ ನೀವಿದ್ದಾಗ
0: NSS ಕ್ಯಾಂಪ್ ಗಳಲ್ಲಿ, ಆಮೇಲೆ ಶಾಲಾ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾಟಕಗಳನ್ನ ಮಾಡ್ಬೇಕು ಅಂದ್ರೆ ಸಾಮಾನ್ಯವಾಗಿ ನಾನು ರಚಿಸಿರೋ ನಾಟಕಗಳನ್ನ ಮಾಡಿಸ್ತಾ ಇದ್ದೆ ಸರ್. ಆಮೇಲೆ ನಾನು ಭಾವಿ ಶಿಕ್ಷಕಿಯಾಗಿ ವರ್ಕ್ ಮಾಡಿದಂತ ಶಾಲೆಗಳಲ್ಲಿ ಅಲ್ಲೂ ಸಹ ಮಕ್ಕಳಿಗೆ ಕಲಿಸಿ ಅವರಿಗೆ ಜನಗಳಿಗೆ ಮುಟ್ಟಿಸೋ ಪ್ರಯತ್ನವನ್ನ ಮಾಡ್ತಾ
1: ಇದ್ದೀನಿ. ಸರಿ, ಅದರಲ್ಲಿ ನೀವು ಈ NSS ಚಟುವಟಿಕೆಗಳಲ್ಲೂ ನೀವು ಇದ್ದೀರಿ, ನಿಮಗೆ ಸಾಮಾನ್ಯವಾಗಿ 4 ಜನರಿಗೆ ನೀವು ಏನಾದರೂ ಒಂದು ಸಂದೇಶ ಕೊಡಬೇಕು ಅನ್ನೋದು ಇದರಲ್ಲೆಲ್ಲ ತುಂಬಾ ಆಸಕ್ತಿ ಇದೆ
0: ಅಲ್ವಾ?
1: ಸರಿ, ನಿಮ್ಗೆ ಯಾಕೆ ಅನ್ಸುತ್ತೆ ನೀವು ಜನಕ್ಕೆ ನೀವೇನೋ ಒಂದನ್ನು ಹೇಳಬೇಕು, ಜನಕ್ಕೆ ಈ ಒಂದು ಸಂದೇಶವನ್ನು ನಾನು ಮುಟ್ಟಿಸ್ಬೇಕು, ಇದರ ಕುರಿತು ನಿಮಗೆ ಯಾಕೆ ಅನಿಸುತ್ತೆ?
0: ಈಗ ಸರ್ ನೀವೆಲ್ಲ ಎಷ್ಟೋ ಜನ ಏನಾಗಿದ್ದಾರೆ ಸಿಟಿ ಜನಗಳಿಗೆಲ್ಲ ಗೊತ್ತು ಸರ್, ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು, ಹೀಗೆ ತುಂಬ ಎಲ್ಲ ಗೊತ್ತಿದ್ರು ಸಹ ಅದನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಹಳ್ಳಿ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಸ್ವಲ್ಪ ಕಡಿಮೆ. ಯಾವುದನ್ನ ಮಾಡೋದ್ರಿಂದ ಯಾವ ರೋಗ ಬರುತ್ತೆ, ಈಗ ಕೆಲವೊಂದು ಅಂಶಗಳು ಅವ್ರಿಗೆ ಕಡಿಮೆ ಸರ್. ಪೇಪರ್ ಓದೋರು ಕಡಿಮೆ, ಟಿವಿ ನೋಡೋರು ಕಡಿಮೆ, ವಾರ್ತೆ ಕೇಳೋರು ಇಲ್ಲೇ ಇಲ್ಲ ಕೆಲವೊಂದು ಕಡೆ. ಹಾಗಾಗಿ ನಮ್ಮ ಹಳ್ಳಿ ಜನಗಳಿಗೆ ಏನೋ ಆ ಸರೌಂಡ್ ಅಲ್ಲ, ಹಳ್ಳಿಗೆ ಅಷ್ಟೇ ಸೀಮಿತ ಆಗಿರ್ತಾರೆ, ಪ್ರಪಂಚ ಜ್ಞಾನ ಸ್ವಲ್ಪ ಕಡಿಮೆ ಇರುತ್ತೆ ಸರ್. ನಾವು ಓದಿರ್ತಕ್ಕಂಥವ್ರು, ತಾವು ತಿಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರ ಮನ ಮುಟ್ಟೋ ಹಾಗೆ ಕೆಲವೊಂದು ಅಂಶಗಳನ್ನ ಹೇಳಿದೆ, ಹೌದು ಈ ರೀತಿ ಕೆಟ್ಟ ಚಟಗಳನ್ನ ಮಾಡೋದ್ರಿಂದ ಈ ರೀತಿ ರೋಗ ಬರುತ್ತೆ, ನಾನು ಮಾಡಬಾರ್ದು, ನಾವು ಫುಲ್ ಆಗಿ ಅವ್ರು ಕಂಪ್ಲೀಟ್ ಆಗಿ ಅದನ್ನ ಕೆಟ್ಟ ಚಟ ಬಿಡಿದ್ರು ಪರವಾಗಿಲ್ಲ, ಒಂದು ಸ್ವಲ್ಪ ಆದ್ರೂ ಬಿಡೋ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಸರ್. ಹಾಗೆ ನನ್ನ ಕಣ್ಣೆದುರಿಗೆ ಎಷ್ಟೋ ಗೊತ್ತಿರೋಂತ ಎಷ್ಟೋ ವಿದ್ಯಾವಂತರಿ ಹಾಳಾಗಿರುವಂತ ಇದನ್ನ ನೋಡ್ಕೊಂಡು ಹಳ್ಳಿ ಜನ ನಿಜವಾಗ್ಲೂ ಅವ್ರು ನೋಡಿದ್ರೆ ಸಹ NSS ಕ್ಯಾಂಪ್ ಅಲ್ಲೆಲ್ಲ ಮಾಡ್ತಾ ಇದ್ವಲ್ಲ, ನಿಜ ನಾವು ಅನ್ಕೊಂತೀವಿ ರೈತರು ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ, ಆದ್ರೆ ನಾವು ಏನ್ ಮಾಡ್ತೀವಿ ನಮ್ಗೆ ಗೊತ್ತಾಗೋದಿಲ್ಲ ಅದ್ರ ಕಷ್ಟ ಏನು ಅಂತ. ಆಗ ನಾವಲ್ಲೆಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ವಲ್ಲ ಸರ್, ಬೆಳಗಿಂದ ಸಂಜೆವರೆಗೂ ಕೆಲಸ ಸಂಜೆ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ವಲ್ಲ, ಆ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ನಮ್ಗೆ ಅನಿಸ್ತಿತ್ತು ಇಷ್ಟು ಕಷ್ಟನ ರೈತರು ಇಷ್ಟು ಕಷ್ಟಪಟ್ಟು ದುಡಿತಾರ ಅಂತ. ಯಾಕಂದ್ರೆ ನಾವು ಶೌಚಾಲಯಗಳನ್ನ ನಿರ್ಮಾಣ ಮಾಡ್ಕೊಟ್ಬಂದ್ವಿ, ಶೌಚಾಲಯ ಗುಂಡಿಗಳನ್ನ ತಿಕ್ಕೊಟ್ವಿ, ಆಮೇಲೆ ಚರಂಡಿಗಳನ್ನ ಕ್ಲೀನ್ ಮಾಡಿದ್ವಿ, ಪ್ರತಿಯೊಂದು ಈ ರೀತಿ ಕ್ಲೀನ್ ಮಾಡಿದಾಗ ಹಳ್ಳಿ ಜನ ಹೇಳ್ತಾ ಇದ್ರು, ಸೊ ನಿಮ್ಮ ಹತ್ರ ನಾವೀಗ ಬದುಕು ಮಾಡಿಸ್ತಾ ಇದೀವಲ್ಲ ಅಂತ. ಅದಕ್ಕೆ ನಾವು ಹೇಳಿದ್ವಿ, ನೀವೀಗ ಬದುಕು ಮಾಡಿದ್ರೆ ನಾವೀಗ ಬಂದು ಇಲ್ಲಿ ಬದುಕು ಮಾಡ್ವಾ, ನಾವೀಗ ಕ್ಯಾಂಪ್ ಆಗ್ತಿದ್ವಾ ನಿಮ್ಮ ಊರಿಗೆ ಅಂತ. ಆ ಪ್ರಶ್ನೆ ಅವರಲ್ಲಿ ಮೂಡೋ ಹಾಗೆ ನಾವು ಆ ರೀತಿ ಕೆಲಸವನ್ನು ಮಾಡಿದ್ವಿ ಸರ್. ಈ ಕೆಲಸ ಅಂತಕ್ಕಂಥದ್ದು ಜನಗಳಿಗೆ ಒಂದು ರೀತಿ ಪರಿಣಾಮ ಬೀರುತ್ತೆ, ಮತ್ತು ಈ ರೀತಿ ಕ್ಯಾಂಪ್ಗಳನ್ನು ನೋಡೋದ್ರಿಂದ ಎಷ್ಟೋ ಜನ ಮನ ಪರಿವರ್ತನೆ ಆಗಿದೆ.
1: ಸರಿ, ಅಂದರೆ ಯಾರೆಲ್ಲ ಸ್ವಲ್ಪ ಜ್ಞಾನ ಮಟ್ಟ ಕಡಿಮೆ ಇರುತ್ತೆ ಅವ್ರಿಗೆಲ್ಲ ಹೇಳಲಿಕ್ಕೆ ಸಹಾಯಕ ಆಗುತ್ತೆ, ಹಾಗಾಗಿ ಇದನ್ನು ಮಾಡಬೇಕು, ಮಾಡೋದ್ರಿಂದ ಉತ್ತಮ ಅಂತ ನೀವು ಹೇಳ್ತೀರಿ. ಸರಿ, ಜೊತೆಗೆ ನೀವು ಉಳಿದಂತೆ ಬೇರೆ ಯಾವ ಯಾವ ಸಂಸ್ಥೆಗಳ ಮೂಲಕವಾಗಿ ಜನಕ್ಕೆ ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ?
0: ಅಂದ್ರೆ ರೆಡ್ ಕ್ರಾಸ್ ಸಂಸ್ಥೆ ಸರ್, ಕ್ರಾಸ್ ಸಂಸ್ಥೆಯಲ್ಲೂ ನಾನು ಸದಸ್ಯತ್ವ ಪಡ್ಕೊಂಡಿನಿ. ಹಾಗೆ ಖಾಸಗಿಯಾಗಿ ಸೇಸಗೋವಲ್ ರೆಡ್ ಆಗಿ ಲಿಮಿಟೆಡ್ ತಿಂದ ಅನೇಕ ಕಾರ್ಯಕ್ರಮಗಳು, ಕೆಟ್ಟ ಚಟಗಳ ಬಗ್ಗೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಇದು ರಕ್ತದಾನ ಶಿಬಿರ ಆಗಿರ್ಬೋದು, ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಒಂದು ಸಲ ನಾನು ಸಹ ರಕ್ತವನ್ನ ಮಾಡಿದ್ದೀನಿ.
1: ಸರಿ, ಮತ್ತೆ ನೀವು ಹೇಳಿದ್ರಿ ಈಗ ಈ ನಾಟಕ ಅನ್ನೋದು ಇದ್ರ ಮೂಲಕವಾಗಿ ನಾವು ಜನಕ್ಕೆ ಮುಟ್ಲಿಕ್ಕೆ ಅನುಕೂಲ ಆಗುತ್ತೆ, ನಾವು ಇದನ್ನೆಲ್ಲ ಈಗ NSS ಶಿಬಿರಗಳೆಲ್ಲ ನಾವು ಮಾಡಿದೀವಿ, ತನ್ಮೂಲಕವಾಗಿ ಜನನ ಮುಟ್ಟಿದೀವಿ ಅಂತ. ಮತ್ತೊಂದು ಬಹಳ ಪ್ರಬಲವಾದ ಮಾಧ್ಯಮ ಜನಕ್ಕೆ ಮುಟ್ಲಿಕ್ಕೆ ಅಂದ್ರೆ ಗೀತೆಗಳು ಅಲ್ವಾ? ಅದರಲ್ಲಿ ನೀವು ಭಾವಗೀತೆಗಳನ್ನು ಹಾಡ್ತೀರಿ, ಯಾಕಂದ್ರೆ ಈಗಾಗಲೇ ನೀವು ಸಾಕಷ್ಟು ರೀತಿಯ ಎಲ್ಲಾ ಗೀತೆಗಳಲ್ಲೂ ನೀವು ಒಂದೊಂದು ಸ್ವಲ್ಪ ಕೈಯಾಡಿಸಿರುವಂತವ್ರೇನೆ.
0: ಹೌದು ಸರ್.
1: ಹಾಗಾಗಿ ನಿಮ್ಮಿಂದ ಒಂದು ಭಾವಗೀತೆ ಕೇಳ್ಬೋದಾ ನಾವು?
0: ಹೌದು ಸರ್. ಇದು ಸರ್ ಬೇಂದ್ರೆ ಅವರ ಕುರಿತಂತ ಒಂದು ಭಾವಗೀತೆ ಸರ್. ಇದನ್ನು ಅವರ ರಚನೆ, ಇದು ಬೇರೆ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ರಾಗದಲ್ಲಿ ಹೇಳ್ತಾರೆ ಸರ್, ಇದು ನಾನೇ ಓನ್ ಆಗಿ ರಚಿಸಿಕೊಂಡಿರೋ ರಾಗ ಸರ್.
1: ಆಯ್ತು ಹೇಳಿ.

0: ಶ್ರಾವಣ ಹೋಗಂತು ಶ್ರಾವಣ.
1: ಚೆನ್ನಾಗಿತ್ತು ನಿಮ್ಮ ಭಾವಗೀತೆ. ಸರಿ, ನಿಮ್ಮೊಂದಿಗಿನ ಈ ಮಾತುಕತೆಯ ಸಮಯ ಮುಗಿತಾ ಬರ್ತಾ ಇದೆ. ನಿಮ್ಮ ಪ್ರತಿಭೆ ಇನ್ನೂ ಜಾಸ್ತಿ ಇದೆ, ಆದರೆ ಮಾತನಾಡಲಿಕ್ಕೆ ಅವಕಾಶ ಆಗಿದ್ದು ಇಷ್ಟರ ಮಟ್ಟಿಗೆ ಮಾತ್ರ. ಒಳ್ಳೆಯದು ಶೋಭಾ ಅವರೇ, ನೀವು ಇದುವರೆಗೂ ಬಂದು ನಿಮ್ಮ ಪ್ರತಿಭೆಯ ಅನೇಕ ಮಗ್ಗುಲುಗಳ ಪರಿಚಯವನ್ನು ನಮಗೆ ಮಾಡಿಕೊಟ್ರಿ.
2: ಹೌದು ಸರ್.
1: ಅದಕ್ಕಾಗಿ ನಮ್ಮೆಲ್ಲ ಕೇಳುವರ ಪರವಾಗಿ ತಮಗೆ ಧನ್ಯವಾದಗಳು. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಯುವಜನಕ್ಕೆ ಉಳಿದವ್ರಿಗೆ ಕಾಳಜಿ ಇರಬೇಕು ಅನ್ನೋ ಮಾತನ್ನು ನೀವು ಹೇಳಿದ್ರಿ. ಅದಕ್ಕಾಗಿಯೇ ನೀವು ನಿಮ್ಮ ಪ್ರತಿಭೆಯನ್ನು ಮೀಸಲಾಗಿಟ್ಟಿದ್ದೀರಿ ಅನ್ನೋ ಅಂಥ ಒಂದು ಪದವನ್ನು ನೀವು ಹೇಳಿದ್ದೀರಿ. ಒಳ್ಳೆಯದು, ನಿಮ್ಮ ಸಾಮಾಜಿಕ ಕಾಳಜಿ ಉತ್ತಮವಾಗಿದೆ. ನಿಮಗೆ ಜೀವನದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎಂಬ ಹಾರೈಕೆಯೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ.
2: ಧನ್ಯವಾದಗಳು.
3: ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು SL ರಮೇಶ್ ಪ್ರಸಾದ್. ಕೆಲವರೇ ಈಗ ಒಂದು ಹಿಂದಿ ಚಿತ್ರಗೀತೆಯನ್ನು ಕೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ.

0: ಶ್ರೋತೃಗಳಿಗೆ ನಮಸ್ಕಾರ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ವ್ಯವಸಾಯದ ತಮ್ಮ ಅನುಭವವನ್ನ ಹಂಚಿಕೊಳ್ಳುತ್ತಾರೆ ವಿವೇಕಾನಂದ ಚಕ್ರವರ್ತಿ.
1: ವಿವೇಕಾನಂದ ಚಕ್ರವರ್ತಿಗಳೇ ನಮಸ್ಕಾರ.
2: ನಮಸ್ಕಾರ ಸರ್.
1: ಎಷ್ಟು ವಯಸ್ಸು ತಮಗೆ?
2: 28 ವರ್ಷ.
1: ಏನು ವಿದ್ಯಾಭ್ಯಾಸ ಮಾಡಿದಿರಿ?
2: ನಂದು BBM ಮತ್ತೆ ಮಾಸ್ಟರ್ ಡಿಗ್ರಿ MBA.
1: ಹೌದಾ?
2: ಹೌದು ಸರ್.
1: ಎಲ್ಲಿ ಓದಿದ್ರಿ ವಿವೇಕಾನಂದ ಚಕ್ರವರ್ತಿಗಳೇ?
2: ಹೈಸ್ಕೂಲ್ ಎಲ್ಲ ಬಂದು ವೆಂಕಟೇಶ ಚಿತ್ರಗ್ರಾಮದಲ್ಲೇ, ಆಮೇಲೆ PUC ಬಂದು ಚಾಮರಾಜನಗರ ತಾಲೂಕು ಸೇವಾ ಭಾರತಿ ಕಾಲೇಜ್, ನೆಕ್ಸ್ಟ್ ಡಿಗ್ರಿನೂ ಅಲ್ಲೇ ಕಂಪ್ಲೀಟ್ ಮಾಡಿದೆ, ಮತ್ತೆ ಸ್ನಾತಕೋತ್ತರ ಪದವಿ ಮಾತ್ರ ಮೈಸೂರು ವಿಶ್ವವಿದ್ಯಾನಿಲಯ ಮುಗಿಸಿದ್ದೀನಿ.
1: ತಾವು BBM MBA ಓದೋದಕ್ಕೆ ಕಾರಣ ಏನು?
2: ಯಾವ್ದಾದ್ರು ಬಿಸ್ನೆಸ್ ಮಾಡಬೇಕು, ಈ ರೀತಿ ಒಂದು ಮೂಮೆಂಟಲ್ಲಿ ಹೋಗ್ಬೇಕು ಅಂತ ಕಾಮರ್ಸ್ಗೆ ಬಂದೆ. ಆ ಉದ್ದೇಶದಿಂದ ಅದರಲ್ಲೇ ಮುಂದುವರೆದೆ. ಆಮೇಲೆ ಬತ್ತಾ ಹಿಂದೆಯಿಂದ ನನ್ನ ರೈತರ ಬಗ್ಗೆ ಒಂದು ಆಸಕ್ತಿ ಇತ್ತು, ನಾನೇ ಒಂದು ವ್ಯವಸಾಯ ಮಾಡಬೇಕು ಈ ಒಂದು ಮನೋಭಾವನೆಯಿಂದ ಪೂರ್ತಿಯಾಗಿ ನಾನು ಒಂದು ಕಳೆದ 4-5 ವರ್ಷಗಳಿಂದ ಪೂರ್ತಿಯಾಗಿ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿದ್ದೇನೆ.
1: ಚಕ್ರವರ್ತಿಗಳೇ ತಮ್ಮದು ಮೂಲ ವ್ಯವಸಾಯಸ್ಥ ಕುಟುಂಬನೇನಾ?
2: ಹೌದು ಸರ್.
1: ನಿಮ್ಮ ತಂದೆ ತಾಯಿ ಹೆಸರೇನು?
2: ನನ್ನ ತಂದೆ ಹೆಸರು ಕಾತವರಾಯ, ತಾಯಿ ಹೆಸರು ರಾಧಾ.
1: ಎಷ್ಟು ಜಮೀನಿದೆ ತಮಗೆ?
2: 5 ಎಕರೆ ಜಮೀನಿದೆ ಸರ್.
1: ತಂದೆಯಿಂದಲೇ ಬಂದಿರೋದ?
2: ಹೌದು, ತಂದೆಯಿಂದ ಬಂದಿರೋದು.
1: ಎಲ್ಲಿ ಬರುತ್ತೆ ನಿಮ್ಮ ಜಮೀನು?
2: ನಮ್ಮ ಜಮೀನು ವೆಂಕಟೇಶ ಚಿತ್ರ ಗ್ರಾಮ, ಅಲ್ಲಿ ಈಗ ನಮ್ಮ ಕಡೆಯಿಂದ ಶಿವರ್ಣವತಿ ಜಲಾಶಯ ಮತ್ತು ಚಿಕ್ಕೋಳೆ ಜಲಾಶಯ ಅಂತ ಆ ಕಡೆ ಫೇಮಸ್ ಆಗಿದೆ. ಆ ಚಿಕ್ಕೋಳೆ ಜಲಾಶಯದ ಬ್ಯಾಕ್ ವಾಟರ್ ಅಲ್ಲಿ ನಮ್ಮ ಜಮೀನು ಬರುತ್ತೆ ಸರ್.
1: ಬಹಳ ಸೊಗಸಾದ ಜಾಗ.
2: ಹೌದು ಸರ್.
1: ಏನ್ ಬೆಳೀತಾ ಇದ್ರು ನಿಮ್ಮ ತಂದೆ?
2: ಸರ್, ನಮ್ಮ ತಂದೆಯವರೆಲ್ಲ ಬಂದು ಅಲ್ಲಿ ತೆಂಗು, ಮುಂಚೆಯಿಂದ ತೆಂಗಿತ್ತು, ಮುಂಚೆ ಅದೆಲ್ಲ ಒಂದ್ ಸ್ವಲ್ಪ ಕಾಡು ಭೂಮಿ, ಅದನ್ನ ಅಭಿವೃದ್ಧಿ ಪಡಿಸಿ ನೆಕ್ಸ್ಟ್ ಅದನ್ನೆಲ್ಲ ನೀರಾವರಿ ಮಾಡ್ಕೊಂಡು ಬಾಳೆ ಕಬ್ಬು ಈ ತರ ಮನೆಗೆ ಬೇಕಾದಂತ ಕಾಳುಗಳನ್ನೆಲ್ಲ ಬೆಳೀತಾ ಅಲ್ಲಿ ಆಲೆ ಮನೆಯನ್ನು ಕೂಡ ಮಾಡ್ಕೊಂಡು ಅವಾಗ ಕಬ್ಬೆಲ್ಲ ಮಾಡ್ತಾ ಇದ್ರಂತೆ. ಇತ್ತೀಚೆಗೆ ನಾನು ಕೂಡ ಅದನ್ನ ಅಭಿವೃದ್ಧಿ ಪಡಿಸಿ ಸ್ವಲ್ಪ ತೆಂಗು, ಬಾಳೆ, ಅರಿಶಿಣ, ಅರಿಶಿಣದ ಜೊತೆ ಮೆಣಸಿನಕಾಯಿ ಗಿಡ, ತೊಗರಿ ಈ ತರ ಎಲ್ಲ ಸ್ವಲ್ಪ ತರಕಾರಿ ಬೆಳೆಗಳು ಈ ತರ ಎಲ್ಲ ಬೆಳೀತಾ ಇದ್ದೆ. ಜೊತೆಗೆ ಹೈನುಗಾರಿಕೆ ಮಾಡ್ತಾ ಇದ್ದೆ.
1: ಎಷ್ಟು ಹಸು ಕಟ್ಟಿದಿರಿ?
2: ನನ್ನ ಹತ್ರ 7 ಹಸುಗಳಿದಾವೆ, ಒಂದು 3 ಕರುಗಳಿದಾವೆ.
1: ವಿವೇಕಾನಂದ ಚಕ್ರವರ್ತಿಗಳೇ ತಮಗೆ ಚಿಕ್ಕ ವಯಸ್ಸಿನಿಂದ

0: ತಾಯದ ರೂಢಿ ಇಲ್ವಾ?
1: ಇದೆ ಸರ್,
0: ಮಾಡ್ತಾ ಇದ್ರೆ
1: ಚಿಕ್ಕ ವಯಸ್ಸಿನಿಂದ ಕೂಡ. ನಮ್ಮ ತಾತನ ಮನೆ ಅಲ್ಲೂ ಕೂಡ ಅವರು ಸಾಕಾಗಷ್ಟು ವ್ಯವಸಾಯಗಾರರು, ಆದ್ರಿಂದ ಅಲ್ಲೂ ನಾನು ಒಡನಾಟ ಜಾಸ್ತಿ ಇದ್ದಿದ್ರಿಂದ ಅವಾಗಿಂದನೂ ನನಗೆ ಒಂದು ವ್ಯವಸಾಯದಲ್ಲಿ ಒಂದು ಆಸಕ್ತಿ ಮೂಡಿದೆ.
0: ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆಗೆ?
1: ನಮ್ಮ ತಂದೆಗೆ ಇಬ್ಬರು ಮಕ್ಕಳು, ನಾನೊಬ್ಬ ಗಂಡು ಮಗ, ಇನ್ನೊಬ್ಳು ಹೆಣ್ಮಗಳು.
0: ತಂಗಿನಾ ಅಕ್ಕ?
1: ತಂಗಿ.
0: ಅವರು ಓದ್ತಾ ಇದ್ದಾರಾ?
1: ಅವ್ರದ್ದು ಓದು ಮುಗಿದಿದೆ ಸರ್.
0: ಈಗ ತಾವು ಚಿಕ್ಕ ವಯಸ್ಸಿನಿಂದ ವ್ಯವಸಾಯದ ಬಗ್ಗೆ ಏನು ಆಕರ್ಷಣೆ ಆಗ್ಲಿಲ್ವಾ ತಮ್ಗೆ?
1: ಸರ್, ಚಿಕ್ಕ ವಯಸ್ಸಿನಿಂದ ಆಕರ್ಷಣೆ ಇತ್ತು, ನಮ್ಮ ತಂದೆ ಜೊತೆ ನಾನು ಸಪೋರ್ಟಿವ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆದ್ರೂ ಅವರು ಸ್ವಲ್ಪ ವ್ಯಾಸಂಗದ ಕಡೆ ಅವರು ಗಮನ ಕೊಡುವಂತ ಇದ್ದಕ್ಕೆ ವ್ಯಾಸಂಗ ಮುಗಿಸ್ತಿ, ಆಮೇಲೆ ನಾನು ಪೂರ್ತಿಯಾಗಿ ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿದ್ದೆ.
0: ಬಹುಶಃ ನೀವು ಓದಿದ್ದು ಕೆಲಸದ ಉದ್ದೇಶಕ್ಕೆ ಅನ್ಸುತ್ತೆ.
1: ಹೌದು ಸರ್,
0: ಅಲ್ವಾ,
1: ಕೆಲಸದ ಉದ್ದೇಶಕ್ಕೇನೆ ಓದಿದೆ. ಆಮೇಲೆ ಈ ಕಡೆ ನನ್ನ ಒಂದು ಒಲವೆಲ್ಲ ವ್ಯವಸಾಯದತ್ತ ಎಳೆದ್ರದಿಂದ.
0: ಅದು ಯಾಕೆ ಆ ಒಲವು ಅಂತ ಕೇಳ್ತಾ ಇದ್ದೀನಿ.
1: ಒಂದು ನೆಮ್ಮದಿ ಜೀವನ ಬೇಕು ಅಂತ.
0: ಕೆಲಸದಲ್ಲಿಲ್ಲ ಅಂತೀರಾ?
1: ಕೆಲಸದಲ್ಲಿದೆ ಅಂದ್ರೂ ಏನೋ, ನಾನು ಚಿಕ್ಕಂದಿನಿಂದಲೂ ವ್ಯವಸಾಯ ಈ ರೀತಿಲಿ ಒಂದು ಒಡನಾಟ ಇದ್ದಿದ್ರಿಂದ ಓದಿದ್ದು ಒಂದು ಸೆಕೆಂಡರಿ ಆಯ್ತು. ನಾನು ಆ ಉದ್ದೇಶದಿಂದ ವ್ಯವಸಾಯದ ಬಗ್ಗೆನೇ ಆಸಕ್ತಿ ಮೂಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ.
0: 5 ವರ್ಷದಿಂದ ತಾವು
1: ಪೂರ್ಣ ಪ್ರಮಾಣದ
0: ಕೃಷಿಕ?
1: ಹೌದು ಸರ್. ಕಳೆದ 2 ವರ್ಷದಲ್ಲಿ ನನಗೆ ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿ ಕೂಡ ಬಂದಿದೆ.
0: ಓಹೋ, ಯಾಕೆ ಕೊಟ್ಟರು ಚಕ್ರವರ್ತಿಗಳೇ?
1: ಅದೇ ಸರ್, ನಾನು ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡಿದ್ದೀನಿ ನಮ್ಮ ತೋಟದಲ್ಲಿ. ಆ ಉದ್ದೇಶದಿಂದ ನಮ್ಮ ಜಿಕೆವಿಕೆ ಫಾರ್ಮ್ನವ್ರು ಬಂದು ನಮ್ಮ ತೋಟದಲ್ಲಿ ಎಲ್ಲ ನೋಡಿ ನಿಮಗೊಂದು ಪ್ರೈಸ್ ನಾನು ಕೊಡ್ಬೋದು, ಈ ಕಡೆಯಿಂದ ನಾವು ಸಪೋರ್ಟ್ ಮಾಡ್ತೀವಿ ನೋಡೋಣ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ರು.
0: ಏನು ನಿಮ್ಮ ದೃಷ್ಟಿಯಲ್ಲಿ ಸಮಗ್ರ ಕೃಷಿ ಅಂದ್ರೆ?
1: ಸಮಗ್ರ ಕೃಷಿ ಅಂತಂದ್ರೆ ಈಗ ಹೈನುಗಾರಿಕೆ, ಈ ಕೋಳಿ ಸಾಕಾಣಿಕೆ, ಮತ್ತೆ ಈ ಹಾಡುಗಳು, ಈ ಪ್ರತಿಯೊಂದು ಈಗ ವ್ಯವಸಾಯಕ್ಕೆ ಬೇಕಾದಂತ ನಾವು ಈಗ ಮೂಲ ಕಸುಬಾಗಿ ಗೊಬ್ಬರ ಬೇಕು, ಅದನ್ನ ನಮ್ಮ ಜಮೀನುಗಳೇ ನಾವು ಸಾವಯವ ರೀತಿಯಲ್ಲಿ ಮಾಡ್ಕೊಳ್ಬೇಕು, ಆ ಉದ್ದೇಶದಿಂದ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀವಿ.
0: ತಾವು ಅದನ್ನ ಅನುಸರಿಸೋದಕ್ಕೆ ಏನ್ ಕಾರಣ?
1: ಸಮಗ್ರ ಕೃಷಿ ಅನುಸರಿಸಿದ್ರೆ ನಮಗೆ ಈ ರಾಸಾಯನಿಕ ಪದಾರ್ಥಗಳನ್ನ ಬಳಸತಕ್ಕಂತ ಒಂದು ಕಡಿಮೆ ಆಗುತ್ತೆ ನಮ್ಮ ಜಮೀನುಗಳಿಗೆ. ಸಮಗ್ರ ಕೃಷಿ ಪದ್ಧತಿಯಿಂದ ನಮಗೆ ದನಗಳಿಂದ ಗೊಬ್ಬರ ಬರುತ್ತೆ, ಪುನಃ ಗೊಬ್ಬರನ ನಾವು ಆಟೋಮೆಟಿಕ್ ನಮ್ಮ ಜಮೀನುಗಳಿಗೆ ಹೆಚ್ಚಾಗಿ ಬಳಸ್ಕೊಂಡಾಗ ನಮಗೆ ಬೆಳೆ ಆದಷ್ಟು ಲೆಸ್ ಆಫ್ ಕಾಸ್ಟ್ ಅಂದರೆ ಕಡಿಮೆ ಬಂಡವಾಳದಲ್ಲಿ ನಾವು ಒಳ್ಳೆ ಬೆಳೆಗಳನ್ನು, ಆರೋಗ್ಯಯುತವಾದ ಬೆಳೆಗಳನ್ನು ತೆಗಿಬೋದು ಅನ್ನೋ ಉದ್ದೇಶದಿಂದ ನಾವು ಸಮಗ್ರ ಕೃಷಿ ಪದ್ಧತಿ ಮತ್ತು ಸಾವಯವ ಕೃಷಿ ಪದ್ಧತಿ ಅನುಸರಿಸ್ತಾ ಇದ್ದೀವಿ.
0: ತಾವು MBA ಮಾಡಿದ್ದೀರಿ?
1: ಹೌದು
0: ಅಲ್ವಾ?
1: ಹೌದು ಸರ್.
0: ನಿಮ್ಮ ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡೋ ನಿಟ್ಟಿನಲ್ಲಿ ನಿಮ್ಮ ವ್ಯವಹಾರಿಕ ಜ್ಞಾನ ಏನಾದರೂ ಅನುಕೂಲಕ್ಕೆ ಬಂದಿದೆಯಾ? ಏನಾದರೂ
1: ಅನುಕೂಲಕ್ಕೆ ಬಂದಿದೆ ಸರ್. ಆ ಉದ್ದೇಶದಿಂದ ಈಗ ನಾವು ತೆಂಗು ಇದ್ರನ್ನೆಲ್ಲ ಸ್ವಲ್ಪ ಆನ್ಲೈನ್ ಮುಖಾಂತರ ರೇಟ್ ನೋಡಿಕೊಂಡು ಕಳಿಸ್ಕೊಂಡು ನೆಕ್ಸ್ಟ್ ನಾವು ಇನ್ನೂ ಸ್ವಲ್ಪ ನಾನು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೀನಿ. ನನ್ನದೇ ಆದಂಥ ಒಂದು ಬ್ರ್ಯಾಂಡ್ ಕೊಟ್ಕೊಂಡು ಅಲ್ಲಿಂದನೇ ನಮ್ಮ ಪದಾರ್ಥಗಳನ್ನು ಖರೀದಿ ನಮ್ಮ ಸ್ಥಳದಲ್ಲೇ ಬಂದು ಖರೀದಿ ಮಾಡಬೇಕು ಒಂದು ನಮ್ಮದೇ ನೇಮಲ್ಲಿ, ಆ ಉದ್ದೇಶದಲ್ಲಿ ನಾನು ಆಲೋಚನೆ ಮಾಡ್ತಾ ಇದ್ದೀನಿ.
0: ಅಂದ್ರೆ ನಿಮ್ಮ ತೋಟದ ಉತ್ಪನ್ನಗಳಿಗೆ ಒಂದು ಬ್ರ್ಯಾಂಡ್ ಕೊಡೋದು?
1: ಹೌದು ಸರ್. ಹೌದು,
0: ಅದನ್ನ ನೇರವಾಗಿ ನಿಮ್ಮ ತೋಟದಿಂದಲೇನೆ
1: ಖರೀದಿ ಮಾಡಬೇಕು ರೈತರು ಅಥವಾ ನಮ್ಮ
0: ಗ್ರಾಹಕರುಗಳು ಆ ತರಹ ಏನಾದ್ರೂ ಒಂದು ಮಾಡಬೇಕು ಅಂತ
1: ಅನ್ಕೊಂಡಿದ್ದೀನಿ ಸರ್.
0: ಅಲ್ವಾ?
1: ಹೌದು.
0: ಮತ್ತೆ ಓದು ವ್ಯರ್ಥ ಆಗ್ಬಾರ್ದಲ್ವಾ?
1: ಹೌದು ಸರ್.
0: ವ್ಯವಸಾಯದಲ್ಲಿ ಅದು
1: ಎರಡೂ ಜೊತೆಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ನನ್ನ ಓದಿರೋದು ಕೂಡ ವ್ಯವಸಾಯಕ್ಕೆ, ಈಗ ನಾನು ಕೆಲ್ಸಕ್ಕೆ ಹೋಗ್ಲಿಲ್ಲ ಅನ್ನೋದಾಗಬಾರ್ದು. ಆ ಓದನ್ನ ನಾನು ನನ್ನ ವ್ಯವಸಾಯದಲ್ಲಿ ಹಾಕೊಂಡು ಬಳಸ್ಕೊಂಡು ಯಾವ ರೀತಿ ನಾನು ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀನಿ.
0: ಈಗ ಪ್ರಶಸ್ತಿ ಕೊಟ್ಟರು ಅಂತಂದ್ರೆ?
1: ಹೌದು ಸರ್.
0: ಅಲ್ಲಿ ಬೆಂಗಳೂರಿಗೆ ಹೋಗಿದ್ರ?
1: ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ
0: ಅಲ್ಲಿ ಬೇರೆ ಬೇರೆ ನಿಮ್ ತರಹನೇ ಕೃಷಿಕರು ಸಾಕಷ್ಟು ಜನ
1: ಬಂದಿದ್ರು ಸರ್.
0: ಅವ್ರನ್ನೆಲ್ಲ ನೋಡಿದಾಗ ಏನ್ ಅನ್ನಿಸ್ತು ನಿಮ್ಗೆ?
1: ಅವ್ರನ್ನೆಲ್ಲ ನೋಡಿದಾಗ ಒಂದು ಸ್ಫೂರ್ತಿ ಬಂತು ಸರ್. ಆ ಟೈಮಲ್ಲಿ ನನಗೆ ಪ್ರಶಸ್ತಿ ಬಂದ ಟೈಮಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೀರಾ ಬರ, ಕಳೆದ 2 ವರ್ಷದಲ್ಲಿ ತುಂಬಾ ಅದ್ದೂರಿಯಾಗಿ ಅವರು ಕಾರ್ಯಕ್ರಮ ಮಾಡಲಿಲ್ಲ, ಈ ಸರಿ ಮಾಡಿದ್ರಲ್ಲ ಆ ರೀತಿ ಪ್ರೆಸೆಂಟ್ ಅಲ್ಲಿ ಆ ಸರಿ ಸಿಂಪಲ್ ಆಗಿ ಮಾಡಿ ನಮ್ಮ ಪ್ರಶಸ್ತಿಗಳನ್ನ ಕೊಟ್ಟರು ಸರ್.
0: ಅಲ್ಲ, ಆದರೂ ಬೇರೆಯವ್ರ ಜೊತೆ ಎಲ್ಲ ಮಾತಾಡಿದಾಗ
1: ಹೌದು
0: ತಮಗೆ ಅವರ ಸಾಧನೆಗಳೇನಾದರೂ ನನಗೆ ಈ ಥರ ಮಾಡಬೇಕು ಮುಂದೆ ಈ ಥರ ಮಾಡಬೇಕು ಅಂತ ಏನಾದರೂ ಪ್ರೇರೇಪಣೆ ನೀಡಿದ್ವಾ ಹೇಗೆ?
1: ಹೌದು ಸರ್, ಪ್ರೇರೇಪಣೆ ನೀಡಿದ್ದಾವೆ. ಕೆಲವರೆಲ್ಲ ಅವರು ಒಳ್ಳೊಳ್ಳೆ ವಿದ್ಯಾಭ್ಯಾಸಗಳನ್ನ ಮಾಡಿರ್ತಕ್ಕಂಥವ್ರು, ಅವರು ಕೂಡ ಚೆನ್ನಾಗಿ ವ್ಯವಸಾಯ ಮಾಡಿಕೊಂಡು ನಾನು ಚೆನ್ನಾಗಿದ್ದೀನಿ ವ್ಯವಸಾಯದಲ್ಲಿ, ಕೆಲವು ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಪ್ರಪೋಸಲ್ಗಳನ್ನ ಅವ್ರ ಹತ್ರ ನಾನು ನೋಡಿದ್ದೀನಿ.
0: 5 ಎಕರೆ ಜಮೀನಿಗೆ ನೀರಾವರಿ ಆಶ್ರಯ ಹೇಗೆ?
1: ನೀರಾವರಿ ಆಶ್ರಯ ಸರ್, 2 ಪಂಪ್ ಸೆಟ್ಗಳನ್ನ ಮಾಡ್ಕೊಂಡಿದ್ದೀವಿ.
0: 2 ಬೋರ್ವೆಲ್?
1: 2 ಬೋರ್ವೆಲ್.
0: ಎಷ್ಟು ವರ್ಷದ್ದು?
1: ಸರ್ ಒಂದು 10 ವರ್ಷದ್ದು, ಒಂದು ಈಗ 2 ವರ್ಷದ್ದು.
0: ನೀರು ಚೆನ್ನಾಗಿ ಬರ್ತಾ ಇದೆ. ಎಲ್ಲದಕ್ಕೂ ಹನಿ ನೀರಾವರಿ
1: ಮಾಡ್ಕೊಂಡಿದ್ದೀವಿ. ಮತ್ತೆ ಸರ್ ಕರ್ನಾಟಕ ಸರ್ಕಾರದಿಂದ ಒಂದು ಉತ್ತಮ ಯೋಜನೆ ಆದಂತ ಕೃಷಿ ಹೊಂಡನ್ನು ಕೂಡ ನಾವು ಬಳಸ್ಕೊಂಡಿದ್ದೀವಿ.
0: ಕೃಷಿ ಭಾಗ್ಯದ
1: ಕೃಷಿ ಹೊಂಡನ್ನು ನಮ್ಮ ತೋಟದಲ್ಲಿ ಅಳವಡಿಸಿಕೊಂಡಿದ್ದೀವಿ.
0: ಎಷ್ಟು ಉದ್ದ ಅಗಲ ಆಳ ಎಲ್ಲ ಮಾಡ್ಕೊಂಡಿದ್ದೀರಿ?
1: ಹೌದು ಸರ್, 50 ಅಡಿ ಅಗಲ 50 ಅಡಿ ಉದ್ದದ್ದು.
0: ಏನ್ ಅನುಕೂಲ ಆಗಿದೆ ಮಾಡ್ಕೊಂಡ್ಮೇಲೆ?
1: ಸರ್ ಮಾಡ್ಕೊಂಡ್ಮೇಲೆ ಅಕಸ್ಮಾತ್ ನಾವು ವಿದ್ಯುತ್ ಅಲ್ಲಿ

0: ನಾವು ನಮ್ಮ ಮೋಟ್ರ್ ಚಲಾವಣೆ ಹೋಗೊಂಡಾಗ ನಾವು ನಮ್ಮ ಕೃಷಿ ಹೊಂಡಕ್ಕೆ ನೀರು ತುಂಬಿಕೊಂಡು ಆ ನೀರನ್ನು ನಾವು ಅಕಸ್ಮಾತ್ ನಮಗೆ ಏನಾದರೂ ವಿದ್ಯುತ್ ತೊಂದರೆ ಕೊಂಡಾಗ ಆ ಕೃಷಿ ಹೊಂಡದ ಮುಖಾಂತರ ನಮ್ಮ ಜಮೀನುಗಳಿಗೆ ನೀರು ಹಾಯಿಸೋದು ಡೀಸೆಲ್ ಇಂಜಿನ್ ಮುಖಾಂತರ.
1: ಡೀಸೆಲ್ ಮೋಟ್ರ್ ಕೊಟ್ಟಿದ್ದಾರೆ?
0: ಡೀಸೆಲ್ ಮೋಟ್ರ್ ಕೊಟ್ಟಿದ್ದಾರೆ ಸರ್. ಇದನ್ನು ಮಾಡ್ತಾ ಇದ್ವಿ.
1: ತಂದೆ ತೆಂಗು ಹಾಕಿದ್ರು ಅಂತ ಹೇಳಿದ್ರಿ.
0: ಹೌದು
1: ಅಲ್ವಾ?
0: ಹೌದು.
1: ಮತ್ತೆ ನಾನು ತೆಂಗು ಹಾಕ್ತೆ ಅಂದ್ರೆ ಏನ್ ಕಾರಣ ಅದು
0: ಸರ್? ಅವರು ಕೂಡ ಹಾಕಿದ್ರು. ಅವರು ಅಂತಂದ್ರೆ ಒಂದು ನಮ್ಮ ಜಮೀನಿನ ವರ್ಸತ್ತು ಸರೌಂಡಿಂಗ್ ಅಲ್ಲಿ ತೆಂಗು ಹಾಕಿದ್ರು. ಮಧ್ಯ ಖಾಲಿ ಇತ್ತು. ಆ ಖಾಲಿಲೂ ಕೂಡ ನಾನು ಸ್ವಲ್ಪ ತೆಂಗು ಬೆಳೆಸ್ಕೊಳ್ಳೋಣ, ಇದ್ರ ಜೊತೆ ನೆಕ್ಸ್ಟ್ ಸ್ವಲ್ಪ ಅಡಿಕೆ ಮೆಣಸು ಈ ರೀತಿ ಎಲ್ಲ ಬೆಳಿಬೋದು. ಈಗ ಈ ಶಿವಮೊಗ್ಗ ಮಲೆನಾಡು ಸೈಡಲ್ಲಿ ಹೇಗೆ ಮಾಡ್ತಾರೆ ಆ ಟೈಪಲ್ಲಿ ನಾವು ಕೂಡ ಇಲ್ಲಿ ನಮ್ಮ ತೋಟನ ಒಂದು ಸಮಗ್ರವಾಗಿ ಸಾವಯವವಾಗಿ ನಾನು ಬಳಸ್ಕೊಬೇಕು ಅಂದ್ಬಿಟ್ಟು ಒಂದು ಕಾಯಕಲ್ಪ ಹಾಕೊಂಡು ಮಾಡ್ತಾ ಇದ್ದೀನಿ.
1: ನಿಮ್ಮ ತಂದೆ ಏನು ಹೇಳಲಿಲ್ವಾ ಸುತ್ತ ಹಾಕಿದ್ದೀನಲ್ಲ ಅಷ್ಟೇ ಸಾಕೊಂಡ್ಲ ಮಗ, ಮತ್ತು ಒಳಕ್ಕೆಲ್ಲ ಯಾಕೆ ಹಾಕ್ತೀಯ ಅಂತ ಹೇಳಲಿಲ್ವಾ?
0: ಹೇಳ್ತಾ ಇದ್ರು ಸರ್, ಅವ್ರು ಒಳಗಡೆ ಹಾಕಿದ್ರೆ ನೀನು ಬೇರೆ ಬೆಳೆ ಯಾವುದೇ ರೀತಿ ಬೆಳೆಗಳು ಬೆಳೆಯೋಕ್ಕಾಗಲ್ಲ, ನೆರಳಾಗತ್ತೆ ಅಂತ ಹೇಳ್ತಿದ್ರು. ಅದು ಆ ರೀತಿ ಆಗಲ್ಲ. ನಾನು ಈಗ ಮಲೆನಾಡಲ್ಲೆಲ್ಲ ಅವರು ಅಡಿಕೆ ಮೆಣಸು ಈ ರೀತಿ ಮಿಶ್ರ ಬೆಳೆಗಳನ್ನ ತೋಟದೊಳಗೆ ಬೆಳೆಯೋದ್ರಿಂದ ಆ ರೀತಿ ಕೂಡ ನಾನು ಇಲ್ಲಿ ನನ್ನ 4-5 ಎಕರೆ ಜಮೀನ ಸಂಪೂರ್ಣವಾಗಿ ಮಲೆನಾಡು ಜಮೀನ್ ರೀತಿ ಅಳವಡಿಸ್ಬೇಕು ಅಂತ ಮಾಡ್ತಾ ಇದ್ದೀನಿ.
1: ನೀವೆಷ್ಟು ತೆಂಗು ಹಾಕಿದ್ರಿ
0: ಸರ್? ನಾನು 150 ಗಿಡಗಳು ಹಾಕಿದ್ದೀನಿ ಸರ್.
1: ಏನ್ ಅಂತರದಲ್ಲಿ ಹಾಕೊಂಡಿದ್ರಿ?
0: 30x30 30x30.
1: ಯಾವ ತಳಿ ಹಾಕಿದ್ರಿ?
0: ನಮ್ಮ ಲೋಕಲ್ ತಳಿ ಸರ್.
1: ಹೌದಾ? ಅಂದ್ರೆ ನಿಮ್ಮ ಸುತ್ತ ಇದೆಯಲ್ಲ,
0: ನಮ್ಮ ನಮ್ಮ ಚಾಮರಾಜನಗರ ಸುತ್ತಮುತ್ತ ಯಾವ ತೆಂಗು ಬೆಳೀತಾರೆ ಅದೇ ತೆಂಗನ್ನ ಹಾಕಿದೆ.
1: ಅಂದ್ರೆ ಕಾಯಿ ತಂದು ಒಟ್ಲಾಕೊಂಡು
0: ಅಲ್ಲೇ ನಾವೇ ಸಸಿ ತಯಾರು ಮಾಡ್ಕೊಂಡು ನಾವೇ ನಾಟಿ
1: ಮಾಡಿದ್ವಿ. ಎಷ್ಟು ವರ್ಷ ಆಗಿರ್ಬೋದು ನೀವು ನಾಟಿ ಮಾಡಿ?
0: ನಾನು ನಾಟಿ ಮಾಡಿರೋದಕ್ಕೆ ಈಗ 4 ವರ್ಷ ಆಗಿದ್ದಾವೆ ಸರ್. ಒಂದೊಂದು ಒಂಬಳೆನು ತೆಗೆದಿದ್ದಾವೆ.
1: ಅಷ್ಟು ಬೇಗ?
0: ಹೌದು.
1: ಈಗ ಅದರೊಳಗಡೆ ಅಡಿಕೆ ಹಾಕಿದ್ದೀರಾ?
0: ಅಡಿಕೆ ಈಗ ನಾನು ಲಾಸ್ಟ್ 2 ಇಯರ್ಸ್ ಅಲ್ಲಿ ಒಂದು 500 ಗಿಡ ಅಡಿಕೆ ಹಾಕಿದ್ದೀನಿ. ಈಗ ನೆಕ್ಸ್ಟ್ 1 ಎಕರೆಗೆ ನಾನು ಅಡಿಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ.
1: ಹೌದಾ? ಸಾಲದೆ ಅಷ್ಟು ಮುಂಚೆ ಹಾಕಿರೋದು, ಮತ್ತೆ ಇನ್ನೊಂದು ಎಕರೆ
0: ಅಡಿಕೆ ಮಾಡೋಣ ಅನ್ನೋ ಒಂದು ಉದ್ದೇಶ ಇದೆ ಸರ್.
1: ಏನು ಉದ್ದೇಶ ಅದು? ಯಾತಕ್ಕೆ
0: ಸರ್? ಈಗ ಅಡಿಕೆಗೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ, ಮತ್ತೆ ಅಡಿಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅಡಿಕೆ ಅರಕಟ್ಟಿ, ಅಡಿಕೆ ಉಪ್ಪಿನಕಾಯಿ, ಇತ್ತೀಚೆಗೆ ಅಡಿಕೆ ಜ್ಯೂಸ್ ಕೂಡ ಇದೆಲ್ಲ ಮಾಡ್ತಾ ಇದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಕೂಡ ಗ್ರಾಹಕರನ್ನ ಸೆಳೀತದೆ. ಆ ಉದ್ದೇಶದಿಂದ ಇದಕ್ಕೊಂದು ಒಳ್ಳೆ ಬೆಲೆ ಸಿಗುತ್ತೆ, ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಸರ್. ಮುಂದೆ ಮುಂದೆ ಲೇಬರ್ಗಳು ಈಗ ಕೂಲಿ ಆಳುಗಳು ಕೂಡ ಸಿಗ್ತಾ ಇಲ್ಲ. ಆ ಉದ್ದೇಶದಿಂದ ಈ ಥರ ಅಡಿಕೆ ತೆಂಗು ಸ್ವಲ್ಪ ಬಳಸ್ಕೊಂಡ್ರೆ ನಾವು ಮುಂದಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ, ನಾವು ಕೂಡ ಆರ್ಥಿಕ ಮಟ್ಟದಲ್ಲಿ ಸ್ವಲ್ಪ ಸದೃಢರಾಗ್ಬೋದು ಅನ್ನೋ ಒಂದು ಉದ್ದೇಶದಿಂದ.
1: ಈಗ ಸದೃಢರಾಗಿಲ್ವೇ ಚಕ್ರವರ್ತಿಗಳ ತಾವು?
0: ಸ್ವಲ್ಪ ತಕ್ಕಮಟ್ಟಿಗೆ ಚೆನ್ನಾಗಿದ್ದೀವಿ ಸರ್, ಚೆನ್ನಾಗಿದ್ದೀವಿ. ಆದರೂ ಕೂಡ ಈ ಮುಂದೆ ಮುಂದೆ ಈ ರೀತಿ ಬೆಲೆ ಏರಿಕೆಗಳು ದಿನೇ ದಿನೇ ಹೆಚ್ಕೊಂಡು ಹೋಗ್ತಾ ಇದ್ದಾವೆ. ದಿನ ಕೂಲಿ ಆಳುಗಳ ಬೆಲೆ ಹೆಚ್ಚುತ್ತಾ ಇದೆ. ಈ ಉದ್ದೇಶದಿಂದ ನಾವು ವ್ಯವಸಾಯ ತುಂಬ ಕಾಸ್ಟ್ಲಿ ಆಗ್ತಾ ಇದೆ.
1: ಎಲ್ಲಿಂದ ತಂದ್ರಿ ಅಡಿಕೆ ಸಸಿಗಳನ್ನ?
0: ಅಡಿಕೆ ಸಸಿನೂ ನಮ್ಮಲ್ಲಿಲ್ಲ, ಹಳ್ಳಿಲೇ ತುಂಬಾ ಲೋಕಲ್ ಆಗಿ ಬೆಳೀತಾ ಇದಾರೆ. ಅವ್ರ ಹತ್ರನೇ ಅಡಿಕೆ ಬೀಜ ತಗೊಂಡು ನಾವು ನಾಟಿ
1: ಮಾಡ್ಕೊಂಡಿದ್ದೀರಿ.
0: ಅಡಿಕೆ 8x8 ಸರ್, 8 ಅಡಿ ಅಂತರದಲ್ಲಿ ಹಾಕಿದ್ರು.
1: ಯಾವ್ದಾದ್ರು ತೋಟ ನೋಡಿದ್ರ ನೀವು? ನೋಡ್ಕೊಂಡ್ ಹಾಕಿ
0: ನೋಡಿದೀವಿ ಸರ್, ಸುತ್ತಮುತ್ತ ಮಾಡಿದಿರಲ್ಲ ಅಲ್ಲಿ ತುಂಬಾ ಒಳ್ಳೊಳ್ಳೆ ಫಲವತ್ತಾಗಿ ಅಡಿಕೆಗಳನ್ನ ಬೆಳೀತಾ ಇದಾರೆ. ಆ ಅಂತರದಲ್ಲಿ ಮಾಡ್ಕೊಂಡು ಉದ್ದೇಶದಿಂದ ಅಲ್ಲಿ ಬೆಳಿ.
1: ಈಗ ಅಡಿಕೆಗೆ ಏನಾದರೂ ಹಬ್ಬಿಸ್ಬೇಕು ಅಂತ ನಿಮ್ಮ ಆಸೆ?
0: ಅಡಿಕೆಗೆ ಮೆಣಸು ಬೆಳ್ಳಿನ ಹಬ್ಬಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಸರ್.
1: ತೆಂಗು ಒಳಗಡೆ ಅಡಿಕೆ
0: ಅಡಿಕೆ
1: ಅದಕ್ಕೆ ಮೆಣಸು
0: ಮೆಣಸು
1: ಇನ್ನೇನಾದ್ರು ಜೋಡಿಸ್ತೀರಾ?
0: ಅದೇ ಸರ್,
1: ತೋಟ ಅಂತಿರಲ್ಲ
0: ಅದ್ರ ಮಧ್ಯೆ ಬಾಳೆ ಬೆಳಿಬಹುದು ಆಗತ್ತೆ.
1: ಏಲಕ್ಕಿ,
0: ಏಲಕ್ಕಿನೂ
1: ವಿಳ್ಯದೆಲೆ
0: ವಿಳ್ಯದೆಲೆ ಒಂದು ನಮ್ಮ ಮನೆ ಬಳಕೆಗೆ ಹಾಕಿದೀವಿ, ಒಂದೆರಡು 3 ಗಿಡಗಳು ಚೆನ್ನಾಗಿ ಬರ್ತಾ ಇದೆ. ನೋಡೋಣ ಮುಂದೆ ಹೇಗಾಗುತ್ತೋ, ಅಕಸ್ಮಾತ್ ಬೆಳಿಬಹುದು ಅಂತ.
1: ವಿವೇಕಾನಂದ ಚಕ್ರವರ್ತಿಗಳ ಈಗ ನಿಮ್ಗೆ ಆದಾಯ ತಂದ್ಕೊಡ್ತಾ ಇರೋ ಬೆಳೆ ಯಾವುದು ನಿಮ್ಮ ಜಮೀನಲ್ಲಿ?
0: ತೆಂಗು ಸರ್, ತೆಂಗು ಬಾಳೆ ಅರಿಶಿಣ.
1: ತೆಂಗು ಈಗ ಒಟ್ಟೆಷ್ಟು ಕಾಯಿ ಕೆಡುತ್ತಾ ಇದ್ದೀರಿ
0: ಸರ್? ನಮ್ಮ ಹತ್ರ 150 ತೆಂಗಿನ ಮರಗಳಿದ್ದಾವೆ, ಅವ್ರಗಳಿ ನಮಗೆ ಕಾಯಿ ಬರ್ತಾ ಇದೆ.
1: ಎಷ್ಟು ಬರುತ್ತೆ ವರ್ಷಕ್ಕೆ?
0: ಒಂದು ತರಿಗೆ 1-4 ರಿಂದ 5 ಸಾವಿರ ಕಾಯಿ ಬರುತ್ತೆ.
1: ಎಷ್ಟು, 2 ಸರಿನಾ 3 ಸರಿ?
0: 3-4 ಬಾರಿ ಬರ್ತವೆ ಸರ್. 3 ಬಾರಿ ಚೆನ್ನಾಗಿ ಬರುತ್ತೆ, 1 ಬಾರಿ ಕಡಿಮೆ ಬರುತ್ತೆ.
1: ಅದನ್ನ ಹೇಗೆ ಮಾರ್ತೀರಿ
0: ಸರ್? ಈಗ ಸದ್ಯದ ಮಟ್ಟಿಗೆ ನಾವು ಅಲ್ಲೇ ನಮ್ಮ ಹತ್ರನೇ ಬಂದು ಗ್ರಾಹಕರು ಖರೀದಿ ಮಾಡ್ತಾ ಇದಾರೆ. ಒಟ್ಟು ನಮ್ಗೆ ಏನು ಬೆಳೆದಿರ್ತೀವಿ ಅದ್ರ ಮೇಲೆ ಮಾತಾಡ್ಕೊಂಡು ಅಲ್ಲೇ ಬಂದು ನಮ್ಮ ಹತ್ರನೇ ತೆಗೆದು ಮೊಟ್ಟೆ ತೆಗೆದು ತೂಕ ಮಾಡಿ ತಗೊಂಡು ಹೋಗ್ತಾರೆ.
1: ಕೊಬ್ಬರಿ ಏನು ಮಾಡಲ್ವ?
0: ಕೊಬ್ಬರಿ ಏನು ಮಾಡಲ್ಲ ಸರ್. ನಮ್ಮ
1: ಎಳ್ನೀರು,
0: ಎಳ್ನೀರು ಚಿಕ್ಕ ಗಿಡಗಳಲ್ಲಿ ಎಳ್ನೀರು ತೆಗಿಸ್ತೀವಿ.
1: ಸಿಗಿಸ್ತೀರ? ಅದಲ್ಲದೆ ಈಗ ಅರಿಶಿನ ಬೆಳಿತೀರಿ?
0: ಅರಿಶಿನ ಬೆಳಿತೀವಿ. ಅರಿಶಿನ ಅಂದ್ಬಿಟ್ಟು ಅದನ್ನು JKVK ಅವರು ನನಗೊಂದು ಹೊಸ ತಳಿ ಪರಿಚಯ ಮಾಡಿಸ್ತರು. ನನ್ನ ಅವ್ರಿಗೆ ಒಂದು ಕಾಂಟ್ಯಾಕ್ಟ್ ಆದ್ಮೇಲೆ 2 ಇಯರ್ ಬ್ಯಾಕ್ ಅಲ್ಲಿ ನನಗೆ ಪ್ರತಿಭಾ ಅಂದ್ಬಿಟ್ಟು ಒಂದು ಅರಿಶಿನ ಸಸಿಗಳನ್ನ, ಅಂದ್ರೆ ಅವ್ರ ಅರಿಶಿನ ತುಂಡು ತುಂಡಾಗಿ ಮಾಡಿ ಕತ್ತರಿಸಿ ಒಂದ್ ಅರಿಶಿನ ಕೊಂಬಲ್ಲಿ ಒಂದು 4-5 ಗಿಡಗಳನ್ನ ತಯಾರು ಮಾಡಬಹುದು. ಆ ರೀತಿಯಲ್ಲಿ ನನಗೆ ಅರಿಶಿನ ತುಂಡುಗಳಲ್ಲಿ ಪೈರ್ ಟ್ರೇ ಮೆಥಡಲ್ಲಿ ನನಗೆ ಅರಶಿನ ಪೈರು ಕೊಟ್ಟು ನನ್ನ ತೋಟದಲ್ಲಿ ಪ್ರತಿಭಾ ತಳಿ ಬೆಳೆಸಿ ಸುಮಾರು ಜನ ಒಂದು ಪ್ರತಿಷ್ಠತೆನೂ ಕೊಟ್ಟಿದ್ರು ಸರ್.
1: ಏನಪ್ಪ ಈ ತಳಿ ವಿಶೇಷ, ಪ್ರತಿಭಾ ತಳಿ ವಿಶೇಷ?
0: ಪ್ರತಿಭಾ ತಳಿ ವಿಶೇಷ ಅಂತಂದ್ರೆ ಅರಿಶಿನ ಒಳಗಡೆ ಕಲರ್ ಚೆನ್ನಾಗಿರುತ್ತೆ ಸರ್, ಮತ್ತೆ ಈಲ್ಡ್ ಕೂಡ ಚೆನ್ನಾಗಿ ಬರುತ್ತೆ, ರೋಗ ಸ್ವಲ್ಪ ಕಡಿಮೆ ಇರುತ್ತೆ. ಫಾರಿನ್ ಎಕ್ಸ್ಪೋರ್ಟ್ಗೆಲ್ಲ ಇದು ಒಳ್ಳೆ ತಳಿ ಅನ್ನೋದೊಂದು ಈಗ ನಮ್ಮ ಜಿ ಕೆ ಅವರು ತಿಳಿಸ್ಕೊಂಡು.
1: ಇಳುವರಿ ಚೆನ್ನಾಗಿ ಬರುತ್ತೆ,
0: ಇಳುವರಿ ಚೆನ್ನಾಗಿ ಬರುತ್ತೆ.
1: ಸಾಮಾನ್ಯವಾಗಿ ಅರಶಿನ ಗಡ್ಡೆ ಹಾಕ್ತಾರೆ,
0: ಹೌದು ಸರ್,
1: ಆದ್ರೆ ನೀವು ಸಸಿ ಹಾಕಿದ್ರಿ,
0: ಹೌದು,
1: ಏನು ವ್ಯತ್ಯಾಸ ಅಂತ ಅನಿಸ್ತಿಲ್ವಾ
0: ಸರ್? ಸಸಿ ಹಾಕ್ಬೇಕಾದ್ರೆ ನಮ್ಮ ತೋಟದಲ್ಲಿ ನಾವೆಲ್ಲ ಸಸಿ ನೆಡ್ಬೇಕಾದ್ರೆ ಇದೇನು ಬಾಳೆ ಸಸಿ ನೆಡ್ತಾ ಇದ್ರು, ಟೊಮೊಟೊ ಸಸಿ ನೆಡ್ತಾ ಇದ್ರು, ಅರ್ಶಿನ ಬಂತ ಅನ್ನೋದೊಂದು ಎಲ್ರಿಗೂ ಕೂಡ ನಮ್ಮ ಆ ಕಡೆ ಒಂದು ಪರಿಚಯ ಆದಂಗೆ ಆಯ್ತು. ಆ ಟೈಮಲ್ಲಿ ನಾನು ಒಂದು ಅರ್ಧ ಎಕರೆಗೆ ನನಗೆ ಸಸಿ ಪೈರು ಕೊಟ್ಟಿದ್ರು, ತುಂಬ ಚೆನ್ನಾಗಿ ಬಂತು. ಆ ಟೈಮಲ್ಲಿ
1: ಸ್ವಲ್ಪ ನಿಮಗೆ ನಂಬಿಕೆ ಇತ್ತಾ?
0: ನಂಬಿಕೆ ಇತ್ತು ಸರ್, ನಂಬಿಕೆ ಇತ್ತು,
1: ಹೌದಾ,
0: ಇದು ಬರುತ್ತಾ ಬರಲ್ವ ಅಂತ ಕೆಲವು ರೈತರು ಹೇಳ್ತಾ ಇದ್ರು, ಆದರೂ ಇದು ಬರುತ್ತೆ ಚೆನ್ನಾಗಿ ಅಂದ್ಬಿಟ್ಟು ನಾವು ಬಂತು ಸರ್.
1: ಏನು ಅನುಕೂಲ ಆಯಿತು ನಿಮಗೆ ಗಡ್ಡೆ ಬದಲು ಪೈರು ನಾಟಿ ಮಾಡಿದ್ದು?
0: ಸರ್, ಪೈರು ನಾಟಿ ಮಾಡಿದ್ದು ಅಂದರೆ ಈಗ ಅದು ಒಂದು ಒಂದು ಎಕರೆಗೆ ನಮಗೆ ಈಗ 400-500 ಕೆ ಜಿ ಬಿತ್ತನೆ ಬೇಕಾಗುತ್ತೆ. ಇದಾಗಿಲ್ಲ, ಒಂದು 100-150 ಕೆ ಜಿ ಬಿತ್ತನೆ ತಗೊಂಡ್ರೆ ನಾವು ಪೈರು ತಯಾರು ಮಾಡ್ಕೊಂಡ್ರೆ, ಪೈರು ಆಗಲೇ ನಾವು ಪೈರು ತಯಾರು ಮಾಡೋಕೆ ಒಂದು 15-20 ದಿವಸ ಒಂದು ತಿಂಗಳೊಳಗೆ ನಮ್ಮ ಪೈರು ರೆಡಿ ಇರುತ್ತೆ. ಭೂಮಿನ ನಾವು ಅದ ಅಷ್ಟರವರೆಗೆ ಅದ ಮಾಡ್ಕೊಂಡು ನಾವು ಕಳೆದು ಇನ್ನೂ ಒಂದು ತಿಂಗಳು ಕಳೆದು ನಾವು ಭೂಮಿಗೆ ನಾಟಿ ಮಾಡಿ ಅರ್ಶಿನ ತೆಗಿಬೋದು ಅನ್ನೋದು.
1: ಈಗ ಗಡ್ಡೆಗೆ ಉಪಚಾರ ಮಾಡಬೇಕು, ಗಡ್ಡೆ ಕೊಳೆಯೋ ರೋಗ ಆರಂಭದಲ್ಲೇ ಬರಬಹುದು, ಅವೆಲ್ಲ ಇದ್ರಲ್ಲಿ ಅವಾಯ್ಡ್ ಆಗುತ್ತೆ.
0: ಹೌದು
1: ಅಲ್ವೇ?
0: ಹೌದು ಸರ್.
1: ಈಗ ಸಸಿನ ನಿಮ್ಮಲ್ಲೇ ಟ್ರೇನಲ್ಲಿ ಬೆಳೆಸ್ಕೊಂಡ್ರ ಅಥವಾ ಬೆಳೆಸಿರೋ ಸಸಿನ ತಗೊಂಡ್ರ?
0: ಬೆಳೆಸಿರೋ ಸಸಿನ ಕೊಟ್ಟಿದ್ರು ಸರ್ ಅವರು.
1: ಹೌದಾ, ಹೇಗ್ ಬಂತು ಇಳುವರಿ ಎಲ್ಲ?
0: ಇಳುವರಿ ಎಲ್ಲ ಚೆನ್ನಾಗಿ ಬಂತು ಸರ್, ಇಳುವರಿ ಎಲ್ಲ ಚೆನ್ನಾಗಿ ಬಂತು. ನಮ್ಮ
1: ಚೆನ್ನಾಗಿ ಅಂದ್ರೆ ಎಷ್ಟು ಬಂತಪ್ಪ
0: ಸರ್? ನಮ್ಗೆ ಅರ್ಧ ಎಕರೆಗೆ ಒಂದು 15 ಕ್ವಿಂಟಲ್ ಒಣಗಿರೋ ಅರಶಿನ ಬೇಯಿಸಿ ಅದನ್ನ ಕಾಯಕಲ್ಪ ಏನು ಹೇಳ್ತಾರೆ,
1: ಹೌದು,
0: ಆ ರೀತಿ ಮಾಡಿದಾಗ ನಮ್ಗೆ ಒಂದು 15 ಕ್ವಿಂಟಲ್ ಅರಶಿನ ಸಿಗ್.
1: ನೀವೇ ಬೇಯಿಸಿ ನೀವೇ ಪಾಲಿಶ್ ಕೊಡ್ತೀರಾ?
0: ಹೌದು ಸರ್.
1: ಹೌದಾ, ಹಸಿದ್ ಮಾರಲ್ಲ?
0: ಹಸಿದ್ ಮಾರಲ್ಲ ಸರ್.
1: ನಿಮ್ ಚಾಮರಾಜನಗರದಲ್ಲೇ ಈಗ ಅರಶಿನಕ್ಕೆ ಮಾರುಕಟ್ಟೆ ಆಗಿದೆ ಅಂತ?
0: ಅರಶಿನ ಮಾರುಕಟ್ಟೆ ಆಗಿದೆ ಸರ್ ಈಗ.
1: ಅಲ್ವೇ?
0: ಹೌದು.
1: ಅಲ್ಲೇ ಮಾರದ್ರ ಅಥವಾ ಹೇಗೆ
0: ಸರ್? ಇಲ್ಲ, ಆ ಟೈಮಲ್ಲಿ ನಾವು ಈ ರೋಡ್ಗೆ ಹಾಕಿದ್ವು.
1: ನೀವು ಅಲ್ಲಿಗೆ ಹೋಗೇ ಇಲ್ವೇನ್ರಿ?
0: ಎಲ್ಲಿಗೆ ಸರ್?
1: ವಿವೇಕಾನಂದ ಚಕ್ರವರ್ತಿಗಳ ಚಾಮರಾಜನಗರ
0: ಚಾಮರಾಜನಗರ ಈ ಕಳೆದ ವರ್ಷದ್ದು ನನ್ನ ಅರಶಿನ ಚಾಮರಾಜನಗರ ಎ ಪಿ ಎಂ ಸಿಲ್ಲೇ ಮಾರಿದೆ ಸರ್.
1: ಏನು ಅನುಕೂಲ ಆಗಿದೆ ನಿಮ್ಗೆ ಅಲ್ಲಿ ಎ ಪಿ ಎಂ ಸಿನಲ್ಲಿ ಮಾರುಕಟ್ಟೆ ಆಗಿರೋದು?
0: ಸರ್, ಎ ಪಿ ಎಂ ಸಿ ಮಾರುಕಟ್ಟೆ ಆಗಿರೋದ್ರ ಅಂದ್ರೆ ಈಗ ನಾವು ದೂರ ತಮಿಳ್ನಾಡು ಈ ರೋಡ್ಗೆ ಹೋಗೋದ್ರ ಬದಲು ನಾವು ಹತ್ತಿರದಲ್ಲೇ ನಮಗೆ ಮಾರ್ಕೆಟ್ ಆಗುತ್ತೆ, ತಗೊಂಡೋಗಿ ಹಾಕ್ಬೋದು. ಇಲ್ಲ ಈ ಸರಿ ನಮ್ಗೆ ರೇಟ್ ಸಿಗಲಿಲ್ಲ ಅಂದರೆ ಇಡ್ಬೋದು, ಮತ್ತೊಂದು ವಾರ ಅಥವಾ ನೆಕ್ಸ್ಟ್ ವಾರದಲ್ಲಿ ನಾವು ಮಾರ್ಬೋದು. ನಮ್ಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗಿದೆ, ಮತ್ತೆ ಅರಶಿನ ನಾವು ಬೆಲೆ ಬಂದರೆ ಕೊಡ್ಬೋದು, ಇಲ್ಲಾಂದ್ರೆ ಮಂತೊಂದಷ್ಟು ದಿವಸ ಇಟ್ಟು ಲಾಭಕ್ಕೆ ಮಾರ್ಬೋದು.
1: ಇದಕ್ಕೆಲ್ಲ ಸೌಕರ್ಯ ಇದೆಯಾ?
0: ಇದೆ ಸರ್, ಇದೆ ಮಾಡಿದ್ದಾರೆ. ಆದರೆ ಅದು ಇನ್ನೂ ಉನ್ನತ ಮಟ್ಟದಲ್ಲಿ ಮಾಡಬೇಕು ಅಂತ ನಮ್ಮ ಚಾಮರಾಜನಗರ ಅರಶಿನ ಬೆಳೆಗಾರರ ಸಂಘಕ್ಕೆ ಮತ್ತು ಸರ್ಕಾರಕ್ಕೆ ತಿಳಿಸ್ತೇನೆ.
1: ಈಗ ಅರಶಿನ ಪ್ರೋಸೆಸ್ ಮಾಡಿ ಪುಡಿ ಮಾಡಿ ಮಾರಾಟ ಮಾಡುವಂತಹ ಸಾಧ್ಯತೆಗಳು ಇದಾವೆ ನಿಮಗೆ?
0: ಹೌದು.
1: ನೀವು ಎಂ ಬಿ ಎ ಕೂಡ ಮಾಡಿದ್ದೀರಿ,
0: ಹೌದು,
1: ಆ ಬಗ್ಗೆ ಎಂತ ಆಲೋಚನೆ ಮಾಡ್ತಿಲ್ವೇ
0: ಸರ್? ಆಲೋಚನೆ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಅದನ್ನೆಲ್ಲ ನಾವು ಒಂದು ಚಿಕ್ಕ ಬಂಡವಾಳದಲ್ಲಿ ನಾವು ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಬಂಡವಾಳ ಜಾಸ್ತಿ ಕೇಳುತ್ತೆ. ಆ ಉದ್ದೇಶದಿಂದ ಅದನ್ನ ನಾವು ಇನ್ನು
1: ಯಾವ್ದು ಅರಶಿನ ಪುಡಿ ಮಾಡಕ್ ಬಂಡವಾಳ ಯಾಕ್ರಿ ಬೇಕು
0: ಸರ್? ಅದನ್ನೆಲ್ಲ ಫಿಲ್ಟರ್ ಮತ್ತೆ ಈಗ ಮಿಲ್ಗಳನ್ನ ಮಾಡ್ಬೇಕಾಗತ್ತೆ. ಪ್ರೋಸೆಸ್
1: ಮಾಡಿರೋ ಕಡೆ ಪುಡಿ ಮಾಡಿಸ್ಕೊಂಬನ್ನಿ.
0: ಈಗ ನೀವು ಹೇಳದ್ಮೇಲೆ ನಾವು ಒಂದು ನೆಕ್ಸ್ಟ್
1: ಅದೇ ಬಲವಂತಕ್ಕೆ ಮಾಡಬೇಡಿ, ಆಲೋಚನೆ ಮಾಡಿದಿರಾ ಆ ಥರ ಅಂತ ಕೇಳಿದ್ದೀನಿ ಅಷ್ಟೇ. ಮೌಲ್ಯವರ್ಧನೆ ಮಾಡೋದ್ರ ಬಗ್ಗೆ
0: ಸರ್ ತಿಳಿದಿದ್ದೀನಿ. ಈಗ ನಾವು ಇಲ್ಲಿ ಕಡೆ ನಮ್ಮ ಕೃಷಿ ಮೇಳಗಳಿಗೆ ಹೋಗ್ತಿದ್ನಲ್ಲ, ಆ ರೀತಿ ಮಾಡ್ಕೊಂಡಾಗ ನಿಮ್ಮ ರೈತರುಗಳು ಸಾಕಾಗಷ್ಟು ಬೆಲೆ ನಿಮ್ಗೆ ಸಿಗುತ್ತೆ. ನಿಮ್ಮ ಹತ್ರನೇ ತಗೊಂಡಾಗ ಯಾವುದೇ ರೀತಿ ನೀವು ಕಾಳುಗಳು ಬೆಳೆದ್ರೆ, ಈ ರಾಗಿ ಬೆಳಿತೀರಿ, ರಾಗಿ ಎಟ್ಟನೇ ಮಾರಿ ಪ್ಯಾಕೆಟ್ ಮಾಡಿ ನೀವು ಮೌಲ್ಯವರ್ಧನೆ ಮಾಡಿ ಕೊಟ್ಟಾಗ, ಈಗ ನೀವು ರಾಗಿನೇ ಕೊಟ್ಟರೆ ಒಂದು 15 ರೂಪಾಯಿಗೆ ಹೋಗುತ್ತೆ, ಅದೇ ನೀವು ಇಟ್ಟು ಮಾಡಿ ಕೊಟ್ಟಾಗ
1: ಎಲ್ಲರೂ ಹೇಳ್ತಾರೆ ಕಣಪ್ಪ
0: ಆದ್ರೆ ಯಾರು
1: ಪಾಲ್ಸೋರ್ ಯಾರು ಅಂತ.
0: ಹೌದು,
1: ಆಯ್ತು. ಈಗ ಅರಶಿನ ನಿಮ್ಗೆ ಒಣಗಿಸಿ ಅದನ್ನ ಪಾಲಿಶ್ ಕೊಟ್ಟು ಮಾರಾಟ ಮಾಡಿದಾಗ ಆದಾಯ ಬಂತ?
0: ಬಂತು ಸರ್.
1: ಎಷ್ಟು ಖರ್ಚಾಗಿತ್ತು, ಏನು ಆದಾಯ ಪಡ್ಕೊಂಡ್ರಿ
0: ಸರ್? ನಾವು ಇದಕ್ಕೆ 2 ಇಯರ್ಸಲ್ಲಿ ನಾನು ಮಾಡಿದಾಗ ಸ್ವಲ್ಪ ನೀರು ತೊಂದರೆ ಆಗಿತ್ತು, ಅದರಲ್ಲೂ ಕೂಡ ಸುಮಾರು ಚೆನ್ನಾಗಿ ಬಂತು. ಆ ಟೈಮ್ ನಾವು ಒಂದು 1/2 ಎಕರೆಗೆ 1 ಕ್ವಿಂಟಲ್ಗೆ 8,000 ರೂಪಾಯಿನಂತೆ ನಾವು ಮಾರಿದ್ವಿ ಸರ್, 15 ಕ್ವಿಂಟಲ್.
1: ಪರವಾಗಿಲ್ಲ. ಖರ್ಚು ಎಷ್ಟಾಗಿತ್ತು?
0: ಖರ್ಚು ನಮ್ಗೆ ಒಂದು 50,000 ರೂಪಾಯಿ ಖರ್ಚು ಬಂದಿತ್ತು ಸರ್.
1: ಹೌದಾ?
0: ಉಳುಮೆ ಈ ರೀತಿ.
1: ಹೈನುಗಾರಿಕೆ ಬಹಳ ಪ್ರಧಾನವಾಗಿ ತಾವು ಮಾಡ್ತಾ ಇದ್ದೀವಿ.
0: ಮಾಡ್ತಾ ಇದ್ದೀವಿ ಸರ್.
1: ಅಲ್ವಾ?
0: ಹೌದು.
1: ಡೈರಿ?
0: ಹೌದು.
1: ಮುಂಚೆಯಿಂದಲೂ ಇತ್ತ ಹಸುಗಳು
0: ಮನೇಲಿ? ಇದ್ವು ಸರ್, ನಮ್ಮ ಮುಂಚೆಯಿಂದನೂ ನಮ್ಮ ತಾತವರೆಲ್ಲ ಹಸುಗಳು ಸಾಕಿದ್ರು, ಮತ್ತೆ ಇವಾಗ ನಾವು ಈ ಕಳೆದ ಒಂದು 2-3 ವರ್ಷದಿಂದ ಸ್ವಲ್ಪ ಸೀಮೆ ಹಸುಗಳನ್ನ ಇಟ್ಕೊಂಡು ಚೆನ್ನಾಗಿ ಮಾಡ್ತೀವಿ.
1: ಸೀಮೆ ಅಂದ್ರೆ ಪ್ಯೂರ್ ಬ್ರೀಡನಾ ಅಥವಾ ಕ್ರಾಸ್ ಬ್ರೀಡ? ಯಾವುದು?
0: ಕ್ರಾಸ್ ಬ್ರೀಡ್ ಸರ್.
1: ಕ್ರಾಸ್ ಬ್ರೀಡ್ ಯಾವ್ದು?
0: HF ಜರ್ಸಿ
1: ಎರಡೂ ಇದೆ.
0: ಎರಡು ಇದೆ.
1: ಕೊಟ್ಟಿಗೆ ಕಟ್ಕೊಂಡಿದ್ರ?
0: ಕೊಟ್ಟಿಗೆ ಕಟ್ಟಿದೀವಿ ಸರ್.
1: ಅಂದ್ರೆ ಮುಂಚೆ ಇದ್ದಿದ್ದನ್ನ ಈಗ ಪರಿವರ್ತನೆ ಮಾಡ್ಕೊಂಡು ಚೆನ್ನಾಗಿ ಕಟ್ಕೊಂಡಿದ್ದೀರಾ ಅಥವಾ ಹಳೆ ಕೊಟ್ಕೊಂಡೆ?
0: ಇಲ್ಲ ಸರ್, ಪರಿವರ್ತನೆ ಮಾಡ್ಕೊಂಡು ಸ್ವಲ್ಪ ಲೆಸ್ ಆಫ್ ಕಾಸ್ಟ್ ಅಲ್ಲೇ ಕಡಿಮೆ ಬಂಡವಾಳದಲ್ಲೇನೆ.

0: ಅನುಕೂಲವಾಗಿ ನಮ್ಮ ತೋಟದಲ್ಲಿ ಹೇಗೆ ಮಾಡ್ಬೋದು ಅಲ್ಲ ಆ ರೀತಿ ಮಾಡ್ಕೊಂಡಿದ್ದೆ.
1: ಹೇಳಿಯಪ್ಪ, ಹೆಂಗ್ ಮಾಡಿದಿರ ಕೊಟ್ಟಿಗೆನ ಅಂತ?
0: ಕೊಟ್ಟಿಗೆ ಅಂತಂದ್ರೆ ಸರ್, ನಾನು ಬಿದಿರು ಮತ್ತೆ ತೆಂಗಿನ ಗರಿ ಉಪಯೋಗಿಸಿ ನಾನು ಕೊಟ್ಟಿಗೆ ಮಾಡಿಸಿದ್ದೇನೆ.
1: ಬಿದಿರು,
0: ಬಿದಿರು ಬೊಂಬು ಮತ್ತೆ ತೆಂಗಿನ ಗರಿ ಸೋಗ್ ಬಳಸಿ.
1: ಇತ್ತೆ ಬಿದಿರು?
0: ಬಿದಿರು ನಾನು ಹೊರಗಡೆ ಕೊಂಡದೆ ಸರ್, ಬಿದಿರು ನನ್ನ ಹತ್ರ ಇರಲಿಲ್ಲ, ಗರಿ ನನ್ನದೇ ಇತ್ತು. ಅದನ್ನೇ ಎನ್ಸಿ ನಾನು ಈ ತಮಿಳ್ನಾಡಿಂದ ಅಲ್ಲಿ ಶೆಡ್ಗಳು ಚೆನ್ನಾಗಿ ಮಾಡ್ತಾರೆ ತಮಿಳಿಯನ್ಸ್, ಆ ಉದ್ದೇಶದಿಂದ ಅಲ್ಲಿ ಅವ್ರನ್ನ ಕರೆಸಿ ನಾನು.
1: ಎಲ್ಲಿಂದ ಅಪ್ಪ? ತಮಿಳ್ನಾಡಿಂದ ಅಂತ ಎಲ್ಲರೂ ಅಂತಾರೆ.
0: ಸತ್ತಿ ಸರ್, ಸತ್ತಿ
1: ಸತ್ತಿ
0: ಸತ್ತಿ
1: ಅಲ್ಲೇ ಇರ್ತಾರ?
0: ಅಲ್ಲೇ
1: ಸತ್ತಿನಲ್ಲೇ. ನಮ್ಮ ಕಡೆ ತಗತ್ತಾರ ಅವ್ರ ದುಡ್ಡು
0: ಸರ್? ಅವ್ರ ಒಂದು ಚದರಕ್ಕೆ ಅಂದ್ರೆ ಅತ್ತಡಿ ಅತ್ತಡಿ ಮಾಡಿದ್ರೆ ನಾವು ಮೆಟೀರಿಯಲ್ ನೀವೇ ಕೊಟ್ರೆ ನಂದು ಲೇಬರ್ ಚಾರ್ಜ್ ಎಷ್ಟು ಆಗುತ್ತೆ ಅಂತ?
1: ಎಷ್ಟು
0: ಲೇಬರ್ ಚಾರ್ಜ್? ಅವ್ರದ್ದು 2,000 ಬರುತ್ತೆ ಸರ್.
1: ಹೌದಾ? ಬಿದಿರು ಅಂದ್ರೆ ಅದು ಭೂಮಿ ಒಳಗಡೆ ಹಂಗೆ ನೆಟ್ಬಿಟ್ರೆ ಗೆದ್ಲಿಡ್ಕೊಳ್ಳಲ್ವೇನ್ರಿ? ಏನ್ ಮಾಡಿದ್ರಿ ಕೇಳ
0: ಸರ್? ಭೂಮಿಗೆ ನೆಟ್ಟಿಲ್ಲ ನಾವು, ಭೂಮಿಗೆ ನೆಡ್ಬೇಕಾದ್ರೆ ಎಲ್ಲ ಕಲ್ಲಿನ ಕಂಬಗಳು ಬಳಸ್ಕೊಂಡಿದ್ವಿ, ಮೇಲ್ಗಡೆ ಮಾತ್ರ.
1: ಅಂದ್ರೆ ಕಲ್ ಕಂಬ ಹಾಕಿದಿರಿ?
0: ಕಲ್ ಕಂಬ ಹಾಕಿ.
1: ನೆಲ ಏನ್ ಮಾಡಿದ್ರಿ?
0: ನೆಲ ಕಾಂಕ್ರೀಟ್ ಅಲ್ಲಿ ಮಾಡಿದಿವಿ, ಕಾಂಕ್ರೀಟ್ ಅಲ್ಲಿ ಮಾಡಿ ಅದಕ್ಕೆ ನಾವು ರಬ್ಬರ್ ಮ್ಯಾಟ್ಗಳನ್ನ ಬಳಸ್ಕೊಂಡಿದ್ವಿ ಹಸುಗಳಿಗೆ.
1: ಅಗಲ ಉದ್ದ ಎಲ್ಲ ಏನು
0: ಸರ್? 15 ಅಗಲ, ಆ ಉದ್ದ ಬಂದು 40-40.
1: ಎಷ್ಟು ಹಸು ಕಟ್ಬೋದು
0: ಸರ್? 10 ಕಟ್ಬೋದು ಸರ್.
1: ನಿಮ್ಮ ಹತ್ರ ಅಷ್ಟು ಇದಾವೆ?
0: ಇದಾವೆ ಸರ್.
1: ಬಾಲನ ಅಥವಾ ತಲೆ ತಲೆನ ಅಥವಾ ಒಂದೇ ಮುಖ?
0: ಒಂದೇ ಮುಖ ಸರ್.
1: ಒಂದೇ
0: ಮುಖ.
1: ಈಗ ರಬ್ಬರ್ ಮ್ಯಾಟ್ಗಳನ್ನು ಬಳಸ್ತಿರಲ್ಲ,
0: ಹೌದು,
1: ಏನ್ ಅನುಕೂಲ ಅದರಿಂದ
0: ಸರ್? ಅದ್ರ ಅನುಕೂಲ ಅಂತಂದ್ರೆ ಈಗ ನಾವು ಕಾಂಕ್ರೀಟ್ ಮಾಡ್ಬಿಡ್ತೀವಿ, ಹಸುಗಳು ತಿರುಗಾಡ್ತಾ ತಿರುಗಾಡ್ತಾ ಕೊಟ್ಟಿಗೆಲಿ ಅವ್ರು ಜಾರ್ಲಿಕ್ಕೆ ಶುರು ಆಗ್ತದೆ. ಆ ಉದ್ದೇಶದಿಂದ ಈ ರಬ್ಬರ್ ಮ್ಯಾಟ್ ಬಳಸಿದ್ರೆ ಅವಕ್ಕೆ ಜಾರ್ಲ್ ಬರೋದಿಲ್ಲ, ಮತ್ತೆ ಈ ಕಾಲುಗಳೆಲ್ಲ ಬೇಗ ಏನೋ ಅವಕ್ಕೆ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶದಿಂದ ರಬ್ಬರ್ ಮ್ಯಾಟ್ ಬಳಸ್ತೀವಿ.
1: ಮೇವ್ಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ?
0: ಮೇವ್ಗೆ ನಾವು 1 ಎಕರೆಯಲ್ಲಿ ಸೀಮೆ ಹುಲ್ ಬೆಳೆದಿದ್ದೀವಿ ಸರ್, ಕೋತ್ರಿ ಎಂಬುಟ್ಟು ನೇಪಿಯರ್ ಬೆಳೆದಿದ್ದೀವಿ, ಮತ್ತೆ ಅವುಗಳಿಗೆ ತಿಂಡಿ ಫೀಡ್ಸ್ ಮಾತ್ರ ಕೊಡ್ತೀವಿ.
1: ಬೇರೆ ಇನ್ನೇನು ಮೇವು ಬೆಳ್ಕೊಂಡಿಲ್ವೇನ್ರಿ?
0: ಜೋಳ ಬೆಳಿತೀವಿ ಸರ್ ಹಸುಗಳಿಗೆ ಡ್ರೈವ್, ಮತ್ತೆ ಇಲ್ಲಿ ಈ ಕಡೆ ನರಸೀಪುರ ಅಥವಾ ಈ ಕಡೆ ಬಂದು ಒಣಲ್ ತಗೊಂಡೋಗಿ ಒಂದು ಇಯರ್ಲಿ ಒಂದ್ ಸರಿ ನಾವು ಮೆದೆ ಹಾಕೊಳ್ತೀವಿ.
1: ಭತ್ತದ ಹುಲ್ಲು?
0: ಭತ್ತದ ಹುಲ್ಲು.
1: ರಾಗಿ ಹುಲ್ಲು ಏನು ತಿನ್ಸಲ್ವಾ?
0: ರಾಗಿ ಹುಲ್ ತಿನ್ಸಲ್ಲ ಸರ್. ರಾಗಿ ಹುಲ್ ತಿನ್ಸಿದ್ರೆ ಮಿಲ್ಕ್ ಡೌನ್ ಆಗುತ್ತೆ ಒಂದು ಕಾರಣದಿಂದ ನಾವು ರಾಗಿ ಹುಲ್ ಬಳಸ್ತಾ ಇಲ್ಲ.
1: ಹೌದೇ?
0: ಹೌದು.
1: ಯಾರು ಹೇಳಿದ್ರಪ್ಪ ಹಂಗಂತ?
0: ಒಂದು ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್.
1: ರಾಗಿ ಹುಲ್ ತಿನ್ಸಿದ್ರೆ ಹಾಲು ಇಳುವರಿ ಕಡಿಮೆ?
0: ಹಾಲು ಇಳುವರಿ ಕಡಿಮೆ ಆಗುತ್ತೆ.
1: ತಿನ್ಸ್ ನೋಡಿದಿರಾ?
0: ಹೌದು ಸರ್.
1: ಹೊಸ ವಿಚಾರ. ಭತ್ತದಲ್ಲಿ ಹಾಕಿದ್ರೆ?
0: ಭತ್ತದಲ್ಲಿ ಹಾಕಿದ್ರೆ ಹಸುಗಳು ಹಾಲು ಚೆನ್ನಾಗಿ ಕೊಡ್ತವೆ, ಹಸುಗಳು ಕೂಡ ಚೆನ್ನಾಗಿ.
1: ಈಗ ಎಷ್ಟು ಹಾಲಿನ ಉತ್ಪಾದನೆ ಇದೆ ನಿಮ್ದು?
0: ನಮ್ದು ಒಂದು 75-80 ಲೀಟರ್ ಪರ್ ಡೇ ಹಾಲು ಕೊಡ್ತಾರೆ.
1: ಹಾಲು ಕರಿಯಕ್ಕೆ ಯಂತ್ರಗಳಿದೆಯಾ?
0: ಯಂತ್ರಗಳಿಲ್ಲ ಸರ್.
1: ಮತ್ತೆ ಯಾರು ಕರೀತಾರೆ?
0: ನಾನು ಮತ್ತು ನಮ್ಮ ತಂದೆಯವರು.
1: ಹೌದಾ? ಎಷ್ಟು ಹಸು ಹಾಲು ಕರಿತೀರಾ?
0: 5 ಹಸುಗಳು ಹಾಲು ಕೊಡ್ತಾ ಇದ್ದಾರೆ.
1: ಹೌದಾ? ಏನು ಸುಸ್ತಾಗಲ್ವೇನ್ರಿ?
0: ಇಲ್ಲ, ಅಭ್ಯಾಸ ಆಗಿದೆಯಲ್ಲ ಸರ್, ಆ ಉದ್ದೇಶದಿಂದ ಏನು ತೊಂದರೆ ಆಯ್ತು.
1: ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಮಾಡ್ತೀರಿ?
0: ಬೆಳಗ್ಗೆ ನಾವು ಒಂದು 5 ಎದ್ದು ಒಬ್ರು ಕೆಲಸಗಳು ಶುರು ಮಾಡ್ತೀವಿ ಸರ್.
1: ದಿನ ಹಸು ಮೈ ತೊಳಿತೀರಾ?
0: ದಿನ ತೊಳಿತೀವಿ ಸರ್.
1: ಅದಕ್ಕೆ ಏನಾದ್ರೂ ಒಂದು ಪ್ರೆಷರ್ ಗನ್ ಅಂತ ಬರುತ್ತಂತಲ್ಲ?
0: ಪ್ರೆಷರ್ ಗನ್ ಇಟ್ಕೊಂಡಿಲ್ಲ ಸರ್, ನಮ್ದು ನೀರು ಚೆನ್ನಾಗಿದೆ, ಮೇನ್ ಲೈನ್ ನಮ್ಮ ಕೊಟ್ಟಿಗೆ ಹತ್ರನೇ ಇರೋದ್ರಿಂದ ಪ್ರೆಷರ್ ವಾಟರ್ ಚೆನ್ನಾಗಿ ಬರುತ್ತೆ. ಆ ಉದ್ದೇಶದಿಂದ ಅದರಲ್ಲೇ ನಮಗೆ ಪ್ರೆಷರ್ ಗನ್ ರೀತಿನೇ ನೀರು ಬರುತ್ತೆ.
1: ಓಕೆ. ಈಗ ಹಾಲು ಕರಿತೀರಲ್ಲ ನೀವು?
0: ಹೌದು.
1: ಕರೆದ್ಬಿಟ್ಟು ತಕ್ಷಣ ಡೈರಿಗೆ ಹಾಕ್ಬಿಡ್ತೀರಾ?
0: ಹೌದು ಸರ್, ಒಂದು 1/2 ಗಂಟೆ ಇರ್ತೀವಿ. ಹಾಲು ಕರೆಯೋರ್ಗೆ ಹೆಂಗೋ ಒಂದು 1/2 ಗಂಟೆ ಅಥವಾ 40 ನಿಮಿಷ ಆಗುತ್ತೆ, ಅಷ್ಟೊತ್ತಿಗೆ ತಗೊಂಡು ನಾವು ಡೈರಿಗೆ ಹಾಲು ಕೊಡ್ತೀವಿ.
1: ಎಲ್ಲಿ ಬರುತ್ತೆ ಡೈರಿ?
0: ವೆಂಕಟೇಶ್ ಹತ್ರ ಸರ್, ನಮ್ದೇ ಗ್ರಾಮದಲ್ಲಿ ಡೈರಿ ಬರುತ್ತೆ.
1: ಓಕೆ. ಅಂದ್ರೆ ನೀವು ಒಂದು ದಿನದ ಹಾಲಿನ ಉತ್ಪಾದನೆ ಹೇಳಿದ್ದ?
0: ಹೌದು ಸರ್.
1: ಒಂದ್ ದಿನಕ್ಕೆ ಎಷ್ಟು ಲೀಟರ್ ಹಾಲು ಹಾಕ್ತೀರಿ?
0: 75-80 ಲೀಟರ್ ಹಾಲು ಕೊಡ್ತೀವಿ.
1: ಏನು ಸಿಗ್ತಾ ಇದೆ ನಿಮಗೆ
0: ಸರ್? ನಮ್ಮ ಡೈರಿ ಕಡೆಯಿಂದ 23 ರೂಪಾಯಿ ಕೊಡ್ತಾ ಇದಾರೆ ಪರ್ ಲೀಟರ್, ಸಹಾಯಧನ ಅಂತ ಸರ್ಕಾರದಿಂದ 5 ರೂಪಾಯಿ ಕೊಡ್ತಾ ಇದಾರೆ.
1: ಅಂದ್ರೆ ಒಂದು ಬಟವಾಡೆ ಅಂದ್ರೆ ಎಷ್ಟು ದುಡ್ಡು ತಗೋತೀರಪ್ಪ?
0: ಪ್ರತಿ ವಾರ ನಮಗೆ ಒಂದು 13-14-15 ಸಾವಿರ ಹಿಂಗೆ ಬರುತ್ತೆ.
1: ಖರ್ಚು ಎಷ್ಟಾಗಿರುತ್ತೆ ಅದರಲ್ಲಿ?
0: ಖರ್ಚು ನಮ್ಗೆ ಒಂದು 5-6 ಸಾವಿರ ರೂಪಾಯಿ ಖರ್ಚು ಬಂದಿರುತ್ತೆ.
1: ಪರವಾಗಿಲ್ಲ ಅಲ್ವೇನ್ರಿ?
0: ಪರವಾಗಿಲ್ಲ ಸರ್, ನಮಗೆ ಮೇವು ನಮ್ಮದೇ ಇರೋದ್ರಿಂದ ಸ್ವಲ್ಪ ಖರ್ಚು ಕಡಿಮೆ ಬರುತ್ತೆ ಸರ್. ನಮ್ಮಲ್ಲಿ ಲೇಬರ್ ಚಾರ್ಜ್ ಕೊಡೋದಿಲ್ಲ, ಆ ಉದ್ದೇಶದಿಂದ ನಾವುಗಳೇ ಕೆಲಸ ಮಾಡೋದ್ರಿಂದ.
1: ಅಂದ್ರೆ ಯಾರು ಲೇಬರ್ ಇಲ್ವಾ?
0: ಲೇಬರ್ ಬಳಸ್ತಾ ಇಲ್ಲ ಸರ್, ನಾವು ವ್ಯವಸಾಯಕ್ಕೆ ಬೇಕಾದಾಗ ನಮ್ಗೆ ಹಾಳುಗಳು ಕರ್ಕೊಂತೀವಿ, ಉಳಿದ ಕೆಲಸಗಳೆಲ್ಲ ನಾವು ನಮ್ಮ ತಂದೆ ಮಾಡ್ಕೊಂತೀವಿ.
1: ನೀವೇ ಮಾಡ್ಕೊತೀವಿ?
0: ಹೌದು.
1: ನಮ್ಮನೆ ಕೆಲಸ ನಾವು ಮಾಡ್ಕೊಳ್ಳೋಕೆ ಏನು ಸಮಸ್ಯೆ ಅಲ್ವಾ? ಆದ್ರೆ ಒಂದು ಹಸು ಇಟ್ಕೊಂಡಿದ್ದೀರಿ?
0: ಹೌದು.
1: ಅದರಿಂದ ಆದಾಯ ಬರ್ತಾ ಇದೆ.
0: ಕೋಳಿಗಳು ಸಾಕಿದೀವಿ.
1: ಎಷ್ಟಿದೆ?
0: ನಾಟಿ ಕೋಳಿಗಳು 100-150 ಇದಾವೆ.
1: ಅದನ್ನೆಂಗ್ ಸಾಕಿದ್ರಿ ಹೇಳಿಯಪ್ಪ
0: ಸರ್? ಅದು ಅಂತಂದ್ರೆ ನಮ್ಮ ತೋಟದಲ್ಲಿ ಹಂಗೆ ಇತ್ತಲು ಕೋಳಿ ಅಂತ ಸಾಕ್ತಾರಲ್ಲ, ಆ ಉದ್ದೇಶದಿಂದ ನಾಟಿ ಕೋಳಿಗಳನ್ನ ಕಳೆದ 1 ವರ್ಷದಿಂದ ಸಾಕ್ತಾ ಇದ್ದೇವೆ ತೋಟದಲ್ಲಿ. ನಾವು ಸ್ವಂತವಾಗಿ ಅವ್ರ ತಾಯಿ ನ್ಯಾಚುರಲ್ ಆಗಿ ಹೇಗೆ ಬ್ರೀಡಿಂಗ್ ಮಾಡ್ತವೆ ಕೋಳಿಗಳು, ಅದೇ ರೀತಿ ನಾವು ಮರಿ ಮಾಡಿಸಿ ಕೋಳಿಗಳು ಸಾಕ್ತಾ ಇದೀವಿ. ಅಲ್ಲೇ ಬಂದು ನಮ್ಮ ಹತ್ರನೇ ತಗೊಂಡು ಹೋಗ್ತಾರೆ ಅಕ್ಕಪಕ್ಕ ತೋಟದವರು, ನಮ್ಮ ಊರಿನವರು.
1: ಏ, ಸುಮ್ಮನೆ ತೋಟ ತುಂಬಾ ಓಡಾಡಕ್ ಬಿಡ್ಬಿಟ್ಟಿದ್ರ ಕೋಳಿನ?
0: ಹೌದು ಸರ್.
1: ನಾಯಿ ಹಿಡಿಯುತ್ತೆ
0: ಆ ರೀತಿ
1: ನರಿ ಬರುತ್ತೆ,
0: ಆ ತರದ ಏನ್ ತೊಂದರೆ ಇಲ್ಲ ಸರ್. ನಾವು ಸುತ್ತ ಸ್ವಲ್ಪ ಫೆನ್ಸಿಂಗ್ ಇದೆ
1: ತೋಟಕ್ಕೆ. ಏನ್ ಫೆನ್ಸ್ ಮಾಡಿಸಿದ್ರಪ್ಪ?
0: ನಾವು ಈಗ ಸದ್ಯದ ಮಟ್ಟಿಗೆ ಗ್ರೀನ್ ಏನಂತಾರೆ
1: ಸೋಲಾರ್ ಫೆನ್ಸ್,
0: ಸೋಲಾರ್ ಫೆನ್ಸ್ ಅಲ್ಲ ಸರ್, ಈ ಗ್ರೀನ್ ಬಲೆ ಕೊಡ್ತಾ ಇದ್ದಾರೆ.

0: ಇತ್ತೀಚೆಗೆ ಹಸಿರು ಪರದೆ ಎಂಬಿಟ್ಟು ಈ ರೀತಿ ನಾವು ತಂತಿ ಕಲ್ಲು ನೆಟ್ಟು ಅದ್ರ ಜೊತೆನೆ ನಾವು
1: ನಾಯಿಗೆ ಬರಲ್ಲ, ಒಳಕ್ಕೆ
0: ನಾಯಿಗೆ ಯಾವುದು ಬರಲ್ಲ ಸರ್.
1: ಪರವಾಗಿಲ್ವಾ?
0: ಪರವಾಗಿಲ್ಲ ಸರ್.
1: ಯಾವ ಕೋಳಿನೂ ಸಾಯದು
0: ಸಾಯದು ಅಂದ್ರೆ ಹುಟ್ಟದಾಗ ನಮ್ದು ಈ ಹದ್ದು ಗರುಡ ಅಂತ ಹೇಳ್ತಾರೆ, ಈ ರೀತಿ ಕೆಲವು ಕೋಳಿಗಳನ್ನ ಎತ್ತವೆ ಬಿಟ್ಟು ಇನ್ ಬೇರೆ ತರ ಸ್ವಲ್ಪ ಬೆಳವಣಿಗೆ ಆದಾಗ ಯಾವ್ದೇ ರೀತಿ ತೊಂದರೆ ಇರಲ್ಲ.
1: ಮೊಟ್ಟೆನೂ ಸಿಗುತ್ತಾ?
0: ಮೊಟ್ಟೆ ಸ್ವಲ್ಪ ಮಾಡ್ತೀವಿ, ಇಲ್ಲ ನಮ್ಮ ಮನೆಗೆ ಬಳಸ್ಕೊಂತೀವಿ ಸರ್.
1: ಮರಿ ಮಾತ್ರ ನಿಮ್ಮ ತೋಟಕ್ಕೆ ಬಂದು ತಗೊಂಡೋಗ್ತಾರೆ?
0: ದೊಡ್ಡ ಕೋಳಿಗಳು ನಮ್ಮ ತೋಟಕ್ಕೆ ಬಂದು ತಗೊಂಡೋಗ್ತಾರೆ ಸರ್.
1: ಪ್ರತಿನಿತ್ಯ ಇರುತ್ತಾ ಮಾರಾಟ ಕೋಳಿದು?
0: ಪ್ರತಿನಿತ್ಯ ಇರಲ್ಲ ಸರ್, ನಾವು ಹೇಗೆ ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ನಮ್ಮ ಮನೆಗೆ ಬಳಸ್ಕೊಂಡು ನಾವು ಉಳಿದ್ರೆ ಮಾರಾಟ ಮಾಡೋ ಅಂತ ಒಂದು ಪ್ರೊಸೀಜರ್ ಇಟ್ಕೊಂಡು.
1: ಕುರಿ ಮೇಕೆನೂ ಇದೆಯಾ?
0: ಕುರಿ ಮೇಕೆಗಳು ಇಲ್ಲ ಸರ್ ಈ ಸರಿ.
1: ಇಲ್ಲ
0: ಇಲ್ಲ.
1: ಜಾನುವಾರುಗಳು ಅಂದ್ರೆ ಹಸು ಮತ್ತೆ ಕೋಳಿ?
0: ಕೋಳಿ
1: ಅಲ್ವಾ. ತೋಟದಲ್ಲೇ ಮನೆ ಇದೆಯಾ ಅಥವಾ?
0: ತೋಟದಲ್ಲೇ ಮನೆ ಈಗ ಪ್ರೊಸೆಸಿಂಗ್ ನಡೀತಾ ಇದೆ ಸರ್. ನಾವು ಈಗ ಊರಲ್ಲೇ ಇರೋದು ಅಂದ್ರೆ ತೋಟದಲ್ಲಿ ಮನೆ ಕಟ್ತಾ ಇದ್ದೀನಿ.
1: ಕಟ್ತಾ ಇದ್ದೀರಾ?
0: ಹೌದು.
1: ಯಾಕೆ, ಏನ್ ಕಾರಣ?
0: ಅಲ್ಲೇ ಉಳ್ಕೊಂಡ್ರೆ ನಮ್ಮ ಫ್ಯಾಮಿಲಿ ಎಲ್ಲ ನಮಗೆ ಬೇಗ ಕೆಲಸಗಳು ಇನ್ನ ಅನುಕೂಲ ಆಗುತ್ತೆ, ಊರಿಂದ ಓಡಾಡೋದು ಇದೆಲ್ಲ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ. ನಮ್ಮ ತಾಯಿ ಫ್ಯಾಮಿಲಿ ಎಲ್ಲ ಉಳ್ಕೊಂಡ್ರೆ ಯಾವುದೇ ರೀತಿ ಅದನ್ನ ನೋಡ್ಕೊಳ್ಳಿಕ್ಕೆ ಮಾಡ್ಲಿಕ್ಕೆ ಎಲ್ಲದಕ್ಕೂ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ.
1: ನೀವು ನಿಮ್ ತಂದೆ ಕಷ್ಟಪಟ್ಟು ದುಡಿತಾ ಇದ್ದೀರಿ?
0: ಹೌದು ಸರ್.
1: ಅಲ್ವಾ?
0: ಹೌದು.
1: ನಿಮ್ಮ ದುಡಿತಕ್ಕೆ ತಕ್ಕ ಪ್ರತಿಫಲ ದೊರಿತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ?
0: ಅನಿಸ್ತಾ ಇದೆ ಸರ್.
1: ಹೌದಾ?
0: ಹೌದು.
1: ಅಥವಾ ಸಾಲದು ಇನ್ನು ಬರಬೇಕಿತ್ತು ಅಂತ ಏನಾದ್ರೂ?
0: ಅಲ್ಲ, ಆಸೆಗೆ ಮಿತಿ ಇಲ್ಲ ಅಂತ ಹೇಳಿದ್ದಾರೆ. ಆ ಉದ್ದೇಶದಿಂದ ನಮ್ಮ ಆಸೆ ಎಷ್ಟಿದೆ ಇವಾಗ ಸದ್ಯದ ಮಟ್ಟಕ್ಕೆ ಆ ರೀತಿಗೆ ಹೋಗ್ತಾ ಇದ್ದೀವಿ.
1: ಒಂದು ನಿಮ್ಮ ತೋಟನ ಇನ್ನು ಬೇರೆ ಬೇರೆ ಬೆಳೆಗಳನ್ನ ತುಂಬಿಸೋ ಅಂತಹ ಆಸೆ ತಮಗಿದೆ?
0: ಹೌದು ಸರ್.
1: ಅಲ್ವೇ?
0: ಹೌದು.
1: ಒಂದಷ್ಟು ಹಣ್ಣಿನ ಬೆಳೆಗಳನ್ನ ಬೆಳಕಬಹುದಿತ್ತಲ್ಲ?
0: ಹಣ್ಣಿನ ಬೆಳೆಗಳು ಸದ್ಯದ ಮಟ್ಟಿಗೆ ನನ್ನ ಹತ್ರ ಸಪೋರ್ಟ್ ಇದೆ, ಒಂದ್ ಐದಾರು ಗಿಡ ನಮ್ಮ ಮನೆಗಳಿಗಾಗ ಅಂತ ರೀತಿ. ಹಿರಳೆಕಾಯಿ ಗಿಡಗಳಿದಾವೆ ಮತ್ತೆ ಪಪ್ಪಾಯ ಇದೆ ಮನೆಗೆ, ಮನೆ ಬಳಕೆಗೆ, ಮಾರಾಟಕ್ಕಲ್ಲ.
1: ನಿಮ್ ಸ್ನೇಹಿತರು ಎಲ್ಲ MBA ಮಾಡಿದಾರಲ್ಲ?
0: ಹೌದು. ಹೌದು.
1: ಅವರೆಲ್ಲ ಬೇರೆ ಬೇರೆ ಕೆಲಸದಲ್ಲಿದಾರ?
0: ಹೌದು ಸರ್, ಕೆಲಸದಲ್ಲಿ.
1: ಅವ್ರು ನಿಮ್ಮನ್ನ ನೋಡಿ ಏನಂತಾರೆ?
0: ಅವ್ರು ನನ್ನನ್ನು ನೋಡಿ ಒಂದೊಂದು ಸರಿ ನಿಂದೆ ಬೆಟ್ರ ಮಗ ಆರಾಮಾಗಿದೀಯ, ಇಲ್ಲಿ ಬೆಂಗಳೂರಲ್ಲಿ ನಮ್ಗೆ ರಿಸ್ಕ್ ಹೋಗಿ ಹೇಗೆ ಅಂತ ಹೇಳ್ತಿರ್ತಾರೆ.
1: ನಿಮ್ಗೆ ಅವ್ರನ್ನ ನೋಡಿದ್ರೆ?
0: ಅವ್ರನ್ನ ನೋಡಿದಾಗ ಅಕಸ್ಮಾತ್ ನನಗೂ ಒಂದೊಂದು ಸರಿ ಏನೋ ಯಾವಾಗ್ಲಾರು ಒಂದು ಸರಿ ನಾನು ಕೂಡ ಅವ್ರ ರೀತಿನೇ ಒಂದು ಕೆಲ್ಸಕ್ಕೆ ಹೋಗಿ ಬೆಂಗಳೂರಲ್ಲಿ ಇರ್ಬೋದಾಗಿತ್ತೇನೋ ಅನ್ನೋ ಒಂದು ಇನ್ನು ನನ್ನ ಮನಸ್ಸಲ್ಲಿ
1: ಇನ್ನೂ ಇದೆ. ಹೋಗಲ್ವೇ ಅದು?
0: ಅದು ಸದ್ಯದ ಮಟ್ಟಕ್ಕೆ ಹೋಗಲ್ಲ ಅನ್ನಿಸ್ತಾ ಇದೆ ಸರ್, ನೋಡೋಣ. ಆದ್ರೆ ಕೃಷಿಯಲ್ಲಿ ಖುಷಿ ಕಾಣ್ತಾ ಇದ್ದೀನಿ.
1: ಕಾಣ್ತಾ ಇದ್ದೀರಾ? ಅದೇ, ನಿಮ್ಮಂತ ಹುಡುಗರುಗಳು ವ್ಯವಸಾಯ ಮಾಡದಲ್ಲೇ ಇರೋದಕ್ಕೆ ಎರಡು ಕಾರಣ. ಒಂದು, ಇದು ಗೌರವಯುತವಾದಂತಹ ಕಸಬಲ್ಲ ಅಂತ.
0: ಹೌದು.
1: ಇನ್ನೊಂದು, ಮದುವೆ ಆಗಕ್ಕೆ ಹುಡುಗಿ
0: ಹುಡುಗಿ ಕೊಡಲ್ಲ.
1: ಆ ಭಯ ಶುರುವಾಗಿರ್ಬೇಕೇನೋ. ಈಗ
0: ಫ್ಯಾಮಿಲಿಗಳನ್ನ ಹೇಳ್ತಾ ಇರ್ತಾರೆ ವ್ಯವಸಾಯ ಮಾಡೋನ್ ಹುಡುಗಿ ಕೊಡಲ್ಲ, ನಾವು ಹುಡುಕಿ ತುಂಬಾ ಬರ್ಡನ್ ಆಗ್ಬೇಕಾಗತ್ತೆ ಅನ್ನೋ ಒಂದು ಉದ್ದೇಶದಿಂದ ನೋಡೋಣ ಆ ರೀತಿ ಆಗುತ್ತೋ ಇಲ್ಲೋ ನಮ್ದು ಹೇಗಾಗುತ್ತೋ.
1: ನೀವು ಹುಡುಕ್ತಿದ್ದೀರಿ ಚಕ್ರವರ್ತಿ?
0: ಇಲ್ಲ ಸರ್, ನನ್ನ ತಂಗಿದ್ ಪ್ರೊಸೆಸಿಂಗ್ ಇದೆ.
1: ಹೌದಾ?
0: ಅದಕ್ಕೆ ಅವಳು ಮುಗಿದ್ಮೇಲೆ ನಮ್ದು.
1: ಮೊದಲು ನಿಮ್ ತಂಗಿಗೆ ಮಾಡ್ತೀರಿ?
0: ಹೌದು.
1: ಅಂದ್ರೆ ಸದ್ಯಕ್ಕೆ ಮದುವೆ ಬಗ್ಗೆ ಏನು ಆಲೋಚನೆ ಇಲ್ಲ, ಅದೇ ಮುಂದುವರಿಬೇಕು.
0: ಹೌದು
1: ಅಲ್ವಾ?
0: ಹೌದು.
1: ಸಾಧನೆ ಮಾಡಬೇಕು.
0: ಹೌದು.
1: ಏನೇನು ಕನಸುಗಳಿದ್ದಾವೆ ಚಕ್ರವರ್ತಿಗಳ ತಮಗೆ?
0: ಸರ್, ನನ್ನ ಕನಸು ಅಂತಂದ್ರೆ ಇತ್ತೀಚೆಗೆ ನಾನು ದೇಸಿ ತಳಿ ಹಸುಗಳನ್ನ ಸಾಕ್ಬೇಕು ಅನ್ನೋ ಒಂದು ಕನಸು ಕಳೆದೊಂದು ವರ್ಷದಿಂದ ಇದೆ.
1: ಯಾಕೆ ಬಂತದು?
0: ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಈ HF ಜರ್ಸಿ ಈ ತರ ಇವೆಲ್ಲ ಹೈಬ್ರಿಡ್ ತನ ಜಾಸ್ತಿ ಆಗ್ತಾ ಇದೆ. ನಾವು ನೈಸರ್ಗಿಕವಾಗಿ ಹಿಂದಿನ ರೀತಿ ಹೇಗಿದ್ರು ಸಾವಯವದಲ್ಲಿ ದೇಸಿ ತಳಿ ಹಸುಗಳನ್ನ ಹಾಲು ಬಳಸಿದ್ರೆ ಆರೋಗ್ಯಯುತವಾಗಿರ್ತಾರೆ ಅನ್ನೋ ಒಂದು ಸ್ಥಿತಿಯಿಂದ ಇತ್ತೀಚೆಗೆ ಮಾರುಕಟ್ಟೆಯಲ್ಲೂ ಕೂಡ ದೇಸಿ ತಳಿ ಹಾಲಿಗೆ ಬೆಣ್ಣೆ ತುಪ್ಪಕ್ಕೆ ಒಳ್ಳೆ ರೇಟ್ ಸಿಗ್ತಾ ಇದೆ. ಆ ಉದ್ದೇಶದಿಂದ ನಾನು ದೇಸಿ ತಳಿ ಆಕಳುಗಳನ್ನ ಒಂದು 4-5 ವೆರೈಟಿ ಸಾಕಬೇಕು ಅಂತ ಇದ್ದೀನಿ.
1: ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರತೆ ಇಲ್ಲದೆ ಇರೋದು ವ್ಯವಸಾಯದ ನಷ್ಟಕ್ಕೆ ಮತ್ತೊಂದು ಕಾರಣ ಹೇಳ್ತಾರೆ.
0: ಹೌದು.
1: ತಮ್ಗೇನ್ ಅನ್ಸುತ್ತೆ ಚಕ್ರವರ್ತಿಗಳು?
0: ಅದು ನಿಜ ಸರ್. ಅದು ಒಂದ್ 4-5 ತರದ ಬೆಳೆಗಳನ್ನ ನಾವು ಬೆಳ್ಕೊಬೇಕು. ಈಗ ನಾವು ಯಾವ್ದೇ ರೀತಿ ಈಗ ನಿಗದಿ ಅಂತ ನಾವು ಹೋಗಕ್ಕಾಗಲ್ಲ. ನಾವು 4-5 ರೀತಿ ಬೆಳೆ ಬೆಳೆದಾಗ ಯಾವ್ದಕ್ಕಾದ್ರೂ ಒಂದ್ 2 ಬೆಲೆ ಸಿಗುತ್ತೆ, ಇನ್ನೊಂದ್ 3 ನಾವು ಒಂದ್ ಸ್ವಲ್ಪ ಫ್ಲಕ್ಚುಯೇಷನ್ ಆದ್ರೂ ಕೂಡ ನಮ್ ಬ್ಯಾಲೆನ್ಸ್ ಮಾಡಬಹುದು ಅನ್ನೋ ಒಂದು ಇಷ್ಟ.
1: ಅದೇ ನೀವು ಮಾಡ್ತಾ ಇರೋ ಸಮಗ್ರ ಕೃಷಿ ಪರಿಹಾರ ಅಂತೀರ?
0: ಹೌದು ಸರ್.
1: ಅಲ್ವೇ?
0: ಹೌದು.
1: ಆಮೇಲೆ ಈ ಕೂಲಿ ಆಳುಗಳ ಸಮಸ್ಯೆ ಬಹಳ ಇದೆ.
0: ಹೌದು
1: ಅಲ್ವಾ?
0: ಹೌದು.
1: ಅದಕ್ಕೆ ತಾವು ಕಂಡುಕೊಂಡಿರೋ ಪರಿಹಾರ ಅಂದ್ರೆ ತೋಟಗಾರಿಕೆ ಬೆಳೆಗಳು.
0: ತೋಟಗಾರಿಕೆ ಬೆಳೆಗಳನ್ನ
1: ಈಗ ನೀವು ಕೆಲಸ ಮಾಡ್ತಿರಲ್ಲ,
0: ಹೌದು,
1: ನೀವು ತುಂಬಾ ದೈಹಿಕ ಶ್ರಮ ಅಂತ ಏನಾರು ಅನ್ಸುತ್ತಾ?
0: ಸರ್, ದೈಹಿಕ ಶ್ರಮ ಅಂತ ಏನು ಅನ್ಸಲ್ಲ ನಮಗೆ, ಯಾಕಂದ್ರೆ ಖುಷಿಯಿಂದ ಮಾಡೋದ್ರಿಂದ ದೈಹಿಕ ಶ್ರಮ ಅಂತ ಅನ್ಸಲ್ಲ.
1: ಸಣ್ಣ ಪುಟ್ಟ ಯಂತ್ರಗಳು ಕಳೆ ತೆಗೆಯಕ್ಕೆ ಮಾಡಕ್ಕೆ ಅದನ್ನೆಲ್ಲ ಇಟ್ಕೊಂಡಿದ್ದೀರಾ?
0: ಇಟ್ಕೊಂಡಿದ್ದೀವಿ ಸರ್. ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರ್ ಬಳಸ್ತಾ ಇದ್ದೀವಿ ನಮ್ಮ ಉಳುಮೆಗೆ.

0: ಕಳೆ ತೆಗೆಯಕ್ಕೆ ಒಂದು ಮಿಷಿನ್ ಇಟ್ಕೊಂಡಿದ್ದೇವೆ.
1: ಈಗ ಯುವಕರು ವ್ಯವಸಾಯ ಮಾಡಬಹುದು ಅಂತ ತಮಗೆ ಅನ್ಸುತ್ತಾ?
0: ಸರ್ ಅನ್ಸುತ್ತೆ, ಮನಸ್ಸಿದ್ರೆ ಮಾರ್ಗ.
1: ಆ
0: ಉದ್ದೇಶದಿಂದ ವ್ಯವಸಾಯ ಮಾಡಬಹುದು ಯುವಕರು.
1: ಇನ್ನು 50-50 ಇದ್ದೀರಾ ನೀವು?
0: ಏಕೆ ಸರ್?
1: ಚಕ್ರವರ್ತಿಗಳೇ ಎಲ್ಲ ಸಿಟಿಲಿ ಹುಡುಗರು ನೋಡೋರು ನಂಗೂ ಅನ್ಸುತ್ತೆ ಅಂತಿರಲ್ಲ.
0: ಅಲ್ಲ ಅದೇ, ಈಗ ಯಾವಾಗ ಈಗ ನಾನು ಖುಷಿಲಿ ಇರ್ತೀನಿ. ಈಗ ನಮ್ಮ ಸ್ನೇಹಿತರು ನನಗೆ ಫೋನ್ ಮಾಡಿ ಮಾತಾಡಿದಾಗ ಆ ರೀತಿಯಾಗಿ ಒಂದ್ಸರಿ ಅವ್ರ ಕಡೆ ಒಲವು ತೋರಿಸ್ತದೆ, ಹಂಗಾಗಿದೆ. ಅದ್ ಬಿಟ್ರೆ ಏನ್ ಬೇರೆ ತರದ ಏನಿಲ್ಲ.
1: ಈಗ ಖುಷಿಯಾಗಿದ್ದೀರಿ?
0: ಹೌದು,
1: ವ್ಯವಸಾಯ ಇಷ್ಟ ಆಗ್ತಾ ಇದೆ.
0: ಹೌದು ಸರ್, ಹೌದು.
1: ಒಂದಷ್ಟು ಮನೆಗೆ ಬೇಕಾದಂತ ತರಕಾರಿಗಳು
0: ಬೆಳೀತಾ ಇದೀವಿ.
1: ಬೆಳಕತಾ ಇದೆ?
0: ಹೌದು ಸರ್, ತೊಗರಿ ಬೆಳ್ಕೊಂತೀವಿ, ತರಕಾರಿಗಳು ಬೆಳ್ಕೊಂತೀವಿ. ಮನೆಗೆ ಬೇಕಾದ ಸುಮಾರು ಒಂದು 25-30 ಭಾಗ ನಾವು ನಮ್ಮ ತೋಟದಲ್ಲಿ ನಮ್ಗೆ ಏನ್ ಬೇಕೋ ಅದನ್ನ ಬೆಳ್ಕೊಂತ ಇದ್ದೀವಿ.
1: ಬೆಳೀತಾ ಇದ್ದೀವಿ. ವಿವೇಕಾನಂದ ಚಕ್ರವರ್ತಿಗಳೇ, ನಮ್ಮ ಕೇಳುಗರು ತಮ್ಮನ್ನ ನೇರವಾಗಿ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ನಿಮ್ಮಿಂದ ಪಡ್ಕೋಬೇಕು ಅಂತಾದ್ರೆ,
0: ಹೌದು,
1: ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದೆ?
0: ಹೇಳ್ತೀನಿ ಸರ್,
1: ದಯವಿಟ್ಟು ಹೇಳಿ.
0: 9-7-4-3-5-3-8-5-0-1.
1: ಇನ್ನೊಂದು ಸರಿ ಹೇಳ್ತೀರಾ?
0: 9-7-4-3-5-3-8-5-0-1.
1: ನಿಧಾನವಾಗಿ ಹೇಳಿಯಪ್ಪ ಇನ್ನೊಂದು ಸರಿ.
0: 9-7-4-3-5-3-8-5-0-1.
1: ಒಳ್ಳೆಯದು ವಿವೇಕಾನಂದ ಚಕ್ರವರ್ತಿಗಳೇ, ಬಹಳ ಸೊಗಸಾಗಿ ವ್ಯವಸಾಯದ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ನಿಮ್ಮಂಥ ಯುವಕರು ವ್ಯವಸಾಯದ ಭವಿಷ್ಯ ಅಂತ ನನಗನ್ಸುತ್ತೆ. ಕಟ್ಟುನಿಟ್ಟಾಗಿ ವ್ಯವಸಾಯವನ್ನೇ ಮಾಡಿ ಒಂದು ಒಳ್ಳೆಯ ಭವಿಷ್ಯ ಇದೆ ಅನ್ನೋದನ್ನು ರೂಪಿಸಿ, ಒಳ್ಳೇದಾಗಲಿ, ಒಳ್ಳೆ ಹುಡುಗಿ ತಮಗೆ ಸಿಕ್ಕಲಿ.
0: ಥ್ಯಾಂಕ್ ಯು ಸರ್,
1: ಸಂತೋಷವಾಗಿರಿ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ವಿವೇಕಾನಂದ ಚಕ್ರವರ್ತಿ ಅವರಿಂದ ವ್ಯವಸಾಯದ ಅನುಭವ ಕೇಳಿದ್ರಲ್ಲ, ನಡೆಸಿಕೊಟ್ಟವರು ಎನ್ ಕೇಶವಮೂರ್ತಿ. ಇಲ್ಲಿಗೆ ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಎಲ್ಲರಿಗೂ ನಮಸ್ಕಾರ.

0: 听得到。
1: ಈಗ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಧಾರೆ ಹಾಡು.

ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಗಿಯಿತು. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಮಧುರ ಮುಂಜಾವ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ. ಈಗ ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ವಿದ್ಯಾಭೂಷಣ ಅವರು ಹಾಡಿದ ಪುರಂದರದಾಸರ ಒಂದು ಕೃತಿ. ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲ.

ಪುರಂದರದಾಸರ ಕೃತಿಯನ್ನ ವಿದ್ಯಾಭೂಷಣ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ರಾಜ್ಕುಮಾರ್ ಭಾರತಿ ಹಾಡಿದ ಒಂದು ಗೀತೆ, ಜಗದೋದ್ಧಾರನ ಆಡಿಸಿದಳು ಯಶೋದೆ, ಪುರಂದರದಾಸರ ಕೀರ್ತನೆ.

ಪುರಂದರದಾಸರ ಕೃತಿಯನ್ನ ಬೆಳ್ಳೂರು ಸಹೋದರಿಯರ ಸ್ವರಗಳಲ್ಲಿ ಕೇಳಿದರೆ, ಇನ್ನು ಕುವೆಂಪು ರಚಿತ ಕೆಲವು ಭಾವಗೀತೆಗಳು, ಪುಷ್ಪಲತಾ ಅವರ ಸ್ವರದಲ್ಲಿ ಒಂದು ಗೀತೆ, ಮುಚ್ಚು ಮರೆ ಇಲ್ಲದೆಯೇ ನಿನ್ನ ಮುಂದೆ ಎಲ್ಲವನು

0: ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ ಮುತ್ತಯ್ಯ ಭಾಗವತರ್ ಅವರ ಚಾಮುಂಡೇಶ್ವರಿ ಅಷ್ಟೋತ್ತರ ಶತಕೃತಿಗಳನ್ನು ಆಧರಿಸಿದ ಕಾರ್ಯಕ್ರಮ ಸರಣಿ. ನಿರ್ದೇಶನ ಬೆಳಕವಾಡಿ ಶ್ರೀ ರಂಗಸ್ವಾಮಿ ಅಯ್ಯಂಗಾರ್ ಹಾಗೂ ವಿದುಷಿ ಎಂಎಸ್ ಶೀಲಾ. ನಿರೂಪಣಾ ಸಾಹಿತ್ಯ ಡಾಕ್ಟರ್ ಟಿಎನ್ ಪದ್ಮ. ನಿರ್ಮಾಣ ಗೀತಾ ರಮಾನಂದ. ಕೇಳಿ ಸಂಗೀತ ರೂಪಿಣಿ ಶ್ರೀ ಚಾಮುಂಡೇಶ್ವರಿ.
1: ದೇವರನ್ನು ಕುರಿತಂತೆ ಛಾಂದೋಗ್ಯವು ಏಕಮೇವಾದ್ವಿತೀಯಂ ಎನ್ನುತ್ತದೆ. ದೇವರು ಅದ್ವಿತೀಯಳೆಂಬುದು ಇದರ ಅರ್ಥ. ಶ್ರೀಮಾತೆಗೆ ಸಜಾತಿಯ ವಿಜಾತಿಯ ಸ್ವಗತ ಭೇದಗಳಾವುವು ಇಲ್ಲ. ಸಜಾತಿಯ ಭೇದವೆಂದರೆ ಒಂದೇ ವರ್ಗಕ್ಕೆ ಸೇರಿದ ಎರಡು ವಸ್ತುಗಳಿರುವುದು. ವಿಜಾತೀಯವೆಂದರೆ ಬೇರೆ ಬೇರೆ ವರ್ಗದ ಎರಡು ವಸ್ತುಗಳಿರುವುದು. ಸ್ವಗತ ಭೇದವೆಂದರೆ ಒಂದೇ ವಸ್ತುವಿನೊಳಗೇ ಕಾಣುವ ಒಳಭೇದ. ಭಗವತಿಯಲ್ಲಿ ಮೂಲತಃ ಈ ಯಾವ ಭೇದಗಳು ಇಲ್ಲದಿರುವುದರಿಂದ ಆಕೆ ಅಸಮಾನಳು. ಆಕೆಯನ್ನು ಹೋಲುವ ಮತ್ತೊಂದು ದೈವವೇ ಇಲ್ಲ. ಆಕೆ ಅಖಂಡಳು ಹೌದು, ಶ್ರೀಮಾತೆಯದು ಸುಂದರ ರೂಪ, ಸದ್ಗುಣಗಳ ಖನಿಯಾಕೆ, ಪರಮ ದಯಾನಿಧಿ, ಅಖಿಲಾಂಡ ಕೋಟಿ ನಾಯಕಿ, ಪರಬ್ರಹ್ಮ ಸ್ವರೂಪಿಣಿ, ಜಗದ್ಧಾತ್ರಿ, ಜಗನ್ಮಾತೆ, ಇಂದ್ರಾದಿ ಸಕಲ ದೇವತೆಗಳಿಂದಲೂ ಸ್ತುತಿಸಲ್ಪಡುವ, ಜೀವರಿಗೆ ಐಹಿಕ ಆಮುಷ್ಮಿಕ ಫಲಗಳನ್ನು ನೀಡುವವಳು.
2: ಒಟ್ಟಾರೆ ಬಾಹ್ಯ ಅಥವಾ ಶರೀರ ಸೌಂದರ್ಯ ಮತ್ತು ಆಂತರಿಕ ಅಥವಾ ಹೃದಯ ಸೌಂದರ್ಯದಿಂದಲೂ ನಾರಾಯಣಿಯು ಅದ್ವಿತೀಯಳೆಂದೇ ಪ್ರಸ್ತುತ ಉಮೇ ನಿನಗೆ ಸಮಾನರಾರಮ್ಮ ಕೃತಿಯಲ್ಲಿ ಶ್ರೀಮಾತೆಯ ಅದ್ವಿತೀಯತೆಗೆ ಚಕಿತರಾಗಿ ಕೃತಿಕರ್ತರು ಹಾಡುತ್ತಿದ್ದಾರೆ. ಜಗನ್ಮಾತೆ ಇಲ್ಲಿ ಉರಗೇಂದ್ರ ಅಂದರೆ ಈಶ್ವರ, ಈಶ್ವರನ ಸತಿ ಸ್ಕಂದ ಜನನಿ ಅಮೋಘ ಮಹಿಮೆಯಾಗಿ ಸ್ತುತಿಸಲ್ಪಟ್ಟಿದ್ದಾಳೆ. ಪುರುಷ ಸೂಕ್ತದ ಹೇಳಿಕೆಯಂತೆ ದೇವರ ಮಹಿಮೆಯು ಕೇವಲ ಕಾಲು ಭಾಗ ಮಾತ್ರ ಈ ವಿಶ್ವದ ರೂಪದಲ್ಲಿ ಪ್ರಕಟಗೊಂಡಿದೆ, ಉಳಿದ ಮುಕ್ಕಾಲು ಭಾಗ ಹಾಗೆಯೇ ಸುಪ್ತವಾಗಿದೆ ಎನ್ನುವಾಗ ದೇವಿಯ ಬಾಹ್ಯಾಂತರಿಕ ಸೌಂದರ್ಯ ಊಹಿಸಲು ಸಾಧ್ಯವೇ ಇಲ್ಲ. ಹೀಗಾಗಿಯೇ ಶ್ರೀಮಾತೆ ಅಸಮಾನಳು, ಅದ್ವಿತೀಯಳೂ ಆಗಿದ್ದಾಳೆ. ಈ ಸಂದರ್ಭದಲ್ಲಿ ಭಗವದ್ಗೀತೆಯಲ್ಲಿನ ಮಾತುಗಳನ್ನು ನಾವು ಸ್ಮರಿಸಬಹುದು. ಯಾವ ಯಾವ ವಸ್ತುಗಳು ವಿಭೂತಿಯುಳ್ಳದ್ದೋ, ಶ್ರೀಯುಕ್ತವೋ ಅಥವಾ ಚೈತನ್ಯದಿಂದ ಕೂಡಿದೆಯೋ ಅವೆಲ್ಲವೂ ನನ್ನ ತೇಜಸ್ಸಿನ ಒಂದು ಅಂಶದಿಂದ ಉಂಟಾಗಿದೆ ಎಂಬುದು ಭಗವಾನ್ ಶ್ರೀಕೃಷ್ಣನ ಮಾತಾಗಿದೆ.
1: ಪ್ರಸ್ತುತ ಉಮೇ ನಿನಗೆ ಸಮಾನರಾರಮ್ಮ ಎಂಬ ಈ ಕೃತಿಯು ಮಂಗಳಕರವಾದ ಶ್ರೀರಾಗಕ್ಕೆ ಸಂಯೋಜನೆಗೊಂಡಿದೆ. ಪಲ್ಲವಿ ಅನುಪಲ್ಲವಿ ಎರಡು ಚರಣಗಳು ಹಾಗೂ ಚಿಟ್ಟೆ ಸ್ವರಗಳುಳ್ಳ ಈ ಕೃತಿಯ ಪ್ರಥಮ ಚರಣದಲ್ಲಿ ಭಗವತಿಯ ಚಿತ್ರಣ ನೀಡಿ ತಮ್ಮನ್ನು ಸಲಹುವಂತೆ ವಾಗ್ಗೇಯಕಾರರು ಪ್ರಾರ್ಥಿಸಿದ್ದಾರೆ. ಶ್ರೀಮಾತೆ ಸಮುದ್ರ ಸಮಾನ ಗಂಭೀರಳಾಗಿ, ಅತಿಶಯ ರೂಪ ಸಂಪತ್ತಿನ ಆಗರಳಾಗಿ, ವೈವಿಧ್ಯಮಯ ಆಭರಣಗಳಿಂದ ಅಲಂಕೃತಳಾಗಿ, ಅನಂತ ಕಲ್ಯಾಣ ಗುಣಗಳ ಖನಿಯಾಗಿ, ಪೀತಾಂಬರ ಧಾರಿಣಿಯಾಗಿ ಚಿತ್ರಿಸಲ್ಪಟ್ಟಿದ್ದಾಳೆ. ಪರಮೇಶ್ವರನ ಸತಿಯು ವಿಷ್ಣು ಸೋದರಿಯೂ ಆದ ಶ್ರೀಮಾತೆ ಕೃತಿಕರ್ತರನ್ನು ಸಲಹಬೇಕಾಗಿದೆ. ಇನ್ನು ಎರಡನೇ ಚರಣದಲ್ಲಿ ಕೆಲವು ಪದಗಳನ್ನು ತಮ್ಮ ಆಶ್ರಯದಾತನಾಗಿದ್ದ ದೊರೆಗೆ ಅನ್ವಯಿಸಿರುವುದೇ ಅಲ್ಲದೆ ಆತನನ್ನು ಶ್ರೀಮಾತೆ ಸಲಹಬೇಕೆಂದು ಆತನ ಪರವಾಗಿಯೂ ಕೃತಿಕರ್ತರೇ ದೇವಿಯಲ್ಲಿ ಪ್ರಾರ್ಥಿಸಿದ್ದಾರೆ.
2: ಚರಣಗಳ ಉತ್ತರಾರ್ಧದ ಸಾಹಿತ್ಯವು ಪುನರಾವರ್ತಿತವಾಗಿರುವುದು ಗಮನಾರ್ಹ. ಅಲ್ಲದೆ ಆರ್ಣವ ಕರ್ಣಾವತಂಸ ಕರ್ಣಾಂತರಾಜಿತೆ ವರ್ಣಿತ ಸ್ವರ್ಣವಸನೆ ಸುಪರ್ಣ ವಾಹನೆ ಕರ್ನಾಟಕ ಭೋಜ ಮುಂತಾಗಿ ವರ್ಣ ಅಕ್ಷರಗಳ ಪುನಃ ಪ್ರಯೋಗ ವಿಶೇಷವಾಗಿ ಅಳವಟ್ಟಿದೆ ಈ ಕೃತಿಯಲ್ಲಿ. ಶ್ರೀರಾಗವು ಪ್ರಾಚೀನವಾದ ರಾಗಗಳಲ್ಲಿ ಒಂದು. ಕನಕಾಂಬರಿ ಮೇಳ ಪದ್ಧತಿಯ ಪಟ್ಟಿಯಂತೆ ಶ್ರೀರಾಗವು 22ನೇ ಮೇಳ. ಮೇಳ ಎಂಬುದರಲ್ಲಿ ಸಪ್ತಸ್ವರಗಳೂ ಕ್ರಮಬದ್ಧವಾಗಿರಬೇಕೆಂಬ ನಿಯಮ ರೂಪುಗೊಂಡ ನಂತರ ಶ್ರೀರಾಗವು 22ನೇ ಖರಹರ ಪ್ರಿಯ ಮೇಳದಲ್ಲಿ ಜನ್ಯವೆನಿಸಿದೆ. ತ್ಯಾಗರಾಜರ ಹಾಗೂ ದೀಕ್ಷಿತರ ಶ್ರೀರಾಗ ಪ್ರಯೋಗಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ತ್ಯಾಗರಾಜರ ಪ್ರಕಾರ ದೈವತ ಪ್ರಯೋಗ ವರ್ಜ್ಯವೆನಿಸಿದರೆ ದೀಕ್ಷಿತರ ಮತದಂತೆ ದೈವತ ಪ್ರಯೋಗ ಇರುತ್ತದೆ. ಮುತ್ತಯ್ಯ ಭಾಗವತರು ದೀಕ್ಷಿತರನ್ನೇ ಅನುಸರಿಸಿ ಪದನಿಪಮ ಸಂಚಾರವನ್ನು ಪ್ರಯೋಗಿಸಿದ್ದಾರೆ. ಪ್ರಥಮ ಗುಂಪಿನ ಘನರಾಗ ಪಂಚಕಗಳಲ್ಲಿ ಒಂದಾದ ಶ್ರೀರಾಗದಲ್ಲಿ ತ್ಯಾಗರಾಜ ವಿರಚಿತ ಎಂದರೂ ಮಹಾನುಭಾವಲು ಪಂಚರತ್ನ ಕೃತಿಯು ಅತ್ಯಂತ ಪ್ರಸಿದ್ಧವಾಗಿದೆ. ಬಹುಶಃ ಶ್ರೀರಾಗದಲ್ಲಿ ಇಷ್ಟು ದೀರ್ಘವಾದ ಕೃತಿ ಮತ್ತೊಂದಿಲ್ಲ. ಈಗ ಉಮೆ ನಿನಗೆ ಸಮಾನರಾರಂಭ ಕೃತಿಯ ಶುದ್ಧ ಸಾಹಿತ್ಯ. ಉಮೆ ನಿನಗೆ ಸಮಾನರಾರಂಭ ಉರಗೇಂದ್ರ ಭೂಷಣಿ ಶ್ರೀಮಾತೆ ಅಮೋಘ ಮಹಿಮೆ ಆತ್ಮಾರಾಮೆ ಕುಮಾರ ಜನನಿ ಕುವಲಯ ನಯನೆ ಆರ್ಣವ ನಿಭ ಗಾಂಭೀರ್ಯ ಗುಣಾಲಂಕೃತೆ ಕರ್ಣಾವತಂಸ ನೀಲೋತ್ಪಲಯುತೆ ಕರ್ಣಾಂತರಾಜಿತೆ ರತ್ನ ತಾಟಂಕೆ ವರ್ಣಿತ ಲಾವಣ್ಯಾಂಬು ನಿಧಾನೆ ಸ್ವರ್ಣವಸನೆ ಶುಭಕರಿ ಸಲಹೌ ಶಶಿಚೂಡ ಪರಮ ಹರಿಕೇಶ ರೂಪಿಣಿ ಸುಪರ್ಣ ವಾಹನ ಸಹೋದರಿ ಶಂಕರಿ ಪರ್ವತ ರಾಜಕುಮಾರಿ ಪಾವನಿ ಆರ್ಣವ ನಿಭ ಗಂಭೀರನ ಧೀರನ ಕರ್ಣಾವತಾರ ಚಾಮರಾಜೇಂದ್ರ ತನಯನ ಕರ್ನಾಟಕ ಭೋಜ ಕಮನೀಯ ಜನಕನ ವರ್ಣಿತ ನಾಲ್ವಡಿ ಕೃಷ್ಣರಾಜೇಂದ್ರನ ಸ್ವರ್ಣವಸನೆ ಶುಭಕರಿ ಸಲಹೌ ಶಶಿಚೂಡ ಪರಮ ಹರಿಕೇಶ ರೂಪಿಣಿ ಸುಪರ್ಣ ವಾಹನ ಸಹೋದರಿ ಶಂಕರಿ ಪರ್ವತ ರಾಜಕುಮಾರಿ ಪಾವನಿ. ಕೇಳಿ ಕೃತಿ ಉಮೆ ನಿನಗೆ ಸಮಾನರಾರಮ್ಮ. ಇದು ಆದಿತಾಳದಲ್ಲಿ ನಿಬದ್ಧವಾಗಿದೆ.

0: ತಮ್ಮದೇ ಆದ ಶೈಲಿ ಮತ್ತು ಭಾಷೆಗಳಲ್ಲಿ ಸಾರುತ್ತಾರೆ. ಪ್ರಸ್ತುತ ಶ್ರೀ ಚಾಮುಂಡೇಶ್ವರಿ ಅಷ್ಟೋತ್ತರ ಶತಕೃತಿಗುಚ್ಛದಲ್ಲಿರುವ ಕೌಸುಂಭವಸನೋಪೇತ ಕೃತಿಯಲ್ಲೂ ಇದೇ ಭಾವ ಅಡಗಿದೆ. ಭಾಗವತರು ಪ್ರಸ್ತುತ ಕೃತಿ ಕಾತ್ಯಾಯನಿ ಸ್ಕಂದ ಜನನಿಯಲ್ಲಿ ನಿನ್ನ ದರ್ಶನವೇ ನೇತ್ರಾನಂದವು, ನಿನ್ನ ನುತಿಸುವುದೇ ರಸಾನಂದವು, ನಿನ್ನ ಧ್ಯಾನಿಸುವುದೇ ನಿತ್ಯಾನಂದವು ಎನ್ನುತ್ತಾರೆ. ತಾಯಿ ಚಾಮುಂಡೇಶ್ವರಿ ಇಲ್ಲಿ ಸ್ಕಂದ ಜನನಿಯೋ, ಕಾಮಿತ ದಾಯಿನಿಯೋ, ದೇವತೆಗಳನ್ನು ಪೋಷಿಸುವವಳು ನಿತ್ಯಾನಂದಳು ಆಗಿದ್ದಾಳೆ. ದೇವಿಯು ಆನಂದ ಸ್ವರೂಪಿ. ಈ ಆನಂದವು ಶಾಶ್ವತವಾದ್ದರಿಂದ ಆಕೆ ನಿತ್ಯಾನಂದ ಸ್ವರೂಪಿಣಿ. ಏಮಾತ್ಮ ಪರಮಾನಂದ ಪರಮ ಪ್ರೇಮಾಸ್ಪದ ಯತಃ ಎನ್ನುತ್ತದೆ ವಿದ್ಯಾರಣ್ಯರ ಪಂಚದಶಿ. ಪ್ರಸ್ತುತ ಕೃತಿಯಲ್ಲಿ ಕೃತಿಕರ್ತರು ಕಾತ್ಯಾಯಿನಿ ದೇವಿಯನ್ನು ನಿತ್ಯಾನಂದ ಸ್ವರೂಪಿಣಿ ಎನ್ನುತ್ತಾರೆ.
1: ಸಂಗೀತ ತ್ರಿಮೂರ್ತಿಗಳ ಕಾಲದಿಂದ ಪ್ರಸಿದ್ಧಿ ಹೊಂದಿದ ರಾಗಗಳಲ್ಲಿ ಒಂದಾದ ದೇವ ಮನೋಹರಿಯು 22ನೇ ಖರಹರ ಪ್ರಿಯದಲ್ಲಿ ಜನ್ಯ. ಗಾಂಧಾರ ವರ್ಜ್ಯರಾಗಗಳಲ್ಲಿ ಈ ರಾಗವು ಒಂದು. ಪ್ರಸಕ್ತ ಕಾತ್ಯಾಯಿನಿ ಸ್ಕಂದ ಜನನಿ ಕೃತಿಯಲ್ಲಿ ಚಿಟ್ಟೆ ಸ್ವರವಿದ್ದು ಅದರಲ್ಲಿ ಅಳವಟ್ಟಿರುವ ಜಂಟಿ ಸ್ವರ ಪ್ರಯೋಗಗಳು ಬಹಳ ಸುಂದರವಾಗಿವೆ. ಕಾತ್ಯಾಯಿನಿ ಸ್ಕಂದ ಜನನಿ ಕೃತಿಯ ಶುದ್ಧ ಸಾಹಿತ್ಯ ಕಾತ್ಯಾಯಿನಿ ಸ್ಕಂದ ಜನನಿ ಕಮನೀಯ ವಾಣಿ ಕಾಮಿತ ದಾಯಿನಿ ನಿತ್ಯಾನಂದ ಸ್ವರೂಪಿಣಿ ನಿರ್ಜರೇಂದ್ರ ಪೋಷಿಣಿ ನಿನ್ನ ದರ್ಶನವೇ ನೇತ್ರಾನಂದವು ನಿನ್ನ ನುತಿಸುವುದೇ ರಸನಾನಂದವು ನಿನ್ನ ಧ್ಯಾನಿಪುದೇ ನಿತ್ಯಾನಂದವು ಸನ್ನುತೆ ಹರಿಕೇಶ ಜಾಯೇ ಮಾಯೆ. ಈ ಕೃತಿಯು ಆದಿತಾಳದಲ್ಲಿ ನಿಬದ್ಧ.